ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ ತರಂಗಾಂತರ 102.1 ಮೆಗಾಹರ್ಟ್ಸ್ಗಳು. ಆತ್ಮೀಯ ನಮ್ಮೆಲ್ಲ ಕೇಳುಗರಿಗೆ ಬಸವರಾಜನ ಶುಭ ಮುಂಜಾವಿನ ನಮಸ್ಕಾರಗಳು. ಇಂದು ಸೋಮವಾರ 2026

ಜುಲೈ ತಿಂಗಳು 27ನೇ ತಾರೀಕು. ರಾಷ್ಟ್ರೀಯ ಪಂಚಾಂಗದಂತೆ 1948ನೇ ಶಕ ವರ್ಷದ ಶ್ರಾವಣ ಮಾಸದ 5ನೇ ದಿನ. ಈಗ ಸಮಯ 5:58:43. ನಿಲಯದ ಬೆಳಕಿನ ಪ್ರಸಾರ ಕಾರ್ಯವನ್ನು ಇದೀಗ ಆರಂಭಿಸುತ್ತಿದ್ದೇವೆ.

ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6 ಗಂಟೆ. ನಿಲಯದಿಂದ ಇಂದು ಬಿತ್ತರವಾಗಲಿರುವ ಕಾರ್ಯಕ್ರಮಗಳ ಬಗ್ಗೆ ಇದೀಗ ಪರಿಚಯ. ಈ ಬೆಳಗ್ಗೆ 6:10 ವಂದನಾ ಭಕ್ತಿಗೀತೆಗಳ ಕಾರ್ಯಕ್ರಮವನ್ನು ಆಲಿಸುವರಿ. 6:30 ಚಿಂತನ ಪ್ರಸಾರವಾಗಲಿದೆ ಡಾಕ್ಟರ್ ಎನ್ ಇಸ್ಮಾಯಿಲ್ ಅವರಿಂದ. ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ ರಾಜ್ಯವ್ಯಾಪಿಯಲ್ಲಿ ಕಾರ್ಯಕ್ರಮ ಬಿತ್ತರವಾಗಲಿದೆ. 6:35 ದೇಶಭಕ್ತಿಗೀತೆ ವೆಂಕಟರಾಜ್ ಪುನಿಂಚಟ್ಟಾಯಿ ಅವರ ರಚನೆ ವೃಂದಗಾನದಲ್ಲಿ ಕೇಳುವಿರಿ. 6:40 ಅಮರೇಶ್ ಆಶಿಹಾಳ್ ಅವರಿಂದ ರೈತರಿಗೆ ಸಲಹೆ ಬಿತ್ತರವಾಗಲಿದೆ. 6:45 ಜನಪದ ಗೀತೆಗಳಲ್ಲಿ ಸಂಗೀತ ಕಟ್ಟಿ ಮತ್ತು ಸಂಗಡಿಗರಿಂದ ಮತ್ತು ಎಸ್ಆರ್ ಸಂಕಣ್ಣವರ್ ಮತ್ತು ಸಂಗಡಿಗರಿಂದ ಜನಪದ ಗೀತೆಗಳನ್ನು ಬಿತ್ತರಿಸಲಿದ್ದೇವೆ. 7:15 ಭಾವಗೀತೆಗಳ ಕಾರ್ಯಕ್ರಮ. 7:45 ಚಿತ್ರಗೀತೆಗಳನ್ನು ಕೇಳುವಿರಿ. ಇನ್ನು 8:30 APJ ಅಬ್ದುಲ್ ಕಲಾಂ ಅವರ ಸ್ಮರಣ ದಿನದ ಅಂಗವಾಗಿ ಭಾಷಣ ಸರೋಜ ಗೋನ್ವಾರ್ ಅವರಿಂದ. ತದನಂತರ ವಿವಿಧ ಕಲಾವಿದರುಗಳ ಧ್ವನಿಗಳಲ್ಲಿ ವಚನ ಗಾಯನ ಕಾರ್ಯಕ್ರಮ ಆರಿಸುವಿರಿ. 9:05 ಭಾವಗೀತೆಗಳ ಕಾರ್ಯಕ್ರಮ. 9:30 ಚಿತ್ರಗೀತೆಗಳನ್ನು ಬಿತ್ತರಿಸಲಿದ್ದೇವೆ. 10:02 ವಿವಿಧ ಭಾರತಿ ಬೆಂಗಳೂರು ಕೇಂದ್ರದ ಕಾರ್ಯಕ್ರಮಗಳು ಪ್ರಸಾರಿಸಲಿದ್ದೇವೆ. 12:05 ವನಿತಾ ವಿಹಾರ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ ರಾಜ್ಯವ್ಯಾಪಿಯಲ್ಲಿ ಕಾರ್ಯಕ್ರಮ. 12:35 ಆರೋಗ್ಯ ಕಾರ್ಯಕ್ರಮ ಚಿಕಿತ್ಸಾತ್ಮಕ ಯೋಗ. ಈ ಕುರಿತು ಆಯುರ್ವೇದ ವೈದ್ಯರು ಹಾಗೂ ಯೋಗ ತಜ್ಞರಾದ ಡಾಕ್ಟರ್ ಎಎಸ್ ಚಂದ್ರಶೇಖರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಎನ್ ಕೇಶವಮೂರ್ತಿ. ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ ರಾಜ್ಯವ್ಯಾಪಿಯಲ್ಲಿ ಕಾರ್ಯಕ್ರಮ ಬಿತ್ತರವಾಗಲಿದೆ. 1 ಪ್ರಗತಿ ಪಥ. ವಿಷಯ PM ಲೈವ್ ಸ್ಟಾಕ್ ಮಿಷನ್. ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ ರಾಜ್ಯವ್ಯಾಪಿಯಲ್ಲಿ ಕಾರ್ಯಕ್ರಮ. 1:20 ಚಿತ್ರಗೀತೆಗಳು. 1:30 ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ಪ್ರಸ್ತುತಿ ಡಾಕ್ಟರ್ AS ಶಂಕರನಾರಾಯಣ. 2:40 ಹಿಂದಿ ಪಾಠ. 3 FM 101.3 ಮೆಗಾಹರ್ಟ್ಸ್ಗಳ ಕಾರ್ಯಕ್ರಮಗಳು. ಇನ್ನು ಸಂಜೆಯ ಪ್ರಸಾರದಲ್ಲಿ 5 ಚಿತ್ರಗೀತೆಗಳನ್ನು ಕೇಳುವಿರಿ. 5:30 ಯುವವಾಣಿ ಕಾರ್ಯಕ್ರಮದಲ್ಲಿ ಗೀತಲಹರಿ ಜೇನುಗೂಡು ವಿಷಯಾಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮ. ಪ್ರಸ್ತುತಿ ಜಯಶ್ರೀ ಹಂಡೇದ್. ನಿರ್ವಹಣೆ ವೆಂಕಟೇಶ್ ಬೇವಿನಬೆಂಚಿ. ಇನ್ನು 6:15 ಭಾವಗೀತೆಗಳ ಕಾರ್ಯಕ್ರಮ. 6:30 ಜಿಲ್ಲಾ ವಾರ್ತಾಪತ್ರ. 6:51 ರೈತರಿಗಾಗಿ ಕಾರ್ಯಕ್ರಮ ಕೃಷಿರಂಗ. ನವಣೆಯ ಸಂರಕ್ಷಣೆ ಮತ್ತು ಮೌಲ್ಯವರ್ಧನೆ ಕುರಿತು ತಜ್ಞರಾದ ಡಾಕ್ಟರ್ ಉದಯ್ಕುಮಾರ್ ನಿಡೋಣಿ ಅವರೊಂದಿಗೆ ಸಂದರ್ಶನ. ನಿರ್ವಹಣೆ ವೆಂಕಟೇಶ್ ಬೇವಿನಬೆಂಚಿ. ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು. ತದನಂತರ

ಗಂಟೆ ಧಾರಣೆ. 7:20 ಜನಪದ ಸಂಗೀತದಲ್ಲಿ ಹೆಚ್ ಕೃಷ್ಣಯ್ಯ ಅವರಿಂದ ಜನಪದ ಗೀತೆಗಳನ್ನು ಆಲಿಸುವಿರಿ. 8:00 ಮನೆ ಮನೆಯಲ್ಲಿ ವಾರದ ಕೌಟುಂಬಿಕ ಚರ್ಚೆ ಬಿತ್ತರವಾಗಲಿದೆ. 8:30 ಜನಪದ ಸಂಗೀತದಲ್ಲಿ ಕುಷ್ಟಗಿ ತಾಲೂಕಿನ ತಾವರಗೆರೆ ಗ್ರಾಮದ ಭರ್ಮಪ್ಪ ಮತ್ತು ಸಂಗಡಿಗರಿಂದ ದಪ್ಪಿನ ಆಟದ ಪದಗಳು. 9:15 ಭಾವಗೀತೆಗಳ ಕಾರ್ಯಕ್ರಮ. ಇನ್ನು 9:30 ಬಯಲಾಟ ಮಹಿಷಾಸುರ ಮರ್ದಿನಿ. ಪ್ರಸ್ತುತಿ ದೇವದುರ್ಗ ತಾಲೂಕಿನ ಕ್ಯಾದಗೆರೆ ಗ್ರಾಮದ ಶ್ರೀ ಶಂಕರಾನಂದ ಯುವಕ ಸಂಘದ ಸದಸ್ಯರು. 10:00 ಸಂಸತ್ತಿನಲ್ಲಿ ನಡೆದ ಉಭಯ ಸದನಗಳ ಪ್ರಶ್ನೋತ್ತರ ಕಾರ್ಯಕಲಾಪಗಳ ಧ್ವನಿಮುದ್ರಿಕೆ, ತದನಂತರ ಹಿಂದಿ ಚಿತ್ರಗೀತೆಗಳನ್ನು ಬಿತ್ತರಿಸಲಿದ್ದೇವೆ. ಸ್ನೇಹಿತರೆ, ಇವಿಷ್ಟು ನಿಲಯದಿಂದ ಇಂದು ಬಿತ್ತರವಾಗಲಿರುವ ಕಾರ್ಯಕ್ರಮಗಳ ಪರಿಚಯವಾಯಿತು. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯವಾಗುತ್ತಲಿದೆ 6:05. ದೆಹಲಿ ಕೇಂದ್ರದಿಂದ ಇಂಗ್ಲಿಷ್ನಲ್ಲಿ ವಾರ್ತೆಗಳನ್ನು ಆಲಿಸೋಣ.

ಇದುವರೆಗೆ ಭಕ್ತಿಗೀತೆಗಳ ಕಾರ್ಯಕ್ರಮ ವಂದನ ಪ್ರಸಾರವಾಯಿತು. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 6:30 ಆಗುತ್ತಲಿವೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಚಿಂತನಾ ಕೇಳುವಿರಿ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.

0: ಆಕಾಶವಾಣಿ ಸಮಯ 6:38. ಇನ್ನು ಮುಂದೆ ಡಾಕ್ಟರ್ ಎನ್ ಇಸ್ಮಾಯಿಲ್ ಅವರಿಂದ ಚಿಂತನ ಕೇಳುವಿರಿ.
1: ಕುತೂಹಲ ಎನ್ನುವುದು ಮನುಷ್ಯನ ಸಹಜ ಪ್ರವೃತ್ತಿ. ಯಾಕೆ, ಏನು, ಹೇಗೆ ಎಂಬ ಪ್ರಶ್ನೆಗಳೊಂದಿಗೆ ಆತನು ಸೂರ್ಯೋದಯವನ್ನು ನೋಡುತ್ತಾನೆ. ಚಂದ್ರನಲ್ಲೂ ಅಂಥ ಪ್ರಶ್ನೆಗಳನ್ನೇ ಕೇಳುತ್ತಾನೆ ಮನುಷ್ಯ. ಸೂರ್ಯ, ಚಂದ್ರ, ಭೂಮಿ, ಆಕಾಶ ಇವೆಲ್ಲ ಪ್ರಕೃತಿಯ ಕೌತುಕಗಳು ಎಂಬ ಭಾವನೆ ನಮ್ಮದು. ಇಂದಿನ ವಿಜ್ಞಾನ ತಂತ್ರಜ್ಞಾನದ ದಿನಗಳಲ್ಲಿ ಮನುಷ್ಯ ಹೆಚ್ಚಿನ ಅನ್ವೇಷಣೆ ಆವಿಷ್ಕಾರಗಳಿಗೆ ತನ್ನನ್ನು ತೆರೆದುಕೊಂಡು ಪ್ರಕೃತಿ ಸಹಜವಾದ ವಾಸ್ತವಿಕತೆಯೊಂದಿಗೆ ಬದುಕಬೇಕು. ದಿನದ 24 ಗಂಟೆಗಳಲ್ಲೂ ಮನುಷ್ಯ ಒಂದಲ್ಲ ಒಂದು ಕಾರಣಕ್ಕೆ ಕುತೂಹಲಿಯಾಗಿ ಇರುತ್ತಾನೆ. ಸೂರ್ಯ, ಚಂದ್ರ, ನಕ್ಷತ್ರ, ಬೆಂಕಿ ಇವೆಲ್ಲವೂ ದೇವಶಕ್ತಿ ಅಥವಾ ಅಲೌಕಿಕ ಶಕ್ತಿಗಳ ಸೃಷ್ಟಿ ಎಂಬುದಾಗಿ ಭಾವಿಸಿಕೊಂಡಿದ್ದ ಮನುಷ್ಯ ಚಂದ್ರನ ಮೇಲೆ, ಬಾಹ್ಯಾಕಾಶದ ಮೇಲೆ ಹೆಜ್ಜೆಗಳನ್ನು ಊರುತ್ತಾನೆ, ಬಾವುಟಗಳನ್ನು ಹಾರಿಸುತ್ತಾನೆ. ಇವೆಲ್ಲವೂ ಮನುಷ್ಯನಲ್ಲಿ ಮೂಡಿದ ವೈಜ್ಞಾನಿಕ ಮನೋಭಾವದ ಪ್ರತಿಬಿಂಬಗಳು ಎಂದರೆ ತಪ್ಪಾಗಲಾರದು. ವೈಜ್ಞಾನಿಕ ಮನೋಭಾವವೆಂದರೆ ತಾರ್ಕಿಕ ಚಿಂತನೆ, ಅನುಭವ ಹಾಗೂ ಪರಿಶೀಲನೆ ಆಧಾರದ ಮೇಲೆ ಸ್ವೀಕರಿಸುವ ದೃಢ ನಿರ್ಧಾರ. ಮೂಢನಂಬಿಕೆ, ಅಂಧವಿಶ್ವಾಸ, ಅಪಪ್ರಚಾರ, ಕುತಂತ್ರಗಳ ಮೂಲಕ ಮನುಷ್ಯ ತನ್ನನ್ನು ಮಿತಿಗೊಳಿಸುತ್ತಾನೆ. ಇವೆಲ್ಲವನ್ನು ತಳ್ಳಿಹಾಕಿ ಸತ್ಯವನ್ನು ಹುಡುಕುವ ದೃಷ್ಟಿಕೋನ ಮನುಷ್ಯನಿಗೆ ಬಹಳ ಮುಖ್ಯವಾದುದು. ಮಾರಣಾಂತಿಕ ಕಾಯಿಲೆಗಳನ್ನು ಹೊಂದಿರುವ ಮನುಷ್ಯ ಉತ್ತಮ ಮಟ್ಟದ ವೈದ್ಯಕೀಯ ಚಿಕಿತ್ಸೆಯನ್ನು ಪಡೆಯುವುದರ ಬದಲು ಮಾಟ ಮಂತ್ರವಾದಿಗಳಲ್ಲಿಗೆ ಹೋಗಿ ಅಪಾರವಾದ ನೋವು ನಷ್ಟಗಳನ್ನು ಅನುಭವಿಸುತ್ತಾನೆ. ದೈವ ದೇವರುಗಳಿಗೆ ಹರಕೆ ಹೇಳಿ ಕೊನೆಗೆ ಯಾವುದೂ ಪ್ರಯೋಜನಕ್ಕೆ ಬಾರದಿರುವಾಗ ವೈದ್ಯರಲ್ಲಿಗೆ ಬಂದು ಚಿಕಿತ್ಸೆ ಪಡೆದು ಗುಣಮುಖನಾಗುತ್ತಾನೆ. ವಿಜ್ಞಾನದ ಮಹತ್ವವನ್ನು ಅರಿತು ಮನುಷ್ಯ ತನ್ನ ಬದುಕಿನ ವಿವಿಧ ರಂಗಗಳಲ್ಲಿ ತೊಡಗಿಸಿಕೊಂಡರೆ ವೈಯಕ್ತಿಕವಾಗಿ ಮತ್ತು ಸಾಮೂಹಿಕವಾಗಿ ಬೆಳೆಯಲು ಸಾಧ್ಯ. ಪ್ರಶ್ನಾತ್ಮಕ ದೃಷ್ಟಿ, ದೃಢ ನಿರ್ಧಾರ, ವಿವೇಚನಾ ಶಕ್ತಿ, ಮುಕ್ತ ಮನಸ್ಸು, ಮೂಢ ನಂಬಿಕೆ, ಅಂಧಶ್ರದ್ಧೆಗಳ ವಿರುದ್ಧ ಪ್ರತಿರೋಧ, ಇಂತಹ ವಿಚಾರಗಳಲ್ಲಿ ಮನುಷ್ಯ ತನ್ನನ್ನು ತೊಡಗಿಸಿಕೊಳ್ಳುವುದನ್ನು ನಾನು ಹೆಚ್ಚು ಇಷ್ಟಪಡುತ್ತೇನೆ. ಶಿಕ್ಷಣದಲ್ಲಿ ವಿದ್ಯಾರ್ಥಿಗಳಿಗೆ ಸಂಶೋಧನಾ ಮನೋಭಾವವನ್ನು ಬೆಳೆಸುವಂಥ ವಾತಾವರಣ ನಿರ್ಮಾಣವಾಗಬೇಕು. ಆರೋಗ್ಯ ಜಾಗೃತಿ ಮೂಡಿಸಲು ಅಂಧವಿಶ್ವಾಸದಿಂದ ದೂರವಿರಿಸಿ ಉತ್ತಮ ವೈಜ್ಞಾನಿಕ ವಿಧಾನದ ಚಿಕಿತ್ಸೆ ದೊರಕುವಂತಾಗಬೇಕು. ಹಾಗೆಯೇ ಕೃಷಿ ಕ್ಷೇತ್ರದಲ್ಲಿ ಆಧುನಿಕ ತಂತ್ರಜ್ಞಾನದ ಅಳವಡಿಕೆ, ಉದ್ಯಮ ರಂಗದಲ್ಲಿ ವೈಜ್ಞಾನಿಕ ಮನೋಭಾವದ ಆವಿಷ್ಕಾರಗಳೇ ಸಾಮಾಜಿಕ ಜೀವನದಲ್ಲಿ ಅಂಧಶ್ರದ್ಧೆಗಳ ವಿರುದ್ಧ ಸಮಾನತೆ, ಸಹಿಷ್ಣುತೆಯ ಮನೋಭಾವ ಬೆಳೆಯಬೇಕು. ವಿಜ್ಞಾನ ಜನರಲ್ಲಿ ಧೈರ್ಯವನ್ನು ತುಂಬುತ್ತದೆ. ಮನುಷ್ಯ ಹೆಚ್ಚು ದೃಢ ವ್ಯಕ್ತಿತ್ವವನ್ನು ಹೊಂದುತ್ತಾನೆ. ನಮ್ಮ ದೇಶದ ಸಂವಿಧಾನವೇ ವೈಜ್ಞಾನಿಕ ಮನೋಭಾವವನ್ನು ನಾಗರಿಕರಲ್ಲಿ ವಿಸ್ತರಿಸುವ ಅವಕಾಶವನ್ನು ಕಲ್ಪಿಸಿದೆ. ಸಮಾಜದ ಪ್ರತಿಯೊಂದು ಜೀವರಾಶಿಗಳಿಗೂ ಬದುಕುವ ಹಕ್ಕಿದೆ. ನಾವು ಕೆಲವೊಂದು ಆರಾಧನೆಗಳಿಗಾಗಿ ಪ್ರಾಣಿಗಳನ್ನು ಬಲಿ ಕೊಡುವುದು, ಅವುಗಳ ರಕ್ತವನ್ನು ದೈವಾರಾಧನೆಗೆ ಮೀಸಲಿರಿಸುವುದು, ಮಾಂಸವನ್ನು ಸಂಬಂಧಿಸಿದವರೇ ತಿಂದು ತೇಗುವುದು, ಇದರಿಂದ ನಾಡಿಗೆ ಸುಭಿಕ್ಷೆ ದೊರಕುತ್ತದೆ ಎಂಬ ರಾಕ್ಷಸಿ ಸ್ವಭಾವ, ಅಂಧಶ್ರದ್ಧೆ, ಮೂಢನಂಬಿಕೆಗಳಿಂದ ನಾವು ಖಂಡಿತ ಹೊರಬರಬೇಕಾಗಿದೆ. ಇದು 21ನೇ ಶತಮಾನ. ವಿಜ್ಞಾನ, ತಂತ್ರಜ್ಞಾನ, ಕೃತಕ ಬುದ್ಧಿಮತ್ತೆ ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬುದ್ಧಿಮತ್ತೆಯ ಕಾಲ ಇದು. ಇಲ್ಲಿ ವಾಸ್ತವಿಕ ಸತ್ಯದ ಪಾರುಪತ್ಯವೇ ನಡೆಯಬೇಕು. ನಾಗರಿಕ ಸಮಾಜ ಎಚ್ಚೆತ್ತುಕೊಂಡು ತನ್ನನ್ನು ಮತ್ತು ಹುಟ್ಟಿ ಬೆಳೆಯುತ್ತಿರುವ ನಾಡು, ದೇಶವನ್ನು ಮೂಢನಂಬಿಕೆಗಳಿಂದ ರಕ್ಷಿಸಬೇಕಾದ ಕಾಲವಿದು. ವಿಜ್ಞಾನದ ಸದುದ್ದೇಶ, ಬಳಕೆ, ಪ್ರಯೋಜನ ಇವೆಲ್ಲವನ್ನು ನಮ್ಮ ಪ್ರಬಲ ಶಕ್ತಿಯಾಗಿ ಸ್ವೀಕರಿಸಬೇಕು. ವಿಜ್ಞಾನವನ್ನು ಬದುಕನ್ನು ಕಟ್ಟಿಕೊಳ್ಳುವ ಮನುಷ್ಯರು ನಾಡಿನ ನಿಜವಾದ ಆಸ್ತಿಯಾಗುತ್ತಾರೆ. ವಿಜ್ಞಾನ ನಿಂತ ನೀರಲ್ಲ, ಹರಿಯುತ್ತಲೇ ಇರುತ್ತೆ. ಹೊಸ ಹೊಸ ರೂಪವನ್ನು ತಾಳಿ ನಾಡನ್ನು ಜಗತ್ತಿಗೆ ಪರಿಚಯಿಸುವ ವಾಹಕವಾಗುತ್ತದೆ. ಇದುವೇ ವಿಜ್ಞಾನದ ಅರಿವು, ವೈಜ್ಞಾನಿಕ ಮನೋಭಾವ. ಇದೇ ನಾವು ಗೌರವಿಸಬೇಕಾದಂಥ ವಿಚಾರ.
0: ಇದುವರೆಗೂ ಡಾಕ್ಟರ್ ಎನ್ ಇಸ್ಮಾಯಿಲ್ ಅವರಿಂದ ಚಿಂತನ ಕೇಳಿದಿರಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ.

ಇದು ಆಕಾಶವಾಣಿಯ ರಾಯಚೂರು FM ಕೇಂದ್ರ ತರಂಗಾಂತರ 102.1 MHz. ಸಮಯ 6:35. ಕೇಳೋಣ ದೇಶಭಕ್ತಿ ಗೀತೆಯನ್ನು. ವೆಂಕಟರಾಜ್ ಪುನಿಂಚಟ್ಟಾಯಿ ಅವರ ರಚನೆಯಲ್ಲಿರುವ ದೇಶಭಕ್ತಿ ಗೀತೆಯನ್ನು ಆಲಿಸೋಣ ವೃಂದಗಾನದಲ್ಲಿ.

0: ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 6:40. ಇನ್ನು ಮುಂದೆ ಕೇಳೋಣ ಅಮರೇಶ್ ಆಶಿಹಾಳ್ ಅವರಿಂದ ರೈತರಿಗೆ ಸಲಹೆ.
1: ರೈತ ಬಾಂಧವರೇ, ಮರುವಿನ್ಯಾಸಗೊಳಿಸಲಾದ ಹವಾಮಾನ ಆಧಾರಿತ ಬೆಳೆ ವಿಮೆ ಯೋಜನೆಯನ್ನು 2026-27 ಮುಂಗಾರು ಹಂಗಾಮಿನಲ್ಲಿ ಯುನೈಟೆಡ್ ಇಂಡಿಯಾ ಇನ್ಶೂರೆನ್ಸ್ ಕಂಪನಿಯು ರಾಯಚೂರು ಜಿಲ್ಲೆಯಲ್ಲಿ ಮಾವು, ಹಸಿಮೆಣಸಿನಕಾಯಿ ಮತ್ತು ದಾಳಿಂಬೆ ಬೆಳೆಗಳಿಗೆ ಅನುಷ್ಠಾನಗೊಳಿಸುತ್ತಿದೆ. ಬೆಳೆ ವಿಮೆ ನೋಂದಣಿಗಾಗಿ ನಿಮ್ಮ ಹತ್ತಿರದ ಬ್ಯಾಂಕ್ ಶಾಖೆ, ಕರ್ನಾಟಕ 1, ಗ್ರಾಮ 1 ಅಥವಾ ಸಾಮಾನ್ಯ ಸೇವಾ ಕೇಂದ್ರವನ್ನು ಸಂಪರ್ಕಿಸಿ. ನೆನಪಿಡಿ, ವಿಮೆ ನೋಂದಣಿಗೆ ಇದೇ ತಿಂಗಳ 31 ತಾರೀಖು ಕೊನೆಯ ದಿನ.
2: ಭಾರತ ಕೃಷಿ ಪ್ರಧಾನ ರಾಷ್ಟ್ರ. ಇಲ್ಲಿ 60%+ ಹೆಚ್ಚು ಜನಸಂಖ್ಯೆ ಕೃಷಿ ರಂಗವನ್ನೇ ಅವಲಂಬಿಸಿದೆ. ಆದರೂ ದೇಶದ ಕೃಷಿ ಕ್ಷೇತ್ರ ಹಲವು ಸಮಸ್ಯೆಗಳಿಂದ ಕೂಡಿದೆ. ರೈತರು ನೀರಾವರಿ, ಮಾರುಕಟ್ಟೆ ಸಮಸ್ಯೆ, ಬೆಲೆ ಕುಸಿತ, ಕಡಿಮೆ ಇಳುವರಿ ಮೊದಲಾದ ಸಮಸ್ಯೆಗಳ ವಿಷಯ ವರ್ತುಲದಲ್ಲಿ ಸಿಲುಕಿದ್ದಾರೆ. ಹೀಗಾಗಿ ರೈತರ ಸಮಸ್ಯೆಗಳಿಗೆ ಪರಿಹಾರ ಒದಗಿಸಲೆಂದೇ ಸರ್ಕಾರ ಹಲವು ಯೋಜನೆಗಳನ್ನು ಜಾರಿಗೆ ತಂದಿದೆ. ಈ ಪೈಕಿ ಕನಿಷ್ಠ ಬೆಂಬಲ ಬೆಲೆ ಯೋಜನೆ ಪ್ರಮುಖವಾದುದು. ಕೃಷಿ ಉತ್ಪನ್ನದ ಬೆಲೆಯಲ್ಲಿ ತೀವ್ರ ಕುಸಿತ ಉಂಟಾದಾಗ ರೈತರಿಗೆ ನೆರವಾಗಲೆಂದು ಕೇಂದ್ರ ಸರ್ಕಾರ ಕನಿಷ್ಠ ಬೆಂಬಲ ಬೆಲೆಯನ್ನು ಜಾರಿಗೆ ತಂದಿದೆ. ಕೃಷಿ ವೆಚ್ಚ ಮತ್ತು ಬೆಲೆಗಳ ಆಯೋಗದ ಶಿಫಾರಸಿನ ಆಧಾರದ ಮೇಲೆ ಕೆಲವು ಬೆಳೆಗಳಿಗೆ ಕೇಂದ್ರ ಸರ್ಕಾರ ಪ್ರತಿ ವರ್ಷ ಕನಿಷ್ಠ ಬೆಂಬಲ ಬೆಲೆಯನ್ನು ಘೋಷಿಸುತ್ತದೆ. ರೈತರಿಗೆ ಕನಿಷ್ಠ ಬೆಂಬಲ ಬೆಲೆಗಳು ಸುರಕ್ಷಾ ಕವಚವಿದ್ದಂತೆ ರೈತರ ಬೆಳೆಗಳಿಗೆ ಕನಿಷ್ಠ ಬೆಲೆಗಳು ಖಾತರಿ ನೀಡುತ್ತವೆ. ಈ ಬೆಂಬಲ ಬೆಲೆ ಬಂಪರ್ ಬೆಳೆ ಬಂದಾಗ ಇಳುವರಿ ಹೆಚ್ಚಾಗಿ ಆಹಾರ ಧಾನ್ಯಗಳ ಉತ್ಪಾದನೆ ಪ್ರಮಾಣ ಹೆಚ್ಚಾಗ್ತದೆ. ಈ ಸಮಯದಲ್ಲಿ ದಿಢೀರನೆ ಬೆಲೆ ಕುಸಿತವಾದರೆ ರೈತರಿಗೆ ನಷ್ಟವಾಗದಿರಲೆಂದೇ ಕನಿಷ್ಠ ಬೆಂಬಲ ಬೆಲೆಯನ್ನು ರೈತ ಬಾಂಧವರಿಗೆ ಪರಿಚಯಿಸಲಾಗಿದೆ. ಒಂದು ವೇಳೆ ಬೆಳೆಗಳ ಬೆಲೆಯಲ್ಲಿ ಭಾರಿ ಇಳಿಕೆಯಾದರೆ ಸರ್ಕಾರವೇ ಬೆಂಬಲ ಬೆಲೆಗೆ ಅನುಸಾರ ಉತ್ಪನ್ನಗಳನ್ನು ಖರೀದಿ ಮಾಡಿ ಸಂಗ್ರಹಿಸಿ ಇಟ್ಕೋತದೆ. ವರದಿಗಳ ಪ್ರಕಾರ ಪ್ರತಿ ವರ್ಷ ದೇಶದಲ್ಲಿ ಉತ್ಪಾದನೆಯಾಗುವ 30%+ ಗೋಧಿ ಮತ್ತು ಭತ್ತವನ್ನು ಸರ್ಕಾರವೇ ಖರೀದಿ ಮಾಡುತ್ತದೆ. ಇತರ ಬೆಳೆಗಳ 6%-7% ಕನಿಷ್ಠ ಬೆಂಬಲ ಬೆಲೆ ಯೋಜನೆಯಡಿಯಲ್ಲಿ ಖರೀದಿಯನ್ನು ಮಾಡಲಾಗ್ತದೆ. 1960ರ ದಶಕದಲ್ಲಿ ಹಸಿರು ಕ್ರಾಂತಿ ಪ್ರಾರಂಭವಾದಾಗ ಆಹಾರದ ಕೊರತೆ ತಡೆಗಟ್ಟಲು ಭಾರತ ಸರ್ಕಾರ ಆಹಾರ ಧಾನ್ಯಗಳ ಸಂಗ್ರಹಣೆಯನ್ನು ಆರಂಭಿಸಿತು. 1966-67 ಕನಿಷ್ಠ ಬೆಂಬಲ ಬೆಲೆ ಗೋಧಿ ಖರೀದಿಯನ್ನು ಆರಂಭಿಸಿತು. ಹೀಗೆ ಸಂಗ್ರಹಿಸಿದ ಆಹಾರ ಧಾನ್ಯಗಳನ್ನು ಪಡಿತರ ರೂಪದಲ್ಲಿ ಬಡವರಿಗೆ ಸಬ್ಸಿಡಿ ದರದಲ್ಲಿ ಆಹಾರ ಧಾನ್ಯಗಳನ್ನು ವಿತರಿಸಲಾಗ್ತದೆ. ನಂತರದಲ್ಲಿ ವಿವಿಧ ಬೆಳೆಗಳಿಗೂ ಕೂಡ ಇದು ವಿಸ್ತರಣೆಯಾಯಿತು. ಹೀಗೆ ದೇಶದಲ್ಲಿ ಕನಿಷ್ಠ ಬೆಂಬಲ ಬೆಲೆ ಯೋಜನೆ ಆರಂಭ ಆಯಿತು. ಕೃಷಿ ವೆಚ್ಚ ಮತ್ತು ಬೆಲೆಗಳ ಆಯೋಗದ ಶಿಫಾರಸಿನ ಆಧಾರದ ಮೇಲೆ ಕೇಂದ್ರ ಸರ್ಕಾರವು ಆಯಾ ಋತುವಿನ ಆರಂಭದಲ್ಲಿ ಕನಿಷ್ಠ ಬೆಂಬಲ ಬೆಲೆಯನ್ನು ನಿಗದಿ ಮಾಡುತ್ತದೆ. ಪ್ರಸ್ತುತ ಸ್ವಾಮಿನಾಥನ್ ಆಯೋಗವು ಸೂಚಿಸಿರುವಂತಹ ಸೂತ್ರಗಳನ್ನು ಆಧರಿಸಿ ಬೆಂಬಲ ಬೆಲೆಯನ್ನು ನಿಗದಿ ಮಾಡಲಾಗ್ತದೆ. ಕೇಂದ್ರ ಸರ್ಕಾರ 2004ರಲ್ಲಿ ನೇಮಿಸಿದ್ದ ಸ್ವಾಮಿನಾಥನ್ ಆಯೋಗವು ದೇಶಾದ್ಯಂತ ಸಮೀಕ್ಷೆಯನ್ನು ನಡೆಸಿ ರೈತರು ಎದುರಿಸುತ್ತಿರುವಂತಹ ಸಮಸ್ಯೆಗಳನ್ನು ಪರಿಹರಿಸಲು ಹಲವಾರು ಶಿಫಾರಸುಗಳನ್ನು ನೀಡಿತ್ತು. ಸ್ವಾಮಿನಾಥನ್ ಆಯೋಗದ ವರದಿಯಲ್ಲಿ ಉತ್ಪಾದನಾ ವೆಚ್ಚದ 1.5x ಬೆಲೆಯನ್ನು ನಿಗದಿ ಮಾಡಬೇಕು ಎಂದು ಕೂಡ ಅದು ಹೇಳಿದೆ. ಮೂಲ ವೆಚ್ಚಗಳಾದಂತಹ ಬೀಜಗಳು, ರಸಗೊಬ್ಬರಗಳು, ಕೀಟನಾಶಕಗಳು, ಕೂಲಿ ಕಾರ್ಮಿಕರು, ನೀರಾವರಿ ಇತ್ಯಾದಿಗಳಿಗೆ ರೈತರು ನಗದು ರೂಪದಲ್ಲಿ ಪಾವತಿಸುವಂತಹ ಒಂದು ನೈಜ ವೆಚ್ಚಗಳಾಗಿರ್ತವೆ. ಮೂಲ ವೆಚ್ಚದ ಜೊತೆಗೆ ಕುಟುಂಬದ ಸದಸ್ಯರ ಕೂಲಿ ವೆಚ್ಚ. ಬಹುತೇಕ ಕೃಷಿ ಕುಟುಂಬಗಳು ಕೂಲಿ ಕಾರ್ಮಿಕರಲ್ಲದೆ ಕುಟುಂಬದ ಸದಸ್ಯರೆಲ್ಲರೂ ಕೂಡ ಸೇರಿ ಕೆಲಸವನ್ನು ಮಾಡ್ತಾರೆ. ಇದನ್ನು ಕೂಡ ಕೃಷಿ ವೆಚ್ಚವನ್ನಾಗಿ ಪರಿಗಣಿಸಬೇಕಾಗ್ತದೆ. ಇತರ ಉತ್ಪಾದನಾ ವೆಚ್ಚಗಳಾದಂತಹ ಬಾಡಿಗೆಗಳು, ಭೂಮಿಯ ವೆಚ್ಚ ಮತ್ತು ಇತರ ಸ್ಥಿರ ಬಂಡವಾಳ ಸ್ವತ್ತುಗಳು ಅಂತಂದರೆ ಉತ್ಪಾದನಾ ಸಮಗ್ರ ವೆಚ್ಚ ಸೇರಿದಂತೆ ಎಲ್ಲ ಇತರೆ ಉತ್ಪಾದನಾ ವೆಚ್ಚಗಳನ್ನು ಕೂಡ ಈ ಕನಿಷ್ಠ ಬೆಂಬಲ ಬೆಲೆ ಯೋಜನೆಯಡಿಯಲ್ಲಿ ಸೇರಿಸಲಾಗ್ತದೆ. ಪ್ರಸ್ತುತವಾಗಿ 22 ಬೆಳೆಗಳಿಗೆ ಕನಿಷ್ಠ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಲಾಗಿದೆ. ಮುಖ್ಯವಾಗಿ ಸಿರಿಧಾನ್ಯಗಳು, ಭತ್ತ, ಗೋಧಿ, ಮೆಕ್ಕೆಜೋಳ, ಜೋಳ, ಸಜ್ಜೆ, ಬಾರ್ಲಿ ಮತ್ತು ರಾಗಿ, ಬೇಳೆಕಾಳುಗಳಾದಂತಹ ಕಡಲೆ, ತೊಗರೆ, ಹೆಸರು, ಉದ್ದು, ಮಸೂರು, ಎಣ್ಣೆಕಾಳುಗಳಾದಂತಹ ನೆಲಗಡಲೆ, ಸಾಸಿವೆ ಎಳ್ಳು, ಹುಚ್ಚೆಳ್ಳು, ಸೂರ್ಯಕಾಂತಿ, ಕುಸುಬೆ, ಸೋಯಾಬೀನ್, ಜೊತೆಗೆ ವಾಣಿಜ್ಯ ಬೆಳೆಗಳಾದಂತಹ ಹತ್ತಿ, ಕೊಬ್ಬರಿ, ಈ ಎಲ್ಲ ಬೆಳೆಗಳಿಗೆ ಒಟ್ಟು 22 ಬೆಳೆಗಳಿಗೆ ಈ ಕನಿಷ್ಠ ಬೆಂಬಲ ಬೆಲೆ ಯೋಜನೆಯನ್ನು ಅದರ ವ್ಯಾಪ್ತಿಗೆ ಸೇರಿಸಲಾಗ್ತಾ ಇದೆ. ಕನಿಷ್ಠ ಬೆಂಬಲ ಬೆಲೆ ನಮ್ಮ ಈ ದೇಶದಲ್ಲಿ ಯೋಜನೆಯು ವ್ಯವಸ್ಥಿತವಾಗಿ ಅನುಷ್ಠಾನಗೊಳಿಸಲು ಅನೇಕ ಸರ್ಕಾರಿ ಸಂಸ್ಥೆಗಳಿಗೆ ಜವಾಬ್ದಾರಿಯನ್ನು ನೀಡಲಾಗಿದೆ. ಉದಾಹರಣೆಗೆ ಹತ್ತಿ ಬೆಳೆಯಲ್ಲಿ ಭಾರತೀಯ ಹತ್ತಿ ನಿಗಮ, ಗೋಧಿ, ಭತ್ತ ಮತ್ತು ಈರುಳ್ಳಿ ಬೆಳೆಯಲ್ಲಿ ನಾಪೆಡ್ ಮತ್ತು ಸೆಣಬಿನಲ್ಲಿ ಭಾರತೀಯ ಸೆಣಬು ನಿಗಮ ಕನಿಷ್ಠ ಬೆಂಬಲ ಬೆಲೆಯನ್ನು ವ್ಯವಸ್ಥಿತವಾಗಿ

0: ಸರಿಯಾಗಿ ಮತ್ತು ಸಮರ್ಪಕವಾಗಿ ಅನುಷ್ಠಾನಗೊಳಿಸುತ್ತದೆ. ಅದೇ ರೀತಿ ಬೇರೆ ಬೇರೆ ಬೆಳೆಗಳಿಗೂ ಸಹ ಕನಿಷ್ಠ ಬೆಂಬಲ ಬೆಲೆ ಯೋಜನೆಯನ್ನು ಸಮರ್ಪಕವಾಗಿ ಅನುಷ್ಠಾನಗೊಳಿಸಲು ಸರ್ಕಾರಿ ಸಂಸ್ಥೆಗಳಿಗೆ ಜವಾಬ್ದಾರಿಯನ್ನು ವಹಿಸಿದರೆ ರೈತರನ್ನು ಬೆಲೆ ಕುಸಿತದ ಪರಿಸ್ಥಿತಿಯಲ್ಲಿ ಪಾರು ಮಾಡಿ ಅವರ ಆದಾಯವನ್ನು ದ್ವಿಗುಣಗೊಳಿಸಲು ಕೂಡ ಸಹಕಾರಿಯಾಗುತ್ತದೆ. ಆದ್ದರಿಂದ ಪ್ರತಿ ವರ್ಷ ಬೆಂಬಲ ಬೆಲೆಯನ್ನು ಘೋಷಿಸುವುದರ ಜೊತೆಗೆ ಯಾವ ಯಾವ ಬೆಳೆಗಳಿಗೆ ಯಾವ ಯಾವ ಸಂಸ್ಥೆಗಳು ಬೆಂಬಲ ಬೆಲೆ ಯೋಜನೆಯಡಿಯಲ್ಲಿ ಖರೀದಿ ಮಾಡುವ ಜವಾಬ್ದಾರಿಯನ್ನು ಹೊತ್ತಿಕೊಳ್ಳಬೇಕು ಎಂಬುದನ್ನು ಕೂಡ ನಿರ್ಧರಿಸುವುದು ಬಹಳ ಮುಖ್ಯವಾಗಿರುತ್ತದೆ. ಆದ್ದರಿಂದ ರೈತ ಬಾಂಧವರು ಬೆಲೆ ಕುಸಿತದ ಸಂದರ್ಭದಲ್ಲಿ ಕನಿಷ್ಠ ಬೆಂಬಲ ಬೆಲೆ ಯೋಜನೆಯಡಿ ತಮ್ಮ ಕೃಷಿ ಪರಿಕರಗಳನ್ನು ಮಾರಾಟ ಮಾಡಿ ನಷ್ಟದ ಪ್ರಮಾಣವನ್ನು ಕಡಿಮೆ ಮಾಡಬಹುದು.
1: ಇದುವರೆಗೆ ಅಮರೇಶ್ ಆಶಿಹಾಳ್ ಅವರಿಂದ ರೈತರಿಗೆ ಸಲಹೆ ಕೇಳಿದಿರಿ. ಇದು ಆಕಾಶವಾಣಿಯ ರಾಯಚೂರು FM ಕೇಂದ್ರ. ಸಮಯ 6:45. ಆಲಿಸೋಣ ಜನಪದ ಗೀತೆಗಳ ಕಾರ್ಯಕ್ರಮವನ್ನು.
2: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
3: ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
4: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
3: ಕೇವಲ ₹50 ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSU WSSB.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.

ಇದುವರೆಗೆ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಸಂಗೀತ ಕಟ್ಟಿ ಮತ್ತು ಸಂಗಡಿಗರು ಹಾಗೂ ಎಸ್ಆರ್ ಸಂಕಣ್ಣವರ್ ಮತ್ತು ಸಂಗಡಿಗರಿಂದ ಜನಪದ ಗೀತೆಗಳನ್ನು ಆಲಿಸಿದರೆ. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ ಭಾಗದಲ್ಲಿದೆ 6:55. ಕೇಳೋಣ ಸಂಸ್ಕೃತದಲ್ಲಿ ವಾರ್ತೆಗಳನ್ನು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

ಕೆಳಗರೆ ಗಮನಿಸಿ, ಬೆಳಗ್ಗೆ 8:30 APJ ಅಬ್ದುಲ್ ಕಲಾಂ ಅವರ ಸ್ಮರಣ ದಿನದ ಅಂಗವಾಗಿ ಭಾಷಣ ಪ್ರಸಾರವಾಗಲಿದೆ ಸರೋಜಾ ಗೋನ್ವಾರ್ ಅವರಿಂದ. ಇದು ಆಕಾಶವಾಣಿಯ ರಾಯಚೂರು FM ಕೇಂದ್ರ. ಸಮಯವಾಗುತ್ತಲಿದೆ 7:02. ಮೊದಲಿಗೆ ಜಾಹೀರಾತುಗಳು, ನಂತರ 7:05 ಪ್ರದೇಶ ಸಮಾಚಾರ. ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ ಆಲಿಸೋಣ.

0: ಆಕಾಶವಾಣಿ ಈಗ ಕೆಲವು ಪ್ರಕಟಣೆಗಳು, ನಂತರ 7:05 ಸರಿಯಾಗಿ ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದಿಂದ.
1: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsblr@gmail.com.
2: ಕನ್ನಡ ಬೊನ್ನುಡಿ ದೇವಿಯನ್ನು ನಾ ಪೂಜಿಸುವೆ, ಆರಾಧಿಸುವೆ.
3: ಭಾರತದ ಸಾಹಿತಿಗಳಿಗೆ ಸಲ್ಲುವ ಅತ್ಯಂತ ಪ್ರತಿಷ್ಠಿತ ಪ್ರಶಸ್ತಿ ಜ್ಞಾನಪೀಠ ಪ್ರಶಸ್ತಿ. ಇದುವರೆಗೆ ಕನ್ನಡದ 8 ಸಾಹಿತ್ಯ ದಿಗ್ಗಜರಿಗೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ. ಕುವೆಂಪು ಅವರ ಶ್ರೀ ರಾಮಾಯಣ ದರ್ಶನ ಮಹಾಕಾವ್ಯಕ್ಕೆ, ದರಾ ಬೇಂದ್ರೆಯವರ 4 ಕವನ ಸಂಕಲನಕ್ಕೆ, ಶಿವರಾಮ ಕಾರಂತರ ಮೂಕಜ್ಜಿಯ ಕನಸುಗಳು ಕಾದಂಬರಿಗೆ, ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಚಿಕ್ಕವೀರ ರಾಜೇಂದ್ರ ಕಾದಂಬರಿಗೆ,
4: ವಿಕ್ರ ಗೋಕಾಕ್ರವರ ಭಾರತ ಸಿಂಧು ರಶ್ಮಿಗೆ,
3: ಯು ಆರ್ ಅನಂತಮೂರ್ತಿ,
4: ಗಿರೀಶ್ ಕಾರ್ನಾಡ್,
3: ಚಂದ್ರಶೇಖರ ಕಂಬಾರ ಅವರ ಸಮಗ್ರ ಸಾಹಿತ್ಯ ಕೃಷಿಗೆ.
4: 8 ಜ್ಞಾನಪೀಠ ಪ್ರಶಸ್ತಿ ಕನ್ನಡಕ್ಕೆ ಲಭಿಸಿದ್ದು ಕನ್ನಡಿಗರಿಗೆ ಅಭಿಮಾನದ ಸಂಗತಿ.
3: ಸಿರಿಗನ್ನಡಂ ಗೆಲುಗೆ,
4: ಸಿರಿಗನ್ನಡಂ

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು: ದೇಸಿ ವಸ್ತ್ರ ಖಾದಿ ವಹಿವಾಟು 8,000 ಕೋಟಿ ರೂಪಾಯಿ ತಲುಪಿದೆ. ಮನ್ ಕಿ ಬಾತ್ನಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಶ್ಲಾಘನೆ. ರಾಷ್ಟೀಯ ಪರೀಕ್ಷಾ ಸಂಸ್ಥೆಯ ಪರೀಕ್ಷಾ ಕ್ರಮಗಳ ಸುಧಾರಣೆಗೆ ಕನ್ನಡಿಗ ನಂದನ್ ನೀಲೇಕಣಿ ನೇತೃತ್ವದ ಕಾರ್ಯಪಡೆ. ಧಾರವಾಡದ ಟಿಜಿ ಉಪಾಧ್ಯೆ ಕಾಮನ್ವೆಲ್ತ್ ಟೇಬಲ್ ಟೆನಿಸ್ ಚಾಂಪಿಯನ್ಶಿಪ್ಗೆ ಸಹಾಯಕ ನಿರ್ಣಾಯಕರಾಗಿ ಆಯ್ಕೆ. ಇಂದು ಕೇಂದ್ರೀಯ ಮೀಸಲು ಪೊಲೀಸ್ ಪಡೆ ಸಿಆರ್ಪಿಎಫ್ ಸಂಸ್ಥಾಪನಾ ದಿನಾಚರಣೆ. ಈಗ ವಾರ್ತೆಗಳ ವಿವರ. ಕಳೆದ 12 ವರ್ಷಗಳಲ್ಲಿ ಖಾದಿ ಮಾರಾಟ 6 ಪಟ್ಟು ಹೆಚ್ಚಾಗಿದೆ. ಒಟ್ಟು ವಹಿವಾಟು 8,000 ಕೋಟಿ ರೂಪಾಯಿ ತಲುಪಿದೆ. ಮುಂಬರುವ ಹಬ್ಬಗಳ ಸಮಯದಲ್ಲಿ ದೇಶಬಾಂಧವರು ಖಾದಿ ಕೈಮಗ್ಗ ಹಾಗೂ ಕರಕುಶಲ ವಸ್ತುಗಳನ್ನು ಖರೀದಿಸುವಂತೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ವಿನಂತಿಸಿದ್ದಾರೆ. ಆಕಾಶವಾಣಿಯ ಬಹುಶ್ರುತ ಮನ್ ಕಿ ಬಾತ್ ಮಾಸಿಕ ಕಾರ್ಯಕ್ರಮದ 136ನೇ ಆವೃತ್ತಿಯಲ್ಲಿ ಅವರು ದೇಶ ವಿದೇಶಗಳ ಭಾರತೀಯರೊಂದಿಗೆ ತಮ್ಮ ಮನದ ಮಾತು ಹಂಚಿಕೊಂಡರು. ವೋಕಲ್ ಫಾರ್ ಲೋಕಲ್ ಧ್ಯೇಯದೊಂದಿಗೆ ಧಾರವಾಡದ ಯುವ ನವೋದ್ಯಮಿ ಅವನಿ ಚೇತನ್ ದೇಶಪಾಂಡೆ ವಸ್ತ್ರಕುಟಿ ಕೈಮಗ್ಗ ಹಾಗೂ ಖಾದಿ ವಸ್ತ್ರ ಭಂಡಾರ ಸ್ಥಾಪಿಸಿ ಉಡುಗೆ ಎಂಬ ಸ್ಥಳೀಯ ಬ್ರ್ಯಾಂಡ್ ಮೂಲಕ ಕರ್ನಾಟಕದ ಕೈಮಗ್ಗ ಖಾದಿ ಉತ್ಪನ್ನಗಳನ್ನು ಪಾಂಡಿಚೇರಿಯಲ್ಲೂ ಪ್ರಚುರಪಡಿಸುತ್ತಿದ್ದಾರೆ. ಈ ಕುರಿತು ಒಂದು ವರದಿ.
1: ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಮುದ್ರಾ ಯೋಜನೆಯಿಂದ ಪ್ರೇರಿತರಾದ ಯುವ ನವೋದ್ಯಮಿ ಅವನಿ ಹಾಗೂ ಚೇತನ್ ದೇಶಪಾಂಡೆ ದಂಪತಿ ಕಳೆದ 2018 ಆಗಸ್ಟ್ 15ರಂದು ಧಾರವಾಡದಲ್ಲಿ ದೇಸಿ ಖಾದಿಯ ಕೈಮಗ್ಗ ಉತ್ಪನ್ನಗಳ ಮಳಿಗೆ ಆರಂಭಿಸಿ ಸ್ವಾವಲಂಬಿ ಉದ್ಯಮಿಗಳಾದರು. ತಮ್ಮ ವಸ್ತ್ರಕುಟಿಯಲ್ಲಿ 4 ಖಾದಿ ಹಾಗೂ ಕೈಮಗ್ಗ ನೇಕಾರರ 25 ಹೆಚ್ಚು ಕುಟುಂಬಗಳಿಗೆ ಉದ್ಯೋಗ ಹಾಗೂ ಯುವ ಜನರ ಆಶೋತ್ತರಗಳಿಗೆ ಸ್ಪಂದಿಸುವಂತೆ ನವೀನ ವಿನ್ಯಾಸದ ವಸ್ತ್ರಗಳನ್ನು ಸಿದ್ಧಪಡಿಸಿ ದೇಶ ವಿದೇಶಗಳಿಗೂ ಈಗ ರವಾನಿಸುತ್ತಿದ್ದಾರೆ. ಪ್ರಧಾನಮಂತ್ರಿಯವರ ಮನದ ಮಾತು ಪಾಂಡಿಚೇರಿಯಲ್ಲಿ ಆಲಿಸಿರುವ ಅವನಿ ಚೇತನ್ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅನಿಸಿಕೆ ವ್ಯಕ್ತಪಡಿಸಿದ್ದಾರೆ.
2: ನಾನು ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರ ಮನದ ಮಾತು ಆಕಾಶವಾಣಿ ಮೂಲಕ ಆಲಿಸಿದೆ. ಆಗ ನನಗನ್ಸಿದ್ದೆಂದರೆ ದೇಶವು ಕಲೆ, ಸಾಹಿತ್ಯ, ವಿಜ್ಞಾನ, ಸಂಗೀತ, ಕರಕುಶಲತೆ, ಆಟೋಟಗಳ ಸ್ಪರ್ಧೆಗಳು ಎಲ್ಲ ಕ್ಷೇತ್ರಗಳಲ್ಲೂ ಅಭಿವೃದ್ಧಿಯಿಂದ ಸಾಗುತ್ತಿದೆ. ಇದೇ ಕನಸನ್ನು ಇಟ್ಟುಕೊಂಡು ಚಿಕ್ಕದಾಗಿ ಕೈಮಗ್ಗ ಹಾಗೂ ಕರಕುಶಲ ಉಡುಪುಗಳಿಗೆ ಪ್ರೋತ್ಸಾಹ ನೀಡಲು ನಾವು ವಸ್ತ್ರಕುಟಿ ಎನ್ನುವ ಮಳಿಗೆಯನ್ನು ಆಗಸ್ಟ್ 15, 2018 8 ವರ್ಷದ ಹಿಂದೆ ಪ್ರಾರಂಭ ಮಾಡಿದೆವು. ನಮ್ಮ ಉತ್ತರ ಕರ್ನಾಟಕದ ನೇಕಾರರ ಕಡೆಯಿಂದ ಮತ್ತು ದೇಶದ ಇತರೆ ಭಾಗಗಳಾದ ಆಂಧ್ರಪ್ರದೇಶದ ಕಲಂಕಾರಿ ಬಟ್ಟೆ, ಇಕತ್ ಬಟ್ಟೆ, ಒಡಿಶಾದ ಸಂಬಲ್ಪುರಿ ಬಟ್ಟೆ, ಪಶ್ಚಿಮ ಬಂಗಾಳದ ನೇಕಾರರ ಕೈಮಗ್ಗದ ಬಟ್ಟೆ ಮತ್ತು ದೇಶದ ಇತರೆ ಭಾಗಗಳಿಂದ ಕೈಮಗ್ಗದ ಬಟ್ಟೆಗಳನ್ನು ತರಿಸಿ ನಾವು ಸಿದ್ಧ ಉಡುಪುಗಳನ್ನು ತಯಾರಿಸಿ ವ್ಯಾಪಾರ ಮಾಡುತ್ತಿದ್ದೇವೆ. ಈ ಪೀಳಿಗೆಗೆ ಇಷ್ಟವಾಗುವಂತೆ ಆಧುನಿಕ ವಿನ್ಯಾಸಗಳನ್ನು ಮಾಡಿ ಹ್ಯಾಂಡ್ಬ್ಲಾಕ್ ಪ್ರಿಂಟಿಂಗ್ ಹಾಗೂ ಕಸೂತಿ ಕಲೆಯ ಪರಿಚಯವನ್ನು ಮಾಡುತ್ತಿದ್ದೇವೆ. ನೇಕಾರರ ಕುಟುಂಬಗಳು, ಕರಕುಶಲ ಕಾರ್ಯಕರ್ತರು ಮತ್ತು ನಮ್ಮೊಂದಿಗೆ ಕೆಲಸ ಮಾಡುವ ಅನೇಕ ಕುಟುಂಬಗಳು ನಮ್ಮ ಕೈ ಜೋಡಿಸುತ್ತಿದ್ದಾರೆ. ಸ್ಥಳೀಯರಿಗೆ ಧ್ವನಿಯಾಗುವ ಮೂಲಕ ನಾವೆಲ್ಲರೂ ಖಾದಿ ಮತ್ತು ಕೈಮಗ್ಗದ ಉತ್ಪನ್ನಗಳನ್ನು ಪ್ರೋತ್ಸಾಹಿಸೋಣ. ಧನ್ಯವಾದಗಳು.
0: ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಎನ್ಟಿಎ ನಡೆಸುವ ಪರೀಕ್ಷೆಗಳಲ್ಲಿ ಕೈಗೊಳ್ಳಬೇಕಾದ ಸುಧಾರಣಾ ಕ್ರಮಗಳ ಕುರಿತು ಶಿಫಾರಸು ಮಾಡಲು ಆಧಾರ್ ಶಿಲ್ಪಿ ಎಂದೇ ಹೆಸರಾದ ಕನ್ನಡಿಗ ಇನ್ಫೋಸಿಸ್ ಸಹ ಸಂಸ್ಥಾಪಕ ನಂದನ್ ನೀಲೇಕಣಿ ನೇತೃತ್ವದ ಉನ್ನತ ಮಟ್ಟದ ಕಾರ್ಯಪಡೆ ರಚಿಸಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಾಮಾಜಿಕ ಮಾಧ್ಯಮ ಫೇಸ್ಬುಕ್ನಲ್ಲಿ ಪ್ರಕಟಿಸಿದ್ದಾರೆ. ಈ ಮಧ್ಯೆ ಕೇಂದ್ರದ ನೂತನ ಶಿಕ್ಷಣ ಖಾತೆ ಸಚಿವರಾಗಿ ಹೊಸದಿಲ್ಲಿಯಲ್ಲಿ ಅಧಿಕಾರ ವಹಿಸಿಕೊಂಡ ಪ್ರಹ್ಲಾದ್ ಜೋಶಿ ದೇಶದ ವಿದ್ಯಾರ್ಥಿ ಯುವಜನರ ಉಜ್ವಲ ಭವಿಷ್ಯ ರೂಪಿಸುವ ಶೈಕ್ಷಣಿಕ ಕ್ಷೇತ್ರವನ್ನು ಇನ್ನಷ್ಟು ಬಲಪಡಿಸಲು ತಾವು ಪ್ರಾಮಾಣಿಕವಾಗಿ ಪ್ರಯತ್ನಿಸುವುದಾಗಿ ತಿಳಿಸಿದ್ದಾರೆ. ಕೇಂದ್ರದಲ್ಲಿ ಬಾಕಿ ಹಾಗೂ ವಿಳಂಬವಾಗಿರುವ ರಾಜ್ಯದ ಯೋಜನೆಗಳು ಸೇರಿದಂತೆ ಒಟ್ಟಾರೆ ಅಭಿವೃದ್ಧಿ ಕಾಮಗಾರಿಗಳಿಗೆ ಸಂಬಂಧಿಸಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೊಸದಿಲ್ಲಿಯ ಕರ್ನಾಟಕ ಭವನದಲ್ಲಿ ಇಂದು ಸಂಜೆ 6:30 ವಿಶೇಷ ಸಭೆ ನಡೆಸಲಿದ್ದಾರೆ. ರಾಜ್ಯದ ಎಲ್ಲ ಸಂಸದರು, ರಾಜ್ಯಸಭೆ ಸದಸ್ಯರು ಪಾಲ್ಗೊಳ್ಳಲಿದ್ದು ಬಳಿಕ ಪ್ರಧಾನಮಂತ್ರಿಯವರ ಬಳಿ ಸರ್ವಪಕ್ಷ ನಿಯೋಗ ಕೊಂಡೊಯ್ಯುವ ಬಗ್ಗೆ ಚರ್ಚೆ ನಡೆಯಲಿದೆ ಎಂದು ವರದಿಗಳು ತಿಳಿಸಿವೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
3: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
4: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
5: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
4: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಧಾರವಾಡದ ಟಿಜಿ ಉಪಾಧ್ಯಾಯ ಅವರು ಇಂದಿನಿಂದ ಹೊಸದಿಲ್ಲಿಯ ತ್ಯಾಗರಾಜ ಕ್ರೀಡಾಂಗಣದಲ್ಲಿ ನಡೆಯಲಿರುವ ಕಾಮನ್ವೆಲ್ತ್ ಟೇಬಲ್ ಟೆನಿಸ್ ಚಾಂಪಿಯನ್ಶಿಪ್ನಲ್ಲಿ ಸಹಾಯಕ ರೆಫರಿ ಆಗಿ ಕಾರ್ಯನಿರ್ವಹಿಸಲಿದ್ದಾರೆ. ಹಲವಾರು ರಾಷ್ಟೀಯ ಮತ್ತು ಅಂತಾರಾಷ್ಟೀಯ ಟೇಬಲ್ ಟೆನಿಸ್ ಟೂರ್ನಿಗಳಲ್ಲಿ ನಿರ್ಣಾಯಕರಾಗಿ ಕಾರ್ಯನಿರ್ವಹಿಸಿರುವ ಟಿಜಿ ಉಪಾಧ್ಯಾಯ ಅವರನ್ನು ಕರ್ನಾಟಕ ಟೇಬಲ್ ಟೆನಿಸ್ ಸಂಸ್ಥೆ ನಾಮನಿರ್ದೇಶನ ಮಾಡಿದೆ. ಪ್ರದೇಶ ಸಮಾಚಾರಕ್ಕಾಗಿ ಟಿಜಿ ಉಪಾಧ್ಯಾಯ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
6: ನನ್ನನ್ನು ಕಾಮನ್ವೆಲ್ತ್ ಟೇಬಲ್ ಟೆನಿಸ್ ಚಾಂಪಿಯನ್ಶಿಪ್ ತಿಂಗಳ 27 ಆಗಸ್ಟ್ 2 ನಡೆಯಲು ಅಸಿಸ್ಟೆಂಟ್ ರೆಫರಿ ಅಂತ ನಾಮಿನೇಟ್ ಮಾಡಿದ್ದಾರೆ. ನನಗೆ ಹೆಮ್ಮೆಯ ವಿಷಯ. 7 ನಡೆಯಲು ಈ ಚಾಂಪಿಯನ್ಶಿಪ್ ನಲ್ಲಿ ಸುಮಾರು 35 ಹೆಚ್ಚು ದೇಶಗಳು ಪಾರ್ಟಿಸಿಪೆಂಟ್ಸ್, ಎಸ್ಪೆಷಲಿ ಟಾಪ್ ಪ್ಲೇಯರ್ಸ್ ಇಂಗ್ಲೆಂಡ್, ಆಸ್ಟ್ರೇಲಿಯಾ, ಕೆನಡಾ, ಸ್ಕಾಟ್ಲೆಂಡ್, ಸೌತ್ ಆಫ್ರಿಕಾ, ಸಿಂಗಾಪುರ್, ಮಲೇಷಿಯಾ, ಇಂಡಿಯಾ ಭಾಗವಹಿಸುತ್ತಾರೆ. ಈ ಕ್ರೀಡಾಕೂಟದಲ್ಲಿ 7 ಕ್ಯಾಟಗರಿ ಕಾಂಪಿಟೇಷನ್ ಆಗ್ತದೆ. 1,000 ಹೆಚ್ಚು ಪಾರ್ಟಿಸಿಪೆಂಟ್ಸ್ ಅಂದ್ರೆ ಪ್ಲೇಯರ್ಸ್, ಕೋಚಸ್, ಮ್ಯಾನೇಜರ್ಸ್, ಮೆಂಟರ್ಸ್, ಡೆಲಿಗೇಟ್ಸ್ ಎಲ್ಲ ಸೇರಿ ಪ್ರತಿನಿಧಿಗಳು ಇದರಲ್ಲಿ ಪಾಲ್ಗೊಳ್ಳುವರು. ನಮ್ಮಲ್ಲಿಂದ ಯಶಸ್ವಿನಿ ಗೋರ್ಪಡೆ ಕರ್ನಾಟಕದಿಂದ ಒಂದು ಒಳ್ಳೆ ಪ್ಲೇಯರ್, ಅವರು ಕೂಡ ಇದ್ರು ಪಾರ್ಟಿಸಿಪೇಟ್ ಮಾಡ್ತಾರೆ ಅಂತ ನನಗೆ ಮಾಹಿತಿ ಇದೆ. ನಾನು ಫಸ್ಟ್ ಟೈಮ್ 1987 ವರ್ಲ್ಡ್ ಚಾಂಪಿಯನ್ಶಿಪ್ ಡೆಲ್ಲಿ ಒಳಗೆ ಅಂಪೈರ್ ಹೇಳಿ ಪಾರ್ಟಿಸಿಪೇಟ್ ಮಾಡಿದ್ದೆ. ಆವಾಗಿಂದ ಸುಮಾರು ನ್ಯಾಷನಲ್ ಮತ್ತು ಇಂಟರ್ನ್ಯಾಷನಲ್ ಟೂರ್ನಮೆಂಟ್ ಅಲ್ಲಿ ರೆಫರಿ ಅಂತಲೂ ಕೆಲಸ ಮಾಡಿದ್ದೇನೆ. 2010 ಕಾಮನ್ವೆಲ್ತ್ ಗೇಮ್ಸ್ ನಲ್ಲಿ ಕೂಡ ಟೇಬಲ್ ಟೆನಿಸ್ ನಲ್ಲಿ ಅಸಿಸ್ಟೆಂಟ್ ರೆಫರಿ ಆಗಿ ಕೆಲಸ ಮಾಡಿದ್ದೇನೆ.
0: ಇಂದು ಕೇಂದ್ರೀಯ ಮೀಸಲು ಪೊಲೀಸ್ ಪಡೆ CRPF ಸಂಸ್ಥಾಪನಾ ದಿನಾಚರಣೆ. ಅಂದಿನ ಕೇಂದ್ರ ಗೃಹ ಖಾತೆ ಸಚಿವ ಸರ್ದಾರ್ ವಲ್ಲಭ ಭಾಯಿ ಪಟೇಲ್ ಅವರ ದೂರದೃಷ್ಟಿಯ ಫಲವಾಗಿ ಭಾರತ ಒಕ್ಕೂಟದ ಪ್ರಮುಖ ಕೇಂದ್ರ ಪೊಲೀಸ್ ಪಡೆಯಾಗಿ ಆಂತರಿಕ ಭದ್ರತೆ ಕಾಪಾಡುವ ನಿರ್ಣಾಯಕ ಹೊಣೆ ಹೊತ್ತ ಪಡೆ ಸಿದ್ದವಾಯಿತು. ಜುಲೈ 27, 1939 ದೇಶಿ ಸಂಸ್ಥಾನಗಳಲ್ಲಿ ಹೆಚ್ಚುತ್ತಿದ್ದ ರಾಜಕೀಯ ಪ್ರಕ್ಷುಬ್ಧತೆ ಮತ್ತು ಅಶಾಂತಿಗೆ ಪ್ರತಿಕ್ರಿಯೆಯಾಗಿ ಕ್ರೌನ್ ರೆಪ್ರೆಸೆಂಟೇಟಿವ್ಸ್ ಪೊಲೀಸ್ ಹೆಸರಿನಲ್ಲಿ ಆರಂಭಗೊಂಡ ಈ ಪಡೆ ಕಾಲಕ್ರಮೇಣ ದೇಶದ ಅತ್ಯಂತ ಹಳೆಯ ಮತ್ತು ಪ್ರತಿಷ್ಠಿತ ಕೇಂದ್ರ ಅರೆಸೇನಾ ಪಡೆಗಳಲ್ಲಿ ಒಂದಾಗಿ ರೂಪುಗೊಂಡಿದೆ. ಶಿವಮೊಗ್ಗ ಕ್ಷೇತ್ರದ ಮಾಜಿ ಶಾಸಕ, ಕಾಂಗ್ರೆಸ್ ಹಿರಿಯ ಮುಖಂಡ HM ಚಂದ್ರಶೇಖರಪ್ಪ ನಿಧನರಾಗಿದ್ದಾರೆ. ಅವರಿಗೆ 78 ವಯಸ್ಸಾಗಿತ್ತು. ಶಾಸಕರಾಗಿ ಹಾಗೂ ರಾಜ್ಯ ಮಾಜಿ ಶಾಸಕರ ವೇದಿಕೆಯ ಅಧ್ಯಕ್ಷರಾಗಿ ಅವರು ಸಾರ್ವಜನಿಕ ಜೀವನದಲ್ಲಿ ಸುದೀರ್ಘ ಸೇವೆ ಸಲ್ಲಿಸಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಸೇರಿದಂತೆ ಅನೇಕ ಗಣ್ಯರು ಕಂಬನಿ ಮಿಡಿದಿದ್ದಾರೆ. ಪಶು ವೈದ್ಯಾಧಿಕಾರಿಗಳ 400 ಹುದ್ದೆಗಳ ನೇಮಕಾತಿಯಲ್ಲಿ ಅಕ್ರಮದ ಆರೋಪಗಳ ಹಿನ್ನೆಲೆ ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ FIR ದಾಖಲಾಗಿದೆ. ಅಂತಿಮ ಆಯ್ಕೆ ಪಟ್ಟಿಯನ್ನು ತಾತ್ಕಾಲಿಕವಾಗಿ ತಡೆಹಿಡಿಯಲಾಗಿದ್ದು ಆರೋಪಗಳ ವಿಚಾರಣೆ ನಡೆಸಲು 4 ಸದಸ್ಯರನ್ನು ಒಳಗೊಂಡ ಉಪಸಮಿತಿ ರಚಿಸಿ ಕರ್ನಾಟಕ ಲೋಕಸೇವಾ ಆಯೋಗ KPSC ಕಾರ್ಯದರ್ಶಿ ಕೆ ಜ್ಯೋತಿ ಆದೇಶಿಸಿದ್ದಾರೆ. ವಿಜಯಪುರದ ಆದಿಲ್ಶಾಹಿ ಕಾಲದ ಐತಿಹಾಸಿಕ ಮಮದಾಪುರ ಕೆರೆ ಕರ್ನಾಟಕದ 3 ಅತಿದೊಡ್ಡ ಕೆರೆಯಾಗಿದ್ದು ಕೆರೆಗೆ ಮತ್ತೆ ಜೀವಕಳೆ ಬಂದಿದೆ ಎಂದು ಕೈಗಾರಿಕೆಗಳ ಖಾತೆ ಸಚಿವ MB ಪಾಟೀಲ್ ತಿಳಿಸಿದ್ದಾರೆ. ಮಮದಾಪುರ ಕೆರೆ ಸುತ್ತಮುತ್ತಲಿನ 32 ಗ್ರಾಮಗಳಿಗೆ ಕುಡಿಯುವ ನೀರು ಒದಗಿಸುವುದರ ಜೊತೆಗೆ ವಿಜಯಪುರ ಜಿಲ್ಲೆಯ ಬಹುಭಾಗದಲ್ಲಿ ಅಂತರ್ಜಲ ಮಟ್ಟ ಸುಧಾರಿಸಲು ಮಹತ್ವದ ಪಾತ್ರ ವಹಿಸುತ್ತಿದೆ. ವಿಜಯಪುರ ಜನತೆಯ ಜೀವನಾಡಿಯಾಗಿದೆ ಎಂದಿದ್ದಾರೆ. ಆರೋಗ್ಯ ಹಾಗೂ ಕುಟುಂಬ ಕಲ್ಯಾಣ ಖಾತೆ ಸಚಿವ UT ಖಾದರ್ ಅವರಿಗೆ ಅಮೆರಿಕದ ಮಲ್ಟಿ ಎಥ್ನಿಕ್ ಕಮಿಷನ್ ಪ್ರತಿಷ್ಠಿತ ಗ್ಲೋಬಲ್ ಸಿವಿಕ್ಸ್ ಲೀಡರ್ಶಿಪ್ ಅವಾರ್ಡ್ ಅನ್ನು ಶಿಕಾಗೋದಲ್ಲಿ ನೀಡಿ ಗೌರವಿಸಿತು. ಸಾರ್ವಜನಿಕ ಸೇವೆ, ಆರೋಗ್ಯ ಹಾಗೂ ಸಮಾಜ ಕಲ್ಯಾಣ ಕ್ಷೇತ್ರದಲ್ಲಿ ಖಾದರ್ ಅವರು ಸಲ್ಲಿಸಿದ ಅನುಪಮ ಸೇವೆಗಾಗಿ ಈ ಪುರಸ್ಕಾರ ನೀಡಿ ಗೌರವಿಸಿದ್ದಾಗಿ ಸಂಸ್ಥೆಯ ಪ್ರಕಟಣೆ ತಿಳಿಸಿದೆ. ಕೋಲಾರದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬದುಕು ಪರಿಚಯಿಸುವ ವಸ್ತು ಸಂಗ್ರಹಾಲಯ, ಗ್ರಂಥಾಲಯ ಹಾಗೂ 1,000 ಆಸನಗಳ ಸಭಾಭವನ ನಿರ್ಮಾಣಕ್ಕೆ 1 ಕೋಟಿ ರೂಪಾಯಿ ಅನುದಾನ ನೀಡುವುದಾಗಿ ವಿಧಾನ ಪರಿಷತ್ ಶಾಸಕ ML ಅನಿಲ್ ಕುಮಾರ್ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದೇಸಿ ವಸ್ತ್ರ ಖಾದಿ ವಹಿವಾಟು 8,000 ಕೋಟಿ ರೂಪಾಯಿ ತಲುಪಿದೆ. ಮನ್ ಕಿ ಬಾತ್ನಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಶ್ಲಾಘನೆ. ರಾಷ್ಟೀಯ ಪರೀಕ್ಷಾ ಸಂಸ್ಥೆಯ ಪರೀಕ್ಷಾ ಕ್ರಮಗಳ ಸುಧಾರಣೆಗೆ ಕನ್ನಡಿಗ ನಂದನ್ ನಿಲೇಕಣಿ ನೇತೃತ್ವದ ಕಾರ್ಯಪಡೆ. ಧಾರವಾಡದ ಟಿಜಿ ಉಪಾಧ್ಯೆ ಕಾಮನ್ವೆಲ್ತ್ ಟೇಬಲ್ ಟೆನಿಸ್ ಚಾಂಪಿಯನ್ಶಿಪ್ಗೆ ಸಹಾಯಕ ನಿರ್ಣಾಯಕರಾಗಿ ಆಯ್ಕೆ. ಇಂದು ಕೇಂದ್ರೀಯ ಮೀಸಲು ಪೊಲೀಸ್ ಪಡೆ ಸಿಆರ್ಪಿಎಫ್ ಸಂಸ್ಥಾಪನಾ ದಿನಾಚರಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
7: ಇದು ಆಕಾಶವಾಣಿಯ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 7:15. ಭಾವಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಆರಂಭದಲ್ಲಿ ಆಲಿಸೋಣ ಕೆಎಸ್ ನಿಸಾರ್ ಅಹಮದ್ ವಿರಚಿತ ಭಾವಗೀತೆಯನ್ನು ಮೈಸೂರು ಆನಂದಸ್ವಾಮಿ ಹಾಗೂ ಮಂಜುಳಾ ಗುರುರಾಜ್ ಅವರುಗಳ ಸ್ವರಗಳಲ್ಲಿ.

ಈ ಸಂಜೆ 5:30 ಯುವವಾಣಿ ಕಾರ್ಯಕ್ರಮದಲ್ಲಿ ಗೀತಲಹರಿ ಕಾರ್ಯಕ್ರಮವನ್ನು ಕೇಳಿರಿ. ಜೇನುಗೂಡು ವಿಷಯಾಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸ್ತುತಪಡಿಸುತ್ತಾರೆ ಜಯಶ್ರೀ ಹಂಡೆ. ನಿರ್ವಹಣೆ ವೆಂಕಟೇಶ್ ಬೇವಿನಬೆಂಚಿ.

0: ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 7:30.
1: PM ಜಯ್ ಅಬ್ ಗರೀಬೋ ಕೆ ಜಯ್ ಬನ್ ಗಯಿ ಹೈ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555ಕ್ಕೆ ಕರೆ ಮಾಡಿ.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಏನು ರಂಗ, ಕೈಗೆ ಬ್ಯಾಂಡೇಜು
3: ಬಿದ್ಬಿಟ್ಟಾಕ? ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
2: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ? ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿ ವರೆಗೆ ಸಹಾಯ ಸಿಗುತ್ತೆ.
0: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.

0: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ?
1: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
0: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSU.WSSB.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.

ಈ ಸಂಜೆ 6:51 ರೈತರಿಗಾಗಿ ಕಾರ್ಯಕ್ರಮ ಕೃಷಿರಂಗದಲ್ಲಿ ಆಲಿಸುವಿರಿ. ನವಣೆಯ ಸಂರಕ್ಷಣೆ ಮತ್ತು ಮೌಲ್ಯವರ್ಧನೆ ಕುರಿತು ಡಾಕ್ಟರ್ ಉದಯ್ಕುಮಾರ್ ನಿಡೋಣಿ ಅವರೊಂದಿಗೆ ಸಂದರ್ಶನವನ್ನು. ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು, ತದನಂತರ ಪೇಟೆ ಧಾರಣೆ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 7:34. ಮೊದಲಿಗೆ ಜಾಹೀರಾತುಗಳು, ನಂತರ 7:35 ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳನ್ನು ಆಲಿಸೋಣ. ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ

0: ಆಕಾಶವಾಣಿ 7:35 ಸರಿಯಾಗಿ ಕನ್ನಡದಲ್ಲಿ ವಾರ್ತೆಗಳು.
1: ಐಸ್ ಕ್ರೀಂ ಬೇಕೇ ಐಸ್ ಕ್ರೀಂ, ಮುಟ್ಟಿ ಒಮ್ಮೆ ಬಾಯಿಲಿಟ್ಟು.
2: ಆಧುನಿಕ ಮಾರುಕಟ್ಟೆಯಲ್ಲಿ ಗ್ರಾಹಕನೇ ರಾಜ. ಹೆಚ್ಚುತ್ತಿರುವ ಸ್ಪರ್ಧೆಯಿಂದಾಗಿ ಕಲಬೆರಕೆ, ಕಾಳಸಂತೆ, ತಪ್ಪು ಮಾಹಿತಿಯಿಂದ ವಂಚನೆಗೆ ಒಳಗಾಗಬೇಡಿ.
3: ಗ್ರಾಹಕ ಕಾನೂನಿನ ಮಾಹಿತಿ ಹಾಗೂ ಅರಿವು ಇರಲಿ, ಜಾಗೃತರಾಗಿರಿ, ಎಚ್ಚರದಿಂದಿರಿ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಎಚ್ ಚೇತನಾ ರಾಜೇಂದ್ರ. ಮುಖ್ಯಾಂಶಗಳು. ಲೋಕಸಭೆಯಲ್ಲಿಂದು ಸಾರ್ವಜನಿಕ ಪರೀಕ್ಷೆಗಳ ಅಕ್ರಮ ತಡೆ ತಿದ್ದುಪಡಿ ಮಸೂದೆ 2026 ಮಂಡನೆ. ಪರೀಕ್ಷಾ ವ್ಯವಸ್ಥೆ ಸುಧಾರಣೆಗೆ ನಂದನ್ ನೀಲೇಕಣಿ ನೇತೃತ್ವದಲ್ಲಿ ಉನ್ನತ ಮಟ್ಟದ ಕಾರ್ಯಪಡೆ. ಕಾಮನ್ವೆಲ್ತ್ ಕ್ರೀಡಾಕೂಟ, ಮಹಿಳೆಯರ 48 ಕೆಜಿ ವೇಟ್ಲಿಫ್ಟಿಂಗ್ ಸ್ಪರ್ಧೆಯಲ್ಲಿ ಭಾರತದ ಮೀರಾಬಾಯಿ ಚಾನುಗೆ ಸ್ವರ್ಣ. ಟಿ20 ಕ್ರಿಕೆಟ್, ಜಿಂಬಾಬ್ವೆ ವಿರುದ್ಧ 3-0 ಅಂತರದಿಂದ ಸರಣಿ ವಶಪಡಿಸಿಕೊಂಡ ಭಾರತ. ವಾರ್ತೆಗಳ ವಿವರ. ಸಾರ್ವಜನಿಕ ಪರೀಕ್ಷೆಗಳ ಅಕ್ರಮ ತಡೆ ತಿದ್ದುಪಡಿ ಮಸೂದೆ 2026 ಲೋಕಸಭೆಯಲ್ಲಿ ಇಂದು ಕೇಂದ್ರ ಸರ್ಕಾರ ಮಂಡಿಸಲಿದೆ. 2024 ಸಾರ್ವಜನಿಕ ಪರೀಕ್ಷೆಗಳ ಅಕ್ರಮ ತಡೆ ಕಾಯ್ದೆಗೆ ತಿದ್ದುಪಡಿ ತರಲು ಈ ಮಸೂದೆ ಉದ್ದೇಶಿಸಿದ್ದು, ಕೇಂದ್ರ ಸಚಿವ ಡಾ ಜಿತೇಂದ್ರ ಸಿಂಗ್ ಮಸೂದೆಯನ್ನು ಮಂಡಿಸಲಿದ್ದಾರೆ. ಪ್ರಶ್ನಪತ್ರಿಕೆ ಸೋರಿಕೆ ಹಾಗೂ ಪರೀಕ್ಷಾ ಅಕ್ರಮ ಪ್ರಕರಣಗಳಲ್ಲಿ ತ್ವರಿತ ನ್ಯಾಯಾಲಯಗಳ ಸ್ಥಾಪನೆ ಮತ್ತು ಕಠಿಣ ಶಿಕ್ಷೆ ವಿಧಿಸುವ ಸಂಬಂಧದ ಕರಡು ಮಸೂದೆಗೆ ಕೇಂದ್ರ ಸಚಿವ ಸಂಪುಟ ಶುಕ್ರವಾರ ಅನುಮೋದನೆ ನೀಡಿತ್ತು. ದೇಶದ ಪರೀಕ್ಷಾ ವ್ಯವಸ್ಥೆಯಲ್ಲಿ ಸಮಗ್ರ ಸುಧಾರಣೆ ತರಲು ತಂತ್ರಜ್ಞಾನ ತಜ್ಞ ನಂದ ನೀಲೇಕಣಿ ನೇತೃತ್ವದಲ್ಲಿ ಉನ್ನತ ಮಟ್ಟದ ಕಾರ್ಯಪಡೆ ರಚಿಸಲಾಗಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಘೋಷಿಸಿದ್ದಾರೆ. ವಿಡಿಯೋ ಸಂದೇಶದಲ್ಲಿ ಮಾತನಾಡಿದ ಪ್ರಧಾನಮಂತ್ರಿ, ಪರೀಕ್ಷಾ ವ್ಯವಸ್ಥೆಯನ್ನು ಮತ್ತಷ್ಟು ಬಲಪಡಿಸುವತ್ತ ಕಾರ್ಯಪಡೆ ಗಮನಹರಿಸಲಿದ್ದು, ಅದರ ಶಿಫಾರಸುಗಳ ಆಧಾರದ ಮೇಲೆ ಮುಂದಿನ ಪರೀಕ್ಷೆಗಳ ವಿಶ್ವಾಸಾರ್ಹತೆಯನ್ನು ಖಾತ್ರಿಪಡಿಸಲು ಶೀಘ್ರವೇ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಲಾಗುವುದು ಎಂದು ಹೇಳಿದ್ದಾರೆ. ದೇಶದ ಪರೀಕ್ಷಾ ವ್ಯವಸ್ಥೆ ವಿಶ್ವಾಸಾರ್ಹ, ಪಾರದರ್ಶಕ ಹಾಗೂ ತಂತ್ರಜ್ಞಾನದ ಗರಿಷ್ಠ ಬಳಕೆಯನ್ನು ಒಳಗೊಂಡಿರಬೇಕು ಎಂದರು. ಕಾರ್ಯಪಡೆಯಲ್ಲಿ ಗುಪ್ತಚರ ದಳದ ಮಾಜಿ ನಿರ್ದೇಶಕ ತಪನ್ ಡೇಕ, ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಯ ಮಾಜಿ ಅಧ್ಯಕ್ಷ ಎಸ್ ಸೋಮನಾಥ್, ಐಐಟಿ ಚೆನ್ನೈನ ನಿರ್ದೇಶಕ ವಿ ಕಾಮಕೋಟಿ, ಮಾಜಿ ಶಿಕ್ಷಣ ಕಾರ್ಯದರ್ಶಿ ಅನಿತಾ ಕಾರ್ವಾಲ್ ಹಾಗೂ ವ್ಯವಸ್ಥಾಪನಾ ತಜ್ಞ ಅಮೃತ್ ಲಾಲ್ ಮೀನಾ ಸದಸ್ಯರಾಗಿದ್ದಾರೆ. ಪರೀಕ್ಷಾ ಅಕ್ರಮಗಳನ್ನು ತಡೆಯಲು ಕಠಿಣ ಕಾನೂನು ನಿಯಮಗಳನ್ನು ಒಳಗೊಂಡ ಹೊಸ ಮಸೂದೆಯನ್ನು ಇಂದು ಸಂಸತ್ತಿನಲ್ಲಿ ಮಂಡಿಸಲಾಗುವುದು. ಸ್ಪರ್ಧಾತ್ಮಕ ಪರೀಕ್ಷೆಗಳ ಪಾವಿತ್ರ್ಯ ಕಾಪಾಡುವುದು ಹಾಗೂ ಕೋಟ್ಯಂತರ ವಿದ್ಯಾರ್ಥಿಗಳ ಭವಿಷ್ಯವನ್ನು ರಕ್ಷಿಸುವುದು ಸರ್ಕಾರದ ಬದ್ಧತೆಯಾಗಿದೆ ಎಂದು ಅವರು ಪುನರುಚ್ಚರಿಸಿದರು. ಹೊಸ ತಲೆಮಾರಿನ ಭವಿಷ್ಯವನ್ನು ರಕ್ಷಿಸಲು ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದ ಸರ್ಕಾರ ನಿರಂತರ ಸುಧಾರಣೆಯ ತತ್ವವನ್ನು ಅನುಸರಿಸುತ್ತಿದೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಅವರು, ನಂದನ್ ನೀಲೇಕಣಿ ನೇತೃತ್ವದ ಕಾರ್ಯಪಡೆ ದೇಶದ ಪರೀಕ್ಷಾ ವ್ಯವಸ್ಥೆಯ ಪಾವಿತ್ರ್ಯಕ್ಕೆ ಧಕ್ಕೆ ಉಂಟಾಗದಂತೆ ನೋಡಿಕೊಳ್ಳಲಿದೆ ಎಂದು ತಿಳಿಸಿದ್ದಾರೆ. ಪ್ರಶ್ನೆಪತ್ರಿಕೆ ಸೋರಿಕೆ ಪ್ರಕರಣಗಳ ಅಪರಾಧಿಗಳಿಗೆ ಕಠಿಣ ಶಿಕ್ಷೆ ವಿಧಿಸಲಾಗುತ್ತಿದ್ದು ಹಾಗೂ ಇಂತಹ ಅಪರಾಧ ಎಸಗಲು ಯಾರೂ ಧೈರ್ಯ ಮಾಡದಂತೆ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದು ಸಚಿವ ಅಮಿತ್ ಶಾ ಹೇಳಿದ್ದಾರೆ. ವಿಕಸಿತ ಭಾರತ ನಿರ್ಮಿಸುವಲ್ಲಿ ದೇಶದ ಯುವಕರು ನಿರ್ಣಾಯಕ ಪಾತ್ರ ವಹಿಸಿದ್ದಾರೆ. ಯುವಕರು ಅಭಿವೃದ್ಧಿ ಹೊಂದಿದ ಭಾರತದ ಹಿಂದಿನ ಪ್ರೇರಕ ಶಕ್ತಿ ಮಾತ್ರವಲ್ಲದೆ ಅದರ ಅತಿದೊಡ್ಡ ಫಲಾನುಭವಿಗಳು ಕೂಡ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ವಿಕಸಿತ ವೈಬ್ರೆಂಟ್ ವಿಲೇಜ್ ಪ್ರೋಗ್ರಾಂ 2026 ವಿಡಿಯೋ ಕಾನ್ಫರೆನ್ಸಿಂಗ್ ಮೂಲಕ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ 400 ಹೆಚ್ಚು ಯುವ ಪ್ರತಿನಿಧಿಗಳೊಂದಿಗೆ ಪ್ರಧಾನಿ ಸಂವಾದ ನಡೆಸಿದರು. ಅಭಿವೃದ್ಧಿ ಪ್ರಕ್ರಿಯೆಯಿಂದ ಹೊರಗುಳಿದವರಿಗೆ ಆದ್ಯತೆ ನೀಡಲು ಹಾಗೂ ಸಬಲೀಕರಣಗೊಳಿಸಲು ಸರ್ಕಾರ ಸಂಘಟಿತ ಪ್ರಯತ್ನಗಳನ್ನು ಮಾಡುತ್ತಿದೆ. ಈ ಕಾರ್ಯಕ್ರಮದಲ್ಲಿ ಯುವತಿಯರ ಭಾಗವಹಿಸುವಿಕೆಯು ಭಾರತದ ಹೆಣ್ಣು ಮಕ್ಕಳ ಆತ್ಮವಿಶ್ವಾಸ ಮತ್ತು ಧೈರ್ಯವನ್ನು ಪ್ರತಿಬಿಂಬಿಸುತ್ತದೆ. ಪ್ರತಿಯೊಬ್ಬ ಯುವ ವ್ಯಕ್ತಿ, ವಿಶೇಷವಾಗಿ ದೇಶದ ಪ್ರತಿಯೊಬ್ಬ ಹೆಣ್ಣು ಮಗಳು ಆತ್ಮವಿಶ್ವಾಸ ಮತ್ತು ದೃಢ ನಿಶ್ಚಯದಿಂದ ಮುಂದುವರಿಯುವುದನ್ನು ಖಚಿತಪಡಿಸಿಕೊಳ್ಳಲು ಸರ್ಕಾರ ಬದ್ಧವಾಗಿದೆ ಎಂದು ಹೇಳಿದರು. ಪಾಕಿಸ್ತಾನದೊಂದಿಗೆ ಯಾವುದೇ ಮಾತುಕತೆ ನಡೆದರೂ ಅದು ಪಾಕ್ ಆಕ್ರಮಿತ ಜಮ್ಮು ಕಾಶ್ಮೀರ ಕುರಿತಾಗಿ ಮಾತ್ರ ನಡೆಯಲಿದೆ ಎಂದು

0: ಭಾರತ ನಾವೀನ್ಯತೆ, ಚಿಪ್ ವಿನ್ಯಾಸ ಹಾಗೂ ಅರೆವಾಹಕ ಉತ್ಪಾದನೆಯಲ್ಲಿ ಹೊಸ ಮೈಲಿಗಲ್ಲನ್ನು ಸಾಧಿಸುತ್ತಿದ್ದರೆ ಪಾಕಿಸ್ತಾನ ಒಳನುಸುಳುವಿಕೆ, ಭಯೋತ್ಪಾದನೆ ಮತ್ತು ಆತ್ಮಾಹುತಿ ದಾಳಿಕೋರರನ್ನು ಸೃಷ್ಟಿಸುವುದರಲ್ಲಿ ತೊಡಗಿದೆ ಎಂದು ಸಚಿವ ರಾಜನಾಥ್ ಸಿಂಗ್ ದೂರಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ವಿದೇಶಿ ಹೂಡಿಕೆದಾರರು ಜುಲೈ ತಿಂಗಳಲ್ಲಿ ಭಾರತೀಯ ಷೇರು ಮಾರುಕಟ್ಟೆಯಲ್ಲಿ ನಿವ್ವಳ ಖರೀದಿದಾರರಾಗಿ ಹೊರಹೊಮ್ಮಿದ್ದು ಇದುವರೆಗೆ 14,946 ಕೋಟಿ ರೂಪಾಯಿ ಮೌಲ್ಯದ ಷೇರುಗಳನ್ನು ಖರೀದಿಸಿದ್ದಾರೆ. ಇತ್ತೀಚಿನ ಅಂಕಿಅಂಶಗಳ ಪ್ರಕಾರ ಕಳೆದ ವಾರವೊಂದರಲ್ಲೇ ವಿದೇಶಿ ಹೂಡಿಕೆದಾರರು ದೇಶೀಯ ಷೇರು ಮಾರುಕಟ್ಟೆಗೆ 3,049 ಕೋಟಿ ರೂಪಾಯಿ ಹೂಡಿಕೆ ಮಾಡಿದ್ದಾರೆ. ಇದೇ ವೇಳೆ ಭಾರತದ ಸಾಲ ಭದ್ರತೆ ಮಾರುಕಟ್ಟೆಯಲ್ಲೂ ವಿದೇಶಿ ಹೂಡಿಕೆದಾರರ ಆಸಕ್ತಿ ಮುಂದುವರೆದಿದೆ. ಜುಲೈ ತಿಂಗಳಲ್ಲಿ ಸಂಪೂರ್ಣ ಪ್ರವೇಶ ಮಾರ್ಗದ ಮೂಲಕ 9,521 ಕೋಟಿ ರೂಪಾಯಿ ಹಾಗೂ ಸಾಮಾನ್ಯ ಮಾರ್ಗದ ಮೂಲಕ 27,391 ಕೋಟಿ ರೂಪಾಯಿ ಹೂಡಿಕೆ ಮಾಡಲಾಗಿದೆ. ಭಾರತದ ವೇಟ್ ಲಿಫ್ಟಿಂಗ್ ಚಾಂಪಿಯನ್ ಮೀರಾಬಾಯಿ ಚಾನು 2026 ಗ್ಲಾಸ್ಕೋ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ದೇಶಕ್ಕೆ ಮೊದಲ ಚಿನ್ನದ ಪದಕ ಗೆದ್ದಿದ್ದಾರೆ. ಮಹಿಳೆಯರ 48 ಕೆಜಿ ವೇಟ್ ಲಿಫ್ಟಿಂಗ್ ಸ್ಪರ್ಧೆಯಲ್ಲಿ ಒಟ್ಟು 190 ಕಿಲೋಗ್ರಾಂಗಳಷ್ಟು ಭಾರ ಎತ್ತುವ ಮೂಲಕ ಪ್ರಾಬಲ್ಯ ಸಾಧಿಸಿದ್ದಾರೆ. ಸ್ನಾಚ್ನಲ್ಲಿ 85 ಕಿಲೋಗ್ರಾಂ ಹಾಗೂ ಕ್ಲೀನ್ ಮತ್ತು ಜರ್ಕ್ನಲ್ಲಿ 105 ಕಿಲೋಗ್ರಾಂಗಳಷ್ಟು ಭಾರ ಎತ್ತುವ ಮೂಲಕ ಕಾಮನ್ವೆಲ್ತ್ ಕ್ರೀಡಾಕೂಟದ ಹೊಸ ದಾಖಲೆ ಸ್ಥಾಪಿಸಿದ್ದಾರೆ. 2018 ಮತ್ತು 2022 ನಂತರ ಈ ವಿಜಯವು ಅವರಿಗೆ ಸತತ 3ನೇ ಕಾಮನ್ವೆಲ್ತ್ ಕ್ರೀಡಾಕೂಟದ ಚಿನ್ನದ ಪದಕವನ್ನು ತಂದುಕೊಟ್ಟಿತು. ಮೀರಾಬಾಯಿ ಚಾನು ಅವರ ಈ ಸಾಧನೆಗೆ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್, ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸೇರಿದಂತೆ ಅನೇಕ ಗಣ್ಯರು ಅಭಿನಂದನೆ ಸಲ್ಲಿಸಿದ್ದಾರೆ. ಪುರುಷರ 60 ಕೆಜಿ ವೇಟ್ ಲಿಫ್ಟಿಂಗ್ ಸ್ಪರ್ಧೆಯಲ್ಲಿ ಭಾರತದ ರಿಷಿಕಾಂತ್ ಸಿಂಗ್ ಬೆಳ್ಳಿ ಗೆದ್ದಿದ್ದಾರೆ. ಒಟ್ಟಾರೆ 264 ಕೆಜಿ ತೂಕ ಎತ್ತಿದ ರಿಷಿಕಾಂತ್ ಸಿಂಗ್ ಸ್ನಾಚ್ನಲ್ಲಿ 121 ಕೆಜಿ ಎತ್ತುವ ಮೂಲಕ ದಾಖಲೆ ನಿರ್ಮಿಸಿದರು. ಕ್ಲೀನ್ ಮತ್ತು ಜರ್ಕ್ನಲ್ಲಿ 143 ಕಿಲೋಗ್ರಾಂ ಭಾರ ಎತ್ತಿದರು. ಪುರುಷರ 65 ಕೆಜಿ ವಿಭಾಗದಲ್ಲಿ ರಾಜ ಮುತ್ತುಪಾಂಡಿ ಒಟ್ಟು 286 ಕೆಜಿ ಭಾರ ಎತ್ತುವ ಮೂಲಕ ಬೆಳ್ಳಿ ಪದಕ ಗೆದ್ದಿದ್ದಾರೆ. ಈ ಪೈಕಿ ಸ್ನಾಚ್ನಲ್ಲಿ 126 ಕೆಜಿ ಹಾಗೂ ಕ್ಲೀನ್ ಮತ್ತು ಜರ್ಕ್ನಲ್ಲಿ 160 ಕೆಜಿ ಸೇರಿದೆ. ಬಾಕ್ಸಿಂಗ್ನಲ್ಲಿ ಪಾಕಿಸ್ತಾನದ ಸುಮಾಮಾ ರೆಹಮಾನ್ ಅವರನ್ನು ಸೋಲಿಸುವ ಮೂಲಕ ಜದುಮಣಿ ಸಿಂಗ್ ಪುರುಷರ 55 ಕೆಜಿ ಕ್ವಾರ್ಟರ್ ಫೈನಲ್ಗೆ ಮುನ್ನಡೆದರೆ ಮಲಾವಿಯ ಡೆಬೋರೆ ವಿರುದ್ದ ಜಯಗಳಿಸುವ ಮೂಲಕ ಪ್ರೀತಿ ಪವಾರ್ ಮಹಿಳೆಯರ 54 ಕೆಜಿ ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದರು. 1 ಚಿನ್ನ 2 ಬೆಳ್ಳಿ ಮತ್ತು 1 ಕಂಚಿನೊಂದಿಗೆ ಭಾರತದ ಪದಕಗಳ ಸಂಖ್ಯೆ ಈಗ 4ಕ್ಕೆ ಏರಿಕೆಯಾಗಿದೆ. ಪ್ಯಾರಾ ಪವರ್ಲಿಫ್ಟರ್ ಜುಂಡು ಕುಮಾರ್ ಸ್ಪರ್ಧೆಯ ಮೊದಲ ದಿನದಂದು ಪುರುಷರ ಹೆವಿ ವೇಟ್ ಸ್ಪರ್ಧೆಯಲ್ಲಿ ಕಂಚಿನ ಪದಕ ಪಡೆದಿದ್ದಾರೆ. ಹರಾರಿಯಲ್ಲಿ ನಿನ್ನೆ ನಡೆದ ಜಿಂಬಾಬ್ವೆ ವಿರುದ್ದದ 3ನೇ ಹಾಗೂ ಅಂತಿಮ ಟಿ20 ಅಂತಾರಾಷ್ಟೀಯ ಕ್ರಿಕೆಟ್ ಪಂದ್ಯದಲ್ಲಿ ಭಾರತ 35 ರನ್ಗಳಿಂದ ಭರ್ಜರಿ ಜಯ ದಾಖಲಿಸಿದೆ. ಈ ಮೂಲಕ ಸರಣಿಯನ್ನು 3-0 ಅಂತರದಿಂದ ವಶಪಡಿಸಿಕೊಂಡಿದೆ. ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿದ ಭಾರತ ನಿಗದಿತ 20 ಓವರ್ಗಳಲ್ಲಿ 5 ವಿಕೆಟ್ ನಷ್ಟಕ್ಕೆ 192 ರನ್ ಗಳಿಸಿತು. ಭಾರತದ ಪರ ವೈಭವ್ ಸೂರ್ಯವಂಶಿ 49 ಎಸೆತಗಳಲ್ಲಿ 81 ರನ್ ಸಿಡಿಸಿದರು. ಗೆಲುವಿನ ಗುರಿ ಬೆನ್ನತ್ತಿದ ಜಿಂಬಾಬ್ವೆ ನಿಗದಿತ 20 ಓವರ್ಗಳಲ್ಲಿ 7 ವಿಕೆಟ್ ನಷ್ಟಕ್ಕೆ 157 ರನ್ ಗಳಿಸಲಷ್ಟೇ ಶಕ್ತವಾಯಿತು. ಮಯಾಂಕ್ ಯಾದವ್ 3 ವಿಕೆಟ್ ಮತ್ತು ಯಶ್ ಠಾಕೂರ್ 2 ವಿಕೆಟ್ ಪಡೆದರು. ವೈಭವ್ ಸೂರ್ಯವಂಶಿ ಪಂದ್ಯಶ್ರೇಷ್ಠ ಮತ್ತು ಸರಣಿ ಶ್ರೇಷ್ಠ ಪ್ರಶಸ್ತಿಗೆ ಭಾಜನರಾದರು. ಹೋರ್ಮಸ್ ಜಲಸಂತಿಯಲ್ಲಿ ಸ್ಫೋಟಕ ಸಾಧನಕ್ಕೆ ಡಿಕ್ಕಿ ಹೊಡೆದ ಪರಿಣಾಮ ತೈಲ ಸಾಗಣೆ ಹಡಗಿನಲ್ಲಿ ಇಂದು ಸ್ಫೋಟ ಸಂಭವಿಸಿದೆ. ಇರಾನ್ ಅಧಿಕಾರಿಗಳು ನಿಗದಿಪಡಿಸಿದ್ದ ಸಮುದ್ರ ಮಾರ್ಗದಿಂದ ಹಡಗು ದಿಕ್ಕು ಬದಲಿಸಿದ್ದ ಹಿನ್ನೆಲೆಯಲ್ಲಿ ಈ ಘಟನೆ ಸಂಭವಿಸಿದೆ ಎಂದು ವರದಿಯಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಲೋಕಸಭೆಯಲ್ಲಿಂದು ಸಾರ್ವಜನಿಕ ಪರೀಕ್ಷೆಗಳ ಅಕ್ರಮ ತಡೆ ತಿದ್ದುಪಡಿ ಮಸೂದೆ 2026 ಮಂಡನೆ. ಪರೀಕ್ಷಾ ವ್ಯವಸ್ಥೆ ಸುಧಾರಣೆಗೆ ನಂದನ್ ನೀಲೇಕಣಿ ನೇತೃತ್ವದಲ್ಲಿ ಉನ್ನತ ಮಟ್ಟದ ಕಾರ್ಯಪಡೆ. ಕಾಮನ್ವೆಲ್ತ್ ಕ್ರೀಡಾಕೂಟ ಮಹಿಳೆಯರ 48 ಕೆಜಿ ವೇಟ್ ಲಿಫ್ಟಿಂಗ್ ಸ್ಪರ್ಧೆಯಲ್ಲಿ ಭಾರತದ ಮೀರಾಬಾಯಿ

0: ಸ್ವರ್ಣ. ಟಿ20 ಕ್ರಿಕೆಟ್, ಜಿಂಬಾಬ್ವೆ ವಿರುದ್ಧ 3-0 ಅಂತರದಿಂದ ಸರಣಿ ವಶಪಡಿಸಿಕೊಂಡ ಭಾರತ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12:00.
1: ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ ತರಂಗಾಂತರ 102.1 ಮೆಗಾಹರ್ಟ್ಸ್ಗಳು. ಸಮಯ 7:45. ಆಲಿಸೋಣ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು.
2: ಕಡಿಮೆ ಬಡ್ಡಿಯಲ್ಲಿ ಲೋನ್ ಬೇಕಾ?
3: ಅದು ಕೂಡ ಆಪ್ನಿಂದ. ಸಿಕ್ಬಿದ್ರು
4: ಅಪರಿಚಿತ ಆಪ್ನಿಂದ ಬಚಾವಾಗಿ.
5: RBI ಹೇಳುತ್ತೆ,
4: ಜಾಣರಾಗಿರಿ, ಜಾಗರೂಕರಾಗಿರಿ.
1: ಕಾರ್ಯಕ್ರಮದ ಆರಂಭದಲ್ಲಿ ಆಲಿಸೋಣ GK ವೆಂಕಟೇಶ್ ಅವರ ಸಂಗೀತ ಸಂಯೋಜನೆಯಲ್ಲಿ ರಾಜಾ ನನ್ನ ರಾಜ ಚಿತ್ರದ ಗೀತೆಯನ್ನು ಡಾಕ್ಟರ್ ರಾಜ್ಕುಮಾರ್ ಹಾಗೂ ಎಸ್ ಜಾನಕಿ ಇವರುಗಳ ಸ್ವರಗಳಲ್ಲಿ. ಸಾಹಿತ್ಯ ಬರೆದಿದ್ದಾರೆ ಜಿ ಉದಯ್ ಶಂಕರ್.

ಇದೀಗ ನೀವು ಆಲಿಸುತ್ತಿರುವಿರಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರುಗಳ ಸ್ವರಗಳಲ್ಲಿ ಆರದ ಗಾಯ ಚಿತ್ರದ ಗೀತೆಯನ್ನು. ಸತ್ಯಮ್ಮ ಅವರ ಸಂಗೀತ ಸಂಯೋಜನೆಗೆ ಚೆ ಉದಯಶಂಕರ್ ಅವರ ಗೀತ ರಚನೆ.

0: ಇದುವರೆಗೆ ವಿವಿಧ ಕಲಾವಿದರುಗಳ ಧ್ವನಿಗಳಲ್ಲಿ ವಚನ ಗಾಯನ ಕಾರ್ಯಕ್ರಮವನ್ನು ಆರಿಸಿದರೆ. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಇದೀಗ ಆರಿಸೋಣ ಪ್ರಕಟಣೆಗಳನ್ನು.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಏನು ರಂಗ, ಕೈಗೆ ಬ್ಯಾಂಡೇಜು?
3: ಬಿದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
2: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
1: 15-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೆ KSU WSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
2: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
4: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
2: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ.
1: ಇಂದೇ KSU WSSB.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.

0: ನಿತ್ಯವೂ ನಮಗೆಲ್ಲ ಬೇಕು ನೀರು.
1: ಕೊರತೆಯಿಂದ ಕಾಣದಿರಲಿ ಕಣ್ಣೀರು,
2: ಪ್ರತಿ ಕೆಲಸದಲ್ಲಿ ಆಗಲಿ ನೀರಿನ ಉಳಿತಾಯ,
3: ಮಿತ ನೀರಿನ ಬಳಕೆಯಲ್ಲಿ ಇರಲಿ ಉಪಾಯ.
4: ಚಲವೇ ಜೀವ ಪಾರದಿರಲಿ ಅಭಾವ.
0: ಹಲವಾರು ಕಾರ್ಯಗಳಿಗೆ ಅಲ್ಪ ನೀರು ಸಾಕು.
2: ಬಳಸಿದ ನೀರು ಮರುಬಳಕೆ ಆಗಬೇಕು.
1: ವಾಹನದ ಮೇಲಿನ ಧೂಳನ್ನ ಬಟ್ಟೆಯಿಂದ ಕೊಡವಿಡಿ.
5: ಬಟ್ಟೆ ಪಾತ್ರೆ ತೊಳೆದ ನೀರನ್ನ ಗಿಡಗಳಿಗೆ ಉಣಿಸಿ.
2: ನಿತ್ಯವೂ ನೀರು ಪೋಲಾಗದಂತೆ ಗಮನಿಸಿ.

ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 9:05. ಇದೀಗಾಲಿಸೋಣ ಭಾವಗೀತೆಗಳನ್ನು. ಕಾರ್ಯಕ್ರಮದ ಆರಂಭದಲ್ಲಿ ಸಿ ಅಶ್ವಥ್ ಅವರ ಧ್ವನಿಯಲ್ಲಿ ಆಲಿಸೋಣ KS ನರಸಿಂಹಸ್ವಾಮಿ ವಿರಚಿತ ಭಾವಗೀತೆಯನ್ನು.

0: ಹಸ್ತದ ಕಾರ್ಮಿಕರಿಗೆ ಯಾರ್ದಿಕ್ಕೂ
1: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
2: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೆ ASU.WSSP.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.

0: ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ.
1: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
0: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSU.WSSB.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.

ಕೆಳಗರೆ ಸಂಜೆ ಪ್ರಸಾರದಲ್ಲಿ 6:51 ರೈತರಿಗಾಗಿ ಕಾರ್ಯಕ್ರಮ. ಕೃಷಿ ರಂಗದಲ್ಲಿ ಕೆಳವಿರಿ ನವಣೆಯ ಸಂರಕ್ಷಣೆ ಮತ್ತು ಮೌಲ್ಯವರ್ಧನೆ ಕುರಿತು ತಜ್ಞರಾದ ಡಾಕ್ಟರ್ ಉದಯಕುಮಾರ್ ನಿಡೋಣಿ ಅವರೊಂದಿಗೆ ಸಂದರ್ಶನವನ್ನು. ಈ ರಾತ್ರಿ 8 ಮನೆ ಮನೆಯಲ್ಲಿ ವಾರದ ಕೌಟುಂಬಿಕ ಚರ್ಚೆ ಬಿತ್ತರವಾಗಲಿದೆ. ಈ ರಾತ್ರಿ 8:30 ಜನಪದ ಸಂಗೀತದಲ್ಲಿ ಕುಷ್ಟಗಿ ತಾಲೂಕಿನ ತಾವರಗೆರೆ ಗ್ರಾಮದ ಭರ್ಮಪ್ಪ ಮತ್ತು ಸಂಗಡಿಗರಿಂದ ದಪ್ಪಿನಾಟದ ಪದಗಳು. ಈ ರಾತ್ರಿ 9:30 ಬಯಲಾಟ ಪ್ರಸಾರವಾಗಲಿದೆ. ಮಹಿಷಾಸುರ ಮರ್ಧಿನಿ ಪ್ರಸ್ತುತಪಡಿಸಲಿದ್ದಾರೆ. ದೇವದುರ್ಗ ತಾಲೂಕಿನ ಕ್ಯಾದಿಗೆರೆ ಗ್ರಾಮದ ಶ್ರೀ ಶಂಕರಾನಂದ ಯುವಕ ಸಂಘದ ಸದಸ್ಯರು.

ಇದು ಆಕಾಶವಾಣಿ ರಾಯಚೂರು ಎಫ್ ಎಂ ಕೇಂದ್ರ ತರಂಗಾಂತರ 102.1 ಮೆಗಾಹರ್ಟ್ಸ್ಗಳ ಮೇಲೆ ಇದೀಗ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರ ಮಾಡೋಣ. ಸಮಯ 9:38 ಬನ್ನಿ ಹಾಗಾದರೆ ಕಾರ್ಯಕ್ರಮದ ಆರಂಭದಲ್ಲಿ ಆಲಿಸೋಣ ಕೆ ಕಲ್ಯಾಣ್ ಅವರ ಸಾಹಿತ್ಯದಲ್ಲಿ ರಾಜೇಶ್ ಕೃಷ್ಣನ್ ಹಾಗೂ ನಂದಿತಾ ಇವರುಗಳ ಸ್ವರಗಳಲ್ಲಿ ಒರಟ ಚಿತ್ರದ ಗೀತೆ.

ಕಾರ್ಯಕ್ರಮದ ಎರಡನೇ ಗೀತೆಯನ್ನು ಕೇಳೋಣ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಮಂಜುಳಾ ಗುರುರಾಜ್ ಅವರುಗಳ ಸ್ವರಗಳಲ್ಲಿ ಅಂಜದ ಗಂಟು ಚಿತ್ರದ ಗೀತೆ. ಹಂಸಲೇಖ ಅವರ ಸಂಗೀತಕ್ಕೆ ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯವಿದೆ.

ಆತ್ಮೀಯ ಶ್ರೋತೃ ಬಂಧುವರೇ, ಇದು ಆಕಾಶವಾಣಿಯ ರಾಯಚೂರು FM ಕೇಂದ್ರ ತರಂಗಾಂತರ 102.1 ಮೆಗಾಹರ್ಟ್ಸ್ಗಳ ಮೇಲೆ ಕೇಳುತ್ತಿರುವಿರಿ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು. ಬನ್ನಿ, ಮುಂದಿನ ಗೀತೆಯನ್ನು ಆಲಿಸೋಣ. ಜಯಂತಿ ಕಾಯ್ಕಿಣಿಯವರ ಸಾಹಿತ್ಯವಿದೆ, ಮಣಿಕಂಠ್ ಕದ್ರಿಯವರ ಸಂಗೀತ ಸಂಯೋಜನೆ ಇದೆ. ಚಿತ್ರ ಪೃಥ್ವಿ. ಕೇಳಿಬರುವ ಧ್ವನಿಗಳು ಕುನಾಲ್ ಗಾಂಜಾವಾಲಾ ಹಾಗೂ ಹಂಶಿಕಾ ಅಯ್ಯರ್.

ಅಂಬರ ಚಿತ್ರದ ಗೀತೆಯನ್ನು ಕೇಳೋಣ. ನರೇಶ್ ಅಯ್ಯರ್ ಹಾಗೂ ಅನುರಾಧ ಭಟ್ ಇವರುಗಳ ಸ್ವರಗಳಲ್ಲಿ, ಅಭಿಮಾನ್ ರಾಯ್ ಅವರ ಸಂಗೀತ ಸಂಯೋಜನೆಗೆ ಮಂಡ್ಯ ಮಹೇಶ್ ಅವರ ಸಾಹಿತ್ಯವಿದೆ.

ವಿಜಯಪ್ರಕಾಶ್ ಹಾಗೂ ಶ್ರೇಯಾ ಘೋಷಾಲ್ ಇವರುಗಳ ಧ್ವನಿಗಳಲ್ಲಿ ಆಲಿಸೋಣ ಅಂದರ್ ಬಾಹರ್ ಚಿತ್ರದ ಗೀತೆಯನ್ನು. ಜಯಂತ್ ಕಾಯ್ಕಿಣಿಯವರ ಸಾಹಿತ್ಯವಿದೆ.

ಶ್ರೇಯಾ ಘೋಷಾಲ್ ಹಾಗೂ ಕುರಾಲ್ ಗಾಂಜಾವಾಲಾ ಇವರುಗಳ ಸ್ವರಗಳಲ್ಲಿ ಆಲಿಸೋಣ ಭಾಗ್ಯದ ಬಳೆಗಾರ ಚಿತ್ರದ ಗೀತೆ. ಇಳಯರಾಜ ಅವರ ಸಂಗೀತಕ್ಕೆ ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯವಿದೆ.

0: ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 10:02. ಇನ್ನು ಮುಂದೆ ವಿವಿಧ ಭಾರತಿ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕಾರ್ಯಕ್ರಮಗಳನ್ನು ಆಲಿಸೋಣ.
1: ಇರಾನ್ ಅಧಿಕಾರಿಗಳು ನಿಗದಿಪಡಿಸಿದ್ದ ಸಮುದ್ರ ಮಾರ್ಗದಿಂದ ಹಡಗು ದಿಕ್ಕೆ ಬದಲಿಸಿದ್ದ ಹಿನ್ನೆಲೆಯಲ್ಲಿ ಈ ಘಟನೆ ಸಂಭವಿಸಿದೆ ಎಂದು ವರದಿಯಾಗಿದೆ. ಫ್ರಾನ್ಸ್ ಮತ್ತು ಸ್ಪೇನ್ನಲ್ಲಿ ವ್ಯಾಪಕವಾಗಿ ಹರಡಿರುವ ಭಾರೀ ಕಾಡ್ಗಿಚ್ಚಿನ ಹಿನ್ನೆಲೆಯಲ್ಲಿ ಸುಮಾರು 300,000 ಹೆಚ್ಚು ಜನರನ್ನು ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರಿಸಲಾಗಿದೆ. ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿಯನ್ನು ನಿಯಂತ್ರಣಕ್ಕೆ ತರಲು ತೀವ್ರ ಕಾರ್ಯಾಚರಣೆ ನಡೆಸುತ್ತಿದ್ದಾರೆ. ನವದೆಹಲಿಯಲ್ಲಿ ತ್ಯಾಗರಾಜ ಕ್ರೀಡಾಂಗಣದಲ್ಲಿ ಇಂದಿನಿಂದ ನಡೆಯಲಿರುವ ಕಾಮನ್ವೆಲ್ತ್ ಟೇಬಲ್ ಟೆನಿಸ್ ಚಾಂಪಿಯನ್ಶಿಪ್ನಲ್ಲಿ ಸಹಾಯಕ ರೆಫರಿ ಆಗಿ ಧಾರವಾಡದ ಟಿಜಿ ಉಪಾಧ್ಯಾಯ ಕಾರ್ಯನಿರ್ವಹಿಸಲಿದ್ದಾರೆ. ಕಾಮನ್ವೆಲ್ತ್ ಗೇಮ್ಸ್ ಅಥ್ಲೆಟಿಕ್ಸ್ ಸ್ಪರ್ಧೆಗಳು ಇಂದಿನಿಂದ ಆರಂಭವಾಗಲಿದ್ದು, ಪುರುಷರ ಜಾವ್ಲಿನ್ ಎಸೆತದಲ್ಲಿ ಭಾರತದ ತಾರೆ ಅಥ್ಲೀಟ್ ನೀರಜ್ ಚೋಪ್ರಾ ಸ್ಪರ್ಧಿಸಲಿದ್ದಾರೆ.

0: ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.
1: ಸಮಯ 10:04. ಟ್ಯೂನ್ ಮಾಡಿ ಕೇಳ್ತಾ ಇದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM, ನಿಮ್ಮ ಅನುದಿನದ ಸಂಗಾತಿ. ಸಮಯ ಸರಿಯಾಗಿ 10:04. ತಿಂಡಿ ಎಲ್ಲ ತಿನ್ಕೊಂಡು ರೆಡಿಯಾಗಿ ಕೂತಿದ್ದೀರಿ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮವನ್ನು ಆಲಿಸುವುದಕ್ಕಾಗಿ ಅಂತ ಭಾವಿಸ್ತಾ ಇನ್ನೀಗ ಕಾರ್ಯಕ್ರಮ ಓಲ್ಡ್ ಈಸ್ ಗೋಲ್ಡ್ ಈ ಮುಂಜಾನೆಯನ್ನು ಮತ್ತಷ್ಟು ಮಧುರಗೊಳಿಸುವುದಕ್ಕಾಗಿ ಹಳೆಯ ನೆನಪುಗಳ ಬಂಗಾರದ ಬಾಗಿಲನ್ನು ಒಮ್ಮೆ ತೆರೆದು ಬರೋಣ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಓಲ್ಡ್ ಈಸ್ ಗೋಲ್ಡ್ನಲ್ಲಿ. ಕೇಳೋಣ ಎರಡು ಬ್ಯಾಕ್ ಟು ಬ್ಯಾಕ್ ಗೀತೆಗಳನ್ನು ಭಕ್ತ ಜ್ಞಾನದೇವ ಚಿತ್ರದಿಂದ SP ಶೈಲಜಾವರ ಧ್ವನಿಯಲ್ಲಿ, RN ಜಯಗೋಪಾಲ್ ಅವರ ಸಾಹಿತ್ಯ, GK ವೆಂಕಟೇಶ್ ಅವರ ಸಂಗೀತ ಇರುವಂತಹ ಗೀತೆ ಮೊದಲನೆಯದಾಗಿ ಮೂಡಿಬರ್ತಾ ಇದೆ. ತದನಂತರದಲ್ಲಿ ಸೇಡಿನ ಹಕ್ಕಿ ಚಿತ್ರದಿಂದ ಧ್ವನಿಯಾಗಿದ್ದಾರೆ ಎಸ್ ಜಾನಕಿ ಹಾಗೂ SP ಬಾಲಸುಬ್ರಹ್ಮಣ್ಯಂ. ಸಾಹಿತ್ಯ RN ಜಯಗೋಪಾಲ್, ಸಂಗೀತ ರಾಜನ್ ನಾಗೇಂದ್ರ.

ಕೇಳಿದ್ರೆ ಈ ಹಳೆಯ ಸುಮಧುರ ಗೀತೆಗಳು ಹೇಗೆಂತಂದ್ರೆ ಮಾಸಿದ ನೆನಪುಗಳಿಗೆ ಜೀವವನ್ನ ತುಂಬುತ್ತೆ, ಮನಸ್ಸಿಗೆ ಮುದವನ್ನ ನೀಡುತ್ತೆ ಅಲ್ವಾ? ಎಷ್ಟೇ ಕಾಲ ಕಳಿಲಿ, ಯುಗ ಯುಗಗಳೇ ಕಳಿಲಿ, ಎಂದಿಗೂ ಹಸಿಯಾಗಿ ಉಳಿಯುವ ನಮ್ಮ ನೆಚ್ಚಿನ ಹಳೆಯ ಕನ್ನಡ ಸುಮಧುರ ಗೀತೆಗಳು. ಮುಂದೆ ಕೇಳಿ ಸಾವಿರ ಸುಳ್ಳು ಚಿತ್ರದಿಂದ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿಯವರ ಧ್ವನಿಯಲ್ಲಿ, ಚಿ ಉದಯಶಂಕರ್ ಅವರ ಸಾಹಿತ್ಯ, ಗಣೇಶಂಕರ್ ಅವರ ಸಂಗೀತ.

0: 1985ರಲ್ಲಿ ತೆರೆಕಂಡಂತಹ ಧ್ರುವತಾರೆ ಚಿತ್ರದ ಗೀತೆಯನ್ನ ಡಾಕ್ಟರ್ ರಾಜ್ಕುಮಾರ್ ಹಾಗೂ ವಾಣಿ ಜಯರಾಮ್ ಅವರ ಧ್ವನಿಯಲ್ಲಿ ಆಲಿಸಿದಿರಿ. ಸಾಹಿತ್ಯ ಚಿ ಉದಯಶಂಕರ್, ಸಂಗೀತ ಉಪೇಂದ್ರ ಕುಮಾರ್. ಮುಂದಿನ ಗೀತೆ ನೀ ತಂದ ಕಾಣಿಕೆ ಚಿತ್ರದಿಂದ. ಧ್ವನಿಯಾಗಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಹಾಗೆ ಸಾಹಿತ್ಯ ಆರ್ ಎನ್ ಜಯಗೋಪಾಲ್, ಸಂಗೀತ ವಿಜಯಾನಂದ್ ಅವರು. ಈ ಗೀತೆ ಮೊದಲನೆಯದಾಗಿ ಮೂಡಿ ಬರ್ತಾ ಇದೆ. ತದನಂತರದಲ್ಲಿ ಜೀವನ ಚಕ್ರ ಚಿತ್ರದಿಂದ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿಯವರ ಧ್ವನಿಯಲ್ಲಿ, ಸಂಗೀತ ರಾಜನಾಗೇಂದ್ರ, ಸಾಹಿತ್ಯ ಚಿ ಉದಯಶಂಕರ್ ಅವರದ್ದು.
1: ಮೀನಾ

0: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ ತರಂಗಾಂತರ 102.1 ಮೆಗಾಹರ್ಟ್ಸ್ಗಳು. ಸಮಯ 10:30.
1: ನಿಮ್ಮ ವ್ಯಾಪಾರವನ್ನು ಬೆಳೆಸಲು ಆಕಾಶವಾಣಿಯ ಬೆಂಬಲ ಪಡೆಯಿರಿ ಹಾಗೂ ಆಕಾಶದೆತ್ತರಕ್ಕೆ ವಿಸ್ತರಿಸಿ.
2: ನಿಮ್ಮ ವ್ಯಾಪಾರ ಸ್ಥಳೀಯ, ರಾಜ್ಯ ಅಥವಾ ರಾಷ್ಟ್ರೀಯ ವ್ಯಾಪ್ತಿ ಯಾವುದೇ ಆಗಿರಲಿ, ಆಕಾಶವಾಣಿ ನೀಡುತ್ತದೆ ನಿಮಗೆ ಗ್ರಾಹಕರ ಸುರಿಮಳೆ.
1: ಈಗ ನೀವಿರುವ ಸ್ಥಳದಿಂದಲೇ ದೇಶದ ಯಾವುದೇ ಆಕಾಶವಾಣಿ ಕೇಂದ್ರಕ್ಕೆ ಜಾಹೀರಾತುಗಳನ್ನು ನೀಡಬಹುದು.
2: ಆಕಾಶವಾಣಿಯ ಯಾವುದೇ ವಾಹಿನಿಗಳಿಗೆ ಜಾಹೀರಾತು ನೀಡುವುದು ಸರಳ, ಸುಲಭ.
1: ಕಡಿಮೆ ವೆಚ್ಚದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 8700014242
2: 8700014242.

ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 10:32 ವಾಗುತ್ತಲಿದೆ. ಇನ್ನು ಮುಂದೆ ವಿವಿಧ ಭಾರತಿ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕಾರ್ಯಕ್ರಮಗಳನ್ನು ಆಲಿಸೋಣ.

0: जरूर सुनिए शाम 4 बजे पिटारा। इस कार्यक्रम के प्रायोजक हैं AISSMS पुणे अ प्रीमियर हेरिटेज ग्रुप ऑफ इंस्टीट्यूट्स।
1: ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ CBSBLR@gmail.com.

ಓಲ್ಡೀಸ್ ಗೋಲ್ಡ್ ಕಾರ್ಯಕ್ರಮವನ್ನು ಟ್ಯೂನ್ ಮಾಡಿ ಕೇಳ್ತಾ ಇದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡದಲ್ಲಿ. ಇದು ನಿಮ್ಮ ನೆಚ್ಚಿನ ವಾಹಿನಿ 102.9 FM. ಮುಂದೆ ಕೇಳಿ ಅದೇ ಕಣ್ಣು ಚಿತ್ರದ ಗೀತೆಯನ್ನ. ಡಾಕ್ಟರ್ ರಾಜ್ಕುಮಾರ್ ಹಾಗೂ ಪಿ ಬಿ ಶ್ರೀನಿವಾಸ್ ಅವರ ಯುಗಳ ಗೀತೆಯಲ್ಲಿ ಮೂಡಿ ಬರ್ತಾ ಇದೆ. ಟಿ ಉದಯಶಂಕರ್ ಅವರ ಸಾಹಿತ್ಯ, ಜಿ ಕೆ ವೆಂಕಟೇಶ್ ಅವರ ಸಂಗೀತ.

Come on, dance. Don't feel shy, baby. Look at me and follow me. Good.

ಅಪರಾಧಿ ನಾನಲ್ಲ ಚಿತ್ರದ ಗೀತೆಯನ್ನು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ವಾಣಿ ಜಯರಾಮ್ ಅವರ ಧ್ವನಿಯಲ್ಲಿ ಆಲಿಸಿದಿರಿ. ಸಾಹಿತ್ಯ ಜಿ ಉದಯಶಂಕರ್, ಸಂಗೀತ ಉಪೇಂದ್ರ ಕುಮಾರ್. ಮುಂದಿನ ಗೀತೆ ಮೂಡಿ ಬರ್ತಾ ಇದೆ. ನೀ ಬರೆದ ಕಾದಂಬರಿ ಚಿತ್ರದಿಂದ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರು ಧ್ವನಿಯಾಗಿರುವಂತಹ ಈ ಗೀತೆಗೆ ಸಾಹಿತ್ಯ ಆರ್ ಎನ್ ಜಯಗೋಪಾಲ್, ಸಂಗೀತ ಎಂ ರಂಗಾರಾವ್. ಎರಡನೇ ಗೀತೆಯಾಗಿ ಮೂಡಿ ಬರ್ತಾ ಇದೆ ಶಭಾಷ್ ವಿಕ್ರಮ್ ಚಿತ್ರದಿಂದ ಹೃದಯ ವೀಣೆ ಗೀತೆ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರ ಧ್ವನಿಯಲ್ಲಿ, ಶ್ರೀ ಉದಯಶಂಕರ್ ಅವರ ಸಾಹಿತ್ಯ, ವಿಜಯ ಭಾಸ್ಕರ್ ಅವರ ಸಂಗೀತ.

54 ನಿಮಿಷಗಳಾಗಿದೆ. ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ಹಳೆಯ ಸುಮಧುರ ಕನ್ನಡ ಚಿತ್ರಗೀತೆಗಳನ್ನು ಆಲಿಸ್ತಾ ಇಷ್ಟು ಹೊತ್ತು ಸಾಗಿದ್ವಿ. ಕೊನೆಯ ಗೀತೆಯಾಗಿ ಮೂಡಿ ಬರ್ತಾ ಇದೆ ಪಾವನಗಂಗಾ ಚಿತ್ರದಿಂದ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿಯವರು ಧ್ವನಿಯಾಗಿರುವಂತಹ ಈ ಗೀತೆಯಂಗೆ ಸಾಹಿತ್ಯ ಚಿ ಉದಯಶಂಕರ್ ಸಂಗೀತ ರಾಜನ್ ನಾಗೇಂದ್ರ ಅವರು.

ಇದಾಗಿತ್ತು ಇವತ್ತಿನ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮ. ಸಂದೇಶ ಕಳುಹಿಸಿಕೊಟ್ಟಂತ ಹಾಗೆ ಸಂದೇಶವನ್ನ ಕಳುಹಿಸಿದೆ ಬೆಳಗಿನಿಂದ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಾಗಿರುವಂತಹ ನಮ್ಮೆಲ್ಲ ಕೇಳುಗರಿಗೆ ಪ್ರೀತಿಯ ಧನ್ಯವಾದಗಳು. ಪ್ರಸಾರದಲ್ಲಿ ಇಷ್ಟೊತ್ತು ನಿಮ್ಮ ಜೊತೆಯಾಗಿದ್ದು ನಿಮ್ಮ ರೇಡಿಯೋ ಸಖಿ ಅಖಿಲ.

0: ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ ಇದುವರೆಗೆ ವಿವಿಧ ಭಾರತಿ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕಾರ್ಯಕ್ರಮಗಳನ್ನು ಕೇಳುತ್ತಿದ್ದೀರಿ. ಈ ಸಮಯ 11 ಗಂಟೆ.
1: ನಿಮ್ಮ ವ್ಯಾಪಾರವನ್ನು ಬೆಳೆಸಲು ಆಕಾಶವಾಣಿಯ ಬೆಂಬಲ ಪಡೆಯಿರಿ ಹಾಗೂ ಆಕಾಶದೆತ್ತರಕ್ಕೆ ವಿಸ್ತರಿಸಿ.
2: ನಿಮ್ಮ ವ್ಯಾಪಾರ ಸ್ಥಳೀಯ, ರಾಜ್ಯ ಅಥವಾ ರಾಷ್ಟ್ರೀಯ ವ್ಯಾಪ್ತಿ ಯಾವುದೇ ಆಗಿರಲಿ, ಆಕಾಶವಾಣಿ ನೀಡುತ್ತದೆ ನಿಮಗೆ ಗ್ರಾಹಕರ ಸುರಿಮಳೆ.
1: ಈಗ ನೀವಿರುವ ಸ್ಥಳದಿಂದಲೇ ದೇಶದ ಯಾವುದೇ ಆಕಾಶವಾಣಿ ಕೇಂದ್ರಕ್ಕೆ ಜಾಹೀರಾತುಗಳನ್ನು ನೀಡಬಹುದು.
2: ಆಕಾಶವಾಣಿಯ ಯಾವುದೇ ವಾಹಿನಿಗಳಿಗೆ ಜಾಹೀರಾತು ನೀಡುವುದು ಸರಳ ಸುಲಭ.
1: ಕಡಿಮೆ ವೆಚ್ಚದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 8700014242
2: 8700014242.

0: ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 11:02 ಆಗುತ್ತಲಿದೆ. ಇನ್ನು ಮುಂದೆ ವಿವಿಧ ಭಾರತಿ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕಾರ್ಯಕ್ರಮಗಳು ಮುಂದುವರಿಯುವವು.
1: ಕೇಂದ್ರೀಯ ಮೀಸಲು ಪೊಲೀಸ್ ಪಡೆ CRPF ಸಂಸ್ಥಾಪನಾ ದಿನಾಚರಣೆ. ಈ ಹಿನ್ನೆಲೆಯಲ್ಲಿ CRPF ಸಿಬ್ಬಂದಿಗೆ ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮತ್ತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಶುಭಾಶಯ ಕೋರಿದ್ದಾರೆ. ಬೆಂಗಳೂರಿನ ಬನ್ನೇರುಘಟ್ಟ ರಸ್ತೆಯಲ್ಲಿ ಹಾದು ಹೋಗುವ 7.5 ಕಿಲೋಮೀಟರ್ ನಮ್ಮ ಮೆಟ್ರೋ ಗುಲಾಬಿ ಮಾರ್ಗದ ರೈಲು ಸೆಪ್ಟೆಂಬರ್ ಆರಂಭದಲ್ಲಿ ಸಾರ್ವಜನಿಕ ಸಂಚಾರಕ್ಕೆ ಮುಕ್ತವಾಗುವ ಸಾಧ್ಯತೆ ಇದೆ ಎಂದು BMRCL ಮೂಲಗಳು ತಿಳಿಸಿವೆ. ಕ್ಯಾಸ್ಪಿಯನ್ ಸಮುದ್ರದಲ್ಲಿ ಇರಾನ್ ವಾಣಿಜ್ಯ ಹಡಗಿನ ಮೇಲೆ ನಡೆದ ದಾಳಿಗೆ ಸೂಕ್ತ ಪ್ರತ್ಯುತ್ತರ ನೀಡುವುದಾಗಿ ಇರಾನ್ ಸಂಸತ್ತಿನ ರಾಷ್ಟ್ರೀಯ ಭದ್ರತಾ ಆಯೋಗದ ಮುಖ್ಯಸ್ಥ ಇಬ್ರಾಹಿಂ ಅಜೀಜಿ ಉಕ್ರೇನ್ಗೆ ಎಚ್ಚರಿಕೆ ನೀಡಿದ್ದಾರೆ. ಮುಂಬೈ ಷೇರು ಮಾರುಕಟ್ಟೆಯಲ್ಲಿಂದು ಆರಂಭಿಕ ವಹಿವಾಟಿನಲ್ಲಿ ಸಂವೇದಿ ಸೂಚ್ಯಂಕ ಸೆನ್ಸೆಕ್ಸ್ 566 ಅಂಕಗಳ ಏರಿಕೆಯೊಂದಿಗೆ 76,609 ವಹಿವಾಟು ನಡೆಸಿದೆ. ಅಂತೆಯೇ ರಾಷ್ಟ್ರೀಯ ಸಂವೇದಿ ಸೂಚ್ಯಂಕ ನಿಫ್ಟಿ ಕೂಡ 153 ಅಂಕ ಏರಿಕೆಯ ನಂತರ 23,923 ಆರಂಭಿಕ ವಹಿವಾಟು ನಡೆಸಿದೆ. ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿ ಪ್ರತಿ ಅಮೆರಿಕನ್ ಡಾಲರ್ ಎದುರು ಭಾರತೀಯ ರೂಪಾಯಿ ಮೌಲ್ಯ 30 ಪೈಸೆ ಏರಿಕೆಯೊಂದಿಗೆ 98.18 ರೂಪಾಯಿಯಷ್ಟಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12 ಗಂಟೆಗೆ ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ಮಧ್ಯಾಹ್ನ 1 ಗಂಟೆಗೆ.

ಕೇಳಿದ್ರೆ ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. 11:13 ಈ ಸಮಯ ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಚಿತ್ರಗೀತೆಗಳನ್ನು ಕೇಳುವಂತಹ ಸಮಯ.

ಜಸ್ಟ್ ಮ್ಯಾರಿಡ್ ಚಿತ್ರದ ಗೀತೆ ವರುಣ್ ರಾಮಚಂದ್ರ ಮತ್ತು ಮಾದೇಶ್ವರ ಭಾರದ್ವಾಜ್ ಅವರ ಧ್ವನಿಯಲ್ಲಿ ನಾಗಾರ್ಜುನ್ ಶರ್ಮಾ ಮತ್ತು ಶಿವರಾಜ್ ಕವೂರು ಇವರು ಬರೆದಂತಹ ಗೀತೆಗೆ ಬಿ ಅಜನೀಶ್ ಲೋಕನಾಥ್ ಅವರ ಸಂಗೀತ ನಿರ್ದೇಶನ.

0: ಎಲ್ಲಿದ್ಯಾ?
1: ನಡು ರೋಡಲ್ಲಿ ಬಿಟ್ಟು ಹೋದೆ ಅಲ್ವಾ, ನಾನು ಎಲ್ಲಿದ್ರೆ ನಿಂಗೇನು?
0: ಫೋನ್ ಫೋನ್ ಕಟ್ ಮಾಡ್ಬೇಡ, ಫೋನ್ ಕಟ್
2: ಮಾಡು. ಸೂರ್ಯ, ಇದು ಸಹನಾ ಎಲ್ಲಿದ್ದಾಳಂತೆ?
0: ಸಹನಾ ಎಲ್ಲಿದ್ದಾಳ?

ಗಜರಾಮ ಚಿತ್ರದ ಗೀತೆ ಶ್ರೇಯಾ ಘೋಷಾಲ್ ಮತ್ತು ಶಾನ್ ಅವರ ಧ್ವನಿಯಲ್ಲಿ. ಜಯಂತ್ ಕಾಯ್ಕಿಣಿ ಅವರು ಬರೆದಂತಹ ಗೀತೆಗೆ ಮನೋಮೂರ್ತಿ ಅವರ ಸಂಗೀತ ನಿರ್ದೇಶನ.

ಮನದ ಮರೆಯಲ್ಲಿ ಚಿತ್ರದ ಗೀತೆಯನ್ನ ಅನನ್ಯ ಭಗತ್ ಮತ್ತು ಸಂಗಡಿಗರ ಧ್ವನಿಯಲ್ಲಿ ಇದುವರೆಗೆ ನೀವು ಕೇಳಿದ್ರಿ. ಎಂಎಸ್ ತ್ಯಾಗರಾಜ ಅವರ ಸಂಗೀತಕ್ಕೆ ಬಸವಣ್ಣ ಮಲ್ಲಹಳ್ಳಿ ಅವರ ಸಾಹಿತ್ಯ ಇತ್ತು. ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಚಿತ್ರಗೀತೆಗಳ ಕಾರ್ಯಕ್ರಮ ನೀವು ಕೇಳ್ತಾ ಇದ್ದೀರಾ. ಇನ್ನು ಕಾರ್ಯಕ್ರಮದ ಮುಂದಿನ ಗೀತೆ ಮದರ್ ಪ್ರಾಮಿಸ್ ಚಿತ್ರದ್ದು. ಸಂಜಿತ್ ಹೆಗ್ಡೆ ಅವರ ಧ್ವನಿ, ಡಾಲಿ ಧನಂಜಯ್ ಅವರ ರಚನೆ, ನವನೀತ್ ಶ್ಯಾಮ್ ಅವರ ಸಂಗೀತ.

ಕೆಡಿ ಚಿತ್ರದ ಗೀತೆ ಇದುವರೆಗೆ ನೀವು ಕೇಳಿದ್ದು ಮೈಕಾ ಸಿಂಗ್ ಅವರ ಧ್ವನಿಯಲ್ಲಿ ಪ್ರೇಮ್ ಅವರು ಬರೆದಂತಹ ಗೀತೆಗೆ ಅರ್ಜುನ್ ಜನ್ಯ ಅವರ ಸಂಗೀತ ನಿರ್ದೇಶನ. ಇವತ್ತಿನ ಈ ಕಾರ್ಯಕ್ರಮದ ಮುಂದಿನ ಗೀತೆ ಟ್ರಿಪಲ್ ರೈಡಿಂಗ್ ಚಿತ್ರದ್ದು. ಸೋನು ನಿಗಮ್ ಮತ್ತು ಸರಸ್ ಚಂದ್ರಿಕಾ ಅವರ ಧ್ವನಿಯಲ್ಲಿದೆ. ಜಯಂತ್ ಕೈಕಿಣಿ ಅವರ ರಚನೆ, ಸಾಯಿ ಕಾರ್ತಿಕ್ ಅವರ ಸಂಗೀತ.

0: ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 11:30.
1: ಗ್ರಾಹಕರನ್ನು ತಲುಪಲು ಸುಲಭ ಹಾಗೂ ಸರಳ ವಿಧಾನ ಆಕಾಶವಾಣಿ.
2: ಆಕಾಶವಾಣಿಯ ವಿವಿಧ ಕೇಂದ್ರಗಳಿಂದ ನಿಮ್ಮ ವ್ಯಾಪಾರ ವಹಿವಾಟು ಸೇವೆಗಳ ಪ್ರಚಾರ ಮಾಡಿ,
1: ಜಾಹೀರಾತು ಮುಖಾಂತರ
2: ಸ್ಥಳೀಯ ಹಾಗೂ ರಾಷ್ಟ್ರೀಯ ಮಟ್ಟದಲ್ಲಿ ನಿಮ್ಮ ವ್ಯಾಪಾರ ವಿಸ್ತರಿಸಿ.
1: ಆಕಾಶವಾಣಿಯಲ್ಲಿ ಈಗ ಜಾಹೀರಾತು ನೀಡುವುದು ಸರಳ ಸುಲಭ.
2: ಈಗ ನೀವು ಕುಳಿತಲ್ಲಿಯೇ ಜಾಹೀರಾತು ನೀಡಬಹುದು.
1: ಡಯಲ್ ಮಾಡಿ 8700014242
2: 8700042242.

0: ಆಕಾಶವಾಣಿ ರಾಯಚೂರು FM ಕೇಂದ್ರ, ಸಮಯ 11:32 ಆಗುತ್ತಲಿದೆ. ಇನ್ನು ಮುಂದೆ ವಿವಿಧ ಭಾರತಿ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕಾರ್ಯಕ್ರಮಗಳು ಮುಂದುವರಿಯುವವು.
1: ಆಚರಿಸಿಕೊಳ್ಳುತ್ತಿರುವ ಪುಡಿಪೆದ್ದಿ ಸಾಯಿ ಕುಮಾರ್ ಹಾಗಂದ್ರೆ ನಮ್ಗೆ ಅರ್ಥ ಆಗ್ಲಿಕ್ಕಿಲ್ಲ, ಅಥವಾ ಕೆಲವು ಸಾರಿ ಸ್ವಲ್ಪ ಕಷ್ಟ ಆಗತ್ತೆ ಇವರೇನಾ ಅಂತ ಹೇಳಲಿಕ್ಕೆ. ಆದರೆ ಡೈಲಾಗ್ ಕಿಂಗ್ ಸಾಯಿ ಕುಮಾರ್ ಅಂತ ಹೇಳಿದ್ರೆ ಕನ್ನಡವಷ್ಟೇ ಅಲ್ಲ, ತಮಿಳು ತೆಲುಗು ಭಾಷೆಯಲ್ಲೂ ಎಲ್ಲರಿಗೂ ಚಿರಪರಿಚಿತರಾದಂತಹ ಅತ್ಯುತ್ತಮ ನಟರಲ್ಲಿ ಒಬ್ಬರಾದಂತಹ ಹಿರಿಯ ನಟ ಸಾಯಿ ಕುಮಾರ್ ಅವರ ಜನ್ಮದಿನ ಇಂದು. ಅವರಿಗೆ ಹುಟ್ಟುಹಬ್ಬದ ತುಂಬು ಪ್ರೀತಿಯ ಶುಭಾಶಯಗಳು. ಅವರ ಎಲ್ಲ ಅಭಿಮಾನಿಗಳ ಪರವಾಗಿ, ವೈಯಕ್ತಿಕವಾಗಿ ಮತ್ತು ವಿವಿಧ ಭಾರತೀಯ ಎಲ್ಲ ಕೇಳುಗರ ಪರವಾಗಿ

ಕೇಳೆ ಚೆಲುವೆ ಅಂತ ಹೇಳುತ್ತಿರುವ ಈ ನಮ್ಮ ಸಾಯಿ ಕುಮಾರ್ ಅವರ ನಟನೆಯ ರಂಗಿ ತರಂಗ ಚಿತ್ರದ ಗೀತೆಯನ್ನ ಇದುವರೆಗೆ ನೀವು ಕೇಳಿದ್ರಿ. ಈ ಚಿತ್ರದ ಇವರ ನಟನೆಗೆ ಅತ್ಯುತ್ತಮ ನಟ ಪ್ರಶಸ್ತಿ ಹಾಗೇನೆ ಅನೇಕ ಪುರಸ್ಕಾರಗಳು ಇವರಿಗೆ ಲಭಿಸಿದೆ. ಕನ್ನಡವಷ್ಟೇ ಅಲ್ಲ, ತೆಲುಗು ತಮಿಳು ಭಾಷೆಯಲ್ಲೂ

ಪ್ರಾವೀಣ್ಯತೆ ಪಡೆದು ಅಲ್ಲಿನ ಸೊಗಡಿಗೆ ಅಂದರೆ ಯಾವುದೇ ಭಾಷೆ ಮಾತನಾಡಬೇಕಾದ್ರೆ ಮೂಲ ಭಾಷಿಗರಿಗೆ ಆ ಮಾತುಗಳು ಕಷ್ಟ ಅನಿಸಬಾರ್ದು, ಇವರು ನಮ್ಮವರೇ ಅಂತ ಅನಿಸ್ಬೇಕು. ಹಾಗೆ ಸಾಯಿ ಕುಮಾರ್ ಅವರು ಆ ಮೂಲ ನೆಲೆಗೆ ಒಗ್ಗುವಂತೆ ತನ್ನ ಭಾಷಾ ಕೌಶಲ್ಯವನ್ನು ತನ್ನ ನಟನೆಯ ಅಷ್ಟೇ ಅಲ್ಲದೆ ಡಬ್ಬಿಂಗ್ ಕಲಾವಿದರಾಗಿ ಮುಂದುವರೆಸ್ತಾ ತುಂಬ ಚೆನ್ನಾಗಿ ಅನೇಕ ಸೂಪರ್ ಸ್ಟಾರ್ಗಳಿಗೆ ವಾಯ್ಸ್ ಡಬ್ ಮಾಡಿರುವಂತಹ ಅತ್ಯುತ್ತಮ ಕಲಾವಿದ ಸಾಯಿ ಕುಮಾರ್ ಅವರು. ಅಂದರೆ ನಟಿಸೋದು ಒಂದು ಭಾಗ, ಆದರೆ ತನ್ನ ಶಬ್ದದ ಭಂಡಾರದ ಮುಖಾಂತರ ದನಿಯನ್ನು ಆಚೆ ತೆಗೆದು ಅದನ್ನು ಜನರಿಗೆ ಒಪ್ಪಿಸೋದು, ಅದು ಬೇರೆ ನಟರಿಗೆ ವಾಯ್ಸ್ ಕೊಟ್ಟು, ಅದು ಸಿಕ್ಕಾಪಟ್ಟೆ ಕಷ್ಟದ ಕೆಲಸ. ಅದರಲ್ಲಿ ರಾಜಶೇಖರ್ ಅವರಿದ್ದಾರೆ, ಸುಮನ್ ಅವರಿದ್ದಾರೆ, ರಜನಿಕಾಂತ್ ಅವರಿದ್ದಾರೆ ಸೂಪರ್ ಸ್ಟಾರ್, ಮನೋಜ್ ಕೆ ಜಯನ್ ಅವರಿದ್ದಾರೆ, ಅಮಿತಾಭ್ ಬಚ್ಚನ್ ಅವರಿದ್ದಾರೆ, ಅರ್ಜುನ್ ಸರ್ಜಾ, ವಿಜಯ್ಕಾಂತ್, ಹಾಗೆಯೇ ವಿಷ್ಣುವರ್ಧನ್, ಇನ್ನು ಸುರೇಶ್ ಗೋಪಿ, ಮಮ್ಮೂಟಿ, ಮೋಹನ್ ಲಾಲ್, ಸತ್ಯರಾಜ್, ಶರತ್ ಕುಮಾರ್, ರಾಧಾ ರವಿ, ಹೀಗೆ ಅನೇಕ ಸೂಪರ್ ಸ್ಟಾರ್ಗಳಿಗೆ ಇವರ ಧ್ವನಿ ನಮಗೆ ಕೇಳಲಿಕ್ಕೆ ಸಿಗತ್ತೆ ಚಿತ್ರಗಳಲ್ಲಿ. ಅಂದರೆ ಬೇರೆ ಬೇರೆ ಭಾಷೆಯಲ್ಲಿ, ಅವರದಲ್ಲದಂತಹ ಭಾಷೆಗಳಲ್ಲಿ ಇವರು ತನ್ನ ಧ್ವನಿಯ ಮುಖಾಂತರ ಚಮತ್ಕಾರವನ್ನು ಮಾಡಿ ಅವರಿಗೆ ಒಳ್ಳೆಯ ಹೆಸರನ್ನು ತಂದುಕೊಡುವಂತೆ ಮಾಡಿದ್ದಾರೆ. ಆ ಮೂಲಕ ಸಾಯಿ ಕುಮಾರ್ ಅವರ ಮತ್ತೊಂದು ಪ್ರತಿಭೆ ಅನಾವರಣ ಆಗುತ್ತೆ. ಇನ್ನು ಇವ್ರ ಬಗ್ಗೆ ಹೇಳೋದಾದರೆ 27 ಜುಲೈ 1960 ಜನನ, ಮೂಲತಃ ಆಂಧ್ರ ಪ್ರದೇಶದವರು. ಪ್ರೆಸಿಡೆನ್ಸಿ ಕಾಲೇಜ್ನಲ್ಲಿ ತಮ್ಮ ಡಿಗ್ರಿ ಅಭ್ಯಾಸವನ್ನು ಮುಗಿಸ್ತಾರೆ ಚೆನ್ನೈನಲ್ಲಿ. ಆನಂತರ ಬೇರೆ ಬೇರೆ ವಿಭಾಗಗಳಲ್ಲಿ ಕೆಲಸ ಮಾಡ್ತಾ ತನ್ನ ಆಸಕ್ತಿಯ ಕೆಲಸಕ್ಕೆ ಬರ್ತಾರೆ. ಸುರೇಖ ಇವರ ಮಡದಿ, ಇಬ್ಬರು ಮುದ್ದಾದ ಮಕ್ಕಳು. ಆದಿ ಸಹ ಈಗ ಚಿತ್ರನಟರಾಗಿ ನಾಯಕ ನಟರಾಗಿ ಒಳ್ಳೆಯ ಹೆಸರನ್ನು ಮಾಡ್ತಾ ಇದ್ದಾರೆ, ಮುಂದುವರಿತಾ ಇದ್ದಾರೆ ಇವರ ಮಗ. ಇನ್ನು ಇವರ ಪಿ ರವಿಶಂಕರ್, ನಮಗೆಲ್ಲ ಗೊತ್ತಿರೋ ಹಾಗೆ ಖ್ಯಾತ ಖಳನಟರಾಗಿ ಅಭಿನಯವನ್ನು ಮಾಡ್ತಾ ಅವರೂ ಸಹ ತಮ್ಮ ಡೈಲಾಗ್ ಡೆಲಿವರಿ ಮುಖಾಂತರ, ಧ್ವನಿಯ ಮುಖಾಂತರ ಹೆಸರು ಮಾಡಿದವರು. ನಟನೆಗೂ ಸಹ ಹೆಸರು ಮಾಡಿದವರು. ಯಾವುದೇ ಪಾತ್ರ ಕೊಟ್ಟರು ಲೀಲಾಜಾಲವಾಗಿ ಅಭಿನಯ ಮಾಡ್ತಾರೆ ಅಂತ ಹೆಸರಾಗಿದ್ದಾರೆ. ಹಾಗೆಯೇ ಅಯ್ಯಪ್ಪ ಪಿ ಶರ್ಮಾ ಅವರು ಸಹ ತುಂಬ ಒಳ್ಳೆಯ ಹೆಸರನ್ನು ಮಾಡಿರುವಂತಹ ಕಲಾವಿದರು. ಇನ್ನು ಸಾಯಿ ಕುಮಾರ್ ಅವರು ಪಿ ಜೆ ಶರ್ಮಾ ಮತ್ತು ಕೃಷ್ಣ ಜ್ಯೋತಿ ಇವರ ತಂದೆ ತಾಯಿ, ಸಾಯಿ ಕುಮಾರ್ ಅವರ ತಂದೆ ತಾಯಿ. 5 ಜನ ಮಕ್ಕಳು ಇವರಿಗೆ, ಅವರ ತಂದೆಗೆ 5 ಜನ ಮಕ್ಕಳು. ಇನ್ನು ಸಾಯಿ ಕುಮಾರ್ ಅವರ ಪ್ರಾರಂಭ ದಿನಗಳು ಅಷ್ಟೇನು ಸುಲಭದ್ದಾಗಿರಲಿಲ್ಲ. ಎಲ್ಲರಿಗೂ ತಮ್ಮದೇ ಆದ ರೀತಿಯಲ್ಲಿ ತಮ್ಮನ್ನು ತಾವು ಯಾವುದೇ ರಂಗದಲ್ಲಿ ಅವರು ತೋರಿಸ್ಕೋಬೇಕು ಅಥವಾ ಅವರ ಪ್ರತಿಭೆ ಅನಾವರಣ ಆಗಬೇಕು ಅಂದರೆ ಸಮಯ ಖಂಡಿತ ಹಿಡಿಯುತ್ತೆ. ಆ ಸಮಯದಲ್ಲಿ ಅವರು ಏನೇನು ಮಾಡ್ತಾರೆ ಅನ್ನೋದೇ ಎಲ್ಲರಿಗೂ ಅವರ ಮುಂದಿನ ಹಾದಿಗೆ ಒಂದು ದಾರಿಯಾಗ್ತದೆ.

ಆಕಾಶವಾಣಿ ರಾಯಚೂರು FM ಕೇಂದ್ರ, ಸಮಯ 12 ಗಂಟೆಯಾಗುತ್ತಲಿದೆ. ಇನ್ನು ಮುಂದೆ ಪ್ರದೇಶ ಸಮಾಚಾರವನ್ನು ಕೇಳೋಣ. ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ರಾಜ್ಯ ಸರ್ಕಾರ ಕ್ರೀಡಾ ಮೂಲಸೌಕರ್ಯ ಅಭಿವೃದ್ಧಿಗೆ ವಿಶೇಷ ಆದ್ಯತೆ ನೀಡುತ್ತಿದೆ. ಕ್ರೀಡಾ ವಿಜ್ಞಾನ ಪ್ರಯೋಗಾಲಯಗಳ ಸ್ಥಾಪನೆಗೆ ಈಗಾಗಲೇ ಕ್ರಮ ಕೈಗೊಂಡಿದೆ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಹೇಳಿದರು. ಬೆಂಗಳೂರಿನಲ್ಲಿ ಆಯೋಜಿತ ಫಿಸಿಯೋಥೆರಪಿಸ್ಟ್ ನೆಟ್ವರ್ಕ್ ಕೊಲೋಕ್ವಿಯಂ 2026 ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಈ ಕುರಿತು ತಮ್ಮ ಎಕ್ಸ್ ಖಾತೆಯಲ್ಲಿ ಮಾಹಿತಿ ಹಂಚಿಕೊಂಡಿರುವ ಅವರು, ಸುಮಾರು 5,000 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಂಠೀರವ ಕ್ರೀಡಾಂಗಣವನ್ನು ಅಂತಾರಾಷ್ಟೀಯ ಮಟ್ಟದಲ್ಲಿ ಅಭಿವೃದ್ಧಿಪಡಿಸುವ ಪ್ರಸ್ತಾವನೆ ಭಾಗವಾಗಿ ಫಿಸಿಯೋಥೆರಪಿ ಹಾಗೂ ಕ್ರೀಡಾ ವಿಜ್ಞಾನಕ್ಕೆ ಪ್ರತ್ಯೇಕ ಸೌಲಭ್ಯಗಳನ್ನು ಕಲ್ಪಿಸುವ ಬಗ್ಗೆ ಪರಿಶೀಲಿಸಲಾಗುವುದು ಎಂದಿದ್ದಾರೆ. ಇದರಿಂದ ಬೆಂಗಳೂರು ರಾಷ್ಟೀಯ ಹಾಗೂ ಅಂತಾರಾಷ್ಟೀಯ ಮಟ್ಟದಲ್ಲಿ ಕ್ರೀಡಾ ವೈದ್ಯಕೀಯ ಮತ್ತು ಫಿಸಿಯೋಥೆರಪಿ ಭೌತ ಚಿಕಿತ್ಸೆಯ ಪ್ರಮುಖ ಕೇಂದ್ರವಾಗಿ ಹೊರಹೊಮ್ಮಲಿದೆ ಎಂದರು. ಗ್ಲಾಸ್ಕೋದಲ್ಲಿ ಆಯೋಜಿತ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಭಾರತ 1 ಚಿನ್ನ 2 ಬೆಳ್ಳಿ ಹಾಗೂ 1 ಕಂಚಿನ ಪದಕ ಸೇರಿದಂತೆ ಒಟ್ಟು 4 ಪದಕಗಳನ್ನು ಜಯಿಸಿ ಪ್ರಸ್ತುತ ಪದಕ ಪಟ್ಟಿಯಲ್ಲಿ 8ನೇ ಸ್ಥಾನದಲ್ಲಿದೆ. ಇಂದಿನಿಂದ ಅಥ್ಲೆಟಿಕ್ಸ್ ಕೂಟ ಆರಂಭವಾಗಲಿದೆ. ಉದ್ದ ಜಿಗಿತ ಸ್ಪರ್ಧೆಯಲ್ಲಿ ಕರ್ನಾಟಕದ ಲೋಕೇಶ್ ಸತ್ಯನಾಥನ್ ದೇಶವನ್ನು ಪ್ರತಿನಿಧಿಸಲಿದ್ದಾರೆ. ಈ ಮಧ್ಯಾಹ್ನ 3 ಗಂಟೆಗೆ ಅರ್ಹತಾ ಸುತ್ತಿನ ಸ್ಪರ್ಧೆ ನಡೆಯಲಿದೆ. ಇಂದಿನಿಂದ ಪ್ಯಾರಾ ಅಥ್ಲೆಟಿಕ್ಸ್ ಕೂಟ ಆರಂಭವಾಗಲಿದೆ. ಕೆಎಸ್ ಶಿಲ್ಪ F57 ಶಾರ್ಟ್ಪುಟ್ ಫೈನಲ್ನಲ್ಲಿ ಸ್ಪರ್ಧಿಸಲಿದ್ದಾರೆ. ಆಕಾಶವಾಣಿಯ ಜನಪ್ರಿಯ ಮನ್ ಕಿ ಬಾತ್ ಕಾರ್ಯಕ್ರಮದ 136ನೇ ಆವೃತ್ತಿಯಲ್ಲಿ ಕಾಮನ್ವೆಲ್ತ್ ಕ್ರೀಡಾಕೂಟದ ಬಗ್ಗೆ ಉಲ್ಲೇಖಿಸಿದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ದೇಶದ ಯುವ ಕ್ರೀಡಾ ಸಾಧಕರ ಕುರಿತು ಮೆಚ್ಚುಗೆ ವ್ಯಕ್ತಪಡಿಸಿದರು.
1: ಮೇರೆ ಪ್ಯಾರೆ ದೇಶವಾಸಿಯೋ, ಕುಚ್ ಹಿ ದಿನ ಪಹಲೆ ಗ್ಲಾಸ್ಗೋ ಮೇ ಕಾಮನ್ವೆಲ್ತ್ ಗೇಮ್ಸ್ ಶುರು ಹುಯೆ. ಹರ್ ದೇಶವಾಸಿ ಭಾರತೀಯ ದಲ್ ಕೋ ನಿರಂತರ ಅಪ್ನಿ ಶುಭಕಾಮನಾ ದೇ ರಹಾ ಹೈ. ಉನ್ಕಿ ಕಾಮನಾ ಹೈ ಕಿ ಸಭಿ ಖಿಲಾಡಿ ಔರ್ ಅಥ್ಲೀಟ್ ಬೆಹತರೀನ್ ಪ್ರದರ್ಶನ್ ಕರೆ ಔರ್ ಲೋಗೋ ಕಾ ದಿಲ್ ಭಿ ಜೀತೆ. ಸಾಥಿಯೋ, ಹಮಾರೆ ಯುವ

0: उन्होंने हाल के दिनों में स्पोर्ट्स में कई शानदार उपलब्धियां हासिल की हैं। पीवी सिंधु बैडमिंटन में जापान ओपन का खिताब जीतने वाली पहली भारतीय बन गई है। उनकी इस उपलब्धि पर पूरे देश को गर्व है।
1: ಕೊಪ್ಪಳ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ 2026 ಕಾರ್ಯ ಪ್ರಗತಿಯಲ್ಲಿದೆ. ಜೂನ್ 30ರಿಂದ ನಿನ್ನೆ ಸಂಜೆ 6 ಗಂಟೆಯವರೆಗೆ ಒಟ್ಟು 1,26,130 ಗಣತಿ ನಮೂನೆಗಳ ಡಿಜಿಟಲೀಕರಣ ಕಾರ್ಯ ಪೂರ್ಣಗೊಂಡಿದೆ ಎಂದು ಅಪರ ಜಿಲ್ಲಾಧಿಕಾರಿ ಸಿದ್ದರಾಮೇಶ್ವರ ತಿಳಿಸಿದ್ದಾರೆ. ಕೊಪ್ಪಳ ಜಿಲ್ಲೆಯ ಒಟ್ಟು 5 ವಿಧಾನಸಭಾ ಕ್ಷೇತ್ರಗಳಿಗೆ ಸಂಬಂಧಿಸಿದಂತೆ ಒಟ್ಟು 1,90,214 ಜನರಿಗೆ ಮತದಾರ ಗಣತಿ ನಮೂನೆಗಳನ್ನು ಈಗಾಗಲೇ ಸಂಬಂಧಪಟ್ಟ ಬೂತ್ ಮಟ್ಟದ ಅಧಿಕಾರಿಗಳು ವಿತರಿಸಿರುವುದಾಗಿ ಅವರು ತಿಳಿಸಿದರು. ವಿಜಯಪುರ ಜಿಲ್ಲೆಯಲ್ಲಿ 15,05,315 ಮತದಾರರ ಗಣತಿ ನಮೂನೆಗಳನ್ನು ಗಣಕೀಕರಣಗೊಳಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಡಾ ಕೆ ಆನಂದ್ ತಿಳಿಸಿದ್ದಾರೆ. ಮಾಜಿ ಶಾಸಕ ಎಚ್ಎಂ ಚಂದ್ರಶೇಖರಪ್ಪ ಅವರು ನಿನ್ನೆ ನಿಧನರಾದರು. ಪಾರ್ಥಿವ ಶರೀರದ ಅಂತ್ಯಕ್ರಿಯೆ ಇಂದು ಸಂಜೆ ಶಿವಮೊಗ್ಗ ಹೊರವಲಯದ ಹೊಸಹಳ್ಳಿ ತೋಟದಲ್ಲಿ ಜರುಗಲಿದೆ. ಬೊಮ್ಮನಕಟ್ಟೆ ಆಶ್ರಯ ಬಡಾವಣೆ ಗಾಜನೂರು ಡ್ಯಾಂ ನಿರ್ಮಾಣವು ಅವರ ಶಾಸಕಾವಧಿಯಲ್ಲಿ ನಡೆದಿತ್ತು. ಕಲಬುರಗಿ ಜಿಲ್ಲೆಯ ನಗರ ಮತ್ತು ಗ್ರಾಮಾಂತರ ಪ್ರದೇಶದ ಜನ ಮತ್ತು ಜಾನುವಾರುಗಳ ಕುಡಿಯುವ ನೀರು ಪೂರೈಕೆಗೆ ನಾರಾಯಣಪುರ ಜಲಾಶಯದಿಂದ 4.105 ಟಿಎಂಸಿ ನೀರು ಹರಿಸಲು ಪ್ರಾದೇಶಿಕ ಆಯುಕ್ತರು ಅನುಮೋದನೆ ನೀಡಿರುವುದಾಗಿ ಜಿಲ್ಲಾಧಿಕಾರಿ ಇಕ್ರಂ ಶರೀಫ್ ತಿಳಿಸಿದ್ದಾರೆ. ವಿಜಯಪುರ ಜಿಲ್ಲೆ ನಿಡಗುಂದಿ ತಾಲೂಕಿನ ಆಲಮಟ್ಟಿ ಕೃಷ್ಣಾ ಜಲಾಶಯದಲ್ಲಿ ನೀರಿನ ಮಟ್ಟ 519.12 ಮೀಟರ್ಗೆ ತಲುಪಿದೆ. ಜಲಾಶಯದಲ್ಲಿ 114.896 ಟಿಎಂಸಿ ನೀರು ಸಂಗ್ರಹವಾಗಿದೆ. ಬಾಗಲಕೋಟೆ ಜಿಲ್ಲೆಯ ಆಲಮಟ್ಟಿ ಹಾಗೂ ಯಾದಗಿರಿ ಜಿಲ್ಲೆಯ ನಾರಾಯಣಪುರ ಜಲಾಶಯದಿಂದ ನೀರು ಹರಿಬಿಡಲಾಗಿದ್ದು ಕೃಷ್ಣಾ ನದಿ ಪಾತ್ರದ ಜನ ಮುಂಜಾಗ್ರತೆ ವಹಿಸುವಂತೆ ಕೋರಲಾಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕು ಕೈವಾರದ ಶ್ರೀ ಯೋಗಿ ನಾರಾಯಣ ಮಠದಲ್ಲಿ ಗುರುಪೂರ್ಣಿಮೆ ಅಂಗವಾಗಿ ನಾಳೆಯಿಂದ 3 ದಿನ ಸಂಗೀತೋತ್ಸವ ನಡೆಯಲಿದೆ. ಮಾಜಿ ರಾಷ್ಟ್ರಪತಿ ಹಾಗೂ ಕ್ಷಿಪಣಿ ತಜ್ಞ ಡಾ ಎಪಿಜೆ ಅಬ್ದುಲ್ ಕಲಾಂ ಅವರ ಪುಣ್ಯತಿಥಿ ಇಂದು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸೇರಿದಂತೆ ಗಣ್ಯರು ಅಬ್ದುಲ್ ಕಲಾಂ ಅವರ ಸಾಧನೆಗಳನ್ನು ಸ್ಮರಿಸಿ ಗೌರವ ನಮನಗಳನ್ನು ಸಲ್ಲಿಸಿದ್ದಾರೆ. ಇಂದು ಮಾಜಿ ಮುಖ್ಯಮಂತ್ರಿ ಎನ್ ಧರಂ ಸಿಂಗ್ ಅವರ ಪುಣ್ಯತಿಥಿ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಮ್ಮ ಎಕ್ಸ್ ಖಾತೆ ಮೂಲಕ ಧರಂ ಸಿಂಗ್ ಅವರು ನಾಡಿಗೆ ನೀಡಿದ ಸಾಮಾಜಿಕ ಕೊಡುಗೆಗಳನ್ನು ಸ್ಮರಿಸಿ ಗೌರವಪೂರ್ವಕ ನಮನಗಳನ್ನು ಸಲ್ಲಿಸಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ 1:10.
2: ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ವನಿತಾ ವಿಹಾರ. ಆಕಾಶವಾಣಿ ಕಾರ್ಯಕ್ರಮ ವನಿತಾ ವಿಹಾರ. ಗೆಳತಿಯರೇ ನಮಸ್ಕಾರ. ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ಗೆಳತಿಯರೇ, ಇಂದಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ನೀ ಆಪರೇಷನ್ ಶ್ಯಾಮಲಾ ಕುಲಕರ್ಣಿ ಅವರಿಂದ ಸ್ವಾನುಭವದ ಮಾತು ಕೇಳುತ್ತೀರಿ. ಕೇಳಿ ನೀ ಆಪರೇಷನ್.
3: ಆಪರೇಷನ್ ನೀ ಇದೇನಪ್ಪ ಇದು? ಆಪರೇಷನ್ ಸಿಂಧೂರ ತರಹ ನಮ್ಮ ಕಾಲುಗಳದ್ದು ಒಂದು ಯುದ್ಧವೇನು ಇರಬಹುದು. ಆಪರೇಷನ್ ಎಂದ್ರೇನೆ ಭಯ. ಅದು ದೇಹದ ಯಾವ ಭಾಗಕ್ಕೆ ಆಗಲಿ ಒಂದು ರೀತಿ ಯುದ್ಧವಿದ್ದಂತೆಯೇ. ಈ ಮಂಡಿ ನೋವು ಇಷ್ಟೊಂದು ದೀರ್ಘಕ್ಕೆ ಹೋಗುತ್ತದೆ ಅಂತ ನಾನು ಕನಸ್ಮನಸ್ಸಿನಲ್ಲಿಯೂ ಯೋಚಿಸಿರಲಿಲ್ಲ. ಅಷ್ಟೊಂದು ಸೀರಿಯಸ್ ಆಗಿಯೂ ತೆಗೆದುಕೊಂಡಿರಲಿಲ್ಲ. ಏನೋ ವಯೋಮಾನಕ್ಕೆ ತಕ್ಕಂತೆ ಮಂಡಿಗಳಲ್ಲಿ ಸವಕಳಿ ಬಂದು ನೋವಾಗುತ್ತದೆ, ನಡೆಯಲು ಕಷ್ಟವಾಗುತ್ತದೆ ಅಷ್ಟೇ ಅಂದುಕೊಂಡಿದ್ದೆ. ಎಡಗಾಲು, ನೀನು ಅಷ್ಟಾದರೂ ನೋವು ಕೊಡುತ್ತಿದ್ದೆ. ನಾನೇನು ಎಂದೂ ನೋವನ್ನುಂಟು ಮಾಡಿಲ್ಲ, ನನ್ನಿಂದ ಯಾವ ತಪ್ಪೂ ಆಗಿಲ್ಲ. ಆದರೂ ನನಗೂ ಆಪರೇಷನ್ ಅಂದರೆ ಅನ್ಯಾಯವಲ್ಲವೇ? ಬಲಗಾಲು. ಹೌದು, ಎರಡೂ ಮಂಡಿಗಳಿಗೆ ಆಪರೇಷನ್ ಎಂಬುದು ನಿಶ್ಚಿತವಾಗಿದೆ, ನಿಜ. ನಿನಗೆ ಈಗಲ್ಲದಿದ್ದರೂ ಇನ್ನು 6 ತಿಂಗಳು ಬಿಟ್ಟು ಆಪರೇಷನ್ ಮಾಡೇ ಮಾಡ್ತಿದ್ರು. ಎಡಗಾಲು, ಯಾಕೆ? ನನಗೆ ನಿನ್ನ ತರಹ ನೋವೇ ಉಂಟಾಗಿಲ್ಲ. ನನ್ನಿಂದ ಎಂದೂ ನಡೆಗೆ ಅಪಚಾರವಾಗಿಲ್ಲ. ನೀನು ಸೊಟ್ಟೆಗೆ ನಡೆದರೂ ನಾನು ಬ್ಯಾಲೆನ್ಸ್ ಮಾಡಿ ನಡಿಗೆ ಮುಂದೆ ಸಾಗುವಂತೆ ಸಹಕರಿಸುತ್ತಿದ್ದೆ. ನನಗಿದು ಅನ್ಯಾಯವೇ ಸರಿ. ಬಲಗಾಲು, ಅದು ಹಾಗಲ್ಲ. ನಾವಿಬ್ಬರು ಒಂದೇ ಕಾಲಕ್ಕೆ ಹುಟ್ಟಿದವರಲ್ಲವೇ. ಅವಳಿ ಜವಳಿ ಅಂದುಕೋ, ಒಂದು ಕಾಲಿಗಾದದ್ದು ಇನ್ನೊಂದಕ್ಕೂ ಆಗಲೇಬೇಕು. ಎಡಗಾಲು, ಹಾಗೇನಾದರೂ ನಿಯಮವಿದೆಯೇ? ಆಗಲಿ ಬಿಡು, ನಿನಗೇನಾಗುತ್ತದೋ ಅದೇ ನನಗೂ ಆಗುತ್ತದೆ. ಅನುಭವಿಸುವುದು ನಮ್ಮ ಹಣೆ ಬರಹವಷ್ಟೇ. ಬಲಗಾಲು, ಈ ನೀ ರಿಪ್ಲೇಸ್ಮೆಂಟು ಆಗಬಾರದೆಂದು ನಮ್ಮ ಒಡತಿಯಾದ ಈ ಮೇಡಮ್ ತುಂಬಾ ಪ್ರಯತ್ನ ಪಟ್ರಪ್ಪ. ಈ ಅಲೋಪತಿ ಆಸ್ಪತ್ರೆಯ ಮೆಟ್ಟಿಲನ್ನೇ ತುಳಿದಿರಲಿಲ್ಲ ಅವರು. ಡಾಕ್ಟರ್ ಕಣ್ಣಿಗೆ ಬಿದ್ದರೆ ಸಾಕು, ಎಲ್ಲಿ ಆಪರೇಷನ್ ಅಂತಾರೆ ಎಂದು ದೂರವೇ ಉಳಿದಿದ್ರು. ಎಡಗಾಲು, ಹೌದು, ನಾನೂ ಗಮನಿಸಿದ್ದೀನಿ. ಈಗಾಗಲೇ 15-20 ವರ್ಷಗಳಿಂದಲೂ ಈ ಸಮಸ್ಯೆ ಇದ್ದೇ ಇತ್ತು. ಆಯುರ್ವೇದದ ಉಪಚಾರವಂತೂ ಸದಾ ನಡೆದೇ ಇದೆ. ಅದಕ್ಕಿಂತ ಮೊದಲು ನಮ್ಮ ಬಗ್ಗೆ ಸ್ವಲ್ಪನಾದರೂ ಯೋಚಿಸಬೇಕಿತ್ತಲ್ಲವೇ? ಇಡೀ ದೇಹದ ಭಾರ ಹೊತ್ತ ನಮ್ಮ ಬಗ್ಗೆ ಒಂದು ದಿನ ಕೂಡ ಕಾಳಜಿ ಮಾಡಲಿಲ್ಲವಲ್ಲ. ಎಡಗಾಲು, ಅದ್ಯಾಕೆ? ಬಾಣಂತನದ ಸಂದರ್ಭಗಳಲ್ಲಿ ಕಾಳಜಿ ವಹಿಸಿರ್ಲಿಲ್ಲವೇ? ಆಗ ಸಾಕಷ್ಟು ಉಪಚಾರ ಕಂಡಿದ್ವಿ. ಹೌದು, ಆದರೆ ಮುಂದೆ ಒಮ್ಮೆನೂ ನಮ್ಮ ಬಗ್ಗೆ ಯೋಚಿಸಲಿಲ್ಲವಲ್ಲ ಎಂಬುದು ನನ್ನ ಆಪಾದನೆ. ಎಡಗಾಲು, ಆವಾಗ ಯಾರಿಗೆ ತಾನೇ ಆ ಬಗ್ಗೆ ಚಿಂತೆ ಮಾಡಲು ಪುರುಸತ್ತಿರ್ತದೆ? ಸಂಸಾರ ರಥಕ್ಕೆ ಹೆಗಲು ಕೊಟ್ಟು ಮುನ್ನಡೆಸುವಲ್ಲಿ ಮಗ್ನರಾಗಿರ್ತಾರೆ. ಆಗ ಶರೀರವೂ ಗಟ್ಟಿಮುಟ್ಟಾಗಿರ್ತದೆ. ಯಾವ ವಿಕಾರಗಳು ಇಲ್ಲದಿದ್ದಾಗ ಸುಮ್ಮನೆ ಯಾರು ಕಾಳಜಿ ಮಾಡ್ತಾರೆ? ಬಲಗಾಲು, ನೀನೇನೋ ಹೇಳ್ತೀಯಾ ಬಿಡು, ಆದರೆ ಮಕ್ಕಳನ್ನು ಹೊತ್ತು ಹೆತ್ತು ದೊಡ್ಡವರನ್ನಾಗಿ ಮಾಡುವಲ್ಲಿ ನುಗ್ಗಾಗಿ ಹೋಗ್ತಾರೆ, ನಿಜ. ಅಷ್ಟರಲ್ಲಿ ದೇಹದ ಮೇಲ್ಭಾಗದಲ್ಲಿ ಎಷ್ಟೊಂದು ವೈಪರೀತ್ಯಗಳುಂಟಾಗುತ್ತವೋ ಆ ದೇವರೇ ಬಲ್ಲ. ಅವಕ್ಕೆಲ್ಲ ಕಾಳಜಿ ಮಾಡೇ ಮಾಡ್ತಾರಲ್ವೇ? ಎಡಗಾಲು, ಆಗೆಲ್ಲ ನಾವು ಸಹಕರಿಸಿಲ್ವಾ? ಅವರ ಜೊತೆ ಜೊತೆಗೆ ಹೆಜ್ಜೆ ಹಾಕಿಲ್ಲವಾ? ಅದು ನಮ್ಮ ಕರ್ತವ್ಯ ತಾನೇ. ಅವರು ನಡೆ ಎಂದಲ್ಲಿ ನಡೆಯಬೇಕು, ಕೂಡು ಎಂದಲ್ಲಿ ಕೂಡಬೇಕು, ಓಡು ಎಂದಲ್ಲಿ ಓಡಬೇಕು. ನಮ್ಮ ಕಾಲದಲ್ಲಂತೂ ಕಾರು ಬೈಕು ಯಾವ ಸೌಲಭ್ಯಗಳೂ ಇರಲಿಲ್ಲ. ಶಾಲೆಗೆ ಪಿಕಪ್ ಡ್ರಾಪ್ ಇವೆಲ್ಲ ಕನಸಿನ ಮಾತೇ ಸರಿ. ಬಸ್ ಅನುಕೂಲ ಕೂಡ ಇರಲಿಲ್ಲ. ಎಷ್ಟೇ ದೂರವಾದರೂ ನಡೆದೇ ಹೋಗಬೇಕಾಗುತ್ತಿತ್ತು. ಆಗ ಕಷ್ಟಪಟ್ಟಿದ್ದರ ಪರಿಣಾಮವೇ ಈ ಸವಕಳಿಯ ಸ್ವರೂಪವಾಗಿರಬಹುದಲ್ವೇ? ಆ ದಿನಗಳಲ್ಲಿ ಗುರಿ ಮುಟ್ಟುವುದೊಂದೇ ನಮ್ಮ ಉದ್ದೇಶವಾಗಿರುತ್ತಿತ್ತು. ಎಡಗಾಲು, ಹಾಗಾದರೆ ಈಗಿನವರಿಗೆ ಮಂಡಿ ಸವೆಯೋದೇ ಇಲ್ಲವೇ? ಅಥವಾ ಹೊಲಗದ್ದೆಗಳಲ್ಲಿ ಕೆಲಸ ಮಾಡುವ ಹಳ್ಳಿಗಾಡಿನ ಜನರಿಗೆ ಈ ತರದ ಸಮಸ್ಯೆಗಳೇ ಇಲ್ಲವೇ? ಬಲಗಾಲು, ನಿನ್ನೆರಡೂ ಪ್ರಶ್ನೆಗಳಿಗೆ ಉತ್ತರ ಸುಲಭವಾಗಿದೆ. ಹಳ್ಳಿಗಾಡಿನಲ್ಲಿ ದುಡಿಯುವ ಪರಿಶ್ರಮಿ ಜೀವಿಗಳಿಗೆ ದಿನನಿತ್ಯದ ಕೆಲಸ ರೂಢಿಯಾಗಿರುವುದರಿಂದ ಅವರ ಸ್ನಾಯುಗಳು ಗಟ್ಟಿಯಾಗಿ ಅದೇ ರೀತಿಯ ಜೀವನಕ್ಕೆ ಒಗ್ಗಿರುತ್ತವೆ. ಹೀಗಾಗಿ ಅವರ ಆರೋಗ್ಯ ಚೆನ್ನಾಗೇ ಇರುತ್ತದೆ. ಆಹಾರ ಪದ್ಧತಿಯೂ ಸರಳವಾಗಿರುತ್ತದೆ. ನಿಸರ್ಗದ ಸಹಜ ವಾತಾವರಣದಲ್ಲಿ ಅವರು ದಿನ ಕಳೆಯುವುದರಿಂದ ಅವರು ನಿರೋಗಿಗಳಾಗಿ ದೀರ್ಘಾಯುಷಿಗಳಾಗಿರ್ತಾರೆ. ಈಗಿನ ಕಾಲದಲ್ಲಿ ನಡಿಗೆಯೇ ಇಲ್ಲದೆ ಬರೀ ವಾಹನಗಳಲ್ಲೇ ಓಡಾಡುವವರಿಗೆ ಮಂಡಿ ಸವೆಯದೇ ಇರಬಹುದಲ್ಲವೇ? ಬಲಗಾಲು, ಅವರಿಗೆ ಬೇರೆ ತರ ವಿಕಾರವಾಗಬಹುದು. ಕುಳಿತಲ್ಲೇ ಕುಳಿತು ತೂಕ ಅರ್ಥಾತ್ ಮೈ ಭಾರ ಹೆಚ್ಚಾಗಬಹುದು. ಅದೇನೋ ಕೊಲೆಸ್ಟ್ರಾಲ್ ಅಂತಾರಲ್ಲ, ಕೊಬ್ಬು, ಅದು ಹೆಚ್ಚಾಗಿ ಆರೋಗ್ಯದಲ್ಲಿ ಹೇರುಪೇರು ಉಂಟಾಗಬಹುದು. ಅದಕ್ಕೆಂದೇ ಈ ಶುಗರು, ಬಿಪಿ, ಥೈರಾಯ್ಡ್ ಇತ್ಯಾದಿ ಎಲ್ಲ ಬಂದದ್ದು. ಎಡಗಾಲು, ಇದೇ ಕಾರಣಕ್ಕಿರಬಹುದು ಇಂದಿನ ದಿನಗಳಲ್ಲಿ ಎಲ್ಲರಿಗೂ ಹೆಲ್ತ್ ಕಾನ್ಶಿಯಸ್ ಬಂದಿರುವುದು. ಅಂದರೆ ಆರೋಗ್ಯದ ಬಗ್ಗೆ ಕಾಳಜಿ ಜಾಸ್ತಿ ಆಗಿದೆ. ವಾಕಿಂಗು ಕಂಪಲ್ಸರಿ ಆಗಿದೆ. ಜೊತೆಗೆ ಯೋಗಾಭ್ಯಾಸದ ತರಬೇತಿಯೂ ಅಗತ್ಯವೆನಿಸಿದೆ. ಆಗ ಜನರ ಜೀವನ ಪದ್ಧತಿಯೇ ಬೇರೆ ಆಗಿತ್ತು. ಶರೀರದ ಎಲ್ಲ ಅಂಗಾಂಗಗಳಿಗೂ ಶ್ರಮದ ಕೆಲಸಗಳಿರುತ್ತಿದ್ದವು. ಕುಟ್ಟುವುದು, ಬೀಸುವುದು, ಬಟ್ಟೆ ಒಗೆಯುವುದು ಮುಂತಾದವು. ಆಗ ಕೆಳಗೆ ಕುಳಿತುಕೊಂಡೇ ಅಡುಗೆ ಮಾಡುತ್ತಿದ್ದರಲ್ವಾ? ಇದರಿಂದ ಏಳುವುದು, ಕೂಡುವುದು ಹೀಗೆ ವ್ಯಾಯಾಮಪರ ಚಟುವಟಿಕೆಗಳೇ ಸಹಜವಾಗಿ ಸಾಗುತ್ತಿದ್ದ ಕಾರಣ ದೇಹದ ಅವಯವಗಳೆಲ್ಲ ಸ್ಟ್ರಾಂಗ್ ಆಗಿರುತ್ತಿದ್ದವು. ಯಾವಾಗ ಅಡುಗೆ ಕಟ್ಟೆ ಬಂತೋ, ನಿಂತುಕೊಂಡು ಅಡುಗೆ ಮಾಡುವ ಫ್ಯಾಷನ್ ಪದ್ಧತಿಯ ಆವಾಹನೆ ಆಯಿತೋ, ಅಂದಿನಿಂದ ಕಾಲುಗಳು ಮರಗಟ್ಟಿ ನಿಲ್ಲುವುದು ಶುರುವಾಯಿತು. ಅದೇ ರೀತಿ ಊಟಕ್ಕೆ ಡೈನಿಂಗ್ ಟೇಬಲ್ ಬಂತು, ಕಾಲುಗಳು ಸೆಟೆದು ನಿಲ್ಲತೊಡಗಿದವು. ಕಾಲು ಮಡಚಿ ಕೆಳಗೆ ಕುಳಿತುಕೊಳ್ಳೋದು, ಚಕ್ಕಳ ಮಕ್ಕಳ ಹಾಕೋದು ಮರೆತೇ ಹೋಯಿತು. ಎಡಗಾಲು, ಇದರ ಪರಿಣಾಮವಾಗಿ ವಿಸರ್ಜನೆಯ ಪ್ರಕಾರವೂ ಬದಲಾಯಿತು. ಕಮೋಡ್ ಬಂತು. ಇವೆಲ್ಲಾ ಸುಧಾರಣೆಗಳು ಸುಲಭೋಪಾಯಗಳೆಂದು ಹೊರಗಣ್ಣಿಗೆ ತೋರಿದರೂ ಆರೋಗ್ಯಕ್ಕೆ ಇವೆಲ್ಲ ಬಾಧಕಗಳೇ ಆದವು. ಅದೇನೇ ಇರಲಿ, ನಮ್ಮ ಕಾಲುಗಳ ಸ್ನಾಯುಗಳಂತೂ ಇಟ್ಟಾಂಗೆ ಇರುವ ನಿಷ್ಪಾಪಿಗಳು. ನಡೆದರೆ, ಓಡಿದರೆ, ಕಸರತ್ತು ಮಾಡಿದರೆ ಮಾತ್ರ ಮಾಂಸಖಂಡಗಳು ಬಲಗೊಂಡು ದೇಹಕ್ಕೆ ಶಕ್ತಿಯನ್ನು ಒದಗಿಸುತ್ತವೆ. ಇನ್ನು ದೇಹದ ಮೇಲ್ಭಾಗದಲ್ಲಿ ಏನೇನು ಸ್ಥಿತ್ಯಂತರಗಳಾಗುತ್ತವೆಯೋ, ಕಣ್ಣು, ಕಿವಿ, ಮೂಗು, ಗಂಟಲು, ಬಾಯಿ ಇವೆಲ್ಲ ಒಂದು ಪಕ್ಷವಾದರೆ, ಶಿರೋಭಾಗದಲ್ಲಿರುವ ಮೆದುಳು ಅತ್ಯಂತ ಸೂಕ್ಷ್ಮ ಪ್ರಕೃತಿಯದಾಗಿರುತ್ತದೆ. ಶ್ವಾಸಕೋಶ ಹೃದಯಗಳ ಭಾಗಕ್ಕೆ ಬಂದರೆ ಇನ್ನೂ ಹೆಚ್ಚಿನ ಭಯವಾಗುತ್ತದೆ. ಹೊಟ್ಟೆಯಂತೂ ಸಮುದ್ರವಿದ್ದಂತೆ. ಅಲ್ಲಿ ಏನೇನು ನಡೆಯುತ್ತದೆಯೋ ಆ ದೇವರಿಗೆ ಗೊತ್ತು. ಬಲಗಾಲು, ಸಾಕು ಸಾಕು, ಅವುಗಳದೆಲ್ಲ ರಗಳೆ ನಮಗೆ ಬೇಡವೇ ಬೇಡ. ಇಡೀ ದೇಹಕ್ಕೆ ಆಧಾರ ಸ್ತಂಭಗಳಂತಿರುವ ನಮ್ಮ ಈ ಕಾಲುಗಳ ಬಗ್ಗೆ ಮಾತ್ರ ಯೋಚಿಸೋಣ. ಎಡಗಾಲು ಹಾಗೆ ಆಗ್ಲಿ, ವಯಸ್ಸಿದ್ದಾಗ ನಾವು ಎಲ್ಲಾ ರೀತಿಯಲ್ಲೂ ಸಹಕಾರ ಕೊಟ್ಟೆವು. ಆಗ ನಡಿಗೆಗೆ ವಿಶೇಷ ಅವಕಾಶವಿತ್ತು, ಅದನ್ನು ಪಾಲಿಸಿದೆವು. ಕೆಲವು ದಿನ ಹಳೆಯ ಪದ್ಧತಿಯ ಪ್ರಕಾರ ಕೆಳಗೆ ಕುಳಿತುಕೊಂಡೇ ಅಡುಗೆ ಇತ್ಯಾದಿ ಕಾರ್ಯಗಳಲ್ಲಿಯೂ ಜೊತೆಗೂಡಿದೆವು. ಬಲಗಾಲು, ಬಹುಬೇಗ ಬದಲಾವಣೆ ಬಂತು. ಮಿಕ್ಸರ್ ಗ್ರೈಂಡರ್ ಬಂತು, ಗ್ಯಾಸ್ ಬಂತು, ಗೀಜರ್ ಬಂತು, ಗಾಡಿ ಬಂತು, ಕಾರ್ ಬಂತು. ಹೊಸ ಸೌಲಭ್ಯಗಳು ಬಂದಂತೆಲ್ಲ ಸುಖ ಸಂತೋಷ ಹೆಚ್ಚಾಯಿತು. ವಾಷಿಂಗ್ ಮಷೀನ್, ಡಿಶ್ ವಾಷರ್ ಬಂದ ಮೇಲಂತೂ ಇನ್ನೂ ಸೌಕರ್ಯಗಳು ಹೆಚ್ಚಾಗಿ ಸಮಯ ಹೆಚ್ಚು ಉಳಿತಾಯವಾಗತೊಡಗಿತು. ಸಂಪಾದನೆಗೆ ಪುರುಷನೊಬ್ಬನೇ ದುಡಿದರೆ ಸಾಕಾಗಲಿಕ್ಕಿಲ್ಲವೆಂದು ಮನೆಯ ಗೃಹಿಣಿಯೂ ದುಡಿಯತೊಡಗಿದಳು. ಸಂಪಾದನೆ ಜಾಸ್ತಿಯಾದಂತೆ ಕಂಡು ಬಂದಾಗ ಜೀವನದ ಅಗತ್ಯತೆಗಳು ಹೆಚ್ಚಾಗತೊಡಗಿದವು. ಅವುಗಳನ್ನು ಪೂರೈಸಲು ಮತ್ತೆ ದುಡಿತ, ಹಗಲಿರುಳೆನ್ನದೇ ಗಾಣದೆತ್ತಿನಂತೆ ದುಡಿಯುವ ಅಗತ್ಯತೆ ಉಂಟಾಯಿತು. ಇಷ್ಟನ್ನೆಲ್ಲ ನಾವ್ಯಾಕೆ ಯೋಚಿಸಬೇಕಪ್ಪ? ಕಾಲಚಕ್ರದ ಗತಿಯಲ್ಲಿ ಬದುಕುವ ಜೀವಿಗಳಿಗೆ ಆರೋಗ್ಯದ ಬಗ್ಗೆ ಕಾಳಜಿ ಕಡಿಮೆಯಾಯಿತು. ಕುಳಿತಲ್ಲೇ ಕೆಲಸ, ನಿಂತು ಅಡಿಗೆಯ ಕ್ರಮ, ಸಮಯಾಭಾವ, ಪರಸ್ಪರ ಮಾತುಕತೆಯಲ್ಲಿ ಚ್ಯುತಿ, ಅನಿವಾರ್ಯದ ಮೌನ, ಇವೆಲ್ಲ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮಗಳನ್ನುಂಟು ಮಾಡತೊಡಗಿದವು. ಹೊರಗೆ ದರ್ಶಿನಿಗಳಲ್ಲಿ ನಾಲಿಗೆ ಚಪಲಕ್ಕಾಗಿ ತಿಂಡಿ ತೀರ್ಥ ಸವೆಯೋದು ಕೂಡ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರತೊಡಗಿತು. ಹೋಗ್ಲಿ, ನಮಗೆ ಇದೆಲ್ಲ ಯಾಕೆ? ನಮ್ಮ ಕರ್ತವ್ಯವನ್ನು ನಾವು ಮಾಡ್ತಾನೆ ಇದ್ದೀವಲ್ಲ, ಈ ಆಪರೇಷನ್ ಯಾಕೆ ಬಂತು ಅಂತ ನನ್ನ ಚಿಂತೆ. ಬಲಗಾಲು, ಈಗ ಚಿಂತೆ ಮಾಡಿ ಏನ್ ಪ್ರಯೋಜನ? ಬಂದದ್ದೆಲ್ಲ ಬರಲಿ, ಗೋವಿಂದನ ದಯೆಯೊಂದಿರಲಿ ಎಂಬ ಜಾಯಮಾನವಲ್ಲವೇ ನಮ್ಮದು. ಆದರೂ ಆಪರೇಷನ್ ಎಂದರೆ ಯಾಕೋ ಭಯ. ಬಲಗಾಲು, ಭಯ ಬಿಟ್ಟು ಬಿಡು, ಗುಂಡಿಗೆ ಗಟ್ಟಿ ಮಾಡಿಕೊಳ್ಳೋಣ. ಮುಂದೆ ಕಾಲುಗಳಲ್ಲಿ ನೋವು ಕಡಿಮೆಯಾಗಿ ಚೆನ್ನಾಗಿ ನಡೆಯಬಲ್ಲವೆಂದು ಡಾಕ್ಟರ್ ಹೇಳಿದ್ದಾರಲ್ಲವೇ. ಎಷ್ಟೋ ಜನ ಈ ಆಪರೇಷನ್ಗೆ ಒಳಗಾದವರು ಇದೇ ಮಾತನ್ನೇ ಹೇಳಿದ್ದಾರೆ. ಮಂಡಿ ಮೇಲೆ ಉದ್ದಕ್ಕೆ ಕೊರಿತಾರೆ, ಒಳಗಿನ ಡ್ಯಾಮೇಜ್ ಎಲ್ಲ ತೆಗಿತಾರೆ, ಒಳಗೆ ಯಾವುದೋ ಮುಖ್ಯವಾದ ವಸ್ತುವನ್ನ ತುಂಬುತ್ತಾರೆ, ಹೊಲಿಗೆ ಹಾಕಿ ಬಂದ್ ಮಾಡ್ತಾರ. ಇಷ್ಟೆಲ್ಲ ಮಾಡೋವರೆಗೆ ನಮ್ಮ ಗತಿ ಏನಾಗ್ತದೆ? ಡಾಕ್ಟರ್ ಅಂತೂ ಪರಿಚಯದವರೇ ಇದ್ದಾರೆ, ಪರಿಣಿತರು ಅನುಭವಿಕರೂ ಆಗಿದ್ದಾರೆ. ಅವರನ್ನೇ ನಂಬುವುದು, ದೇವರ ಮೇಲೆ ಭಾರ ಹಾಕೋದು, ಸುಮ್ಮನಿದ್ದು ಬಿಡೋದು, ಆಗೋದು ಹಾಗೆ ಆಗುತ್ತದೆ. ನಮಗೆ ನಾವೇ ಧೈರ್ಯ ತಂದುಕೋಬೇಕು. ಇಷ್ಟು ದಿನಗಳಿಂದಲೂ ಇಲ್ಲದ್ದು ಇದೀಗ ಒಮ್ಮೆಲೆ ಆಪರೇಷನ್ ಮಾಡುವ ಸ್ಥಿತಿ ಹೇಗೆ ಬಂತು ಅಂತ ಒಂದೆರಡು ದಿನಗಳಿಂದಲೂ ಯೋಚಿಸಲೇ ಇದ್ದೀನಿ, ಆದರೆ ಉತ್ತರ ಹೊಳಿತಾ ಇಲ್ಲ. ಒಂದು ದಿನ ಮಾರ್ಕೆಟ್ನಲ್ಲಿ ಅಡ್ಡಾಡುವಾಗ ನನ್ನ ಮಂಡಿ ಇರುವ ಜಾಗದಲ್ಲಿ ಏಕಾಏಕಿ ಚಳಕ್ಕೆಂದು ಸದ್ದಾಗಿ ಒಂದು ಬಗೆಯ ನೋವು ಕಾಣಿಸಿಕೊಂಡಿತು. ಅಂದಿನಿಂದ ಹೆಜ್ಜೆ ಇಡಲು ಕಷ್ಟವಾಗತೊಡಗಿತು. ಕಾಲು ಉಳುಕಿತೇನೋ ಎಂದುಕೊಂಡಿದ್ದೆ. ಪುಣ್ಯಕ್ಕೆ ಪರಿಚಯದವರು ಸಿಕ್ಕು, ಅವರೇ ಮನೆ ಮುಟ್ಟಿಸಿದ್ರು. ಎರಡು ದಿನ ಪೇನ್ ಕಿಲ್ಲರ್ ಮಾತ್ರೆ ಸೇವಿಸಿ ಹೇಗೋ ಬೆಂಗಳೂರಿಗೆ ಬಂದು ಸೇರಿದ್ರು. ಎಡಗಾಲು, ಹೌದು ನೆನಪಿದೆ, ಅಂದಿನಿಂದ ವಾಕಿಂಗೂ ಬಂದಾಯಿತು. ನಾನು ತುಂಬಾ ಸಹಕರಿಸಿದೆ, ಆದರೆ ನೋವು ಕಡಿಮೆ ಆಗಲೇ ಇಲ್ಲ. ಡಾಕ್ಟರ ಕಣಿಗೆ ಬೀಳಲೇಬೇಕಾಯಿತು. ಇದು ಒಂದು ನೆಪವಾಯಿತಷ್ಟೇ. ಡಾಕ್ಟರು ತಪಾಸಣೆ ಮಾಡಿದ ಮೇಲೆ ಎಕ್ಸ್ರೇ ರಿಪೋರ್ಟ್ ನೋಡಿದ ಮೇಲೆ ಈ ಗ್ರಹಚಾರ ಕಾದಿತ್ತು, ಆಪರೇಷನ್ ಅನಿವಾರ್ಯವಾಯಿತು. ಹಣೆ ಬರಹದಲ್ಲಿದ್ದದ್ದು ತಪ್ಪಿಸಲು ಸಾಧ್ಯವಿಲ್ಲ. ಇಬ್ಬರೂ ಕೂಡಿ ಹೇಗೋ ಸಹಕರಿಸಿದರಾಯಿತು. ಬಲಗಾಲು, ಒಂದು ತಿಂಗಳು ಟೈಂ ಕೊಟ್ಟಿದ್ದರೂ ಯೋಚನೆ ಮಾಡಲು, ಮಕ್ಕಳ ಬೇಸಿಗೆ ಪ್ರವಾಸ ಮುಗಿಯಲಿ, ಅಲ್ಲಿಯವರೆಗೆ ಸಮಯವಿದೆ ಎಂದುಕೊಂಡಿದ್ದೆವು. ಮಕ್ಕಳಂತೂ ನಿರ್ಧರಿಸಿಯಾಗಿದೆ, ಕೊನೆ ನಿರ್ಧಾರವನ್ನು ಮೇಡಂಗೆ ಹೇಳಲು ಬಿಟ್ಟಿದ್ದಾರೆ. ನೋವು ತಾಳದೆ ಒಪ್ಪಿಕೊಂಡು ಬಿಡ್ತಾರೆ. ಈಗ ಅನುಭವಿಸ್ತಾ ಇರೋ ನೋವಿನಿಂದ ಮುಕ್ತಿ ಪಡೆಯಬೇಕೆಂದ್ರೆ ಇದೊಂದೇ ದಾರಿ ಅಂತ ಇದ್ರು. ಯಾಕೋ ನನಗಂತೂ ಭಯವಾಗ್ತಾ ಇದೆ. ಹಿಂದೆ ಅದೇನೋ ಆಯುರ್ವೇದದ ಚಿಕಿತ್ಸೆ ಮಾಡಿಸಿಕೊಂಡಿದ್ರಲ್ಲ, ಅದಕ್ಕೆ ಜಾನು ಬಸ್ತಿ ಅಂತ ಅಂದ್ ಕರೆದಿದ್ರು. ಮಂಡಿ ಮೇಲೆ ಕಣಕದ ಕಟ್ಟೆ ಕಟ್ಟಿ ನೋವಿನ ಎಣ್ಣೆ ಬಿಸಿ ಮಾಡಿ ಹಾಕ್ತಾ ನಂತರ ಮಸಾಜ್ ಮಾಡಿ ಬಿಸಿನೀರು ಹನಿಸಿ ಕಳಿಸುತ್ತಿದ್ರಲ್ಲ, ಹಾಗೆ ಏನಾದರೂ ಮತ್ತೆ ಮಾಡಿದ್ರೆ ಆಗೋದಿಲ್ವಾ? ಬಲಗಾಲು, ಆ ತರಹದ ಚಿಕಿತ್ಸೆ ಮೂರ್ನಾಲ್ಕು ಸಲ ನಡೆದು ಹೋಗಿದೆ, ಯಾವ ಪ್ರಯೋಜನವೂ ಆಗಿಲ್ಲ. ಮೊನ್ನೆ ಆಕ್ಯುಪಂಚರ್ ಅಂದರೆ ಸೂಜಿ ಚಿಕಿತ್ಸೆಯನ್ನು ಒಂದಲ್ಲ ಐದಾರು ಸಲ ಮಾಡಿಸಿಕೊಂಡಿದ್ದಾರೆ, ಒಂದು ಕೂದಲೆಳೆಯಷ್ಟು ನೋವು ಕಡಿಮೆ ಆಗಿಲ್ಲ. ಎಡಗಾಲು, ಹಾಗಾದ್ರೆ ಆಪರೇಷನ್ ನೀಗೆ ನಾವು ಸಿದ್ಧರಾಗಲೇಬೇಕೆನ್ನು. ಬಲಗಾಲು, ಹೂ ಮನಸ್ಸು ಗಟ್ಟಿ ಮಾಡಿಕೊಂಡು ತಯಾರಾಗಿದ್ದಾರೆ ಮೇಡಮ್, ನಾವು ಈ ಕಾರ್ಯದಲ್ಲಿ ಸಹಕರಿಸಲೇಬೇಕು. ಮೇಡಮ್ಗೆ ಹಿಂದೆ ಎಷ್ಟೋ ಸಲ ಈ ತರಹದ ಆಪರೇಷನ್ಗಳು ಆಗಿವೆಯಂತೆ, ಹೌದಾ?
4: ಹೌದು, ಅದಕ್ಕೆಂದೇ ಇಷ್ಟೆಲ್ಲ ಆದ ಮೇಲಾದರೂ ಈ ಮಂಡಿ ಆಪರೇಷನ್ ಒಂದನ್ನಾದರೂ ತಪ್ಪಿಸಬೇಕಂತ ಸಾಕಷ್ಟು ಪ್ರಯತ್ನ ಪಟ್ಟರು, ಆದರೆ ಆಗಲೇ ಇಲ್ಲ.
3: ಹೌದು ಹೌದು, ಬೇರೆ ಪರಿಹಾರೋಪಾಯಗಳನ್ನೂ ನೆರವೇರಿಸಿದರು. ಆಯುರ್ವೇದದ ಮೊರೆ ಹೊಕ್ಕರು, ಹೋಮಿಯೋಪತಿಗೂ ಪ್ರಯತ್ನಿಸಿದರು, ಹಳ್ಳಿಗಾಡಿನ ಗೌಂಟಿ ಚಿಕಿತ್ಸೆಗೂ ತಲೆಬಾಗಿದರು, ಒಂದೂ ಫಲಕಾರಿಯಾಗಲಿಲ್ಲ. ಬಲಗಾಲು, ಕೊನೆಗೂ ಪರಿಸ್ಥಿತಿ ಕೈ ಮೀರಿದಾಗ ಈ ಅಲೋಪತಿ ಶಸ್ತ್ರಚಿಕಿತ್ಸೆಗೆ ಶರಣಾಗಬೇಕಾಯಿತು. ಇದನ್ನೂ ಬಿಟ್ಟಿದ್ರೆ ಏನಾಗುತ್ತಿತ್ತು? ಮುಂದೆಂದೂ ಸರಿಯಾಗಿ ನಡೆಯಲು ಬಾರದೆ ಮನೆಯಲ್ಲಿ ಮೂಲೆ ಗುಂಪಾಗಿ ಕುಳಿತಿರಬೇಕಾಗುತ್ತಿತ್ತು. ಈ ಮೇಡಂ ಸುಮ್ಮನೆ ಕುಳಿತಿರುವವರಲ್ಲ, ಹಾಡು ಅಂದರೆ ಪ್ರಾಣ. ನಾಲ್ಕು ಜನಕ್ಕೆ ಹಾಡು ಕಲಿಸಿ ಹಾಡಿಸಿ ಆನಂದ ಪಡುವವರು. ಮನೆ ಹಿಡಿದು ಸುಮ್ಮನೆ ಕುಳಿತುಕೊಳ್ಳುವುದು ಸಾಧ್ಯವೇ ಇಲ್ಲ. ಕಾಲುಗಳು ನಮ್ಮ ಸ್ವಾಧೀನದಲ್ಲಿರಬೇಕೆಂದು ಬಯಸುವುದು ತಪ್ಪೇ? ನಾವಿರುವಷ್ಟು ದಿನ ಚೆನ್ನಾಗಿ ನಡೆದಾಡಿಕೊಂಡಿರಬೇಕೆಂದೇ ಈ ನಿರ್ಧಾರ ತೆಗೆದುಕೊಂಡಿದ್ದಾರೆ ಮೇಡಂ ಬಲಗಾಲು. ನಿಜ, ನಾವು ಅವರಿಗೆ ಈ ವಿಷಯದಲ್ಲಿ ಬೆಂಬಲ ಕೊಡಲೇಬೇಕು ಎಡಗಾಲು. ಹಾಗೇ ಆಗಲಿ, ಡನ್. ನಾವಿಬ್ಬರು ಆಪರೇಷನ್ಗೆ ಸಿದ್ಧರಾಗೋಣ. ಡಾಕ್ಟರು ತುಂಬಾ ಎಕ್ಸ್ಪರ್ಟ್ ಅಂತೆ, ಕೈಗುಣಾನೂ ಚೆನ್ನಾಗಿದೆಯಂತೆ. ಸುತ್ತಲೂ ಎಲ್ಲಾ ಕಡೆಯಿಂದಲೂ ಇದೇ ಅಭಿಪ್ರಾಯ ಬಂದಿದೆ. ಮೇಡಂ ಗಟ್ಟಿ ಮನಸ್ಸು ಮಾಡಿದ್ದಾರೆಂದ ಮೇಲೆ ನಾವು ತಯಾರಾಗೋಣ ಎಡಗಾಲು. ಎಲ್ಲಿ ಕೈ ಕೊಡು ಬಲಗಾಲು. ಕೈ ಎಲ್ಲಿಂದ ಕೊಡ್ಲಿ, ಕಾಲು ಜೋಡಿಸುತ್ತೇನಷ್ಟೇ. ಆಸ್ಪತ್ರೆಗೆ ದಾಖಲಾಗಿದ್ದು ಆಗಿದೆ. ಮತ್ತೆ ಎರಡೂ ಕಾಲುಗಳಿಗೆ ಆತಂಕ ಭಯ ಆವರಿಸಿಕೊಂಡಿದೆ. ಬಲಗಾಲು, ನಾಳೆ ನನ್ನದೇ ಮೊದಲ ಪಾಳಿ, ತುಂಬಾ ಭಯವಾಗ್ತಿದೆ ನನಗೆ ಎಡಗಾಲು. ಯಾಕೆ ಭಯ? ಮನೆಯಿಂದ ಬರುವಾಗ ಮೇಡಂ ಫ್ರೆಂಡ್ಸ್ ಎಲ್ಲ ಎಷ್ಟು ಚೆನ್ನಾಗಿ ವಿಶ್ ಮಾಡಿದ್ರಲ್ಲ, ಅವರೆಲ್ಲರ ಹರಕೆಯಿಂದ ಒಳ್ಳೆಯದೇ ಆಗುತ್ತದೆ. ಆದರೂ ನಾಳೆಯಿಂದ ನನ್ನ ಸ್ಥಿತಿ ಏನೋ ಎಂತೋ. ಎಷ್ಟೊಂದು ನೋವು ಸಹಿಸಬೇಕೋ, ನಿದ್ರೆಯಂತೂ ಗಾವುದ ದೂರ. ಮೇಡಂಗೆ ಇವತ್ತು ನನ್ನ ಮೇಲೆ ಬಹಳಷ್ಟು ಪ್ರೀತಿ ಬಂದುಬಿಟ್ಟಿದೆ. ನನ್ನ ಮೇಲೆ ಅದೆಷ್ಟು ಸಲ ಕೈಯಾಡಿಸಿದ್ದಾರೋ, ಮಮತೆಯಿಂದ ಎತ್ತಿ ಹಿಡಿದಿದ್ದಾರೋ ಲೆಕ್ಕವಿಲ್ಲ. ಹರಕೆಗೆ ಹೋಗುವ ಕುರಿಯಂತಾಗಿದೆ ನನ್ನ ಅವಸ್ಥೆ ಎಡಗಾಲು. ಹೌದಪ್ಪ, ನನ್ನ ಬಗ್ಗೆಯೂ ಅಷ್ಟೇ ಪ್ರೀತಿ ಮಮತೆ ಸುರಿದಿದ್ದಾರೆ. ಸದ್ಯ ನನಗೆ ನೋವಿಲ್ಲದಿದ್ದರೂ ಆಪರೇಷನ್ಗೆ ಗುರಿಯಾಗಬೇಕಲ್ಲ ಎಂಬ ಚಿಂತೆ ಅವರಿಗೆ. ರಾತ್ರಿ ಕಳೆದು ಬೆಳಗಾಗುವಷ್ಟರಲ್ಲಿ ಆಪರೇಷನ್ ವಿಧಿ ವಿಧಾನಗಳಿಗೆ ಕಾಲುಗಳನ್ನು ಒಡ್ಡಬೇಕಷ್ಟೇ. ಬೆಳಿಗ್ಗೆ 9 ಗಂಟೆಗೆ ರೆಡಿ ಇರುವಂತೆ ಸೂಚನೆ ಕೊಟ್ಟಿದ್ದಾರೆ. ರಾತ್ರಿಯಿಂದ ಒಂದು ಹನಿ ನೀರು ಕೂಡ ಮುಟ್ಟಿಲ್ಲ. ಬಹಳ ಕಠಿಣವಿದೆ ವೃತ ನಿಯಮ ಬಲಗಾಲು. ರಾತ್ರಿ ಇಡೀ ಹೊರಳಾಡಿ ನಿದ್ದೆಗೆಟ್ಟು ಬರೀ ಯೋಚನೆಗಳಲ್ಲೇ ಮುಳುಗಿ ಬೆಳಗು ಕಂಡಾಯಿತು. ಅದೇನೋ ವಿಚಿತ್ರವಾದ ಮನಸ್ಥಿತಿ. ಬೆಳಗಾಗುವ ತನಕವೂ ಭಯವಿತ್ತು. ಈಗ ಮೇಡಂ ಮನಸ್ಸು ಶಾಂತವಾಗಿದೆ, ನಿರ್ಭಯತೆಯಿಂದ ಕೂಡಿದೆ ಎಡಗಾಲು. ಹೆದರಿಕೊಂಡ್ರೆ ಏನಾಗುವುದು? ನಾನು ಜೊತೆಗಿರುತ್ತೇನೆ, ಶಾಂತ ರೀತಿಯಿಂದ ಸಹಕರಿಸು. ಇದು ಮೇಡಂ ಮಗ, ಸೊಸೆ, ಮಗಳು ಎಲ್ಲ ಬಂದು ಕಾಯ್ತಾ ಇದ್ದಾರೆ ಬಲಗಾಲು. ಯಾರು ಬಂದು ಏನು ಮಾಡ್ಯಾರು? ನಮ್ಮ ನಮ್ಮ ಪ್ರಾರಬ್ಧ ನಾವೇ ಅನುಭವಿಸಬೇಕಲ್ಲವೇ? ಮಗನಂತೂ ಔಪಚಾರಿಕವಾಗಿ ಒಪ್ಪಿಗೆ ಪತ್ರಕ್ಕೆ ಸಹಿ ಹಾಕಿದ ಎಡಗಾಲು. ನಡೆ ನಡೆ, ಕರೆ ಬಂತು, ವೀಲ್ ಚೇರು ಬಂತು. ಎಲ್ಲರನ್ನೂ ಬೀಳ್ಕೊಂಡು ಹೊರಟಿದ್ದಾಯಿತು. ಓಟಿ ಪ್ರವೇಶವೂ ಆಯಿತು. ಆಪರೇಷನ್ ಟೇಬಲ್ ಮೇಲೆ ಮಲಗಿದ್ದೂ ಆಯಿತು. ಸಿದ್ಧತೆಗೆ ಮೊದಲಾಯಿತು. ಎಡಗೈಗೆ ಸಲೈನ್ ಹಚ್ಚಿದರು, ಬಲಗೈಗೆ ಬಿಪಿ ಮಷಿನ್ ಜೋಡಿಸಿದರು. ಅದೆಂಥ ಝಗ್ ಝಗ್ ಬೆಳಕು! ಎಷ್ಟೊಂದು ಚಳಿಯಪ್ಪ ಇಲ್ಲಿ, ಫುಲ್ ಎಸಿ ಇರಬಹುದಲ್ವೇ? ಅದೋ ಬೆಚ್ಚಗೆ ಹತ್ತಿ ಬಟ್ಟೆಯಿಂದ ದೇಹದ ಮೇಲ್ಭಾಗವನ್ನೆಲ್ಲ ಕವರ್ ಮಾಡ್ತಾ ಇದ್ದಾರೆ. ಅರವಳಿಕೆ ಚುಚ್ಚುಮದ್ದು ಕೊಡಲು ಡಾಕ್ಟರ್ ಶ್ರೀನಿವಾಸ್ ಬಂದಿದ್ದಾರೆ. ಮೃದುವಾಗಿ ಮಾತನಾಡುತ್ತಾ, ಬೆನ್ನಿನ ಕೆಳಗೆ 2 ಇಂಜೆಕ್ಷನ್ ಕೊಟ್ಟರು ಅಂತ ಕಾಣ್ತದೆ. ಅದೋ ಸಂದೀಪ್ ಸರ್ ಕೂಡ ಬಂದರು ಎಡಗಾಲು. ಅಂದು 1 ತಿಂಗಳ ಹಿಂದೆ ನೋಡಿದವರನ್ನು ಇಂದೇ ನೋಡುತ್ತಿದ್ದೇವೆ. ಕ್ಷೇಮ ಸಮಾಚಾರ ಕೇಳಿದರು. ಈಗೋ ಕಾಲುಗಳು ಸಾವಕಾಶವಾಗಿ ಜುಮ್ ಎನ್ನುತ್ತಿವೆ. ನಮ್ಮಿಬ್ಬರನ್ನೂ ಮೇಲೆ ಮೇಲಕ್ಕೆ ಎಲ್ಲೋ ಅಂತರಿಕ್ಷಕ್ಕೆ ಕರೆದೊಯ್ದ ಅನುಭವ. ತುಂಬಾ ಮಜಾ ಬರುತ್ತಿದೆಯಲ್ಲವೇ? ಸಂದೀಪ್ ಸರ್ ಲೋಕಾಭಿರಾಮವಾಗಿ ಮಾತಾಡುತ್ತಾ ಸಹಚಾರಿಗಳೊಂದಿಗೆ ತಮ್ಮ ಕೆಲಸ ಶುರು ಮಾಡಿದರು. ಮೊಬೈಲ್ನಲ್ಲಿ ವಿಷ್ಣು ಸಹಸ್ರನಾಮ ಹಚ್ಚಿದ್ದರು. ಕೇಳಲು ಹಿತವೆನಿಸುತ್ತಿತ್ತು. ಮುಂದೆ ಏನು ನಡೆಯುತ್ತೋ ಒಂದೂ ಗೊತ್ತಿಲ್ಲ. ಕಣ್ಣುಗಳಿಗೂ ಪಟ್ಟಿ ಹಾಕಿದ್ದರು. ಏನೋ ಹೊಡೆತದ ಸಪ್ಪಳ, ಕತ್ತರಿಸುವ ಸದ್ದು ಮಾತ್ರ ಆಗಾಗ ಕೇಳಿಸುತ್ತಿತ್ತು ಬಲಗಾಲು. ನಿನ್ನನ್ನಂತೂ ಮುಟ್ಟೇ ಇಲ್ಲ, ನನಗೂ ನೋವಿನ ಅನುಭವವಾಗಲೇ ಇಲ್ಲ. ದಿನನಿತ್ಯ ಇಂಥವು ಅದೆಷ್ಟು ಆಪರೇಷನ್ ಮಾಡುತ್ತಾರೋ. ಈ ವೈದ್ಯ ವೃತ್ತಿ ಎಷ್ಟೊಂದು ಕಠಿಣ ವೃತ್ತಿ ಎಂದೆನಿಸದೇ ಇರಲಿಲ್ಲ. ತುಂಬಾ ಗ್ರೇಟ್ ಅಪ್ಪ ಅವರು. ಅಂತೂ 1.5 ಗಂಟೆ ಕಳೆದಿರಬಹುದು. ಆಪರೇಷನ್ ಸಕ್ಸೆಸ್ ಆಯಿತೆಂದು ಸಂದೀಪ್ ಸರ್ರೇ ಹೇಳಿದರು. ಮೇಡಂಗೂ ಸಮಾಧಾನ ಹೇಳಿ ತುಂಬಾ ಕೋಆಪರೇಟಿವ್ ಅಂತ ಹೊಗಳಿದ್ರು ಕೂಡ. ಸಹಕರಿಸಿದ್ದು ನಾವು, ಪ್ರಶಂಸೆ ಅವರ ಮುಡಿಗೆ ಎಡಗಾಲು. ಹೌದು, ಮತ್ತೆ ನಮ್ಮಿಬ್ಬರನ್ನು ಹೊಂದಿದ್ದ ಒಡತಿ ಅವರಾಗಿದ್ದಕ್ಕೆ ಪ್ರಾಶಸ್ತ್ಯ ಅವರಿಗೆ ಅಲ್ಲವೇ? ಹೋಗ್ಲಿ ಬಿಡು, ನನ್ನ ಪಾಲಿನ ಕರ್ತವ್ಯ ಇಲ್ಲಿಗೆ ಮುಗಿಯಿತು ಎಂದು ನಿಟ್ಟುಸಿರು ಎಳೆದೆ ಎಡಗಾಲು. ನೀನದೆಷ್ಟು ಸ್ವಾರ್ಥಿ ಇದ್ದೀಯಾ, ನನ್ನ ಬಗ್ಗೆ ಯೋಚನೆ ಬರಲಿಲ್ಲವೇ? ಅರವಳಿಕೆಯಲ್ಲಿ ನಾನು ನಿನ್ನ ಜೊತೆಗೆ ಇರಲಿಲ್ಲವೇ ಬಲಗಾಲು? ನಾಳೆ ನಿನ್ನ ಆಪರೇಷನ್ ಮಾಡುವಾಗ ನನ್ನ ಮೇಲೂ ಈ ಪ್ರಯೋಗ ಆಗೇ ಆಗುತ್ತದೆ. ಆಪರೇಷನ್ ನಂತರದ ಕಾರ್ಯಗಳನ್ನೆಲ್ಲ ಸಂಪನ್ನಗೊಳಿಸಿ ಸ್ಟ್ರೆಚರ್ ಮೇಲೆ ICUಗೆ ಶಿಫ್ಟ್ ಮಾಡಿದರು. ಅಲ್ಲಿ ಸುಮಾರು 2 ಗಂಟೆಗಳ ಕಾಲ ಮಲಗಿಸಿದ್ದರು. ಅಲ್ಲೂ ಎಸಿ ಇತ್ತು. ಚಳಿಯಿಂದ ಮೈ ನಡುಕ ಬಂದಿತ್ತು ಮೇಡಂಗೆ. ICUನಲ್ಲೇ ಮಗ ಸೊಸೆಯರನ್ನು ಕರೆದು ಭೇಟಿ ಮಾಡಿಸಿದರು. ನಮ್ಮವರ ಮುಖ ಕಂಡು ಸ್ವಲ್ಪ ಹಾಯ ಎನಿಸಿತು. ICUನಲ್ಲಿ ಬೇರೆ ಯಾರೂ ಇರಲಿಲ್ಲ. ಸ್ಮಶಾನ ಮೌನ, ಅಬ್ಸರ್ವೇಷನ್ಗಾಗಿ ಇಟ್ಟಿದ್ದು. ಕಣ್ಣು ಮುಚ್ಚಿದರೆ ನಿದ್ರೆಯೂ ಬರಲಿಲ್ಲ. ಅಲ್ಲಿ ಕಳೆದ ಹೊತ್ತು ತುಂಬಾ ಹಿಂಸೆ ಎನಿಸಿತು. ಆಮೇಲೆ ಎಕ್ಸ್ರೇ ಯೂನಿಟ್ಗೆ ಕರೆದೊಯ್ದು ಸರ್ಜರಿಯ ಆದ ಭಾಗದ ಎಕ್ಸ್ರೇ ಮಾಡಿ ಡಾಕ್ಟರಿಗೆ ತೋರಿಸಿ ನಂತರ ರೂಮಿಗೆ ಕರೆತಂದರು. ಎಡಗಾಲು. ಅಬ್ಬಾ, ಆಪರೇಷನ್ ನೀ ಪ್ರಥಮ ಹಂತ ಯಶಸ್ವಿಯಾಯಿತು. ಅರವಳಿಕೆ ಪ್ರಭಾವ ಕಡಿಮೆಯಾದಂತೆಲ್ಲ ನಿನಗೆ ನೋವು ಕಾಣಿಸಿಕೊಳ್ಳುತ್ತಿದೆಯೇ? ಸಲೈನು, ಇಂಜೆಕ್ಷನ್ನು, ಮಾತ್ರೆಗಳು ಇತ್ಯಾದಿ ಶುರುವಾಗಿವೆ. ನಾನು ಮಾತ್ರ ಅರವಳಿಕೆಯ ವಲಯದಿಂದ ಹೊರಬಂದು ಯಥಾಸ್ಥಿತಿಗೆ ತಲುಪಿದ್ದೇನೆ. ಬಲಗಾಲು. ನೋವೇನೋ ಅಲ್ಪ ಸ್ವಲ್ಪ ಎನಿಸುತ್ತಿದೆ, ಆದರೆ ಕಾಲು ಸರಿದಾಡುತ್ತಿಲ್ಲವಲ್ಲ. ಇಡೀ ದಿನ ಒಂದು ಹನಿ ನೀರು ಕೂಡ ಕುಡಿದಿರಲಿಲ್ಲ. ಸಂಜೆ ಎಳನೀರು ಕುಡಿದಾಯಿತು, ಇಡ್ಲಿ ಸಾಂಬಾರು ಉಪಹಾರವೂ ಆಯಿತು, ರಾತ್ರಿ ಬಿಸಿ ಬಿಸಿ ಊಟಾನೂ ಬಂತು. ಇನ್ನೇನು ರಾತ್ರಿ ಕಣ್ತುಂಬಾ ನಿದ್ರೆ ಮಾಡಿದರೆ ಆಯಿತು ಅಂದುಕೊಂಡೆವು. ಎಡಗಾಲು. ನಾನು ಕೂಡ ಹಾಗೆ ಯೋಚಿಸಿದ್ದೆ, ಆದರೆ ನಿದ್ರೆ ಹತ್ತಿರ ಕೂಡ ಸುಳಿಯಲಿಲ್ಲ. ಅಂದಿನ ರಾತ್ರಿ ನರಕಯಾತನೆಯೇ ಆಯಿತು. ನರಗಳ ಸೆಳೆತ, ಸ್ನಾಯುಗಳ ಬಿಗಿತ, ಅಸ್ವಾಭಾವಿಕ ನೋವು, ಕಾಲು ಭಾರವೆನಿಸಿ ಕೊರಡಿನಂತಾಗಿತ್ತು. ಅತ್ತಿತ್ತ ಚಲನೆ ಇಲ್ಲದೆ ಉದ್ದಕ್ಕೆ ಚಾಚಿ ಅಂಗಾತ ಒಂದೇ ಸ್ಥಿತಿಯಲ್ಲಿ ಮಲಗಿರಬೇಕಾದ ಅವಸ್ಥೆ. ಜೊತೆಗಿದ್ದ ಮಗಳನ್ನು ಮೇಡಂ ಅಂದು ತುಂಬಾ ಸಲ ಎಬ್ಬಿಸಿದರು, ಅಸಹನೆಯಿಂದ ಕಾಡಿದರು. ನಿದ್ರೆ ಇಲ್ಲದೆ ತೊಳಲಾಡಿದ ಆ ರಾತ್ರಿ ಎಂದೂ ಮರೆಯಲಾರದ ಸಂಕಟವನ್ನು ಅನುಭವಿಸಿದಂತಾಯಿತು. ಬಲಗಾಲು. ಬುದ್ಧಿ ಭೇಟಿಯಾಯಿತು ಮೇಡಂಗೆ. ಯಾಕಾದರೂ ಈ ಸಾಹಸಕ್ಕೆ ಕೈ ಹಾಕಿದನೆಂಬ ಪಶ್ಚಾತ್ತಾಪದ ಬೇಗುದಿಯಲ್ಲಿ ಬೆಂದು ಹೋದರು. ಆದರೂ ಆದದ್ದು ಆಗಿ ಹೋಗಿದೆ. ಇನ್ನೇನಿದ್ದರೂ ನೋವು ಸಹಿಸಿಕೊಳ್ಳುವ ಬಗೆಯೊಂದೇ ಈಗ ಉಳಿದಿರೋದು. ಎಡಗಾಲು. ಮೊದಲೇ ಎರಡೂ ಮಂಡಿಗಳ ಆಪರೇಷನ್ ಎಂದು ನಿಶ್ಚಿತವಾಗಿತ್ತಲ್ಲವೇ? ಎಡಗಾಲು. ಆದರೂ ಯಾಕೋ ನಿನ್ನ ನೋವಿನ ಪರಿ ನೋಡಿ ಸದ್ಯಕ್ಕೆ ಇದೊಂದೇ ಸಾಕು, ಇನ್ನೊಂದಕ್ಕೆ ಸ್ವಲ್ಪ ಗ್ಯಾಪ್ ಕೊಡೋಣವೇ ಎಂಬ ಆಲೋಚನೆಯಲ್ಲಿದ್ದಾರೆ ಮೇಡಂ. ಒಂದೇ ಸಲಕ್ಕೆ ಎರಡೂ ಆದರೆ ಎರಡೂ ಮಂಡಿಗಳಿಗೆ ಒಂದೇ ಸಲ ಔಷಧೋಪಚಾರ ನಡೆದು ಒಮ್ಮೆಗೆ ಈ ಯುದ್ಧ ಮುಗಿಯುತ್ತದೆ. ಇಲ್ಲದಿದ್ದರೆ ಪುನಃ 6 ತಿಂಗಳ ನಂತರ ಮತ್ತೆ ಶ್ರೀ ಗಣೇಶಾಯ ನಮಃ ಎಂದು ಮತ್ತೆ ಯುದ್ಧ ಶುರು ಮಾಡಬೇಕಾಗುತ್ತದೆ. ನೋಡೋಣ, ನಿರ್ಧಾರ ಅವರಿಗೆ ಬಿಟ್ಟದ್ದು. ಎರಡನೇ ದಿನವಾದ ಇಂದು ಫಿಸಿಯೋಥೆರಪಿಸ್ಟ್ ಬಂದು ತಮ್ಮ ಕಾರ್ಯವನ್ನು ಆರಂಭಿಸಿದರು. ರೂಮಿನ ಹೊರಗೆ ಕಾರಿಡಾರ್ನಲ್ಲಿ ಉದ್ದಕ್ಕೂ ವಾಕರ್ ಸಹಾಯದಿಂದ ನಡೆಸಿದರಲ್ಲವೇ? ನಿನ್ನೆನೇ ಕಾಲ್ಬೆರಳುಗಳ ಆಲುಗಾಟದೊಂದಿಗೆ ವ್ಯಾಯಾಮದ ಪಾಠ ಶುರು ಮಾಡಿದ್ದರು. ಇವತ್ತಂತೂ ಆರಾಮನಿಸಿತು, ಧೈರ್ಯ ಬಂತು. ಒಳಗೆ ನೋವು ಇದ್ದೇ ಇತ್ತು, ಆದರೆ ಹೆಜ್ಜೆ ಇಟ್ಟಂತೆ ಕಾಲು ಹಗುರವೆನಿಸತೊಡಗಿತು. ನಾಳೆ ಮೆಟ್ಟಿಲು ಕೂಡ ಹತ್ತಿಸಿ ಇಳಿಸುತ್ತಾರಂತೆ. ನಿನ್ನ ಆಪರೇಷನ್ ಆದಮೇಲೆ ನಾನು ನಿನ್ನ ಬೆಂಬಲಕ್ಕೆ ಇರ್ತೀನಿ, ಅಷ್ಟು ಧೈರ್ಯ ಬಂದಿದೆ ನನಗೆ. ಎಡಗಾಲು. ಇಷ್ಟು ಹೇಳಿದೆಯಲ್ಲ, ಸಾಕು, ನಾಳೆಯ ಸಮರಕ್ಕೆ ನಾನು ಸಿದ್ಧವಾಗ್ತೀನಿ. ನೋವು ಕಡಿಮೆ ಮಾಡಲು ಸತತವಾಗಿ ಔಷಧೋಪಚಾರ ನಡೆದೇ ಇದೆ. ಪ್ರತಿನಿತ್ಯ ಡಾಕ್ಟರು ಸ್ವತಃ ಬಂದು ಭೇಟಿಯಾಗ್ತಾರೆ, ನಗನಗುತ್ತಾ ಮಾತಾಡಿಸ್ತಾರೆ. ಅವರ ಮುಖ ನೋಡಿದ್ರೇನೆ ನೋವು ಅರ್ಧ ಕಡಿಮೆ ಆದಂತೆ ಅನಿಸುತ್ತದೆ. ಒಟ್ಟಾರೆ ನೋವಿಗೆ ಸ್ಪಂದಿಸಬೇಕಷ್ಟೇ. ಆದರೂ ಎರಡೂ ರಾತ್ರಿ ನಿದ್ರೆ ಆಗಲಿಲ್ಲ. ರಾತ್ರಿ ನಿದ್ರೆ ಇಲ್ಲದೆ ಕಳೆಯುವುದು ಅದೆಷ್ಟು ಘೋರವಲ್ಲವೇ? ಮೇಡಂಗೆ ಅದು ರೂಢಿಯಾಗಿ ಹೋಗಿದೆ. 2 ದಿನ ಬಿಟ್ಟು ಶುಕ್ರವಾರ ಮತ್ತೆ ಯುದ್ಧ ಶುರು. ಬಲಗಾಲು. ಯಥಾಪ್ರಕಾರ ಬೆಳಗಿನ 9 ಗಂಟೆಯಿಂದ ಹಿಡಿದು ಸಂಜೆ 5 ಗಂಟೆಯವರೆಗೂ ಮೊದಲಿನಂತೆಯೇ ಎಡಗಾಲಿನ ಮೇಲೆ ಎಲ್ಲ ವಿಧಿವಿಧಾನಗಳನ್ನು ಪ್ರಯೋಗಿಸಲಾಯಿತು. ಆಪರೇಷನ್ ಮುಗಿದ ತಕ್ಷಣ ಡಾಕ್ಟರು ಮೇಡಂಗೆ ಮಗನ ಜೊತೆ ಫೋನ್ನಲ್ಲಿ ಮಾತನಾಡಿಸಿದರು. ಈ ಸಲ ಮೊದಲಿನ ಹಾಗೆ ಭಯವೆನಿಸಲೇ ಇಲ್ಲ. ಮೇಡಂ ಮನಸ್ಸು ಶಾಂತವಾಗಿಯೇ ಇತ್ತು. ಓಟಿಯಿಂದ ಹೊರಗೆ ಬರಬೇಕಾದರೆ ಮಾತ್ರ ಇನ್ನೆಂದೂ ಇಲ್ಲಿಗೆ ಬರುವ ಪ್ರಸಂಗ ಬಾರದಿರಲಿ ಎಂದು ಆಶಿಸಿ ವಿದಾಯ ಹೇಳಿ ಬಂದರು. ಮನಸ್ಸು ಹಗುರಾಗಿತ್ತು, ಬದುಕಿನ ಒಂದು ಅಧ್ಯಾಯ ಮುಗಿದಿತ್ತು. ನೋವಂತೂ ಕಡಿಮೆಯಾದಲ್ಲ, ಎರಡೂ ಮಂಡಿಗಳಿಗೆ ಮೇಜರ್ ಸರ್ಜರಿ ಆಗಿದೆ. ಮನಸ್ಸು ಗಟ್ಟಿ ಮಾಡಲೇಬೇಕು, ನೋವನ್ನಂತೂ ಸಹಿಸಲೇಬೇಕು. ಆದರೆ ರಾತ್ರಿಯ ನಿದ್ರೆ ಸುಳಿವಂತೂ ಇಲ್ಲವೇ ಇಲ್ಲ. ಎರಡೂ ಕಾಲುಗಳು ಚಾಚಿದ ಕೊರಡುಗಳಷ್ಟೇ, ಚಲನೆಯೇ ಇಲ್ಲ. ಅಂಗಾತ ಮಲಗುವ ರೂಢಿ ಮೊದಲೇ ಇಲ್ಲ. ಅತ್ತಿತ್ತ ಹೊರಳಾಡುವ ಸಾಧ್ಯತೆಯೇ ಇಲ್ಲ. ನೋವಂತೂ ಸಹಜವೇ, ಎಷ್ಟು ಪೇನ್ ಕಿಲ್ಲರ್ ಕೊಟ್ಟರೂ ಅಷ್ಟೇ. ಅಂತೂ ಯುದ್ಧ ಗೆದ್ದ ಸಮಾಧಾನವಂತೂ ಇತ್ತು. ಆಸ್ಪತ್ರೆಯಲ್ಲಿ ಸರ್ವಿಸ್ ತುಂಬಾ ಚೆನ್ನಾಗಿತ್ತು. ಕಸ ಗುಡಿಸುವವರಿಂದ ಹಿಡಿದು ದಾದಿಯರ ತನಕವೂ ಸೇವೆ ಸಹನೀಯವಾಗಿತ್ತು. ಇಂಥ ಸೇವಾಗುಣ ಸಂಪನ್ನರಿಗೆ ಮಾತ್ರ ಈ ವೃತ್ತಿ ಶೋಭೆ ತರುವಂಥದ್ದಲ್ಲವೇ? ಪ್ರತಿನಿತ್ಯವೂ ಡಾಕ್ಟರ ಭೇಟಿ, ಅವರ ಸಮಾಧಾನದ ನುಡಿಗಳು ಧೈರ್ಯ ತುಂಬುತ್ತಿದ್ದವು. ಅದೇ ಒಂದು ರೀತಿ ತೃಪ್ತಿಕರವಾಗಿತ್ತು. ಎಡಗಾಲು. ನನ್ನ ಆಪರೇಷನ್ ಆದ ದಿನವೂ ಫಿಸಿಯೋಥೆರಪಿಸ್ಟ್ ಬಂದು ಕಾಲ್ಬೆರಳುಗಳ ಹಾಗೂ ಪಾದಗಳ ಮಿತಿಯಲ್ಲೇ ವ್ಯಾಯಾಮ ಮಾಡಿಸಿ ಹೋದರು. ಮರುದಿನದಿಂದ ನಡಿಗೆ ಶುರುವಾಯಿತು. ಆಶ್ಚರ್ಯವೆಂದರೆ ಬಲಗಾಲು ನನಗೆ ಚೆನ್ನಾಗಿ ಸಾಥ್ ಕೊಡುತ್ತಿತ್ತು. ಒಟ್ಟಿನಲ್ಲಿ ಮಕ್ಕಳೆಲ್ಲ ತಾವು ತಾವೇ ವಹಿಸಿಕೊಂಡು ಹಗಲು ಇರುಳು ಆಸ್ಪತ್ರೆಯ ಡ್ಯೂಟಿ ನಿರ್ವಹಿಸಿದರು. ಆಸ್ಪತ್ರೆಯಲ್ಲಿದ್ದದ್ದೇ 6 ದಿನಗಳು. 1 ಕಾಲಿಗೆ 3 ದಿನ, ಮತ್ತೊಂದಕ್ಕೆ 3 ದಿನ. ಕಾರಲ್ಲೇ ನಿಧಾನವಾಗಿ ಮಗ ಮನೆಗೆ ಕರೆದುಕೊಂಡು ಬಂದ. ಹಾಯ್ ಅನಿಸಿತು. ಮನೆಗೆ ಬಂದ ಮೇಲೆ ಮತ್ತೊಂದು ಹಂತ ಆರಂಭವಾಯಿತು. ರಾತ್ರಿ ನಿದ್ರೆ ಶೂನ್ಯವೇ. ಮರುದಿನ ಬೆಳಿಗ್ಗೆ ಎರಡೂ ಮಂಡಿಗಳಿಗೆ ಪ್ಲಾಸ್ಟಿಕ್ ಸುತ್ತಿ ಬಿಸಿನೀರಿನ ಸ್ನಾನ ಮಾಡಿಸಲಾಯಿತು. ಮೈ ಹಗುರಾಯಿತು. ಆಸ್ಪತ್ರೆಯಲ್ಲಿ ಐದಾರು ದಿನ ಸ್ಪಂಜ್ ಬಾತ್ ಮಾಡಿ ಸಾಕಾಗಿತ್ತು. ಎಡಗಾಲು. ಅಬ್ಬಬ್ಬಾ, ಆ ಡ್ರೆಸ್ಸು, ರೆಗ್ಸಿನ್ ಬೆಡ್ಡು ಎಲ್ಲಾ ರೋಸಿ ಹೋಗಿತ್ತು. ಆಸ್ಪತ್ರೆಯಲ್ಲಿದ್ದಷ್ಟೂ ದಿನಗಳಲ್ಲಿ ಒಂದು ರಾತ್ರಿ ಕೂಡ ನಿದ್ದೆ ಮಾಡಿರಲಿಲ್ಲ. ನಿಶಕ್ತಿ ಇದ್ದರೂ ನಿರುತ್ಸಾಹಕ್ಕೆ ಆಸ್ಪದವಿರದಂತೆ ದಿನವಿಡೀ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುತ್ತಾರೆ ಈ ಮೇಡಂ. ರಾತ್ರಿ ಕಳೆಯುವುದು ಮಾತ್ರ ದುಸ್ತರವಾಗುತ್ತದೆ. ಈಗೀಗ ನೋವು ಕೂಡ ರೂಢಿಯಾಗಿ ಬಿಟ್ಟಿದೆ. ದಿನ ದಿನಕ್ಕೆ ವ್ಯಾಯಾಮ ಇರುವುದರಿಂದ ಜಡತ್ವ ಕಡಿಮೆಯಾಗುತ್ತಿದೆ. ಈಗೀಗ ವಾಕರ್ ಕೂಡ ಬೇಕೆನಿಸುವುದಿಲ್ಲ. ಒಂದು ತಿಂಗಳು ಕಳೆದ ಮೇಲೆ ಮತ್ತೆ ಚೆಕಪ್ಗೆ ಹೋಗಬೇಕು. ಆಗ ಯಾವ ಆಧಾರವೂ ಇಲ್ಲದೆ ಬರುವಂತೆ ಡಾಕ್ಟರೇ ಹೇಳಿದ್ದಾರೆ. ಅಂದರೆ ಅಲ್ಲಿಯವರೆಗೂ ನೋವು ಕಡಿಮೆಯಾಗಿ ಸಲೀಸಾಗಿ ನಡೆಯಲು ಬರುವ ಭರವಸೆ ಇದೆ. ಅಂತೂ ಆಪರೇಷನ್ ನೀ ಯಶಸ್ವಿಯಾಗಿದೆ. ಇದಕ್ಕೆ ಹಿನ್ನೆಲೆಯಾಗಿ ಅನೇಕರ ಪಾತ್ರ ಹಿರಿದಾಗಿದೆ. ಅವರನ್ನೆಲ್ಲ ಕೃತಜ್ಞತಾ ಪೂರ್ವಕವಾಗಿ ನಾವು ನೆನೆಯಲೇಬೇಕು.
2: ನೀ ಆಪರೇಷನ್ ಸ್ವಾನುಭವದ ಮಾತು ಇದುವರೆಗೂ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಶ್ಯಾಮಲಾ ಕುಲಕರ್ಣಿ. ವನಿತಾ ವಿಹಾರ ಕಾರ್ಯಕ್ರಮ ಪ್ರಸಾರವಾಯಿತು. ಕಾರ್ಯಕ್ರಮ ಪ್ರಸ್ತುತಿ ಮಂಜುಳಾ ಪುರಾಣಿಕ್. ಪ್ರಸ್ತುತಿ ನೆರವು ಉಷಾ ಕುಲಕರ್ಣಿ. ಆಕಾಶವಾಣಿ ಧಾರವಾಡ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಿಂದ ಏಕಕಾಲಕ್ಕೆ ಪ್ರಸಾರವಾಯಿತು.

0: ಜೀವತಂತುವೊಂದು ಮೂರ್ತ ರೂಪ ಪಡೆಯಲು ಸ್ತ್ರೀತ್ವದ ಗರ್ಭಾಶ್ರಯ ಬೇಕು.
1: ನಿನಗೆ ಬೇರೆ ಹೆಸರು ಬೇಕೇ?
2: ತಾಯಿ ಸ್ತ್ರೀ ರೂಪದ ಪರಿಪೂರ್ಣ ಪವಿತ್ರ ಮೂರ್ತಿ.
1: ಸ್ತ್ರೀ ಎಂದರೆ ಅಷ್ಟೇ ಸಾಕೆ.
0: ಆಕೆ ಮೊದಲು ಮಗಳಾಗಿ, ಸಹೋದರಿಯಾಗಿ, ಪತ್ನಿಯಾಗಿ, ಸೊಸೆಯಾಗಿ, ಮತ್ತೆ ತಾಯಿಯಾಗಿ ಇಡೀ ಮನುಕುಲವನ್ನು ಬೆಳಗುವುದರ ಮೂಲಕ ಸಮಾಜವನ್ನು ಬೆಳಗುವಂತಹ ಮಾತೆ.
1: ಮನೆ ಮನೆಯಲ್ಲಿ ದೀಪ ಮೂಡಿಸಿ, ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ,
2: ಸವಾಲುಗಳನ್ನು ಎದುರಿಸುವ ಸಮಬಲ ಹೊಂದಿರುವ ಶಕ್ತಿಯುಕ್ತಿ ಸ್ವರೂಪಿಣಿ ಈ ಮಾನಿನಿ.

0: ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 12:30.
1: ಈ ಭೂಮಿ ನಾವು ಸಂಪಾದಿಸಿದ್ದಲ್ಲ, ಪ್ರಾಣಿ ಸಂಕುಲ, ಕಗಕುಲ, ಸಸ್ಯರಾಶಿ, ಜಲ, ಶಿಲೆ, ಮಣ್ಣು, ಬೆಟ್ಟ, ಬಯಲು ಯಾವು ನಮ್ಮ ಸುತ್ತಲ್ಲ. ತಲೆ ತಲಾಂತರದಿಂದ ಮುಂದಿನ ತಲೆಮಾರಿಗೆ ಬಳುವಳಿಯಾಗಿ ಇರಿಸಿದ್ದು. ಇದನ್ನು ಸುಂದರವಾಗಿ ಉಳಿಸುವುದು, ಚೆನ್ನಾಗಿ ಬೆಳೆಸುವುದು, ಜಾಗರೂಕತೆಯಿಂದ ಬಳಸುವುದು ನಮ್ಮೆಲ್ಲರ ಕರ್ತವ್ಯ.

0: ಇದು ಆಕಾಶವಾಣಿ
1: ಶಿಕ್ಷಣ ಮಾಹಿತಿ ಮತ್ತು ಮನೋರಂಜನೆಯೇ ಧ್ಯೇಯವಾಗುಳ್ಳ ಬೃಹತ್ ಸಂಸ್ಥೆ.
0: 1927 ಮುಂಬೈ ಹಾಗೂ ಕಲ್ಕತ್ತಾದಲ್ಲಿ ಖಾಸಗಿಯಾಗಿ ಆರಂಭಗೊಂಡಿತು ಆಕಾಶವಾಣಿ.
1: ಆಲ್ ಇಂಡಿಯಾ ರೇಡಿಯೋ ಎಂದು ನಾಮಕರಣವಾದುದು ಮತ್ತು ವಾರ್ತಾ ಬುಲೆಟಿನ್ ಆರಂಭವಾದುದು 1936.
0: ವಿವಿಧ ಭಾರತಿ ಸೇವೆ ಪ್ರಾರಂಭಗೊಂಡುದು 1957.
1: ವಿವಿಧ ಭಾರತಿ ಸೇವೆಯಲ್ಲಿ ವಾಣಿಜ್ಯ ಪ್ರಸಾರವನ್ನ ಜಾರಿಗೆ ತಂದುದು 1967.
0: ಎಫ್ಎಂ ಸೇವೆ ಚೆನ್ನೈಯಲ್ಲಿ ಆರಂಭಗೊಂಡಿತು 1977.
1: ನಾಡು ನಾಡಿ ಬಯಸುವಂಥ ನಾಡಿ ನುಲಿಯ ಬಾನುಲಿ ಶುದ್ಧ ಮನಕ್ಕೆ ಸುಸಮಯದಲ್ಲಿ ಬರುತ್ತಲಿರುವ ಬಾನುಲಿ.
0: ಸರ್ವೇ ಜನಾಃ ಸುಖಿನೋ ಭವಂತು,
1: ಬಹುಜನ ಹಿತಾಯ ಬಹುಜನ ಸುಖಾಯ, ಈ ಧ್ಯೇಯ ಹೊತ್ತ ಆಕಾಶವಾಣಿ
0: ಸಂವಿಧಾನ ಪ್ರಣೀತ ಪ್ರಜಾಸತ್ತಾತ್ಮಕ ಮೌಲ್ಯಗಳ ವರ್ಧನೆಗೆ ಹಾಗೂ ದೇಶದ ಐಕ್ಯದ ವೃದ್ಧಿಗಾಗಿ ನಿರಂತರ ಶ್ರಮಿಸುತ್ತಿದೆ.
1: ಇದು ನಮ್ಮ ನಿಮ್ಮೆಲ್ಲರ ಆಕಾಶವಾಣಿ.

ಆತ್ಮೀಯ ಶ್ರೋತೃ ಬಂಧುವರೇ, ಈ ಸಂಜೆ ಬಿತ್ತರವಾಗಲಿರುವ ಕಾರ್ಯಕ್ರಮಗಳ ಬಗ್ಗೆ ಇದೀಗ ಪರಿಚಯ ಮಾಡಿಕೊಳ್ಳೋಣ. ಈ ಸಂಜೆ 5 ಗಂಟೆಗೆ ಚಿತ್ರಗೀತೆಗಳನ್ನು ಕೇಳುವಿರಿ, 5:30 ಯುವವಾಣಿ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಕೇಳುವಿರಿ ಗೀತಲಹರಿ, ಜೇನುಗೂಡು ವಿಷಯಾಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮ. ಪ್ರಸ್ತುತಪಡಿಸಲಿದ್ದಾರೆ ಜಯಶ್ರೀ ಹೆಂಡೆ, ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ. ಆರು ಗಂಟೆ 15 ನಿಮಿಷಕ್ಕೆ ಭಾವಗೀತೆಗಳನ್ನು ಕೇಳಿದಿರಿ. 6:30 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಜಿಲ್ಲಾ ವಾರ್ತಾ ಪತ್ರ. 6:51 ರೈತರಿಗಾಗಿ ಕಾರ್ಯಕ್ರಮ ಕೃಷಿರಂಗ. ಕಾರ್ಯಕ್ರಮದಲ್ಲಿ ಕೇಳುವಿರಿ ನವಣೆಯ ಸಂರಕ್ಷಣೆ ಮತ್ತು ಮೌಲ್ಯವರ್ಧನೆ ಕುರಿತು ತಜ್ಞರಾದ ಡಾಕ್ಟರ್ ಉದಯಕುಮಾರ್ ನಿಡೋಣಿ ಅವರೊಂದಿಗೆ ಸಂದರ್ಶನ. ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು, ತದನಂತರ ಪೇಟೆ ಧಾರಣೆ. ಏಳು ಗಂಟೆ 20 ನಿಮಿಷಕ್ಕೆ ಜನಪದ ಸಂಗೀತದಲ್ಲಿ ಹೆಚ್ ಕೃಷ್ಣಯ್ಯ ಅವರಿಂದ ಜನಪದ ಗೀತೆಗಳನ್ನು ಕೇಳುವಿರಿ. ಇನ್ನು 8 ಗಂಟೆಗೆ ಮನೆ ಮನೆಯಲ್ಲಿ ಈ ವಾರದ ಕೌಟುಂಬಿಕ ಚರ್ಚೆ ಬಿತ್ತರವಾಗಲಿದೆ. 8:30 ಜನಪದ ಸಂಗೀತದಲ್ಲಿ ಕುಷ್ಟಗಿ ತಾಲೂಕಿನ ತಾವರಗೆರೆ ಗ್ರಾಮದ ಭರ್ಮಪ್ಪ ಮತ್ತು ಸಂಗಡಿಗರಿಂದ ದಪ್ಪೆನಾಟದ ಪದಗಳನ್ನು ಆರಿಸುವಿರಿ. ಇನ್ನು 9:15 ಭಾವಗೀತೆಗಳು. 9:30 ಬಯಲಾಟ ಮಹಿಷಾಸುರ ಮರ್ದಿನಿ, ಪ್ರಸ್ತುತಿ ದೇವದುರ್ಗ ತಾಲೂಕಿನ ಕ್ಯಾದಗೇರ ಗ್ರಾಮದ ಶ್ರೀ ಶಂಕರಾನಂದ ಯುವಕ ಸಂಘದ ಸದಸ್ಯರು. 10:00 ಸಂಸತ್ತಿನಲ್ಲಿ ನಡೆದ ಉಭಯ ಸದನಗಳ ಪ್ರಶ್ನೋತ್ತರ ಕಾರ್ಯಕಲಾಪಗಳ ಧ್ವನಿ ಮುದ್ರಿಕೆ. ತದನಂತರ ಹಿಂದಿ ಚಿತ್ರಗೀತೆಗಳನ್ನು ಆರಿಸಿರಿ ನಮ್ಮ ನಿಲಯದಿಂದ. ಇವಿಷ್ಟು ಈ ಸಂಜೆ ಬಿತ್ತರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 12:35 ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕಾರ್ಯಕ್ರಮ ಆರೋಗ್ಯ ಕಾರ್ಯಕ್ರಮ ಮೂಡಿಬರುವುದು.

0: ನಿಮಿಷ ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಕೇಳುಗರಿಗೆಲ್ಲ ನಮಸ್ಕಾರ. ನಮ್ಮ ಆರೋಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳುಗರೆ, ಇಂದಿನ ಸಂಚಿಕೆಯಲ್ಲಿ ಚಿಕಿತ್ಸಾತ್ಮಕ ಯೋಗ. ಈ ಕುರಿತು ಆಯುರ್ವೇದ ವೈದ್ಯರು ಹಾಗೂ ಯೋಗ ಚಿಕಿತ್ಸಕರಾದ ಡಾಕ್ಟರ್ ಎಎಸ್ ಚಂದ್ರಶೇಖರ್ ಅವರೊಂದಿಗೆ ಸಂದರ್ಶನ ಕೇಳುವಿರಿ.
2: ಡಾಕ್ಟರ್ ಚಂದ್ರಶೇಖರ್ ಅವರೇ ನಮಸ್ಕಾರ.
3: ನಮಸ್ಕಾರ.
2: ತಾವು ಇವತ್ತಿನ ದಿವಸ ಯೋಗ ಚಿಕಿತ್ಸೆಯ ಬಗ್ಗೆ ವಿವರವಾಗಿ ಮಾಹಿತಿಯನ್ನ ನೀಡಬೇಕು. ಮನುಷ್ಯನಿಗೆ ಬಹಳಷ್ಟು ರೋಗಗಳು ಬರ್ತವೆ. ಈಗ ಯೋಗ ಚಿಕಿತ್ಸೆ ಅಂದಾಗ ಯಾವ ಯಾವ ರೋಗಗಳಿಗೆ ಯಾವ ರೀತಿಯ ಯೋಗವನ್ನು ಮಾಡಬಹುದು ಅಂತ ಹೇಳ್ತೀರಿ?
3: ಇಲ್ಲಿ ಯೋಗ ಅಂದ್ರೆ ಬರೀ ನಾವು ಆಸನಗಳು ಅಂತ ಅಷ್ಟೇ ಅಲ್ಲ, ಮುದ್ರಾ, ಪ್ರಾಣಾಯಾಮ, ಷಟ್ಕ್ರಿಯೆಗಳು, ಈ ತರ ಅನೇಕ ಕ್ರಿಯೆಗಳನ್ನು ಮಾಡಿಕೊಂಡು ನಾವು ಅನೇಕ ರೋಗಗಳನ್ನು ಹೋಗಿಸ್ಕೋಬಹುದು. ಯೋಗ ಶುರುವಾದಾಗ ಅದು ರೋಗಕ್ಕೋಸ್ಕರ ಅಂತ ಆಗಿಲ್ಲ, ಅದು ಪ್ರಿವೆನ್ಷನ್ ಆಫ್ ಡಿಸೀಸಸ್, ಡಿಸೀಸ್ ಬರದೇ ಇರೋ ರೀತಿಯಲ್ಲಿ ಇಟ್ಕೊಳ್ಳೋದಕ್ಕೋಸ್ಕರ ಯೋಗ ಪ್ರಾರಂಭ ಆಯಿತು. ಆದರೆ ಇವತ್ತದು ಚಿಕಿತ್ಸಾತ್ಮಕ ಯೋಗವಾಗಿ ಪರಿಣಾಮವನ್ನು ಹೊಂದುತ್ತಾ ಇದೆ. ಹಾಗಾಗಿ ಅನೇಕ ರೋಗಗಳಿಗೆ ಅನೇಕ ಚಿಕಿತ್ಸೆಗಳನ್ನು ಮಾಡೋ ರೀತಿಯಲ್ಲಿ ಯಾವ್ಯಾವ ಶರೀರ ಶಾಸ್ತ್ರ ಮತ್ತು ಅಂಗಶಾಸ್ತ್ರಗಳ ಜೊತೆಲಿ ತಗೊಂಡು ಹೋದಾಗ ಯಾವ್ಯಾವ ಕ್ರಿಯೆಗಳು ಅಂದರೆ ಪೆಥಾಲಜಿಕಲ್ ಚೇಂಜಸ್ ಏನಾಗಿರುತ್ತೆ ಅದನ್ನು ಸಮತೋಲನಕ್ಕೆ ಬರೋ ರೀತಿ ಮಾಡೋದಕ್ಕೆ ಅನಾಟಮಿಕಲ್ ಇದನ್ನು ನೋಡ್ಕೋಬೇಕು ನಾವು. ಅಂದರೆ ಯಾವ ನರಗಳು, ಯಾವ ಮಾಂಸಖಂಡಗಳು, ಯಾವ ಮೂಳೆಗಳು, ಯಾವ್ಯಾವ ರೀತಿ ಅದು ರೆಸ್ಪಾಂಡ್ ಮಾಡ್ತಾ ಇದೆ, ಅದಕ್ಕೆ ಏನು ತೊಂದರೆ ಬಂದಿದೆ ಅದನ್ನು ನೋಡಿಕೊಂಡು ಅದಕ್ಕೆ ತಕ್ಕಂತಹ ಅನೇಕ ಚಿಕಿತ್ಸೆಗಳನ್ನು ಅನೇಕ ಆಸನಗಳಿಂದಲೂ ಕೂಡ ಮಾಡಬಹುದು ಅಂತ ಇವತ್ತು ಅನೇಕ ಸಂಘಟನೆಗಳು ಅದರ ಬಗ್ಗೆ ರಿಸರ್ಚ್ಗಳನ್ನು ಮಾಡಿದೆ. ಈಗ ಹೃದ್ರೋಗಕ್ಕೆ ವೀರಭದ್ರಾಸನ ಮಾಡ್ಬೋದು. ವೀರಭದ್ರಾಸನ ಮೂರನೇ ಅಂದರೆ ಎ ಬಿ ಸಿ ಅಂತ ಇದೆ, ವೀರಭದ್ರಾಸನ ಸಿ ಮಾಡ್ಬೋದು. ಆಸ್ತಮಾಕ್ಕೆ ಧನುರಾಸನ, ಉಷ್ಟ್ರಾಸನ, ಈ ರೀತಿ ಶವಾಸನ ಮತ್ತು ಇವುಗಳನ್ನೆಲ್ಲ ಹೈಪರ್ ಟೆನ್ಷನ್ಗೆ ಮಾಡುವಂಥದ್ದು, ಯೋಗ ನಿದ್ರಾವನ್ನು ತಾಡಾಸನ ಹೈಪರ್ ಟೆನ್ಷನ್ಗೆ ಮಾಡುವಂಥದ್ದು, ಆಮೇಲೆ ಹೊಟ್ಟೆಗೆ ಸಂಬಂಧಪಟ್ಟಂಥ ರೋಗಗಳಲ್ಲಿ ಪವನಮುಕ್ತಾಸನ, ಜಠರ ಪರಿವರ್ತನಾಸನ, ಹಲಾಸನ ಮತ್ತು ಪ್ರೋಸ್ಟೇಟ್ ಅಂತ ಗೆಡ್ಡೆಗಳು ಬರ್ತವೆ ಗಂಡಸರಲ್ಲಿ, ಇದಿರುತ್ತೆ ಅವರಿಗೆ ಡ್ರಿಬ್ಲಿಂಗ್ ಆಫ್ ಯೂರಿನ್ ಅಂತ ಅಂದರೆ ತೊಟ್ಟೊಟ್ಟೆ ಯೂರಿನ್ ಹೋಗುವಂಥದ್ದು, ಯೂರಿನ್ ತಡೆದು ತಡೆದು ಒಂದೊಂದು ಸಲ ಬಹಳ ಹೊತ್ತು ನಿಂತ್ಕೊಂಡ್ರು ಯೂರಿನ್ ಬರಲ್ಲ, ಆಮೇಲೆ ಯಾವಾಗಲೂ ಬರುತ್ತೆ. ಇದು ಪ್ರೋಸ್ಟೇಟ್ ದಪ್ಪ ಆಗಿರುವಂಥ ಒಂದು ಸಿಂಪ್ಟಮ್ಸ್ನ ಹೇಳುತ್ತೆ. ಅಂಥದ್ರಲ್ಲಿ ಬದ್ಧಕೋಣಾಸನವನ್ನು ಮಾಡ್ಬೋದು ಮತ್ತು ಪಿ ಸಿ ಓಡಿ. ಹೆಣ್ಮಕ್ಳಲ್ಲಿ ಇವತ್ತು 99 ಹೆಣ್ಮಕ್ಳಿಗೆ ಈ ಥರ ಪಿ ಸಿ ಓಡಿ ಇದೆ. ಯಾಕೆಂದರೆ ಯಾರೂ ವ್ಯಾಯಾಮ ಇಲ್ಲ ಅಥವಾ ಯೋಗ ಇಲ್ಲ, ಏನೂ ಮಾಡೋದಿಲ್ಲ. ಹಾಗಾಗಿ ಕೂತು ಕೂತು ಅವರಿಗೆ ಗರ್ಭಾಶಯದಲ್ಲಿ ಬರ್ತಕ್ಕಂಥ ಒಂದು ಸಿಸ್ಟ್ ಅಂತ ಗೆಡ್ಡೆ, ಅದನ್ನು ಕರಗಿಸ್ಕೊಳ್ಳೋಕ್ಕೋಸ್ಕರ ಮತ್ತು ಗೈನಿಕ್ ಪ್ರಾಬ್ಲಮ್ಸ್, ಬ್ಲೀಡಿಂಗ್ ಜಾಸ್ತಿ ಆಗುವಂಥದ್ದು ಅಥವಾ ಬ್ಲೀಡಿಂಗೇ ಆಗದೇ ಇರೋದು, ಬ್ಲೀಡಿಂಗ್ ಕಮ್ಮಿ ಆಗುವಂಥದ್ದು, ಇಂಥದಕ್ಕೂ ಸಹ ಈ ಬದ್ಧಕೋಣಾಸನ ಅನ್ನುವಂಥದ್ದು ತುಂಬ ಚೆನ್ನಾಗಿ ಕೆಲಸವನ್ನು ಮಾಡುತ್ತೆ. ಈಗ ಪ್ರಾಣಾಯಾಮನೂ ಕೂಡ ಯೋಗ ಅಂತಲೇ ಕರೆಯೋದ್ರಿಂದ ಇದು ನಮ್ಮ ದೇಹದ ಶಕ್ತಿಯನ್ನು, ವೈಟಾಲಿಟಿ ಅಂತ ಏನು ಕರಿತೀವಿ, ಅದನ್ನು ಹೆಚ್ಚು ಮಾಡುತ್ತೆ. ಲಂಗ್ಸ್ನ ಕೆಪಾಸಿಟಿಯನ್ನು ಜಾಸ್ತಿ ಮಾಡುತ್ತೆ. ಅಲರ್ಜಿಕ್ ಡಿಸಾರ್ಡರ್ಗಳಲ್ಲಿ ಮತ್ತು ಐ ಎಲ್ ಡಿ ಅಂತ ಕರಿತೀವಿ, ಇವತ್ತು ಇಂಟರ್ಸ್ಟೀಷಿಯಲ್ ಲಂಗ್ ಡಿಸೀಸ್ ಅಂತ, ಇದಕ್ಕೆ ಔಷಧಿನೇ ಇಲ್ಲ ಅಂತ ಹೇಳ್ಬಿಡ್ತಾರೆ. ಇದು ಯೋಗದ ಮೂಲಕ ವಾಸಿ ಮಾಡಿಕೊಳ್ಬೋದಾದಂಥ, ಸುಲಭದಲ್ಲಿ ವಾಸಿ ಮಾಡಿಕೊಳ್ಬೋದಾದಂಥ ಒಂದು ಇದನ್ನು ನಾವು ಯೋಗದ ಮುಖಾಂತರ ನೋಡ್ತೀವಿ. ಇನ್ನು ಮೆಡಿಟೇಷನ್ನಲ್ಲಿ ಮೆಟಬಾಲಿಕ್ ಆಕ್ಟಿವಿಟಿ ಅಂತ ದೇಹದಲ್ಲಿ ಏನೇನಾಗ್ತಾ ಇದೆ ಅವೆಲ್ಲದನ್ನು ಇನ್ಕ್ರೀಸ್ ಮಾಡುವಂಥ ಒಂದು ಶಕ್ತಿ ಮೆಡಿಟೇಷನ್ ಇದೆ. ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್ಸ್ ಅಂತ, ಯಾವುದು ಮನಸ್ಸಿನಿಂದ ಮತ್ತು ಅದರ ಪರಿಣಾಮವಾಗಿ ನಮಗೆ ದೇಹದ ಮೇಲೆ ಕಾಣಿಸ್ಕೊಳ್ತಕ್ಕಂಥ ಎರಡು, ಸೊಮ್ಯಾಟಿಕ್ ಅಂದರೆ ದೇಹದ ಇದು, ಸೈಕೋ ಅಂದರೆ ಮಾನಸಿಕ ರೋಗಗಳು ಅಂತ. ಇದು ಮನಸ್ಸಿನಿಂದ ಬರ್ತಕ್ಕಂಥ ಬೇರೆ ಬೇರೆ ಡಿಸಾರ್ಡರ್ಗಳನ್ನು ಕೂಡ ಕಡಿಮೆ ಮಾಡೋದನ್ನ ನಾವು ನೋಡ್ತೀವಿ ಮೆಡಿಟೇಷನ್ನಲ್ಲಿ. ಸ್ಟ್ರೆಸ್ ರಿಲೇಟೆಡ್ ಡಿಸಾರ್ಡರ್ಸ್ಗಳಲ್ಲಿ ಕೂಡ ಮೆಡಿಟೇಷನನ್ನು ಮಾಡ್ಬೋದು. ಎನ್ ಆರ್ ಇ ಎಂ ಅಂತ ಹೇಳ್ತಾರೆ, ನಾನ್ ರೊಟೇಟಿಂಗ್ ಐಬಾಲ್ ಮೂಮೆಂಟ್ ಅಂತ, ಅನೇಕ ಸಂಘಟನೆಗಳು ಇದರ ಸ್ಟಡಿ ಮಾಡಿದೆ. ಮನಸ್ಸಿನಲ್ಲಿ ಇಚ್ಛಾಶಕ್ತಿ, ಕ್ರಿಯಾಶಕ್ತಿ, ಜ್ಞಾನಶಕ್ತಿ ಇವುಗಳು ಹೊರಬರಬೇಕಾದ್ರೆ ನಾವು ಮೆಡಿಟೇಷನ್ ಅನ್ನು ಮಾಡಬೇಕು. ಜೀವನ ನೈಸರ್ಗಿಕವಾಗೇ ಇರಬೇಕು, ಯಾಕೆಂದ್ರೆ ಸರಳ ಜೀವನ, ಉನ್ನತ ಚಿಂತನೆ ಇರೋರಲ್ಲಿ ಮಾತ್ರ ಇಂಥ ಒಂದು ಇದನ್ನ ಯೋಗದಲ್ಲಿ ಕಂಡುಕೋಬಹುದು ಅನ್ನೋದನ್ನ ನಾವು ನೋಡಿದ್ವಿ.
2: ಷಟ್ ಕ್ರಿಯೆಗಳು ಅಂತ ಹೇಳ್ತಾರಲ್ಲ ಡಾಕ್ಟ್ರೆ,
3: ಹೌದು,
2: ಇವು ಹೇಗೆ ರೋಗ ಬಾರದಂತೆ ತಡೆಗಟ್ಟುತ್ತವೆ ಅಂತೀರಿ?
3: ನೌಲಿ, ದೌತಿ, ಬಸ್ತಿ, ತ್ರಾಟಕ ಇವುಗಳನ್ನೆಲ್ಲ ನಾವು ಷಟ್ಕ್ರಿಯೆಗಳಲ್ಲಿ ಸೇರಿಸ್ತೀವಿ. ನೌಲಿ ಅಂದರೆ ಕರುಳಿನ ಒಂದು ಒಳಗಡೆಯ ಇರ್ತಕ್ಕಂಥ ಕರುಳಿನಲ್ಲಿ ಅನೇಕ ರೀತಿಯಾದಂತಹ ನಾವು ತಿನ್ನುವಂಥ ಆಹಾರದಿಂದ ಕೊಳೆತಂಥ ಅಂಶಗಳು ಹುಟ್ಟಿಕೊಂಡು ಅಲ್ಲಿ ಗ್ಯಾಸ್ ತುಂಬಿಕೊಳ್ಳುವಂಥದ್ದು ಇಂಥದ್ದೆಲ್ಲ ಆಗುತ್ತೆ. ಯಾವುದೇ ಕಾಯಿಲೆ ಬರಬೇಕಾದ್ರೆ ಮಂದಾಗ್ನಿನೇ ಕಾರಣ ಅಂತ ಇವತ್ತು ಬೇರೆ ಬೇರೆ ರೀತಿಯಲ್ಲಿ ಹೇಳ್ತಾ ಇದ್ದಾರೆ.
2: ಜಠರೇನು,
3: ಮೆಟಬಾಲಿಕ್ ಆಕ್ಟಿವಿಟಿ ಕಡಿಮೆ ಆಗಿ ಜೀರ್ಣಶಕ್ತಿ ಆಗದೇ ಇರತಕ್ಕಂಥದ್ದಕ್ಕೆ ಮಂದಾಗ್ನಿ ಅಂತ ಕರಿತೀವಿ. ವಿಜ್ಞಾನದ ಪ್ರಕಾರ ಅವರು ಇವತ್ತು ಹೇಳ್ತಾ ಇದ್ದಾರೆ ಎಲ್ಲದಕ್ಕೂ ಜೀರ್ಣಶಕ್ತಿಯೇ ಮೂಲ ಅನ್ನುವಂಥದ್ದನ್ನು ಇವತ್ತು ಒಪ್ಕೊಳ್ತಾ ಇದ್ದಾರೆ. ಗಟ್ ಡಿಸಾರ್ಡರ್ ಅಂತಲೇ ಹೇಳ್ತಾ ಇದ್ದಾರೆ, ಎಲ್ಲದಕ್ಕೂ ಗಟ್ ಡಿಸಾರ್ಡರ್ ಮುಖ್ಯ ಅನ್ನುವಂಥದ್ದನ್ನು ಇವತ್ತು ಹೇಳ್ತಿದ್ದಾರೆ. ಆದರೆ ಸರ್ವೇ ರೋಗ ಭವಂತಿ ಮಂದಾಗ್ ನೋವು ಅಂತೇಳಿ ಬಹಳ ಹಿಂದೆ ಶಾಸ್ತ್ರಗಳು ಹೇಳಿದೆ, ಯೋಗದಲ್ಲೂ ಹೇಳಿದ್ದಾರೆ. ಯೋಗದಲ್ಲಿ ಎಷ್ಟು ಊಟ ಮಾಡಬೇಕು, ಒಂದೇ ಸಲ ಊಟ ಮಾಡಬೇಕು ಅಂತ ಹೇಳ್ತಾರೆ. ಮತ್ತು ಅದರಲ್ಲೂ ಯೋಗ ಪ್ರಾರಂಭ ಮಾಡುವಾಗ ಕ್ಷೀರಾಜ್ಯ ಭೋಜನಂ ಅಂತ, ಅಂದರೆ ಮೊದಲು ಸ್ವಲ್ಪ ದಿವಸ ಬರೀ ಹಾಲು ಅನ್ನ ಮತ್ತು ತುಪ್ಪ ಮಾತ್ರ ತಗೋಬೇಕು, ಅದ ನಂತರದಲ್ಲಿ ಮಾಮೂಲಿ ಊಟ ಮಾಡಿದ್ರೂ ಸಹ ನಿಮಗೆ ಡೈಜೆಷನ್ ಎಲ್ಲ ನಾರ್ಮಲ್ ಆಗಿರುತ್ತೆ ಮತ್ತು ನಿಮ್ಮ ಸತ್ವಗುಣ ಯಾವಾಗ ಪ್ರಕೃತಿಯನ್ನು ಹೊಂದುತ್ತೋ ಆಗ ರಜೋಗುಣ ಮತ್ತು ತಮೋಗುಣ ತಾನಾಗೇನೆ ಶಾಂತವಾಗಿರುತ್ತೆ, ರೋಗಗಳು ಬರಲ್ಲ. ಸಾತ್ವಿಕನಿಗೆ ರೋಗ ಕಡಿಮೆ, ರಾಜಸಿಕ ಮತ್ತು ಮಾನಸಿಕ ತಾಮಸಿಕ ಇದು ಯಾರಿಗಿರುತ್ತೆ ಅವರಿಗೆ ರೋಗಗಳು ಜಾಸ್ತಿ ಇರುತ್ತೆ ಅಂತ ಹೇಳ್ತಾರೆ. ಹಾಗೆಯೇ ಷಟ್ಕ್ರಿಯೆಗಳಲ್ಲಿ ನಾವು ವಮನವನ್ನು ಮಾಡಿಸುವಂಥದ್ದು ಅಂತ ಹೇಳ್ತೀವಿ, ಅದಕ್ಕೆ ನವಲಿ ದೌತಿ, ದೌತಿ ಅಂದರೆ ವಾಂತಿ ಮಾಡಿಸೋದು ಅಂತ. ಅದರಲ್ಲಿ ವಮನ ದೌತಿ ಅಂದರೆ ಬರೀ ನೀರಿಗೆ ಉಪ್ಪಾಕ್ಬಿಟ್ಟು ಹೊಟ್ಟೆ ತುಂಬ ಕುಡಿಸಿ ಒಂದು 10 ಲೋಟ 15 ಲೋಟ ನಿಧಾನಕ್ಕೆ ಕುಡಿಬೇಕು, ಕುಡಿದು ವಾಂತಿ ಮಾಡೋಂಥದ್ದು. ವಾಂತಿ ಮಾಡಿಬಿಟ್ರೆ ಲಂಗ್ಸಲ್ಲಿ ಇರ್ತಕ್ಕಂಥ ಅನೇಕ ಡಿಸೀಸ್ಗಳು ಅಂದರೆ ಅದರ ಶಕ್ತಿ ಕುಂದುತ್ತೆ ಮತ್ತು ಉಸಿರಾಟಕ್ಕೆ ಜಾಸ್ತಿ ಸಹಾಯ ಮಾಡುವಂತೆ ಅದಾಗುತ್ತೆ ಅನ್ನುವಂಥದ್ದು. ಹಾಗೆಯೇ ಜಠರದಲ್ಲಿ ಇರ್ತಕ್ಕಂಥ ಕಫವನ್ನು ಕಡಿಮೆ ಮಾಡ್ಕೊಳ್ಳೋಕ್ಕೆ ಬಟ್ಟೆಯನ್ನು ತುಂಡನ್ನು ತಗೊಂಡು 1 ಮೀಟ್ರ್ ಉದ್ದ ತಗೊಂಡು ಅದನ್ನು ನುಂಗ್ತಾ ಹೋಗೋದು, ಅದಕ್ಕೆ ಮುಂದಕ್ಕೆ ಜೇನುತುಪ್ಪ ಹಾಕ್ಕೊಂಡು ನುಂಗ್ತಾ ಹೋಗಬೇಕು. ಅದು ಒಂದೇ ದಿವಸದಲ್ಲಾಗಲ್ಲ, 10 ದಿವಸ 12 ದಿವಸ ಬೇಕಾಗುತ್ತೆ, ನಿಧಾನಕ್ಕೆ ನುಂಗೋದು ಅಭ್ಯಾಸ ಮಾಡ್ಕೊಳ್ಬೇಕಾಗತ್ತೆ. ಆ ರೀತಿ ನುಂಗ್ತಾ ನುಂಗ್ತಾ ಆಮೇಲೆ ವಾಪಸ್ ಹಾಗೆ ತೆಗೆದುಬಿಟ್ರೆ ಅನೇಕ ಕಫರೋಗಗಳು ಹೊರಟೋಗುತ್ತೆ, ಇದರಿಂದ ಜೀರ್ಣಶಕ್ತಿ ಚೆನ್ನಾಗುತ್ತೆ, ಬೇರೆ ಬೇರೆ ಕಾಯಿಲೆಗಳು ಬರೋದನ್ನು ತಡೆಗಟ್ಕೋಬಹುದು. ಹಾಗೇನೆ ನೌಲಿ ದೌತಿ ಬಸ್ತಿ, ಬಸ್ತಿ ಅಂದ್ರೆ ಎನಿಮ ಕೊಡೋದು ಅಂತ. ಅದರಲ್ಲಿ ಯಾವ ರೀತಿ ನೀರಿನಲ್ಲಿ ಒಂದು ಕಮಲದ ದಂಟು ಅಂತ ಅಂದ್ರೆ ಒಳಗಡೆ ಕೊಳವೆ ತರ ಇರುತ್ತೆ, ಅದು ಯಾವುದೇ ರೀತಿ ಹಾರಂ ಮಾಡಲ್ಲ, ಹಾಗಾಗಿ ಆ ಕಮಲದ ದಂಟಿನ ಮುಖಾಂತರ ನೀರನ್ನ ಗುದದ್ವಾರದ ಮುಖಾಂತರ ಕೊಟ್ಟು ಕರುಳನ್ನ ಕ್ಲೀನ್ ಮಾಡ್ಕೋಬೇಕು. ಅಂದ್ರೆ ಯಾವ್ಯಾವ ಸಂದರ್ಭದಲ್ಲಿ ಯಾವ್ಯಾವ್ದನ್ನು ಮಾಡಬೇಕು ಷಟ್ಕ್ರಿಯೆಗಳಲ್ಲಿ ಅನ್ನುವಂಥದ್ದನ್ನು ಕೂಡ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ತ್ರಾಟಕ ಅಂದ್ರೆ ಯಾರಿಗೆ ದೃಷ್ಟಿದೋಷ ಇರುತ್ತೆ ಅಂತವರು 3-4 ಮೀಟರ್ ದೂರದಲ್ಲಿ ಒಂದು ಸಣ್ಣ ದೀಪವನ್ನು ಹಚ್ಚಿ ಅದನ್ನೇ ಏಕಾಗ್ರತೆಯಿಂದ ನೋಡ್ತಾ ಸಹಜವಾಗಿ ಉಸಿರಾಡ್ತಾ ಉಸಿರಾಟದ ಕಡೆ ಗಮನ ಕೊಟ್ಟು ಅದನ್ನೇ ನೋಡ್ತಾ ಇದ್ರೆ ಕಣ್ಣಿನಲ್ಲಿ ನೀರು ಬರುತ್ತೆ. ಅದನ್ನ ಬಂದ ತಕ್ಷಣ ಕಣ್ಣನ್ನ ಮುಚ್ಚಿಬಿಟ್ಟು ಸ್ವಲ್ಪ ಹೊತ್ತು, ಯಾವಾಗ ಅದು ಸ್ಟಿಮ್ಯುಲೇಟ್ ಆಗಿರುತ್ತೆ ಒಳಗಡೆ ಮಸಲ್ಸ್ ಎಲ್ಲ ಒಂಥರ ಬಿಗಿ ಬಂದಿರುತ್ತೆ, ಕಣ್ಣು ಮುಚ್ಕೊಂಡ ತಕ್ಷಣ ಮತ್ತೆ ರಿಲ್ಯಾಕ್ಸ್ ಆಗುತ್ತೆ. ಹೀಗೆ ಆಗೋದ್ರಿಂದ ದೂರದೃಷ್ಟಿ ಸಮೀಪ ದೃಷ್ಟಿ ಕಣ್ಣಿಗೆ ಬರತಕ್ಕಂಥ ಬೇರೆ ಕಾಯಿಲೆಗಳು ನರಗಳಿಂದ ಬರ್ಬೋದು, ಕಣ್ಣಿನ ಮಾಂಸಖಂಡಗಳಿಂದ

0: ಯಾವ್ಯಾವ ರೋಗಗಳು ಬರುತ್ತೋ ಅದನ್ನೆಲ್ಲ ಹೋಗಿಸ್ಕೋಬಹುದು ಅಂತ ಹೇಳ್ತಾರೆ. ಹಾಗೇನೆ ಆರೋಗ್ಯವಂತ ಮಕ್ಕಳು ಆಗ್ಲಿಲ್ಲ, ಯಾವುದೋ ಒಂದು ಮೆಂಟಲಿ ರಿಟಾರ್ಡೆಡ್ ಹುಟ್ಟುಬಿಟ್ಟಿದೆ ಅಂತ ಗೊತ್ತಾಗುತ್ತೆ. ಅಂದ್ರೆ 3 ತಿಂಗಳು, 4 ತಿಂಗಳು, 5 ತಿಂಗಳು, 6 ತಿಂಗಳಿಗಾರು ಗೊತ್ತಾಗುತ್ತೆ. ಆ ರೀತಿ ಮೆಂಟಲಿ ರಿಟಾರ್ಡೆಡ್ ಮೈಲ್ಸ್ಟೋನ್ ಡಿಲೇ ಆಗಿದೆ ಅಂದ್ರೆ ಅದರ ಬೆಳವಣಿಗೆ ಕುಂಠಿತ ಆಗ್ತಾ ಇದೆ, ನಿಧಾನಗತಿಯಲ್ಲಿ ಆಗ್ತಾ ಇದೆ ಅಂದಾಗ ಅಂತ ಮಕ್ಕಳಿಗೆ ಶೀರ್ಷಾಸನ ಮಾಡಿಸ್ಬೇಕು. ಪ್ರತಿದಿನ ಕೈನಲ್ಲಿ ಹಿಡ್ಕೊಂಡು ಶೀರ್ಷಾಸನವನ್ನು ಮಾಡಿಸೋದ್ರಿಂದ 1 ನಿಮಿಷ, ಆಮೇಲೆ 1.5 ನಿಮಿಷ, 2.5 ನಿಮಿಷ, 3 ನಿಮಿಷ ಈ ರೀತಿ ಜಾಸ್ತಿ ವಾರ ವಾರಕ್ಕೆ ಜಾಸ್ತಿ ಮಾಡಿಕೊಂಡು 5 ನಿಮಿಷದವರೆಗೆ ಆ ಥರ ಹಿಡ್ಕೋಬಹುದು ಕೈನಲ್ಲಿ. ಆ ಬ್ರೈನ್ಗೆ ಫೋರ್ಸ್ ಅಲ್ಲಿ ಬ್ಲಡ್ ಬರೋದ್ರಿಂದ ನಾರ್ಮಲ್ ಚೈಲ್ಡ್ ತರನೇ ಅದು ಬಿಹೇವ್ ಮಾಡಕ್ಕೆ ಶುರು ಮಾಡುತ್ತೆ. ಇಲ್ಲದೆ ಹೋದ್ರೆ ಸುಮ್ಮನೆ ಗಲಾಟೆ ಮಾಡೋದು, ಕಿರ್ಚೋದು, ಕೂಗೋದು, ಮನೆಯಲ್ಲಿ ಏನೇನೋ ವಸ್ತುಗಳನ್ನು ಎಸೆಯೋದು, ಮತ್ತೆ ಏನೇನೋ ಅದರದ್ದೇ ಆದ ಲೋಕದಲ್ಲಿ ಇರುತ್ತೆ. ಅದು ಮುಂದೆ ಸಮಾಜಕ್ಕೂ ಒಂಥರ ತೊಂದರೆ, ಮನೆಯವ್ರಿಗೂ ತುಂಬಾ ತೊಂದರೆಯಾಗಿ ಒದ್ದಾಡ್ತಿರೋದನ್ನ ನಾವು ನೋಡ್ತೀವಿ. ಇದನ್ನ ಚಿಕ್ಕ ವಯಸ್ಸಿನಲ್ಲೇ ನಾವು ತಡಿಬಹುದಾದಂಥದ್ದು ಈ ಯೋಗಾಸನದ ಶೀರ್ಷಾಸನ ಅನ್ನುವಂಥದ್ದನ್ನು ಮಾಡೋದ್ರಿಂದ ತಡಿಬಹುದು.
1: ಯೋಗದ ಬಗ್ಗೆ ಇವತ್ತು ಬಹಳಷ್ಟು ಸಂಶೋಧನೆಗಳು ನಡೀತಾ ಇದೆ. ಈ ಚಿಕಿತ್ಸಾತ್ಮಕವಾಗಿ ಯೋಗ ಮತ್ತೆ ಯೋಗವನ್ನ ಯಾವ ರೀತಿ ವೈಜ್ಞಾನಿಕವಾಗಿ ಮಾಡಬೇಕು, ಈ ಬಗ್ಗೆ ಸಂಶೋಧನೆಗಳನ್ನ ನಮ್ಮ ದೇಶದಲ್ಲಿ ನಡೆಸ್ತಾ ಇರುವಂತಹ ಸಂಸ್ಥೆಗಳ ಬಗ್ಗೆ ಮಾಹಿತಿಯನ್ನು ನೀಡಬಹುದು ಡಾಕ್ಟ್ರೆ?
0: ಅನೇಕ ಸಂಸ್ಥೆಗಳು ಇತ್ತೀಚೆಗೆ ಅಂದ್ರೆ 100 ರಿಂದ 150 ವರ್ಷಗಳಿಂದ ಈಚೆಗೆ ಈ ರೀತಿಯ ಸಂಶೋಧನೆ ಮಾಡ್ತಾ ಇದ್ದಾರೆ. ಅಂದ್ರೆ ಬೇರೆ ಬೇರೆ ರೋಗಗಳನ್ನು ತಗೊಂಡೇ ಮಾಡ್ತಾ ಇದ್ದಾರೆ. ಬಿಹಾರ್ ಸ್ಕೂಲ್ ಆಫ್ ಯೋಗ ಅಂತ ಹೇಳಿ ಮುಂಗೇರ್ ಅಂತ, ಅಲ್ಲಿ ಒಂದು ಸಂಶೋಧನೆಗಳನ್ನ ಸ್ಕಿನ್ ಮೇಲೆ ಮಾಡಿದ್ದಾರೆ, ರೆಸ್ಪಿರೇಟರಿ ಸಿಸ್ಟಮ್ ಮೇಲೆ ಮಾಡಿದ್ದಾರೆ. ಹಾಗೆ ವಿವೇಕಾನಂದ ಕೇಂದ್ರ ಕನ್ಯಾಕುಮಾರಿಯಲ್ಲಿ ಸಹ ಅನೇಕ ರೋಗಗಳ ಮೇಲೆ ಬೇರೆ ಬೇರೆ ರೀತಿಯಾದಂತಹ ಚಿಕಿತ್ಸಾತ್ಮಕವಾದಂತಹ ರಿಸರ್ಚ್ ಗಳನ್ನ ಮಾಡ್ತಾ ಇದ್ದಾರೆ. ಲೋನಾವಾಲಾದಲ್ಲಿ ಕೈವಲ್ಯ ಧಾಮದಲ್ಲೂ ಸಹ ಅನೇಕ ರೀತಿಯಾದಂತಹ ಇದನ್ನ ಮಾಡ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಪ್ರಶಾಂತಿ ಕುಟೀರ ಅಂತ, ಅಲ್ಲಿ ಇತ್ತೀಚೆಗೆ ಡಯಾಬಿಟಿಸ್ ಮೇಲೆ ಇಡೀ ದೇಶದಲ್ಲಿ ಆ ಡಯಾಬಿಟಿಸ್ ರೋಗಿಗಳನ್ನು ಆರಿಸ್ಕೊಂಡು ಅವರಲ್ಲಿ ಈ ಯೋಗಗಳು ಕೆಲವು ಸ್ಪೆಸಿಫಿಕ್ ಆಸನಗಳು ಪ್ರಾಣಾಯಾಮಗಳನ್ನು ಹೇಳಿಕೊಟ್ಟು ಒಂದೊಂದು ವಾರದ ಕ್ಯಾಂಪ್ಗಳನ್ನು ಮಾಡಿ 3 ತಿಂಗಳು ಬಿಟ್ಟು ಮತ್ತೆ ಅದೇ ರೀತಿ ಕ್ಯಾಂಪ್ಗಳನ್ನು ಮಾಡಿ ಹೇಗೆ ಶುಗರ್ನ ವಿಥೌಟ್ ಡ್ರಗ್ಸ್ ಕಡಿಮೆ ಮಾಡ್ಕೋಬಹುದು ಅನ್ನುವಂಥದ್ದನ್ನು ಒಂದು ರಿಸರ್ಚ್ ಮಾಡಿದ್ದಾರೆ. ಇದಕ್ಕೆ ಮುಂಚೆ ಅವರು ಆಸ್ತಮಾದ ಮೇಲೆ ಮಾಡಿದಂಥ ರಿಸರ್ಚ್ ಕೂಡ ಬಹಳ ಪ್ರಶಸ್ತವಾದಂಥದ್ದಿದೆ. ಧೀರೇಂದ್ರ ಬ್ರಹ್ಮಚಾರಿ ಅಂತ ಡೆಲ್ಲಿನಲ್ಲಿ, ಶಿವಾನಂದ ಜ್ಞಾನಾಲಯ ಅಂತ ಹೇಳಿ ಋಷಿಕೇಶದಲ್ಲಿ, ಇಲ್ಲೆಲ್ಲ ಈಗ ರಿಸರ್ಚ್ಗಳು ಬೇಕಾದಷ್ಟು ಆಗ್ತಾ ಇದೆ. ಇತ್ತೀಚೆಗೆ ಯೋಗದಲ್ಲೇನೆ PhDಯನ್ನು ಮಾಡ್ತಾ ಇರತಕ್ಕಂಥ ಸಂಖ್ಯೆನೂ ಜಾಸ್ತಿ ಆಗ್ತಾ ಇದೆ. ಬೇರೆ ಬೇರೆ ಯೂನಿವರ್ಸಿಟಿಗಳಲ್ಲಿ PhDಯನ್ನು ಕೂಡ ಮಾಡ್ತಾ ಇದ್ದಾರೆ.
1: ಆರೋಗ್ಯದ ಮೇಲೆ ಪರಿಣಾಮ ಬೀರುವಂತಹ ಅಂಶಗಳು ಯಾವ್ಯಾವುದು ಅಂತೀರಿ?
0: ಸಾಮಾನ್ಯವಾಗಿ ಆರೋಗ್ಯದ ಮೇಲೆ 5 ವಿಚಾರದ ಮೇಲೆ ಈ ಆರೋಗ್ಯ ನಿಂತಿರುತ್ತೆ. 1, ಅನುವಂಶೀಯ ಅಂತ ಕರಿತೀವಿ ನಾವು. ಅನುವಂಶೀಯವಾಗಿ ಬರತಕ್ಕಂಥ ರೋಗಗಳಲ್ಲಿ ಈ ಯೋಗಗಳು ಸ್ವಲ್ಪ ಮಟ್ಟಿಗೆ ಅವರಿಗೆ ಆರೋಗ್ಯವನ್ನು ಸುಧಾರಿಸ್ಕೊಳ್ಬಹುದು. ಹಾಗೇನೆ ಆಹಾರನ ಹೇಗೆ ತಿನ್ನಬೇಕು ಅಂತ ನಮಗೆ ಗೊತ್ತು. ಬೇಯಿಸ್ಕೊಂಡು ತಿನ್ನಬೇಕು, ಯಾವುದನ್ನು ಹೇಗೆ ತಿನ್ನಬೇಕು ಅಂತೆಲ್ಲ ಗೊತ್ತು. ಆದರೆ ತಿನ್ನೋದನ್ನು ಯಾವಾಗ ನಿಲ್ಲಿಸಬೇಕು ಅಂತ ಗೊತ್ತಿಲ್ಲ ನಮ್ಮ ಜನಕ್ಕೆ. ಆ ತಿನ್ನೋದನ್ನು ಎಷ್ಟು ತಿನ್ನಬೇಕು ಅಂತ ಗೊತ್ತಿಲ್ಲ. ಹಾಗಾಗಿ ಆಹಾರವನ್ನು ಹಿತಬುಕ್, ಮಿತಬುಕ್, ಋತುಬುಕ್ ಅಂತ ಹೇಳ್ತೀವಿ ನಾವು. ಯಾವ ಋತುವಿನಲ್ಲಿ ಯಾವ ಆಹಾರವನ್ನು ತಗೋಬೇಕು, ಎಷ್ಟು ಹಿತವಾಗುತ್ತೆ ದೇಹಕ್ಕೆ ಅಂತ, ಹಿತ ಏನು ಅಂತ ಅನ್ನೋದೇ ಗೊತ್ತಿಲ್ಲದಂತೆ ಆಗ್ಬಿಟ್ಟಿದೆ. ಇವುಗಳಿಗೆಲ್ಲ ನಾವು ಯೋಗದ ಮುಖಾಂತರ ಆಹಾರವನ್ನು ಹೇಗೆ ಸೇವಿಸಬೇಕು ಅನ್ನುವಂಥ ಕ್ಲಾಸ್ಗಳನ್ನೇ ತಗೋಬೇಕಾಗತ್ತೆ. ಇನ್ನೊಂದು ವಿಶ್ರಾಂತಿ. ಇವತ್ತು ವಿಶ್ರಾಂತಿ ಅಂದ್ರೆ ಯಾವಾಗಲೋ ತಗೋಬಹುದು, ಮಧ್ಯಾಹ್ನ ಮಲಗಬಹುದು, ಬೆಳಗ್ಗೆ ಏನಾರು ಮಲಗಬಹುದು, ರಾತ್ರಿ ನಿದ್ದೆ ಬಂದಿಲ್ಲ ಅದರಿಂದ ಬೆಳಗ್ಗೆ ಮಲಗಬೇಕು ಅಂತ ಇದೆ. ಹಾಗಿಲ್ಲ, ರಾತ್ರಿ ಯಾರಿಗೆ 8 ಗಂಟೆ ನಿದ್ದೆ ಮಾಡಕ್ ಆಗಿಲ್ಲ ಅವರು ಬೆಳಗಿನ 4 ಗಂಟೆ ನಿದ್ದೆಗೆ ಮಾಡಿದ್ರೆ ಸಾಕು, ಏಕೆಂದ್ರೆ ಅದು ಈಕ್ವಲ್ 8 ಅವರ್ಸ್ ಆಗ್ಬಿಡುತ್ತೆ. ಆದರೆ ದಿನನಿತ್ಯ ಬೆಳಗ್ಗೆ ಹೊತ್ತು ನಿದ್ದೆ ಮಾಡಬಾರ್ದು, ದಿವಾಸ್ವಪ್ನ ಅಂತ ಕರಿತೀವಿ, ಅದನ್ನು ಮಾಡಬಾರ್ದು. ಅದನ್ನು ಮಾಡೋದ್ರಿಂದ ನಮ್ಮ ಒಳಗಡೆ ಒಂದು ಗಡಿಯಾರ ಇದೆ, ದೇಹದ ಒಳಗಡೆನೆ ಒಂದು ಬಯೋಲಾಜಿಕಲ್ ಕ್ಲಾಕ್ ಅಂತ ಅದನ್ನು ಕರಿತೀವಿ. ಆ ಗಡಿಯಾರದ ವ್ಯತ್ಯಾಸ ಆಗ್ಬಿಡುತ್ತೆ, ಅಂದ್ರೆ ಆ ಟೈಮ್ ತೋರಿಸುವಂಥದ್ದು ವ್ಯತ್ಯಾಸ ಆಗುತ್ತೆ ಅಂತೀವಲ್ಲ, ಹಾಗೇನೆ ದೇಹದ ಒಳಗಡೆ ಇರತಕ್ಕಂಥ ಹಾರ್ಮೋನ್ಸ್ಗಳು ಕೂಡ ಎಷ್ಟು ಸೆಕ್ರೇಟ್ ಯಾವಾಗ ಆಗಬೇಕು ಇದೆಲ್ಲದು ದೇವರು ಬರೆದಿಟ್ಬಿಟ್ಟಿರ್ತಾನೆ. ಆದರೆ ನಾವು ಅದನ್ನೆಲ್ಲ ಉಲ್ಟ ಮಾಡ್ಕೊಂಡ್ಬಿಟ್ಟಿದ್ದೀವಿ ಈಗ. ಆದ್ದರಿಂದ ನಾವು ಅಂಥ ಆಹಾರವನ್ನು ಸೇವಿಸುವಾಗ ಮತ್ತು ವಿಶ್ರಾಂತಿಯನ್ನು ತಗೊಳ್ಳುವಾಗ ಕರೆಕ್ಟಾಗಿ ತಗೊಂಡ್ರೆ ಮಾತ್ರ ನಮಗೆ ಸರಿಯಾದ ರೀತಿಯಲ್ಲಿ ಆರೋಗ್ಯವನ್ನು ಕಾಪಾಡ್ಕೋಬೋದು. ಇನ್ನು ಪರಿಸರದಲ್ಲಿ ಅಂದರೆ ಪರಿಸರ ಹೇಗಿರಬೇಕು, ಇವತ್ತು ನಾವು ಪರಿಸರ ಅಂದ ತಕ್ಷಣಲ್ಲೇ ಸ್ಟ್ರಗಲ್ ಫಾರ್ ಎಕ್ಸಿಸ್ಟೆನ್ಸು, ಸರ್ವೈವಲ್ ಇಸ್ ದಿ ಫಿಟೆಸ್ಟು, ಎಕ್ಸ್ಪ್ಲಾಯ್ಟ್ ದಿ ನೇಚರು, ಈ ಎಲ್ಲ ಪ್ರಿನ್ಸಿಪಲ್ಗಳನ್ನ ನಾವು ನೋಡಿದ್ದೀವಿ. ಎಕ್ಸ್ಪ್ಲಾಯ್ಟ್ ದಿ ನೇಚರ್ ಅನ್ನೋದು ಭಾರತೀಯ ಸಂಸ್ಕೃತಿಯಿಂದ ಬಂದಿಲ್ಲ. ಎಕ್ಸ್ಪ್ಲಾಯ್ಟ್ ದಿ ನೇಚರ್ ಅಂದರೆ ನೇಚರ್ ಇರೋದೆ ನಮಗೆ, ನಾವು ಏನು ಬೇಕಾದ್ರೂ ಮಾಡ್ಬೋದು, ಅದನ್ನು ಮರ ಗಿಡ ಎಲ್ಲ ಕತ್ತರಿಸ್ಕೊಂಡು ಏನು ಬೇಕಾದರೂ ಮಾಡ್ಬೋದು ಅಂತ ಯೋಚನೆ ಬಂದ್ಬಿಟ್ಟಿದೆ. ಇವತ್ತು ನೇಚರ್ನ ನಾವು ಎಕ್ಸ್ಪ್ಲಾಯ್ಟ್ ಮಾಡಬಾರ್ದು, ಅದನ್ನು ಕಾಪಾಡಬೇಕು. ಅದಕ್ಕೆ ಪೂಜೆ ಮಾಡುವಂಥದ್ದು ಈ ಭಾರತೀಯ ಇದರಲ್ಲಿ ಸಂಸ್ಕೃತಿಯಲ್ಲಿ ಶ್ರೇಷ್ಠ. ಯಾಕೆಂದರೆ ನಾವು ಪೂಜೆ ಮಾಡೋದ್ರ ಮುಖಾಂತರ ಅದು ಮೂಢನಂಬಿಕೆ ಅಂತ ಅಂತಾರೆ ಅವರು. ಆದರೆ ಪೂಜೆ ಮಾಡೋದ್ರ ಮುಖಾಂತರನಾದರೂ ಮರ ಉಳಿಸ್ಕೋಬೋದು ಅನ್ನುವಂಥ ಒಂದು ಇದು ಈ ದೇಶದಲ್ಲಿ ಪ್ರಚಲಿತದಲ್ಲಿತ್ತು. ಸ್ಟ್ರಗಲ್ ಫಾರ್ ಎಕ್ಸಿಸ್ಟೆನ್ಸ್, ಒಬ್ಬ ಬದುಕಬೇಕಾದ್ರೆ ಇನ್ನೊಬ್ಬನ ತುಳಿಬೇಕು.

0: ಅನ್ನುವಂಥದ್ದು ಸ್ಟ್ರಗಲ್ ಫಾರ್ ಎಕ್ಸಿಸ್ಟೆನ್ಸ್, ಅದು ಈ ದೇಶದ ಇದಲ್ಲ. ಸರ್ವೈವಲ್ ಇಸ್ ದಿ ಫಿಟೆಸ್ಟ್ ಅದನ್ನು ಕೂಡ ಅಷ್ಟೇ. ಸರ್ವೈವಲ್ ಇಸ್ ದಿ ಫಿಟೆಸ್ಟ್ ಅಂದರೆ ನನ್ನ ತಮ್ಮನಿಗೆ ಅಥವಾ ನನ್ನ ತಂಗಿಗೆ ಯಾರಿಗೋ ಒಂದು ಮೆಂಟಲಿ ರಿಟೈರ್ಡ್ ಆಗಿದ್ದಾರೆ ಅವಳು ಅಂತಂದರೆ ನಾನು ಅವ್ರನ್ನ ಹೇಗೆ ನೋಡ್ತೀನಿ? ನಾನು ಸರ್ವೈವಲ್ ಇಸ್ ದಿ ಫಿಟೆಸ್ಟ್ ಅವ್ರನ್ನ ಕೊಂದುಬಿಟ್ಟಾದರೂ ಅವ್ರ ಭಾಗದಲ್ಲಿ ಬರುವಂಥ ಆಸ್ತಿನ ನಾನು ಹೊಡ್ಕೊಂಡ್ಬಿಡ್ಬೇಕು ಅಂತ ನಾನು ನೋಡಲ್ಲ. ನಾನು ಇನ್ನೂ ಚೆನ್ನಾಗಿ ನೋಡ್ಕೋತೀನಿ ಅವ್ರನ್ನ, ಅಯ್ಯೋ ಪಾಪ ಈ ಥರ ಆಗಿದೆಯಲ್ಲ ಅನ್ನುವಂಥ ಒಂದು ಇದರಿಂದ ಕರುಣೆಯನ್ನು ತೋರಿಸ್ಕೊಂಡು ಅವರಿಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡಿಕೊಂಡು ಅವ್ರ ಆಸ್ತಿ ಹೊಡೆಯೋಕೆ ಹೋಗಲ್ಲ. ನನ್ನ ತಂಗಿನೇ ಇವಳು, ಆದ್ದರಿಂದ ಇವಳನ್ನ ಸರಿಯಾಗಿ ನೋಡ್ಕೋಬೇಕು, ನನ್ನ ತಮ್ಮನೇ ಇವನು, ಇವನು ಸರಿಯಾಗಿ ನೋಡ್ಕೋಬೇಕು ಅನ್ನುವಂಥ ಒಂದು ಭಾವನೆ ಬರಬೇಕು. ಇವೆಲ್ಲ ಬರುವಂಥದ್ದು ಯೋಗದಿಂದ ಮಾತ್ರ ಸಾಧ್ಯ. ಇಲ್ಲದ್ರೆ ಈ ಎಮೋಷನಲ್ ಕ್ವೋಷಿಯೆಂಟು ಇಂಥದ್ದೆಲ್ಲ ಯಾವತ್ತೂ ಇರೋದಿಲ್ಲ. ಆದ್ದರಿಂದಾಗಿ ಅನೇಕ ಸಮಸ್ಯೆಗಳು ಮತ್ತು ರೋಗಗಳು ಬರೋದಕ್ಕಾಗತ್ತೆ. ಅದಕ್ಕೆ ನಾವು ಮುಂಜಾಗ್ರತೆಯಾಗಿ ಬೇಕಾದಷ್ಟು ಕ್ರಮಗಳನ್ನು ಕೂಡ ಅನುಸರಿಸ್ಬೋದು. ಅಂಥ ಕ್ರಮಗಳಲ್ಲಿ ಓಂ ಹೇಳ್ತಾ ಇದ್ರೆ ದ್ವೇಷಭಾವನೆ ಕಡಿಮೆ ಆಗ್ತಾ ಬರುತ್ತೆ. ದಿನ ಒಂದು 10 ನಿಮಿಷ ಕಣ್ಣು ಮುಚ್ಕೊಂಡು ಓಂ ಅಂತ ಸುಮ್ಮನೆ ಹೇಳ್ತಾ ಇದ್ರೆ ಸಾಕು, ಆತಂಕ ಆಂಗ್ಸೈಟಿ ಕಡಿಮೆ ಆಗುತ್ತೆ. ಹಾಗೇನೆ ಒಂದು ನ್ಯೂರಾನ್ ಅಂತ ನರ್ವ್ ಸೆಲ್ ಅಂತ ಏನು ಹೇಳ್ತೀವಿ, ಅದು 20,000 ಕೊಬ್ಬಿನ ಜೀವಕೋಶಗಳನ್ನು ಸಂಗ್ರಹ ಮಾಡ್ಕೊಳ್ಳುವಂಥ ಕೆಪಾಸಿಟಿಯನ್ನು ಹೊಂದಿರುತ್ತೆ. ಒಂದು ಬೆರಳಿನ ತುದಿಯಲ್ಲಿ 50,000 ನರಕೋಶಗಳಿರುತ್ತೆ. ಅಂದರೆ ಇವೆಲ್ಲ ಯಾತಕ್ಕೆ ಇದೆಲ್ಲ ರಿಸರ್ಚ್ ಆಗಿದೆ ಅಂತಂದರೆ, ನಮ್ದೀಗ ಆಲ್ಫಾ ಬೀಟಾ ಡೆಲ್ಟಾ ಅಂಥೇಳಿ ಮೆದುಳಿನಲ್ಲಿ ವೇವ್ಸು ಹೋಗ್ತಾ ಇರುತ್ತೆ. ಆ ಡೆಲ್ಟಾ ವೇವ್ಸನ್ನು ಜಾಸ್ತಿ ಮಾಡಬೇಕು, ಆಲ್ಫಾ ವೇವ್ಸನ್ನು ಕಡಿಮೆ ಮಾಡಬೇಕು ಅಂತಂದರೆ ನಾವು ಈ ರೀತಿಯ ಓಂಕಾರವನ್ನು ಹೇಳೋದು, ಧ್ಯಾನ ಅಥವಾ ಕಣ್ಣು ಮುಚ್ಕೊಂಡು ಕೂತ್ಕೊಂಡು ಪ್ರಾಣಾಯಾಮ ಮಾಡೋದು, ಇವುಗಳಿಂದ ಅವೆಲ್ಲ ಕಡಿಮೆ ಆಗಿರೋದನ್ನ ಇಇಜಿ ಅಂತ ಕರಿತೀವಿ ನಾವು, ಎಲೆಕ್ಟ್ರೋ ಎನ್ಸೆಫಲೋಗ್ರಾಮ್ ಅಂತ. ಅದರ ಮೂಲಕ ಇವತ್ತು ಬೇಕಾದಷ್ಟು ರಿಸರ್ಚ್ಗಳು ನಿಮ್ಯಾನ್ಸಲ್ ಆಗಿದೆ. ಇದು ಯೋಗದ ಮುಖಾಂತರ ಹೇಗೆ ಮಾನಸಿಕ ರೋಗಗಳನ್ನು ತಡೆಯಬಹುದು ಅನ್ನುವಂಥದ್ದನ್ನು ಕೂಡ ಇವತ್ತು ಮಾಡಿರುವಂಥದ್ದನ್ನ ನಾವು ನೋಡ್ತೀವಿ.
1: ಡಾಕ್ಟರ್ ಚಂದ್ರಶೇಖರ್ ಅವರೇ, ಯೋಗವನ್ನ ಅಂದ್ರೆ ವಿಶೇಷವಾಗಿ ಆಸನವನ್ನ ತುಂಬಾ ವೈಜ್ಞಾನಿಕವಾಗಿ ಮಾಡಬೇಕು ಅಂತ ಹೇಳ್ತಾರೆ. ಅಂದ್ರೆ ಉಸಿರಾಟದ ಸಮೇತ, ಅಂದ್ರೆ ಯೋಗದಲ್ಲಿ ಹೇಳೋ ಹಾಗೆ ಉಸಿರನ್ನ ಬಿಡುವಾಗ ಉಸಿರು ಬಿಡಬೇಕು, ಉಸಿರನ್ನು ತಗೊಳ್ಳುವಾಗ ಉಸಿರನ್ನು ತಗೋಬೇಕು, ಉಸಿರನ್ನು ನಿಲ್ಲಿಸಬೇಕಾದಾಗ ಉಸಿರನ್ನು ಒಳಗಡೆನೆ ನಿಲ್ಲಿಸ್ಕೋಬೇಕು. ಹೀಗೆ ಉಸಿರಾಟದ ಸಮೇತ ಯೋಗವನ್ನು ಮಾಡಬೇಕು. ಮತ್ತೆ ಆಸನ ಅಂದರೆ ಅದು ಒಂದು ವಿಜ್ಞಾನ ಅಂತ. ಹಾಗಾಗಿ ಇದನ್ನು ತುಂಬ ಅಚ್ಚುಕಟ್ಟಾಗಿ ಮಾಡೋದು ಹೇಗೆ?
0: ಇದನ್ನು ಪೂನಾದಲ್ಲಿ ಬಿ ಕೆ ಎಸ್ ಅಯ್ಯಂಗಾರರು ರಮಾಮಣಿ ಇನ್ಸ್ಟಿಟ್ಯೂಟ್ ಆಫ್ ಯೋಗ ಅಂತೇಳಿ ಒಂದು ದೊಡ್ಡ ಇನ್ಸ್ಟಿಟ್ಯೂಟ್ ತೆಗೆದಿದ್ದಾರೆ. ಅವರು ಮಾಡಿರ್ತಕ್ಕಂಥ ಅನೇಕ ರಿಸರ್ಚ್ಗಳು ನಮ್ಮ ಕಣ್ಮುಂದೆ ಬರುತ್ತೆ. ಬೆನ್ನುಮೂಳೆ ಸೊಟ್ಟಾಗಿರೋದಿರ್ಬೋದು ಅಥವಾ ಫ್ರ್ಯಾಕ್ಚರ್ ಆದಮೇಲೆ ನಡೆಯೋಕ್ಕೆ ಆಗಲ್ಲ, ಅವರಿಗೆ ಸ್ವತಃ ಅವರಿಗೇನೆ ಫ್ರ್ಯಾಕ್ಚರ್ ಆದಾಗ ನಿಮಗೆ ಇನ್ನೂ ಸರಿ ಮಾಡೋಕ್ಕಾಗಲ್ಲ ಅಂತ ಹೇಳಿದಾಗಲೂ ಸಹ ಅವರು ಕೆಲವು ಆಸನಗಳನ್ನು ಮಾಡಿಕೊಂಡು ಅದನ್ನು ಸರಿಪಡಿಸ್ಕೊಂಡಿರತಕ್ಕಂಥದ್ದನ್ನ ನಾವು ಗಮನಿಸ್ತೀವಿ. ಹಾಗೆಯೇ ಉಸಿರಾಟ ತಗೊಳ್ಳೋದು ಬಿಡೋದು ಅಂತ ಹೇಳಿದ್ರಲ್ಲ, ಅದಕ್ಕೆ ಪೂರಕ ರೇಚಕ ಅಂತ ಕರಿತೀವಿ, ಹಿಡಿದಿಟ್ಕೊಳ್ಳೋದಕ್ಕೆ ಕುಂಭಕ ಅಂತ ಕರಿತೀವಿ. ಇಲ್ಲಿ ಹಿಡಿದಿಟ್ಕೊಳ್ಳುವಂಥದ್ದು ಆಸನಗಳಲ್ಲಿ ಸಾಮಾನ್ಯವಾಗಿ ಬಹಳ ಕಡಿಮೆ, ಇದರಲ್ಲಿ ಪೂರಕ ರೇಚಕನೇ ಮುಖ್ಯ. ಪೂರಕ ಒಂದು ಮಿನಿಮಮ್ ಒಂದು 15-20 ಸೆಕೆಂಡ್ಗಳು ಮೊದಲು ಹಿಡಿದಿಟ್ಕೋಬೇಕು, ನಂತರ 30 ಸೆಕೆಂಡ್ವರೆಗೆ ಅಂದರೆ 1/2 ನಿಮಿಷದವರೆಗೆ ಹಿಡಿದಿಟ್ಕೊಳ್ಳೋಂಥವ್ರು ಇದ್ದಾರೆ, ಅಂದರೆ ತಗೊಳ್ಳೋವಂಥವ್ರು ಇದ್ದಾರೆ, ಬಿಡುವಂಥವ್ರು ಇದ್ದಾರೆ. ಹಾಗೆ ಮಿನಿಮಮ್ 15 ಸೆಕೆಂಡ್ ತಗೊಳ್ಳುವಂಥದ್ದು, 15 ಸೆಕೆಂಡ್ ಬಿಡುವಂಥದ್ದು ಮೊದಲಿಂದ ಅಭ್ಯಾಸ ಮಾಡ್ಕೊಂಡು ಬರಬೇಕು. ಮತ್ತು ಒಂದು ಆಸನ ಅಂದರೆ ಮಿನಿಮಮ್ ಒಂದು 5-10 ನಿಮಿಷಗಳು ಮಾಡಬೇಕಾಗತ್ತೆ. ನಾವು ಸುಮ್ಮನೆ ಎಕ್ಸಸೈಸ್ ಥರ ಒಂದು ಉಸಿರು ತಗೊಳ್ಳೋದು, ಕೈ ಬಿಟ್ಬಿಡೋದು, ಮತ್ತೆ ಎರಡನೇ ಉಸಿರು ತಗೊಳ್ಳೋದು, ಇನ್ನೊಂದು ಸ್ಥಿತಿಗೆ ಹೋಗೋದು ಆಗಬಾರ್ದು. ಯಾಕೆಂದರೆ ಸ್ಥಿರ ಸುಖಮ ಆಸನಂ ಅಂದರೆ ಸ್ಥಿರತೆ ಮತ್ತು ಸುಖ ಎರಡನ್ನೂ ಕೊಡಬೇಕು, ಸ್ಟೆಬಿಲಿಟಿನೂ ಕೊಡಬೇಕು ಬಾಡಿಗೆ ಮೈಂಡ್ಗೆ, ಮತ್ತು ಸುಖವನ್ನು ಕೊಡಬೇಕದು. ಆ ಆಸನ ಮಾಡುವಾಗ ಇನ್ನೊಂದಷ್ಟೊತ್ತು ಇರಬೇಕು ಈ ಆಸನದಲ್ಲಿ ಅಂತ ಪ್ರತಿಯೊಬ್ಬರಿಗೂ ಅನ್ನಿಸ್ಬೇಕು. ಅಯ್ಯೋ ಸುಸ್ತಾಗ್ತಾ ಇದೆ, ಕೈ ಬಿಟ್ಬಿಡ್ತೀನಿ, ಕಾಲು ಬಿಟ್ಬಿಡ್ತೀನಿ ಅಂದರೆ ಅದು ಆಸನ ಆಗಲ್ಲ, ಅದು ಎಕ್ಸರ್ಸೈಸ್ ಆಗುತ್ತೆ. ಆ ರೀತಿ ನಾವು ಮನಸ್ಸಿಟ್ಟು ಅದನ್ನು ಮಾಡಿದರೆ ಮಾತ್ರ ಅದು ನಮಗೆ ಶಕ್ತಿಯನ್ನು ತುಂಬುತ್ತೆ, ಮನಸ್ಸಿಗೂ ಶರೀರಕ್ಕೂ ಶಕ್ತಿಯನ್ನು ತುಂಬುತ್ತೆ. ಹಾಗಾಗಿ 5-5 ನಿಮಿಷ 10-10 ನಿಮಿಷ ಒಂದು ಆಸನವನ್ನು ಮಾಡಬೇಕು. ಮತ್ತು ವೇಮನ ಅಂತ ಒಬ್ಬರು ಆಂಧ್ರದಲ್ಲಿ ಒಂದು ಪುಸ್ತಕವನ್ನೇ ಬರೆದಿದ್ದಾರೆ, ವಿನಾವಿನ್ಯಾಸಿನ ಆಸನಂ ನಾ ಸಿದ್ಧತೆ. ಆಸನ ಸಿದ್ಧಿ ಆಗಬೇಕಾದ್ರೆ ವಿನ್ಯಾಸಗಳ ಮೂಲಕ ಮಾಡಬೇಕು. ಅಂದರೆ ಒಂದು ಸ್ಥಿತಿಯಿಂದ ಇನ್ನೊಂದು ಸ್ಥಿತಿ, ಇನ್ನೊಂದು 1, 2, 3, 4 ಅಂತ ಹೇಗೆ ನಾವು ಆಜ್ಞೆಗಳನ್ನು ಕೊಡ್ತೀವೋ ಆ ರೀತಿ ಆಜ್ಞೆಗಳನ್ನು ಕೊಟ್ಕೊಂಡು ಹೋಗಬೇಕು. ವಿನ್ಯಾಸಗಳನ್ನು ಮಾಡಿಕೊಂಡು ಆಸನಗಳನ್ನು ಮಾಡಬೇಕು ಅಂತ ಹೇಳ್ತಾರೆ. ಸ್ಥಿತಿಯಲ್ಲಿ ನಾನು ಹೇಳಿದಾಗೆ 5-10 ನಿಮಿಷ ಒಂದೊಂದು ಆಸನದ ಸ್ಥಿತಿಯಲ್ಲಿ ಇರಬೇಕು.
1: ಈಗ ಆಸನಗಳನ್ನು ಮಾಡೋದಕ್ಕೆ ಒಂದಷ್ಟು ಪ್ರೋಟೋಕಾಲ್ಗಳನ್ನು ಸಿದ್ಧಪಡಿಸ್ಬಿಟ್ಟಿದ್ದಾರೆ, ತಮಗೆ ಗೊತ್ತಿದೆ ಅದು. ಅಂದರೆ ಯಾವ ಆಸನ ಮೊದಲಿಗೆ ಮಾಡಬೇಕು, ಯಾವ ಆಸನ ನಂತರ ಮಾಡಬೇಕು, ಯೋಗಾಸನವನ್ನು ಆರಂಭ ಹೇಗೆ ಮಾಡಬೇಕು, ಅಂತ್ಯ ಹೇಗೆ ಗೊಳಿಸ್ಬೇಕು, ಆಮೇಲೆ ಎಲ್ಲದಕ್ಕಿಂತ ಮುಖ್ಯವಾಗಿ ಚಿಕಿತ್ಸಾತ್ಮಕವಾಗಿ ಯೋಗವನ್ನು ಅಭ್ಯಾಸ ಮಾಡ್ತಾ ಇದ್ರೆ ಅಲ್ಲಿ ಯಾವ ರೀತಿಯ ಪ್ರೊಸೀಜರ್ ಇರಬೇಕು, ಈ ಥರದ್ದೆಲ್ಲ ಹೇಳ್ತಾರಲ್ಲ. ಈಗ ಯೋಗ ನಾನು ಮಾಡಬೇಕು, ಮನೆಯಲ್ಲಿ ನಾನು ಆಸನ ಮಾಡಬೇಕು ಅಂದ್ರೆ ನನ್ನ ಮನಸ್ಸಿಗೆ ಬಂದಂಗೆ ನಾನು ಮಾಡ್ಕೊಳಕ್ ಬರಲ್ವಾ? ಅಥವಾ ಅದಕ್ಕೆ ಒಂದು ಪ್ರೋಟೋಕಾಲ್ ಇದೆಯಾ? ಯಾವ್ದಾದ್ಮೇಲೆ ಯಾವುದು, ಏನು, ಯಾವ ರೀತಿ, ಅದ್ರ ಬಗ್ಗೆ ಹೇಳಿ ಡಾಕ್ಟರ್.
0: ಹೌದು, ಪ್ರೈಮರಿ ಆಸನ ಅಂತ ಇದೆ, ಅದಾದ ನಂತರದಲ್ಲಿ ಅಡ್ವಾನ್ಸ್ಡ್ ಆಸನಗಳನ್ನು ಮಾಡಬೇಕಾಗುತ್ತೆ. ಅಡ್ವಾನ್ಸ್ಡ್ ಆಸನಗಳನ್ನೇ ಮೊದಲು ಮಾಡಿಬಿಡ್ತೀನಿ, ನನಗೆ ಬಂದ್ಬಿಡುತ್ತೆ ಶೀರ್ಷಾಸನ, ನಿಂತ್ಕೊಂಡ್ಬಿಡ್ತೀನಿ ಶೀರ್ಷಾಸನದಲ್ಲಿ. ಆ ರೀತಿ ಯಾವುದೇ ಅಡ್ವಾನ್ಸ್ಡ್ ಆಸನಗಳನ್ನು ಡೈರೆಕ್ಟ್ ಆಗಿ ಮಾಡಕ್ ಬರಲ್ಲ, ಯಾಕೆಂದ್ರೆ ನಮ್ಮ ದೇಹದಲ್ಲಿ ಇರತಕ್ಕಂಥ ಒಂದು ರಕ್ತ ಚಲನೆ ಒಂದೇ ತರ ಇರುತ್ತೆ. ಆ ಚಲನೆಯನ್ನ ಗ್ರ್ಯಾಜುಯಲ್ ಆಗಿ ಬದಲಾಯಿಸ್ಕೋಬೇಕು. ನಾವು ಯಾವುದೋ ಒಂದು ಅಂಗಕ್ಕೆ ತಲುಪಿಸ್ಬೇಕು ಜಾಸ್ತಿ ರಕ್ತನ ಅಂದ್ರೆ ಆ ಜಾಗಕ್ಕೆ ನಿಧಾನಕ್ಕೆ ತಲುಪಿಸ್ಬೇಕು. ಒಂದೇ ಸಲ ಫೋರ್ಸ್ ಅಲ್ಲಿ ತಲುಪಿಸುವಂತ ಒಂದು ಆಸನನ ನಾವು ಮಾಡಕ್ ಹೋಗ್ಬಾರ್ದು. ನಿಧಾನಗತಿಯಲ್ಲಿ ಆಸನವನ್ನು ಮಾಡಬೇಕು ಮೊದಲನೇದಾಗಿ. ಎರಡನೇದಾಗಿ ಆಸನವನ್ನು ಮಾಡೋ ಯಾವುದೇ ಚಿಕಿತ್ಸಾತ್ಮಕವಾಗಿ ಮಾಡಬೇಕಾದ್ರೂ ಮೊದಲನೇ ದಿವಸನೇ ಅವನಿಗೆ ಚಿಕಿತ್ಸೆಗೋಸ್ಕರ ಬಂದಿದ್ದಾನೆ, ಚಿಕಿತ್ಸಾ ಆಸನ ಹೇಳ್ಕೊಟ್ಬಿಡ್ಬೇಕು. ಅದು ಒಂದೇ ಆಸನ ಹೇಳ್ಕೊಟ್ಬಿಡ್ಬೇಕು ಅಂತಲ್ಲ, ಎಲ್ಲರಿಗೂ ಪ್ರೈಮರಿ ಆಸನದಿಂದ ಪ್ರಾರಂಭ ಮಾಡಬೇಕು. ಆಸನದ ಎಲ್ಲ ಪ್ರಾರಂಭಕ್ಕೆ ಮುಂಚೆ ಪ್ರಾರ್ಥನೆ ಮಾಡಬೇಕು. ಪ್ರಾರ್ಥನೆ ದೈವಿ ಪ್ರಾರ್ಥನೆ ಮಾಡೋದ್ರಿಂದ, ಸೂರ್ಯನ ಪ್ರಾರ್ಥನೆ ಮಾಡೋದ್ರಿಂದ ಒಂದು ಮನಸ್ಸು ಒಂದು ಸ್ಟಡಿ ಆಗುತ್ತೆ. ಅದಾದ ಮೇಲೆ ಓಂಕಾರವನ್ನು ಒಂದು ಮೂರ್ ನಾಲ್ಕು ಸಲ ಹೇಳಬೇಕು. ಅದಾದ ಮೇಲೆ ಆಸನವನ್ನು ಪ್ರಾರಂಭ ಮಾಡಬೇಕು. ಸಡನ್ ಆಗಿ ಸುಮ್ಮನೆ ನಿಂತ್ಕೊಂಡ ತಕ್ಷಣಲೇ ಆಸನ ಮಾಡುವಂಥದ್ದಲ್ಲ.
1: ಈ ಸೂರ್ಯ ನಮಸ್ಕಾರ ಮಾಡಬೇಕು ಮೊದಲಿಗೆ ಅಂತ ಹೇಳಲಾಗುತ್ತೆ.
0: ಇದು ಸೂರ್ಯ ನಮಸ್ಕಾರ ಅನ್ನುವಂಥದ್ದು ಒರಿಸ್ಸಾದ ಒಬ್ಬ ರಾಜ ಮಾಡಿದಂತ, ಅಲ್ಲಿಂದ ಪ್ರಾರಂಭ ಆಯಿತು ಈ ರೀತಿ 10-12 ಅಂಕಗಳನ್ನು ಕೊಟ್ಟು ಮಾಡಿಸುವಂಥದ್ದು. ಅದಕ್ಕೆ ಮುಂಚೆ ಸೂರ್ಯ ನಮಸ್ಕಾರ ಅಂತ ಇರಲಿಲ್ಲ. ಸೂರ್ಯನ ಹೋಮ ಮಾಡೋದು, ಸೂರ್ಯನ ಯಜ್ಞ ಮಾಡೋದು, ಅದರ ಸುತ್ತಿ ಸಾಷ್ಟಾಂಗ ನಮಸ್ಕಾರವನ್ನು ಮಾಡೋದು ಮಾತ್ರ ಇತ್ತು. ಇದಾದ್ಮೇಲೆ ಇದು ಪ್ರಚಲಿತವಾಯಿತು. ಅದಾದ್ಮೇಲೆ ಬೇರೆ ಬೇರೆ ಶಾಲೆಗಳು ಬೇರೆ ಬೇರೆ ಸೂರ್ಯ ನಮಸ್ಕಾರಗಳನ್ನು ಇವತ್ತು ಮಾಡಿಸ್ತಾ ಇದ್ದಾರೆ. 12 ಅಂಕಿಯಲ್ಲಿ ಮಾಡಿಸ್ತಾರೆ, 16 ಅಂಕಿಯಲ್ಲಿ ಮಾಡಿಸ್ತಾರೆ, 10 ಅಂಕಿಯಲ್ಲಿ ಮಾಡಿಸ್ತಾರೆ. ಈ ತರ ಸೂರ್ಯ ನಮಸ್ಕಾರ ಬಂದಿದೆ. ಬಂದಿರೋದು ಏನಂದ್ರೆ ಇವುಗಳು ಬೇರೆ ಬೇರೆ ಆಸನಗಳ ಒಂದು ಒಟ್ಟು ಮಾಡಿ ಮಾಡಿಸಿರುವಂತ ಸೂರ್ಯ ನಮಸ್ಕಾರ ಒಟ್ಟು ಮಾಡಿದ್ದಾರೆ. ಅಂದ್ರೆ ಇದು ಒಂಥರ ಎಕ್ಸರ್ಸೈಸ್ ತರ ಇವತ್ತು ಫಸ್ಟ್ ಮಾಡ್ತಾರೆ. ಅದರಿಂದ ಶಿಥಿಲೀಕರಣ ವ್ಯಾಯಾಮದಂಗ ಆಗುತ್ತೆ, ಅಂದ್ರೆ ದೇಹಗಳು ಸಡಿಲಗೊಳ್ಳಕ್ಕೆ, ಬೇರೆ ಬೇರೆ ಜಾಯಿಂಟ್ಸ್ಗಳು ಸಡಿಲಗೊಳ್ಳಕ್ಕೆ ಒಂದು ಅವಕಾಶ ಆಗುತ್ತೆ.
1: ಅಂತ್ಯ ಮಾಡೋದು ಹೇಗೆ ಸರ್? ಯೋಗ
0: ಅಂತ್ಯ ಮಾಡೋದು ಪ್ರಾರ್ಥನೆಯಿಂದಲೇ ಅಂತ್ಯ ಮಾಡಬೇಕು. ಶವಾಸನ ಪ್ರತಿಯೊಬ್ಬರೂ ಮಾಡಲೇಬೇಕು, ಯಾರೇ ಚಿಕಿತ್ಸಾತ್ಮಕ ಯೋಗದಲ್ಲಿರಲಿ ಅಥವಾ ರೆಗ್ಯುಲರ್ ಪ್ರಾಕ್ಟೀಸ್ ಮಾಡುವಂಥವ್ರಿರಲಿ, ಶವಾಸನದಿಂದ ಅಂತ್ಯ ಮಾಡಬೇಕು. ಶವಾಸನ ಮಾಡಿದ ಮೇಲೆ ಎದ್ದು ಕೂತ್ಕೊಂಡು ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡಿ ಆಮೇಲೆ ಅಂತ್ಯವನ್ನು ಮಾಡಬೇಕಾಗುತ್ತೆ.
1: ಡಾಕ್ಟ್ರೇ, ಈಗ ಬಿ ಕೆ ಎಸ್ ಅಯ್ಯಂಗಾರ ಬಗ್ಗೆ ತಾವು ಹೇಳಿದ್ರಿ, ಅವರು ಒಂದಷ್ಟು ಪರಿಕರಗಳನ್ನು ಬಳಸ್ಕೊಂಡು ಆಸನವನ್ನು ಹಾಕಿಸ್ತಾ ಇದ್ರಂತೆ. ಅಂದರೆ ಈಗ ನನಗೆ ಶೀರ್ಷಾಸನ ಹಾಕಕ್ ಬರಲ್ಲಪ್ಪ, ಗೋಡೆಯ ಸಪೋರ್ಟ್ ತಗೊಂಡು ಬೆಲ್ಟು ಮತ್ತೆ
0: ಹಗ್ಗಗಳು
1: ಹಗ್ಗ ಇದನ್ನೆಲ್ಲ ಬಳಸಿ ಆ ಶೀರ್ಷಾಸನವನ್ನು ವೈಜ್ಞಾನಿಕವಾಗಿ ಆ ವ್ಯಕ್ತಿಗೆ ಹಾಕಿಸ್ಬಿಟ್ಟು ಅದರ ಲಾಭವನ್ನು ಅವ್ರಿಗೆ ಕೊಡೋ ರೀತಿಯಲ್ಲಿ ಈ ತರಹದ ಆಸನಗಳನ್ನು ಮಾಡಬಹುದೇ?
0: ಅಲ್ಲ, ಈ ತರನೇ ಮಾಡೋದು ಸುಲಭ ಮಾಡಿಕೊಡೋದಕ್ಕೋಸ್ಕರ ಅದು ಮಾಡಿದಾರೆ ಅಷ್ಟೇ, ಅದರಲ್ಲೇನು ತಪ್ಪಿಲ್ಲ. ಚೇರ್ಗಳನ್ನು ಬಳಸ್ಕೊಂಡು ತ್ರಿಕೋಣಾಸನ ಮಾಡೋಂಥದ್ದು, ದಂಡ ಬಳಸ್ಕೊಂಡು ತ್ರಿಕೋಣಾಸನ ಮಾಡುವಂಥದ್ದು, ಇದೆಲ್ಲ ಮಾಡಿಸೋದ್ರಿಂದ ಏನಾಗುತ್ತೆ, ಬೆನ್ನುಮೂಳೆ ನೇರವಾಗೇ ಇಟ್ಕೋಬೇಕು ಅನ್ನೋದು ಗೊತ್ತಾಗುತ್ತೆ. ಮುಂಚೆ ಆ ರೀತಿ ಯಾರೋ ಹೇಳ್ಕೊಟ್ಟಿಲ್ಲದೆ ಇರೋದ್ರಿಂದ, ಯಾರೋ ಒಬ್ರು ಇನ್ನೊಬ್ರು ಇನ್ಸ್ಟ್ರಕ್ಟರ್ ಮಾಡಿಸ್ತಾ ಇದ್ದುದರಿಂದ ಅವರು ಹೇಗೆ ಮಾಡಿಸ್ತಿದ್ರು ಅದ್ರ ಪ್ರಕಾರ ಮಾಡಿಸ್ತಿದ್ರು. ಆದರೆ ಬಿ ಕೆ ಎಸ್ ಅಯ್ಯಂಗಾರ್ ಬಂದ ಮೇಲೆ ಅದಕ್ಕೆ ಅದರದ್ದೇ ಆದ ಒಂದು ಬೇರೆ ಪರಿಕಲ್ಪನೆಗಳು ಇವತ್ತು ಎಲ್ಲ ಶಾಲೆಗಳಲ್ಲಿ ಬಂದಿದೆ. ಸುಲಭವಾಗಿ ಹೇಗೆ ಮಾಡಿಸ್ಬೋದು ಅನ್ನೋದು ಗೊತ್ತಾಗಿದೆ ಎಲ್ರಿಗೂ. ಈಗ
1: ಅಂತಿಮವಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಿ?
0: ಸಾಮಾನ್ಯವಾಗಿ ಇವತ್ತು ಯೋಗನ ಹೆಚ್ಚು ಜನ ತಮ್ಮ ಒಂದು ರೋಗಗಳಿಗೆ ಬಳಸ್ಕೊಳ್ಳೋದಕ್ಕೆ ಹೊರಟು ಬಿಟ್ಟಿದ್ದಾರೆ. ನಾವು ರೋಗಗಳಿಗೆ ಬಳಸ್ಕೊಳ್ಳೋದು ಒಂದು ಇರಲಿ, ಒಂದು ಹಂತದಲ್ಲಿ ಒಳ್ಳೆಯದು, ಆದರೆ ನಾವು ಯೋಗ ಕಲಿಯೋಕ್ಕೆ ಹೋಗುವಾಗಲೇ ಆ ಯೋಚನೆ ಇಟ್ಕೊಂಡು ಹೋಗೋದು ಬೇಡ ಅಂತ ಎಲ್ಲರಿಗೂ ಒಂದು ಮನವಿ ಮಾಡ್ಕೊಳ್ತೀನಿ. ಬೆಂಗಳೂರಿಗೆ ಹೋಗಬೇಕು ಅಂದರೆ ಬೆಂಗಳೂರಿಗೆ ಟಿಕೆಟ್ ತೊಗೊಳ್ಳಿ, ಮಧ್ಯ ಶ್ರೀರಂಗಪಟ್ಟಣದಲ್ಲಿ ಇಳಿಬೇಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅಂದರೆ ಯೋಗದ ಮೂಲ ಉದ್ದೇಶ ಆತ್ಮ ಸಾಕ್ಷಾತ್ಕಾರ. ಆತ್ಮ ಸಾಕ್ಷಾತ್ಕಾರ ಅಂದ ತಕ್ಷಣ ಅಯ್ಯೋ ಆ ಲೆವೆಲ್ಲು ಅಂತ ಏನೋ ಭಾಳ ಸಾಕ್ಷಾತ್ಕಾರನೂ ಪದಾನೇ ನಿಮಗೆ ಹೆದರಿಕೆ ಬರೆಸುವಂಥ ಪದ ಇರ್ಬೋದು, ಅಥವಾ ಪದ ಕೇಳಿಲ್ಲ ಅಂತೇಳಿ ನಿಮ್ಗೆ ಅನ್ನಿಸ್ಬೋದು. ಬಹಳ ಸುಲಭ ಅದು. ಆತ್ಮ ಸಾಕ್ಷಾತ್ಕಾರ ಅಂದರೆ ಬೇರೆ ಏನಿಲ್ಲ, ಎರಡು ಟೆಸ್ಟ್ ಟ್ಯೂಬ್ನಲ್ಲಿ, ಒಂದು ಟೆಸ್ಟ್ ಟ್ಯೂಬಲ್ಲಿ ಆಕ್ಸಿಜನ್ ಇದೆ, ಇನ್ನೊಂದು ಟೆಸ್ಟ್ ಟ್ಯೂಬ್ನಲ್ಲಿ ಹೈಡ್ರೋಜನ್ ಇದೆ, ಜಲಜನಕ ಇದೆ, ಆಮ್ಲಜನಕ ಇದೆ. ಆದರೆ ಎರಡನ್ನು ನೋಡ್ಬಿಟ್ಟು ನೀವು ಆಕ್ಸಿಜನ್ ಇದೆಯಾ ಇಲ್ಲ ಗೊತ್ತಾಗಲ್ಲ, ಹೈಡ್ರೋಜನ್ ಕಾಣುತ್ತಾ ಕಾಣಲ್ಲ. ಆದರೆ ಅದೇ ಅದರದ್ದೇ ಆದಂಥ ಟೆಸ್ಟ್ಗಳು ಮಾಡಿದಾಗ ಯಾವುದೋ ಒಂದು ಕ್ಯಾಂಡಲ್ ಹಿಡ್ಕೊಂಬಂದು ಆಕ್ಸಿಜನ್ ಇರುವಂಥ ಇದಕ್ಕೆ ಹಾಕಿದ ತಕ್ಷಣ ಬುಗ್ ಅಂತ ಹತ್ಕೊಳ್ಳುತ್ತೆ, ಅಂದರೆ ಇದರೊಳಗೆ ಆಕ್ಸಿಜನ್ ಜಾಸ್ತಿ ಇದೆ ಅಂತ ಗೊತ್ತಾಗುತ್ತೆ. ಹಾಗೆಯೇ ಎರಡು ಟೆಸ್ಟ್ ಟ್ಯೂಬ್ ಹತ್ತಿರ ಹಿಡ್ಕೊಂಡಾಗ ಅಲ್ಲಿ ನೀರು ಡ್ರಾಪ್ ಬೈ ಡ್ರಾಪ್ ಬೀಳುತ್ತೆ. ಅಂದರೆ ಎರಡು ಕಾಣದೇ ಇರುವಂಥ ವಸ್ತುಗಳಿಂದ ಒಂದು ಕಾಣುವಂಥ ವಸ್ತು ನಿಮ್ಗೆ ಸಿಕ್ತು. ಅಂದರೆ ಒಂದು ಮನಸ್ಸು ಒಂದು ಆತ್ಮ ಎರಡನ್ನೂ ನೀವು ನೋಡ್ಕೊಳಕ್ಕಾಗಲ್ಲ. ಆದರೆ ಸಾಕ್ಷಾತ್ಕಾರ ಆದಾಗ ನೀರು ಹೇಗೆ ಕಾಣಿಸ್ತಾ ಇದೆಯೋ ಹಾಗೇನೆ ನಿಮಗೂ ಸಹ ಪರದೆ ಸರಿಸಿದ್ರೆ, ಇಂದ್ರಿಯಗಳನ್ನು ನಿಮ್ಮ ಕಂಟ್ರೋಲಲ್ಲಿ ಇಟ್ಕೊಂಡ್ರೆ ಯಾವ ರೋಗಗಳು ಬರಲ್ಲ. ಹಾಗಾಗಿ ಎಲ್ಲ ಇಂದ್ರಿಯಗಳನ್ನು ಅಂದರೆ ಇಲ್ಲಿ ಎಲ್ಲ ಅಂದ ತಕ್ಷಣದಲ್ಲೇ ಮನಸ್ಸು ಕೂಡ ಒಂದು ಇಂದ್ರಿಯ ಅಂತ ಹೇಳಿದೆ, ಮತ್ತು ಪಂಚ ಜ್ಞಾನೇಂದ್ರಿಯ ಪಂಚ ಕರ್ಮೇಂದ್ರಿಯ ಅಂತ ಹೇಳ್ತೀವಿ. ಪಂಚ ಜ್ಞಾನೇಂದ್ರಿಯ ಅಂದರೆ ಕಣ್ಣು ಕಿವಿ ಮೂಗು ನಾಲಿಗೆ ಚರ್ಮ, ಪಂಚ ಕರ್ಮೇಂದ್ರಿಯ ಅಂದರೆ ವಾಕ್ ಪಾಣಿ ಪಾದ ಪಾಯಿ ಉಪಸ್ಥ ಅಂತ ಕಾಲುಗಳು, ಮಲಮೂತ್ರಗಳನ್ನು ಹೊರಗಡೆ ಹಾಕುವಂಥ ಅಂಗಗಳು, ಇವುಗಳನ್ನೆಲ್ಲ ನಾವು ಮಾತನ್ನು ಹೊರಡಿಸುವಂಥ ಅಂಗ, ಇದಕ್ಕೆ ಕರ್ಮೇಂದ್ರಿಯಗಳು ಅಂತ ಕರಿತೀವಿ. ಈ ಜ್ಞಾನೇಂದ್ರಿಯ ಕರ್ಮೇಂದ್ರಿಯಗಳನ್ನು ನಮಗೆ ಬೇಕಾದಾಗ ಅಂದರೆ ನಮಗೆ ಇಂಪಲ್ಸಸ್ ಅಂತ ಕರಿತೀವಿ, ಅಂದರೆ ಯಾವಾಗ ನಮಗೆ ಬೇಕೋ ಅದಕ್ಕೆ ಮಾತ್ರ ಬಳಸ್ಕೊಳ್ಳುವಂಥದ್ದು. ಈ ರೀತಿ ಮಾಡಿದಾಗ ಮತ್ತು ಮೌನವನ್ನು ಹೆಚ್ಚು ಅಭ್ಯಾಸ ಮಾಡಿದಾಗ ನಾವು ಒಳ್ಳೆಯ ಯೋಗಿಗಳಾಗ್ತೀವಿ. ಮತ್ತು ಯೋಗಿಗಳು ಅಂದ ತಕ್ಷಣವೇ ನಾವೇನೋ ಕಾವಿ ಬಟ್ಟೆ ಉಟ್ಕೊಂಡು ಹೋಗಬೇಕು ಅಂತಿಲ್ಲ, ಸಾಮಾನ್ಯ ಸಂಸಾರಸ್ಥನೂ ಕೂಡ ಎಲ್ಲ ಯೋಗವನ್ನು ಮಾಡಿಕೊಂಡು ಅವನ ಜೀವನವನ್ನು ಸುಖಮಯವನ್ನಾಗಿ ಮಾಡಿಕೊಳ್ಳುವಂಥದ್ದು ಅಷ್ಟನ್ನೇ ಯೋಗಿ ಅಂತ ಕರಿತೀವಿ ಹೊರತು ಯೋಗಿ ಅಂದ ತಕ್ಷಣವೇ ಎಲ್ಲರೂ ಹಿಮಾಲಯದಲ್ಲಿ ಇರಬೇಕು ಅನ್ನುವಂಥ ಅಭಿಪ್ರಾಯ ಅಲ್ಲ.
1: ಒಳ್ಳೆಯದು ಡಾಕ್ಟರ್ ಚಂದ್ರಶೇಖರ್ ಅವರೇ, ಇದುವರೆಗೂ ಯೋಗ ಚಿಕಿತ್ಸೆ ಮತ್ತು ಚಿಕಿತ್ಸಾತ್ಮಕ ಯೋಗಕ್ಕೆ ಸಂಬಂಧಪಟ್ಟಂತೆ ಬಹಳ ಉಪಯುಕ್ತವಾದ ಮಾಹಿತಿ ನೀಡಿದಿರಿ, ವಂದನೆಗಳು. ನಮಸ್ಕಾರ.
0: ನಮಸ್ಕಾರ.
2: ಇದುವರೆಗೆ ಚಿಕಿತ್ಸಾತ್ಮಕ ಯೋಗ ಈ ಕುರಿತು ಆಯುರ್ವೇದ ವೈದ್ಯರು ಹಾಗೂ ಯೋಗ ಚಿಕಿತ್ಸಕರಾದ ಡಾಕ್ಟರ್ ಎಎಸ್ ಚಂದ್ರಶೇಖರ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಎನ್ ಕೇಶವಮೂರ್ತಿ, ಸಂಕಲನ ತೇಜಸ್ವಿನಿ ಗಿರೀಶ್. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.
3: ಉತ್ತಮ ಆರೋಗ್ಯಕ್ಕೆ ನಿಯಮಿತ ವ್ಯಾಯಾಮ ಅತ್ಯಗತ್ಯ.
4: ತ್ವರಿತ ನಡಿಗೆ, ಆಟ ಓಟ, ಯೋಗ ಆರೋಗ್ಯ ಕಾಪಾಡಿಕೊಳ್ಳಲು ಅತ್ಯವಶ್ಯಕ. ಮಾತ್ರವಲ್ಲ, ವ್ಯಾಯಾಮದಿಂದ ಶ್ವಾಸಕೋಶ ಬಲಗೊಂಡು ಶರೀರ ಹೆಚ್ಚು ಆಮ್ಲಜನಕ ಹೀರಿಕೊಳ್ಳುವ ಶಕ್ತಿ ಪಡೆಯುತ್ತದೆ. ಇದರಿಂದ ಜೀರ್ಣಶಕ್ತಿ ವೃದ್ಧಿಸುತ್ತದೆ, ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತದೆ.
3: ವ್ಯಾಯಾಮವು ರಕ್ತದ ಏರೊತ್ತಡ ಮತ್ತು ಹಾನಿಕಾರಕ ಕೊಲೆಸ್ಟ್ರಾಲ್ ಅನ್ನು ಕಡಿಮೆ ಮಾಡುವುದರೊಂದಿಗೆ
4: ಶರೀರದಲ್ಲಿ ಉಪಯುಕ್ತ ಕೊಲೆಸ್ಟ್ರಾಲ್ ಹೆಚ್ಚುವಂತೆ ಮಾಡಲು ವ್ಯಾಯಾಮ ಬೇಕೇ ಬೇಕು.
5: ಸಮಯ 1 ಗಂಟೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
6: ಆಕಾಶವಾಣಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತ ಕಾರ್ಯಕ್ರಮ.
7: ಪ್ರಧಾನಮಂತ್ರಿಗಳ ಗ್ರಾಮ ಸಡಕ್ ಯೋಜನೆ ಕುರಿತು ಮಾಹಿತಿ ನೀಡಲಿದ್ದಾರೆ ಅಶೋಕ್ ಜೋಶಿ.
8: ಪ್ರಧಾನಮಂತ್ರಿಗಳ ಗ್ರಾಮ ಸಡಕ್ ಯೋಜನೆ PMGSY. ಪ್ರಧಾನಮಂತ್ರಿಗಳ ಗ್ರಾಮೀಣ ರಸ್ತೆ ಅಭಿವೃದ್ಧಿ ಯೋಜನೆಯು ಗ್ರಾಮೀಣ ರಸ್ತೆಗಳ ಅಭಿವೃದ್ಧಿ ಹೊಂದಿಸುವ ಯೋಜನೆಯಾಗಿದ್ದು ಇದೊಂದು ರಾಷ್ಟ್ರಮಟ್ಟದ ಯೋಜನೆ. ಸಂಪರ್ಕವೇ ಇಲ್ಲದ ಹಳ್ಳಿಗಳಿಗೆ ಸಂಪರ್ಕ ಕಲ್ಪಿಸುವುದು, ಆಲ್ ಸೀಸನ್ ರಸ್ತೆ ನಿರ್ಮಾಣ ಅಂದರೆ ಎಲ್ಲಾ ಕಾಲಕ್ಕೂ ಹೊಂದುವ ರಸ್ತೆಗಳನ್ನು ನಿರ್ಮಿಸುವ ಉದ್ದೇಶ ಹೊಂದಿದೆ. 1.70 ಲಕ್ಷ ಜನವಸತಿ ಹೊಂದಿರುವ ಸಾಮಾನ್ಯ ಪ್ರದೇಶದಲ್ಲಿ ಅಂದರೆ ಬಯಲು ಪ್ರದೇಶದಲ್ಲಿ 500ಕ್ಕೂ ಹೆಚ್ಚು ಜನಸಂಖ್ಯೆ ಇರುವ ಸ್ಥಳಗಳಲ್ಲಿ ಮತ್ತು ಗುಡ್ಡಗಾಡು ಪ್ರದೇಶದಲ್ಲಿ 250ಕ್ಕೂ ಹೆಚ್ಚು ಜನಸಂಖ್ಯೆ ಇರುವ ವಸತಿ ಪ್ರದೇಶದಲ್ಲಿ ಈ ರಸ್ತೆಗಳನ್ನು ನಿರ್ಮಿಸಲು ಉದ್ದೇಶಿಸಲಾಗಿದೆ. 2017ರವರೆಗೆ 82% ಪ್ರಗತಿ ಸಾಧಿಸಲಾಗಿದೆ. ಮುಂದಿನ ಕೆಲಸ 2019ರವರೆಗೆ ಮುಗಿಸುವ ಉದ್ದೇಶ ಇತ್ತು. ಇದೊಂದು ಕೇಂದ್ರ ಸರ್ಕಾರದ ಯೋಜನೆಯಾಗಿದ್ದು ಪ್ರಧಾನಮಂತ್ರಿ ಅಟಲ್ ಬಿಹಾರಿ ವಾಜಪೇಯಿ ಅವರು 2000ನೇ ಸಾಲಿನಲ್ಲಿ ಈ ಯೋಜನೆಯನ್ನು ಪ್ರಾರಂಭಿಸಿದರು. ಅಸ್ಸಾಂ ರಾಜ್ಯದಲ್ಲಿ ಇದರ ಪರಿಣಾಮ ಸಾಕಷ್ಟು ಗೋಚರಿಸಿದ್ದು ಜನರ ಜೀವನ ಶೈಲಿಯಲ್ಲಿ ಸಾಕಷ್ಟು ಬದಲಾವಣೆ ಆಗಿದೆ. ಅಂದರೆ PMGSY ಯೋಜನೆಯು ಗ್ರಾಮೀಣ ಅಭಿವೃದ್ಧಿ ಇಲಾಖೆ ಯೋಜನೆಯಡಿಯಲ್ಲಿ ಬರುತ್ತಿದ್ದು December 25, 2000 ಪ್ರಾರಂಭಿಸಲಾಯಿತು. 2015ನೇ ಸಾಲಿನಲ್ಲಿ 14ನೇ ಹಣಕಾಸು ಆಯೋಗದ ಶಿಫಾರಸಿನಂತೆ ಕೇಂದ್ರ ಸರ್ಕಾರದ ಯೋಜನೆಗಳಿಗೆ ಕೇಂದ್ರ ಸರ್ಕಾರ %60 ಮತ್ತು ರಾಜ್ಯ ಸರ್ಕಾರಗಳು %40 ಅನುಪಾತದಲ್ಲಿ ಹಣಕಾಸು ಹೂಡುವುದು ಎಂದು ನಿರ್ಧರಿಸಲಾಯಿತು. ಈ ಯೋಜನೆಯ ಉದ್ದೇಶ ಗುರಿ ಎಲ್ಲಾ ಗ್ರಾಮೀಣ ಪ್ರದೇಶಗಳಿಗೆ ಅಂದರೆ ಸಂಪರ್ಕವೇ ಇಲ್ಲದ ಗ್ರಾಮಗಳಿಗೆ ರಸ್ತೆ ಸಂಪರ್ಕ ಕಲ್ಪಿಸುವುದು. ಅದರಲ್ಲಿ ಮೊದಲನೆಯದಾಗಿ 1,000 ಜನಸಂಖ್ಯೆ ಇರುವ ಗ್ರಾಮಗಳಿಗೆ 2003ರೊಳಗೆ ಈ ಗುರಿ ಹೊಂದುವ ಉದ್ದೇಶಿಸಲಾಗಿತ್ತು. 2,500 ಜನಸಂಖ್ಯೆ ಇರುವ ಗ್ರಾಮಗಳಿಗೆ 2007ರೊಳಗೆ ಈ ಯೋಜನೆಯನ್ನು ಪೂರ್ತಿಗೊಳಿಸುವ ಉದ್ದೇಶ ಇತ್ತು. ಮೂರನೆಯದಾಗಿ ಬೆಟ್ಟ ಪ್ರದೇಶ ಮತ್ತು ಬುಡಕಟ್ಟು ಪ್ರದೇಶ ಮತ್ತು ಮರಭೂಮಿ ಪ್ರದೇಶದಲ್ಲಿ 250 ಕಡಿಮೆ ಜನಸಂಖ್ಯೆ ಇರುವ ಪ್ರದೇಶಗಳನ್ನು 2007 ತಲುಪುವ ಉದ್ದೇಶ ಹೊಂದಲಾಗಿತ್ತು. ಓಮಾಸ್ ಅಂದರೆ ಆನ್ಲೈನ್ ಮ್ಯಾನೇಜ್ಮೆಂಟ್ ಮಾನಿಟರಿಂಗ್ ಅಂಡ್ ಅಕೌಂಟಿಂಗ್ ಸಿಸ್ಟಮ್. ಇದೊಂದು ಕಾಮಗಾರಿ ಪ್ರಗತಿ ಮತ್ತು ಗುರಿಗಳನ್ನು ಇ ಗವರ್ನೆನ್ಸ್ ಮೂಲಕ ಗುರುತಿಸಲು ಸಾಧ್ಯವಾಗುವ ಆನ್ಲೈನ್ ವ್ಯವಸ್ಥೆಯಾಗಿದೆ. ಇದರ ಜವಾಬ್ದಾರಿ ಸಿಡ್ಯಾಕ್ ಸಂಸ್ಥೆ ಪುನಾದಲ್ಲಿದೆ ಮತ್ತು ಬಹು ದತ್ತಾಂಶ ಸಂಗ್ರಹವನ್ನು ಹೊಂದಿದಂಥ ವ್ಯವಸ್ಥೆಯಾಗಿದೆ. ಇದರಿಂದ ರಸ್ತೆ ಪ್ರಾರಂಭವಾದ ದಿನದಿಂದ, ಅಂದರೆ ಪ್ರಪೋಸಲ್ ನೀಡಿದ ದಿನದಿಂದ ಕಾಮಗಾರಿ ಮುಕ್ತಾಯದವರೆಗಿನ ಪ್ರಗತಿ ಪರಿಶೀಲನೆ ಮಾಡಲು ಸಾಧ್ಯವಾಗುತ್ತದೆ. ಓಮಾಸ್ನಲ್ಲಿ ಜಿಲ್ಲಾ ಮತ್ತು ರಾಜ್ಯ ಮಟ್ಟದ ಅಧಿಕಾರಿಗಳು ನೀಡಿದ ಅಂಕಿಅಂಶಗಳನ್ನು ಕ್ರೋಢೀಕರಿಸಿ ವಿವರವಾದ ಪ್ರಗತಿ ವರದಿ ತಯಾರಿಸುವ ವ್ಯವಸ್ಥೆ ಇದೆ. ಅಲ್ಲದೆ ಈ ವ್ಯವಸ್ಥೆಯಲ್ಲಿ ಇ ಪೇಮೆಂಟ್, ಪಾಸ್ವರ್ಡ್ ರಕ್ಷಣೆ ಮುಂತಾದ ಅನುಕೂಲಗಳಿವೆ. ಪ್ರಗತಿಯ ವಿವರ: 1.7 ಲಕ್ಷ ಜನವಸತಿಗೆ 500 ಜನಸಂಖ್ಯೆ ಇರುವ ಸಾಮಾನ್ಯ ಪ್ರದೇಶ ಮತ್ತು 250 ಜನಸಂಖ್ಯೆ ಇರುವ ಗುಡ್ಡಗಾಡು ಪ್ರದೇಶಗಳಿಗೆ ಸಾರ್ವಕಾಲಿಕ ರಸ್ತೆ, ಅಂದರೆ ಆಲ್ ವೆದರ್ ರಸ್ತೆ ನಿರ್ಮಿಸುವ ಗುರಿಯೊಂದಿಗೆ ಈ ಯೋಜನೆ ಪ್ರಾರಂಭವಾಗಿತ್ತು. March 2014 82% ಪ್ರಗತಿ, ಅಂದರೆ 80% ಅಥವಾ 1.3 ಲಕ್ಷ ಜನವಸತಿ ಮತ್ತು 2%ದಷ್ಟು ರಾಜ್ಯಗಳಿಂದ ಪ್ರಗತಿ ಸಾಧಿಸಲಾಗಿದೆ. December 2017 47,000 ಕಾಮಗಾರಿಗಳು ಪ್ರಗತಿಯಲ್ಲಿದ್ದು, ಬಾಕಿ 1700 ಕಾಮಗಾರಿಗಳನ್ನು ಹೊರತುಪಡಿಸಿ 2019 ಮುಗಿಸಲು ಉದ್ದೇಶಿಸಲಾಗಿತ್ತು. ಒಡಿಶಾ, ಛತ್ತೀಸ್ಗಢ ಮತ್ತು ಜಾರ್ಖಂಡ್ ರಾಜ್ಯಗಳಲ್ಲಿ, ಅಂದರೆ ನಕ್ಸಲ್ ಪೀಡಿತ ಪ್ರದೇಶಗಳಲ್ಲಿ ಪ್ರಗತಿ ಸ್ವಲ್ಪ ಕುಂಠಿತವಾಗಿದೆ. ಈ ಯೋಜನೆಯಲ್ಲಿ ಮೊದಲು 2004-14 ಪ್ರಾರಂಭಿಸಿದಾಗ ಪ್ರತಿದಿನ 98.5 ಕಿಲೋಮೀಟರ್ ರಸ್ತೆ ನಿರ್ಮಾಣ ಮಾಡಲು ಯೋಜಿಸಲಾಗಿತ್ತು. ನಂತರ 2014-17 ಅವಧಿಯಲ್ಲಿ ಅದನ್ನು ಪ್ರತಿದಿನಕ್ಕೆ 130 ಕಿಲೋಮೀಟರ್ಗೆ ಹೆಚ್ಚಿಸಲಾಯಿತು. ಕೇಂದ್ರ ಹಣಕಾಸು ಸಮಿತಿಯ ಶಿಫಾರಸಿನಂತೆ ನೆರವು ನೀಡುವ ಅನುದಾನವನ್ನು September 2022 ವಿಸ್ತರಿಸಲಾಯಿತು. ಯೋಜನೆಯ ಪರಿಣಾಮಗಳು: ಈ ಯೋಜನೆ ಜಾರಿ ಆಗಿರುವುದರಿಂದ ಅನೇಕ ಗ್ರಾಮೀಣ ಜನರ ಜೀವನ ಮಟ್ಟ ಸುಧಾರಿಸಿದೆ ಮತ್ತು ಯೋಜನೆಯ ಉದ್ದೇಶ, ಅಂದರೆ ರಸ್ತೆ ಸಂಪರ್ಕವೇ ಇಲ್ಲದ ಗ್ರಾಮಗಳಿಗೆ ರಸ್ತೆ ಸಂಪರ್ಕ ಕಲ್ಪಿಸುವುದು ಮತ್ತು ಪ್ರಸ್ತುತ ಇರುವ ರಸ್ತೆಗಳನ್ನು ಮೇಲ್ದರ್ಜೆಗೆ ಹೆಚ್ಚಿಸುವುದು. ಇನ್ನೊಂದು ಬಹಳ ಮುಖ್ಯ ಉದ್ದೇಶವೆಂದರೆ ಇವೆಲ್ಲವನ್ನೂ ಸಾರ್ವಕಾಲಿಕ ರಸ್ತೆ, ಅಂದರೆ ಆಲ್ ವೆದರ್ ರಸ್ತೆಗಳಾಗಿರಬೇಕು. ಇದರಿಂದ ವರ್ಷ ಪೂರ್ತಿ ಎಲ್ಲಾ ಋತುಗಳಲ್ಲಿಯೂ ಯಾವುದೇ ಸಂಪರ್ಕಕ್ಕೆ ತೊಂದರೆಯಾಗುವುದಿಲ್ಲ. ಅಶರ್ ಮತ್ತು ನವೋಸಸ್ ಎನ್ನುವ ಲೇಖಕರು 2020 ಅವರೊಂದು ಪೇಪರ್ ಅನ್ನು ಪ್ರೆಸೆಂಟ್ ಮಾಡಿದಾಗ ಈ ರಸ್ತೆ ನಿರ್ಮಾಣ ಮಾಡುವುದರಿಂದ ಆಗುವ ಪರಿಣಾಮಗಳ ಬಗ್ಗೆ ಈ ರೀತಿ ಹೇಳುತ್ತಾರೆ: ರಸ್ತೆ ನಿರ್ಮಾಣವಾಗಿ 4 ವರ್ಷಗಳ ನಂತರ ಈ ಗ್ರಾಮೀಣ ಸಂಪರ್ಕ ರಸ್ತೆಗಳು ಬಹುಮುಖ್ಯವಾಗಿ ಕೃಷಿ ಚಟುವಟಿಕೆಯಲ್ಲಿ ನಿರತ ಕಾರ್ಮಿಕರಿಗೆ ಸಂಚಾರ ಸುಲಭವಾಗುವಂತೆ ಮಾಡುತ್ತವೆ. ಇದರಿಂದ ಕೃಷಿ ವಲಯಕ್ಕೆ ಹೆಚ್ಚೇನೂ ಲಾಭವಾಗದಿದ್ದರೂ ಗ್ರಾಮೀಣ ಪ್ರದೇಶದ ಯುವಕರಿಗೆ ಹೆಚ್ಚು ಹೆಚ್ಚು ಉದ್ಯೋಗಾವಕಾಶ ದೊರೆಯುತ್ತವೆ ಮತ್ತು ಮಾರುಕಟ್ಟೆಯ ಪ್ರಯೋಜನವನ್ನು ಪಡೆಯಬಹುದಾಗಿದೆ. ಈವರೆಗಿನ ಪ್ರಗತಿ: ಇದುವರೆಗೆ 771,641 ಕಿಲೋಮೀಟರ್ ರಸ್ತೆ ಅಭಿವೃದ್ಧಿಯನ್ನು ಪಡಿಸಲಾಗಿದೆ. 172,821 ವಸತಿ ಪ್ರದೇಶಗಳಿಗೆ ಸಂಪರ್ಕ ಕಲ್ಪಿಸಲಾಗಿದೆ. PMGSY 4ನೇ ಹಂತದಲ್ಲಿ ಸಂಪರ್ಕವೇ ಇಲ್ಲದ 25,000 ವಸತಿ ಪ್ರದೇಶಗಳಿಗೆ ರಸ್ತೆ ನಿರ್ಮಿಸಿ ಅವಶ್ಯವಿದ್ದಲ್ಲಿ ಮೇಲ್ದರ್ಜೆಗೆ ಹೆಚ್ಚಿಸಲು ಪ್ರಸ್ತಾಪಿಸಲಾಗಿದೆ. ಈ ಯೋಜನೆ ಇತ್ತೀಚಿನ ತಾಂತ್ರಿಕ ಬೆಳವಣಿಗೆಗಳು, ಅಂದರೆ ವೇಸ್ಟ್ ಪ್ಲಾಸ್ಟಿಕ್ ಬಳಕೆ, ಕೋಲ್ಡ್ ಮಿಕ್ಸ್ ಬಳಕೆ ಮತ್ತು ರೀಸೈಕ್ಲಿಂಗ್ ಮಟೀರಿಯಲ್ಗಳನ್ನು ಬಳಸುವ ಮತ್ತು ಖರ್ಚು ಕಡಿಮೆ ಮಾಡುವ ಇತ್ಯಾದಿ ತಂತ್ರಜ್ಞಾನವನ್ನು ಉಪಯೋಗಿಸುತ್ತಿದೆ. ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಜೊತೆ MOU ಮಾಡಿಕೊಂಡು PMGSY ಯೋಜನೆ ಅಡಿಯಲ್ಲಿ ನಿರ್ಮಿಸಿದ ರಸ್ತೆಗಳ ನಿರ್ವಹಣೆ ಜವಾಬ್ದಾರಿ ರಾಜ್ಯಗಳಿಗೆ ವಹಿಸಲಾಗಿದೆ. ಕೊನೆಯದಾಗಿ, PMGSY ಯೋಜನೆಯು PMರ ಗತಿಶಕ್ತಿ ಯೋಜನೆಯ ದತ್ತಾಂಶದಿಂದ ಮಾಹಿತಿಯನ್ನು ಪಡೆದು ಈ ಯೋಜನೆಯನ್ನು ಇನ್ನೂ ಪರಿಣಾಮಕಾರಿಯಾಗಿ ರೂಪಿಸಲು ಸಹಾಯವಾಗುತ್ತದೆ.
7: ಪ್ರಧಾನಮಂತ್ರಿಗಳ ಗ್ರಾಮ ಸಡಕ್ ಯೋಜನೆಯ ಕುರಿತು ಇದುವರೆಗೆ ಮಾಹಿತಿ ನೀಡಿದವರು ಅಶೋಕ್ ಜೋಶಿ.
6: ಪ್ರಗತಿಪಥ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತ ಕಾರ್ಯಕ್ರಮ ಇದುವರೆಗೆ ಪ್ರಸಾರವಾಯಿತು. ಇದು ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
9: ಕನ್ನಡವನ್ನುಡಿ ದೇವಿಯನ್ನು ನಾ ಪೂಜಿಸುವೆ ಆರಾಧಿಸುವೆ.
10: ಭಾರತದ ಸಾಹಿತಿಗಳಿಗೆ ಸಲ್ಲುವ ಅತ್ಯಂತ ಪ್ರತಿಷ್ಠಿತ ಪ್ರಶಸ್ತಿ
11: ಜ್ಞಾನಪೀಠ ಪ್ರಶಸ್ತಿ.
10: ಇದುವರೆಗೆ ಕನ್ನಡದ 8 ಸಾಹಿತ್ಯ ದಿಗ್ಗಜರಿಗೆ
11: ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ.
10: ಕುವೆಂಪು ಅವರ ಶ್ರೀ ರಾಮಾಯಣ ದರ್ಶನ ಮಹಾಕಾವ್ಯಕ್ಕೆ,
11: ದರಾ ಬೇಂದ್ರೆಯವರ 4 ತಂತಿ ಕವನ ಸಂಕಲನಕ್ಕೆ,
10: ಶಿವರಾಮ ಕಾರಂತರ ಮೂಕಜ್ಜಿಯ ಕನಸುಗಳು ಕಾದಂಬರಿಗೆ,
11: ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಚಿಕ್ಕವೀರ ರಾಜೇಂದ್ರ ಕಾದಂಬರಿಗೆ,
10: ವಿಕ್ರ ಗೋಕಾಕ್ರವರ ಭಾರತ ಸಿಂಧು ರಶ್ಮಿಗೆ,
11: ಯು ಆರ್ ಅನಂತಮೂರ್ತಿ,
10: ಗಿರೀಶ್ ಕಾರ್ನಾಡ್,
11: ಚಂದ್ರಶೇಖರ ಕಂಬಾರ ಅವರ ಸಮಗ್ರ ಸಾಹಿತ್ಯ ಕೃಷಿಗೆ.
10: 8 ಜ್ಞಾನಪೀಠ ಪ್ರಶಸ್ತಿ ಕನ್ನಡಕ್ಕೆ ಲಭಿಸಿದ್ದು
11: ಕನ್ನಡಿಗರಿಗೆ ಅಭಿಮಾನದ ಸಂಗತಿ.
10: ಸಿರಿಗನ್ನಡಂ ಗೆಲುಗೆ,
11: ಸಿರಿಗನ್ನಡಂ ಬಾಳಿಗೆ.

0: ಜೀವನಂ ಎಂಬುದು ನೀರಿಗಿರುವ ಅನ್ವರ್ಥವಾದ ಪರ್ಯಾಯ ಪದ.
1: ಹಾಗಾಗಿ ಓಡುವ ನೀರನ್ನು ನಡೆಯುವಂತೆ ಮಾಡೋಣ, ನಡೆಯುವ ನೀರನ್ನು ನಿಲ್ಲುವಂತೆ ಮಾಡೋಣ, ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
2: ಏಕೆಂದರೆ ನೀರು ಜೀವಜಲ.
0: ಜೀವನಂ ಇಲ್ಲದೆ ಅಂದರೆ ನೀರಿಲ್ಲದೆ ಜೀವನವಿಲ್ಲ.

ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಸಮಯ 1:10 ಆಗಲಿದೆ. ಈಗ ಕನ್ನಡದಲ್ಲಿ ವಾರ್ತೆಗಳು.

0: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಸರ್ವಮಂಗಳ ಎಂ ಕುಶಾಲ್. ಮುಖ್ಯಾಂಶಗಳು. ಸಾರ್ವಜನಿಕ ಪರೀಕ್ಷೆಗಳ ಅಕ್ರಮ ತಡೆ ತಿದ್ದುಪಡಿ ಮಸೂದೆ 2026 ಲೋಕಸಭೆಯಲ್ಲಿ ಮಂಡನೆ. ಪ್ರತಿಭಟನೆ ವೇಳೆ ವಿದ್ಯಾರ್ಥಿಗಳ ಮೇಲೆ ಪೊಲೀಸ್ ಕ್ರಮ ಕುರಿತು ಚರ್ಚೆಗೆ ಆಗ್ರಹಿಸಿ ಪ್ರತಿಪಕ್ಷಗಳ ಗದ್ದಲ. ಸಂಸತ್ತಿನ ಉಭಯ ಸದನಗಳ ಕಲಾಪ ಮಧ್ಯಾಹ್ನ 2 ಗಂಟೆಗೆ ಮುಂದೂಡಿಕೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿಷಯವಾಗಿ ವಿದ್ಯಾರ್ಥಿಗಳ ಪ್ರತಿಭಟನೆ ವೇಳೆ ಬಲಪ್ರಯೋಗದ ಆರೋಪ. ಸುಪ್ರೀಂಕೋರ್ಟ್ನಲ್ಲಿ ನಾಳೆ ಅರ್ಜಿಗಳ ವಿಚಾರಣೆ. ಹಾಗೂ ಕಾಮನ್ವೆಲ್ತ್ ಕ್ರೀಡಾಕೂಟ ಜಾವೆಲಿನ್ ಎಸೆತ ಸ್ಪರ್ಧೆಯಲ್ಲಿಂದು ಒಲಿಂಪಿಕ್ ಪದಕ ವಿಜೇತ ನೀರಜ್ ಚೋಪ್ರಾ ಭಾಗಿ. ವಾರ್ತೆಗಳ ವಿವರ. ಸಾರ್ವಜನಿಕ ಪರೀಕ್ಷೆಗಳ ಅಕ್ರಮ ತಡೆ ತಿದ್ದುಪಡಿ ಮಸೂದೆ 2026 ಲೋಕಸಭೆಯಲ್ಲಿ ಇಂದು ಕೇಂದ್ರ ಸರ್ಕಾರ ಮಂಡಿಸಿದೆ. 2024 ಸಾರ್ವಜನಿಕ ಪರೀಕ್ಷೆಗಳ ಅಕ್ರಮ ತಡೆ ಕಾಯ್ದೆಗೆ ತಿದ್ದುಪಡಿ ತರಲು ಮಸೂದೆ ಉದ್ದೇಶಿಸಿದ್ದು, ಕೇಂದ್ರ ಸಚಿವ ಡಾಕ್ಟರ್ ಜಿತೇಂದ್ರ ಸಿಂಗ್ ಈ ಮಸೂದೆಯನ್ನು ಮಂಡಿಸಿದರು. ಪ್ರಶ್ನೆಪತ್ರಿಕೆ ಸೋರಿಕೆ ಹಾಗೂ ಪರೀಕ್ಷಾ ಅಕ್ರಮ ಪ್ರಕರಣಗಳಲ್ಲಿ ತ್ವರಿತ ನ್ಯಾಯಾಲಯಗಳ ಸ್ಥಾಪನೆ ಮತ್ತು ಕಠಿಣ ಶಿಕ್ಷೆ ವಿಧಿಸುವ ಸಂಬಂಧದ ಕರಡು ಮಸೂದೆಗೆ ಕೇಂದ್ರ ಸಚಿವ ಸಂಪುಟ ಶುಕ್ರವಾರ ಅನುಮೋದನೆ ನೀಡಿತ್ತು. ನೀಟ್ ವಿಷಯದ ಕುರಿತು ವಿದ್ಯಾರ್ಥಿಗಳು ನಡೆಸಿದ ಪ್ರತಿಭಟನೆಯ ಸಮಯದಲ್ಲಿ ಪೊಲೀಸರು ಬಲವಂತದ ಕ್ರಮ ಕೈಗೊಂಡಿದ್ದಾರೆ ಎಂದು ಆರೋಪಿಸಿ ಪ್ರತಿಪಕ್ಷಗಳು ಪ್ರತಿಭಟನೆ ನಡೆಸಿದ ಹಿನ್ನೆಲೆಯಲ್ಲಿ ಸಂಸತ್ತಿನ ಉಭಯ ಸದನಗಳ ಕಲಾಪವನ್ನು ಮಧ್ಯಾಹ್ನ 2 ಗಂಟೆಗೆ ಮುಂದೂಡಲಾಗಿದೆ. ಲೋಕಸಭೆಯಲ್ಲಿ ಇಂದು ಬೆಳಿಗ್ಗೆ 11 ಗಂಟೆಗೆ ಸದನ ಸೇರಿದಾಗ ಸ್ಕಾಟ್ಲ್ಯಾಂಡ್ನ ಗ್ಲಾಸ್ಕೋದಲ್ಲಿ ನಡೆದ 23ನೇ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಪದಕ ವಿಜೇತರಾದ ಮೀರಾಬಾಯಿ ಚಾನು, ರಿಷಿಕಾಂತ್ ಸಿಂಗ್, ರಾಜಮುತ್ತು ಪಾಂಡಿ ಮತ್ತು ಪ್ಯಾರಾ ಪವರ್ ಲಿಫ್ಟರ್ ಜುಂಡುಕುಮಾರ್ ಅವರನ್ನು ಲೋಕಸಭಾಧ್ಯಕ್ಷ ಓಂ ಬಿರ್ಲಾ ಅಭಿನಂದಿಸಿದರು. ಕ್ರೀಡಾಕೂಟದಲ್ಲಿ ಭಾರತೀಯ ಕ್ರೀಡಾಪಟುಗಳು ಅತ್ಯುತ್ತಮ ಪ್ರದರ್ಶನ ನೀಡಿದ್ದಾರೆ. ಕ್ರೀಡಾಪಟುಗಳು, ತರಬೇತುದಾರರು ಮತ್ತು ಇಡೀ ತಂಡವನ್ನು ಅವರು ಶ್ಲಾಘಿಸಿದರು. ಬಳಿಕ ಪ್ರಶ್ನೋತ್ತರ ಅವಧಿಯನ್ನು ಕೈಗೆತ್ತಿಕೊಳ್ಳಲು ಸ್ಪೀಕರ್ ಮುಂದಾದರು. ಈ ವೇಳೆ ವಿರೋಧ ಪಕ್ಷದ ಸದಸ್ಯರು ವಿದ್ಯಾರ್ಥಿಗಳ ಪ್ರತಿಭಟನೆಯ ಸಮಯದಲ್ಲಿ ಪೊಲೀಸರ ಕ್ರಮದ ಆರೋಪವನ್ನು ಎತ್ತಿದರು. ಪ್ರಶ್ನೋತ್ತರ ಅವಧಿಯಲ್ಲಿ ಬೇರೆ ಯಾವುದೇ ಸಮಸ್ಯೆಗಳು ಅಥವಾ ವಿಷಯಗಳನ್ನು ತೆಗೆದುಕೊಳ್ಳಲಾಗುವುದಿಲ್ಲ. ಪ್ರಶ್ನೋತ್ತರ ಅವಧಿಯನ್ನು ಸುಗಮವಾಗಿ ನಡೆಸಲು ಸಹಕರಿಸುವಂತೆ ವಿರೋಧ ಪಕ್ಷಗಳನ್ನು ಸ್ಪೀಕರ್ ಮನವಿ ಮಾಡಿದರು. ಅಲ್ಲದೆ ಸದನದ ಸಂಪ್ರದಾಯ ಮತ್ತು ಸಭ್ಯತೆಗೆ ಧಕ್ಕೆ ತರಲು ಪ್ರಯತ್ನಿಸುತ್ತಿರುವ ಸದಸ್ಯರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಲಾಗುವುದು ಎಂದು ಸ್ಪೀಕರ್ ಎಚ್ಚರಿಸಿದರು. ಆದರೂ ಘೋಷಣೆಗಳು ಮುಂದುವರೆದ ಹಿನ್ನೆಲೆಯಲ್ಲಿ ಸದನವನ್ನು ಮಧ್ಯಾಹ್ನ 2 ಗಂಟೆಗೆ ಮುಂದೂಡಲಾಯಿತು. ರಾಜ್ಯಸಭೆಯಲ್ಲಿ ಇಂದು ಬೆಳಿಗ್ಗೆ 11 ಗಂಟೆಗೆ ಸದನ ಸೇರಿದಾಗ ಕೇಂದ್ರ ರಾಸಾಯನಿಕ ಮತ್ತು ರಸಗೊಬ್ಬರಗಳ ಇಲಾಖೆಗೆ ಸಂಬಂಧಿಸಿದ ಸಂಸದೀಯ ಸ್ಥಾಯಿ ಸಮಿತಿಯ ವರದಿಗಳನ್ನು ಮಂಡಿಸಲಾಯಿತು. ನಂತರ ಸಭಾಪತಿ ಸಿಪಿ ರಾಧಾಕೃಷ್ಣನ್ ಅವರು ವಿರೋಧ ಪಕ್ಷದ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ತಮ್ಮ ವಿಷಯ ಪ್ರಸ್ತಾಪಿಸಲು ಅವಕಾಶ ನೀಡಿದರು. ನಿಯಮ 267 ಅಡಿಯಲ್ಲಿ ವಿದ್ಯಾರ್ಥಿಗಳ ವಿರುದ್ಧ ಪೊಲೀಸರು ಕ್ರಮ ಕೈಗೊಂಡಿದ್ದಾರೆ ಎಂಬ ಆರೋಪದ ಕುರಿತು ಚರ್ಚೆಗೆ ಒತ್ತಾಯಿಸಿದರು. ವಿರೋಧ ಪಕ್ಷದ ಸದಸ್ಯರ ಗದ್ದಲದ ನಡುವೆ ಸದನವನ್ನು ಮಧ್ಯಾಹ್ನ 12 ಗಂಟೆಗೆ ಮುಂದೂಡಲಾಯಿತು. ಪುನಃ 12 ಗಂಟೆಗೆ ಸದನ ಸೇರಿದಾಗ ಗದ್ದಲ ಮುಂದುವರೆದ ಕಾರಣ ಕಲಾಪವನ್ನು ಮಧ್ಯಾಹ್ನ 2 ಗಂಟೆಗೆ ಮುಂದೂಡಲಾಯಿತು. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿಷಯಕ್ಕೆ ಸಂಬಂಧಿಸಿದಂತೆ ಪ್ರತಿಭಟನೆ ನಡೆಸುತ್ತಿದ್ದ ವಿದ್ಯಾರ್ಥಿಗಳ ವಿರುದ್ಧ ಪೊಲೀಸರು ಬಲವಂತದ ಕ್ರಮ ಕೈಗೊಂಡಿದ್ದಾರೆ ಎಂದು ಆರೋಪಿಸಿ ಸಲ್ಲಿಸಲಾದ ಅರ್ಜಿಗಳ ವಿಚಾರಣೆಯನ್ನು ನಾಳೆ ನಡೆಸಲು ಸುಪ್ರೀಂಕೋರ್ಟ್ ಒಪ್ಪಿಗೆ ಸೂಚಿಸಿದೆ. ಇದೇ ವೇಳೆ ಪ್ರತಿಭಟನೆ ಸಮಯದಲ್ಲಿ ಹಲ್ಲೆಗೊಳಗಾದ ಪೊಲೀಸ್ ಸಿಬ್ಬಂದಿಯ ಕುಟುಂಬ ಸದಸ್ಯರು ಸಲ್ಲಿಸಿದ ಪ್ರತ್ಯೇಕ ಅರ್ಜಿಗಳನ್ನು ಮತ್ತು ಇತರೆ ಪಟ್ಟಿ ಮಾಡಲಾದ ಅರ್ಜಿಗಳನ್ನು ಕೈಗೆತ್ತಿಕೊಳ್ಳಲು ಸುಪ್ರೀಂಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಹಾಗೂ ನ್ಯಾಯಮೂರ್ತಿಗಳಾದ ಜೆ ಬಾಗ್ಚಿ ಮತ್ತು ವಿ ಮೋಹನ್ ಅವರನ್ನೊಳಗೊಂಡ ನ್ಯಾಯಪೀಠ ಒಪ್ಪಿಗೆ ಸೂಚಿಸಿದೆ. ಮಾಜಿ ರಾಷ್ಟಪತಿ ಮತ್ತು ಖ್ಯಾತ ವಿಜ್ಞಾನಿ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಅವರ ಪುಣ್ಯತಿಥಿಯಾದ ಇಂದು ರಾಷ್ಟ ಅವರಿಗೆ ಗೌರವ ಸಲ್ಲಿಸುತ್ತದೆ. ಅವರು ಭಾರತದ ಬಾಹ್ಯಾಕಾಶ ಮತ್ತು ಕ್ಷಿಪಣಿ ಅಭಿವೃದ್ಧಿ ಕಾರ್ಯಕ್ರಮಗಳಲ್ಲಿ ನಿರ್ಣಾಯಕ ಪಾತ್ರ ವಹಿಸಿದ್ದರು. ಡಾಕ್ಟರ್ ಅಬ್ದುಲ್ ಕಲಾಂ ಅವರನ್ನು ಭಾರತದ ಕ್ಷಿಪಣಿ ಮಾನವ ಎಂದು ಕರೆಯಲಾಗುತ್ತದೆ. ಅವರು 2015 ಈ ದಿನದಂದು ನಿಧನರಾದರು. ಅವರಿಗೆ ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮತ್ತು ಲೋಕಸಭಾಧ್ಯಕ್ಷ ಓಂ ಬಿರ್ಲಾ ಸೇರಿದಂತೆ ಅನೇಕ ಗಣ್ಯರು ಗೌರವ ನಮನ ಸಲ್ಲಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಲೋಕಸಭಾಧ್ಯಕ್ಷ ಓಂ ಬಿರ್ಲಾ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಅವರು ಅಭಿವೃದ್ಧಿ ಹೊಂದಿದ ಸ್ವಾವಲಂಬಿ ಮತ್ತು ಬಲಿಷ್ಠ ಭಾರತಕ್ಕಾಗಿ ದೂರದೃಷ್ಟಿಯ ಕನಸುಗಾರರಾಗಿದ್ದರು. ದೇಶೀಯ ಕ್ಷಿಪಣಿ ಮತ್ತು ಬಾಹ್ಯಾಕಾಶ ಕಾರ್ಯಕ್ರಮಗಳನ್ನು ಹೊಸ ಎತ್ತರಕ್ಕೆ ಕೊಂಡೊಯ್ಯುವಲ್ಲಿ ಅವರ ಕೊಡುಗೆ ಭಾರತೀಯ ವಿಜ್ಞಾನ ಇತಿಹಾಸದಲ್ಲಿ ಸುವರ್ಣಾಕ್ಷರಗಳಲ್ಲಿ ಕೆತ್ತಲಾಗಿದೆ ಎಂದು ಹೇಳಿದ್ದಾರೆ. ಡಾಕ್ಟರ್ ಅಬ್ದುಲ್ ಕಲಾಂ ಅವರು ಜ್ಞಾನ, ಶಿಸ್ತು, ಸರಳತೆ ಮತ್ತು ರಾಷ್ಟೀಯ ಸೇವೆಯನ್ನು ತಮ್ಮ ಜೀವನದ ಅಡಿಪಾಯವನ್ನಾಗಿ ಮಾಡಿಕೊಂಡರು. ದೇಶಾದ್ಯಂತ ಲಕ್ಷಾಂತರ ಯುವಕರಲ್ಲಿ ಆತ್ಮವಿಶ್ವಾಸ, ನಾವೀನ್ಯತೆ ಮತ್ತು ರಾಷ್ಟ್ರ ನಿರ್ಮಾಣದ ಮನೋಭಾವವನ್ನು ಜಾಗೃತಗೊಳಿಸಿದರು ಎಂದು ತಿಳಿಸಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಇಂದು ಕೇಂದ್ರೀಯ ಮೀಸಲು ಪೊಲೀಸ್ ಪಡೆ CRPF ಸಂಸ್ಥಾಪನಾ ದಿನಾಚರಣೆ. ಈ ಹಿನ್ನೆಲೆಯಲ್ಲಿ CRPF ಸಿಬ್ಬಂದಿಗೆ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮತ್ತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಶುಭಾಶಯ ಕೋರಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅನುಕರಣೀಯ ಧೈರ್ಯ, ಅಚಲ ಸಮರ್ಪಣೆ ಮತ್ತು ವೃತ್ತಿಪರತೆಯ ಅತ್ಯುನ್ನತ ಮಾನದಂಡಗಳೊಂದಿಗೆ CRPF ರಾಷ್ಟದ ಏಕತೆ, ಸಮಗ್ರತೆ ಮತ್ತು ಆಂತರಿಕ ಭದ್ರತೆಯನ್ನು ಕಾಪಾಡುವಲ್ಲಿ ಅಮೂಲ್ಯ ಕೊಡುಗೆ ನೀಡಿದೆ ಎಂದು ಹೇಳಿದ್ದಾರೆ. ನಾಗಾಲ್ಯಾಂಡ್ನಲ್ಲಿ ಮಾನವೀಯ ಕಾರ್ಯಾಚರಣೆಗಳನ್ನು ಭಾರತೀಯ ವಾಯುಪಡೆ ಮುಂದುವರೆಸಿದೆ. ಮಳೆ ಸಂಬಂಧಿತ ಘಟನೆಗಳಿಂದ ರಸ್ತೆ ಸಂಪರ್ಕದಲ್ಲಿ ವ್ಯಾಪಕ ಅಡಚಣೆ ಉಂಟಾಗಿರುವ ಹಿನ್ನೆಲೆಯಲ್ಲಿ ರಾಜ್ಯದ ವಿವಿಧ ಭಾಗಗಳಲ್ಲಿ ಸಿಲುಕಿರುವವರನ್ನು IAF ಹೆಲಿಕಾಪ್ಟರ್ಗಳ ಮೂಲಕ ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರಿಸುತ್ತಿದೆ. ಲಾಗ್ಲೆಂಗ್ ಜಿಲ್ಲೆಯಲ್ಲಿ ಭಾರತೀಯ ವಾಯುಪಡೆಯ 2 ಹೆಲಿಕಾಪ್ಟರ್ಗಳನ್ನು ನಿಯೋಜಿಸಲಾಗಿದೆ. ಸಿಲುಕಿಕೊಂಡಿದ್ದ 42 ಪ್ರಯಾಣಿಕರನ್ನು ಯಶಸ್ವಿಯಾಗಿ ಸ್ಥಳಾಂತರಿಸಲಾಗಿದೆ. ಇದಕ್ಕೂ ಮೊದಲು ಒಟ್ಟು 148 ಪ್ರಯಾಣಿಕರನ್ನು ಸುರಕ್ಷಿತ ಸ್ಥಳಗಳಿಗೆ IAF ಸ್ಥಳಾಂತರಿಸಿದೆ. ಸ್ಕಾಟ್ಲೆಂಡ್ನ ಗ್ಲಾಸ್ಗೋದಲ್ಲಿ ನಡೆದ 23ನೇ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಇಂದಿನಿಂದ ಅಥ್ಲೆಟಿಕ್ಸ್ ಸ್ಪರ್ಧೆಗಳು ಆರಂಭವಾಗಲಿದ್ದು, ಪುರುಷರ ಜಾವೆಲಿನ್ ಎಸೆತದಲ್ಲಿ ಒಲಿಂಪಿಕ್ ಪದಕ ವಿಜೇತ ನೀರಜ್ ಚೋಪ್ರಾ ಸ್ಪರ್ಧಿಸಲಿದ್ದಾರೆ. ನಿನ್ನೆ ನಡೆದ ಮಹಿಳೆಯರ 48 kg ವೇಟ್ ಲಿಫ್ಟಿಂಗ್ ಸ್ಪರ್ಧೆಯಲ್ಲಿ ವೇಟ್ ಲಿಫ್ಟಿಂಗ್ ಚಾಂಪಿಯನ್ ಮೀರಾಬಾಯಿ ಚಾನು ಚಿನ್ನದ ಪದಕ ಗೆದ್ದಿದ್ದಾರೆ. ಅವರು ಒಟ್ಟು 190 kg ಭಾರ ಎತ್ತುವ ಮೂಲಕ ಪ್ರಾಬಲ್ಯ ಸಾಧಿಸಿದ್ದಾರೆ. ಅವರು ಸ್ನ್ಯಾಚ್ನಲ್ಲಿ 85 kg ಹಾಗೂ ಕ್ಲೀನ್ ಮತ್ತು ಜರ್ಕ್ನಲ್ಲಿ 105 kg ಭಾರ ಎತ್ತುವ ಮೂಲಕ ಕಾಮನ್ವೆಲ್ತ್ ಕ್ರೀಡಾಕೂಟದ ಹೊಸ ದಾಖಲೆ ಸ್ಥಾಪಿಸಿದ್ದಾರೆ. 2018 ಮತ್ತು 2022 ನಂತರ ಈ ವಿಜಯವು ಅವರಿಗೆ ಸತತ 3ನೇ ಕಾಮನ್ವೆಲ್ತ್ ಕ್ರೀಡಾಕೂಟದ ಚಿನ್ನದ ಪದಕವನ್ನು ತಂದುಕೊಟ್ಟಿತು. ಪುರುಷರ 60 kg ವೇಟ್ ಲಿಫ್ಟಿಂಗ್ ಸ್ಪರ್ಧೆಯಲ್ಲಿ ಭಾರತದ ರಿಷಿಕಾಂತ್ ಸಿಂಗ್ ಬೆಳ್ಳಿ ಗೆದ್ದಿದ್ದಾರೆ. ಒಟ್ಟಾರೆ 264 kg ತೂಕ ಎತ್ತಿದ ರಿಷಿಕಾಂತ್ ಸಿಂಗ್ ಸ್ನ್ಯಾಚ್ನಲ್ಲಿ 121 kg ಎತ್ತುವ ಮೂಲಕ ದಾಖಲೆ ನಿರ್ಮಿಸಿದರು. ಕ್ಲೀನ್ ಮತ್ತು ಜರ್ಕ್ನಲ್ಲಿ 143 kg ಭಾರ ಎತ್ತಿದರು. ಪುರುಷರ 65 kg ವಿಭಾಗದಲ್ಲಿ ರಾಜ ಮುತ್ತುಪಾಂಡಿ ಒಟ್ಟು 286 kg ಭಾರ ಎತ್ತುವ ಮೂಲಕ ಬೆಳ್ಳಿ ಪದಕ ಗೆದ್ದರು. ಈ ಪೈಕಿ ಸ್ನ್ಯಾಚ್ನಲ್ಲಿ 126 kg ಹಾಗೂ ಕ್ಲೀನ್ ಮತ್ತು ಜರ್ಕ್ನಲ್ಲಿ 160 kg ಸೇರಿವೆ. ಕ್ಯಾಸ್ಪಿಯನ್ ಸಮುದ್ರದಲ್ಲಿ ಇರಾನ್ ವಾಣಿಜ್ಯ ಹಡಗಿನ ಮೇಲೆ ನಡೆದ ದಾಳಿಗೆ ಸೂಕ್ತ ಪ್ರತ್ಯುತ್ತರ ನೀಡುವುದಾಗಿ ಇರಾನ್ ಸಂಸತ್ತಿನ ರಾಷ್ಟೀಯ ಭದ್ರತಾ ಆಯೋಗದ ಮುಖ್ಯಸ್ಥ ಇಬ್ರಾಹಿಂ ಅಜೀಜಿ ಉಕ್ರೇನ್ಗೆ ಎಚ್ಚರಿಕೆ ನೀಡಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಇಬ್ರಾಹಿಂ ಅಜೀಜಿ ಇರಾನ್ ಮೇಲಿನ ಯಾವುದೇ ದಾಳಿಗೆ ಬೆಲೆ ಇದೆ, ಇದಕ್ಕೆ ಉಕ್ರೇನ್ ಪ್ರತಿಕ್ರಿಯೆ ಎದುರಿಸಬೇಕಾಗುತ್ತದೆ ಎಂದು ಹೇಳಿದ್ದಾರೆ. ಇರಾನ್ಗೆ ಸೇರಿದ ಹಡಗಿನ ಮೇಲೆ ಉಕ್ರೇನ್ ಒಬ್ಬ ನಾವಿಕನನ್ನು ಹತ್ಯೆ ಮಾಡಿ ಮತ್ತೊಬ್ಬನನ್ನು ಗಾಯಗೊಳಿಸಿದೆ ಎಂದು ಇರಾನ್ ವಿದೇಶಾಂಗ ಸಚಿವ ಸೈಯದ್ ಅಬ್ಬಾಸ್ ಅರಾಕ್ಚಿ ಆರೋಪಿಸಿದ ನಂತರ ಅವರ ಹೇಳಿಕೆಗಳು ಬಂದಿವೆ. ಈ ಘಟನೆಯ ಬಗ್ಗೆ ಔಪಚಾರಿಕ ಪ್ರತಿಭಟನೆ ಸಲ್ಲಿಸಲು ಇರಾನ್ ಮುಂದಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಾರ್ವಜನಿಕ ಪರೀಕ್ಷೆಗಳ ಅಕ್ರಮ ತಿದ್ದುಪಡಿ ಮಸೂದೆ 2026 ಲೋಕಸಭೆಯಲ್ಲಿ ಮಂಡನೆ. ಪ್ರತಿಭಟನೆ ವೇಳೆ ವಿದ್ಯಾರ್ಥಿಗಳ ಮೇಲೆ ಪೊಲೀಸ್ ಕ್ರಮ ಕುರಿತು ಚರ್ಚೆಗೆ ಆಗ್ರಹಿಸಿ ಪ್ರತಿಪಕ್ಷಗಳ ಗದ್ದಲ. ಸಂಸತ್ತಿನ ಉಭಯ ಸದನಗಳ ಕಲಾಪ 2:00 PM ಮುಂದೂಡಿಕೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿಷಯವಾಗಿ ವಿದ್ಯಾರ್ಥಿಗಳ ಪ್ರತಿಭಟನೆ ವೇಳೆ ಬಲಪ್ರಯೋಗ ಆರೋಪ, ಸುಪ್ರೀಂಕೋರ್ಟ್ನಲ್ಲಿ ನಾಳೆ ಅರ್ಜಿಗಳ ವಿಚಾರಣೆ. ಹಾಗೂ ಕಾಮನ್ವೆಲ್ತ್ ಕ್ರೀಡಾಕೂಟ, ಜಾವೆಲಿನ್ ಎಸೆತ ಸ್ಪರ್ಧೆಯಲ್ಲಿಂದು ಒಲಿಂಪಿಕ್ ಪದಕ ವಿಜೇತ ನೀರಜ್ ಚೋಪ್ರಾ ಭಾಗಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30.
4: ಆಕಾಶವಾಣಿ ಬೆಂಗಳೂರು. ಈಗ ಚಿತ್ರಗೀತೆಗಳು. ಮೊದಲಿಗೆ ಒಂದು ವಾಣಿಜ್ಯ ಪ್ರಕಟಣೆ.
5: ಏನು ರಂಗ, ಕೈಗೆ ಬ್ಯಾಂಡೇಜು
6: ಬಿದ್ಬಿಟ್ಟಾಕ? ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
5: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
7: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
4: ಸೋನು ನಿಗಮ್ ಹಾಗೂ ಶ್ರೇಯಾ ಘೋಷಾಲ್ ಅವರ ಕಂಠಸಿರಿಗಳಲ್ಲಿ ಈಗ ಕೇಳೋಣ ಲಕ್ಕಿ ಚಿತ್ರದ ಗೀತೆಯನ್ನು. ಜಯಂತ್ ಕಾಯ್ಕಿಣಿಯವರ ಗೀತರಚನೆಗೆ ಸಂಗೀತ ನೀಡಿದ್ದಾರೆ ಅರ್ಜುನ್ ಚನ್ಯಾ.

ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com. ಈಗ ಚಪ್ಪಾಳ ಚಿತ್ರದ ಗೀತೆಯನ್ನು ಕೇಳೋಣ. ವೃಂದಗಾನದಲ್ಲಿ ಕವಿರಾಜ್ ಅವರ ಸಾಹಿತ್ಯಕ್ಕೆ ಸಂಗೀತ ಸಂಯೋಜನೆ ಆರ್ ಪಿ ಪಟ್ನಾಯಕ್ ಅವರದು.

0: ಆಕಾಶವಾಣಿ ಬೆಂಗಳೂರು, ಸಮಯ 1:30. ಈಗ ಚೈತ್ರವನ ಕಾರ್ಯಕ್ರಮ ಪ್ರಸಾರವಾಗುವುದು. ಮೊದಲಿಗೆ ಒಂದು ವಾಣಿಜ್ಯ ಪ್ರಕಟಣೆ.
1: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
2: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
1: ಕೇವಲ ₹50 ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಇಂದೇ KSUWSSB.karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: ಆಕಾಶವಾಣಿ ಚೈತ್ರವನ. ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ.
4: ಚೈತ್ರವನ ಕಾರ್ಯಕ್ರಮದ ಕೇಳುಗರಿಗೆಲ್ಲ ನಮಸ್ಕಾರಗಳು ಹಾಗೂ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಪ್ರಿಯ ಕೇಳುಗರೇ, ಇಂದಿನ ಈ ಕಾರ್ಯಕ್ರಮದಲ್ಲಿ ಲಕ್ಷ್ಮೀಶನ ಜೈಮಿನಿ ಭಾರತದ 26ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಲಿದ್ದೀರಿ. ವಾಚನ ಮಾಡಲಿದ್ದಾರೆ ಡಾಕ್ಟರ್ ಮತ್ತೂರು ಎಸ್ ಸನತ್ಕುಮಾರ್, ವ್ಯಾಖ್ಯಾನ ಮಾಡಲಿದ್ದಾರೆ ಡಾಕ್ಟರ್ ಮಹಾಬಲೇಶ್ವರ.
5: ಮಯೂರ ಧ್ವಜ ದೀಕ್ಷಿತನಾಗಿ ಕುಳಿತುಕೊಂಡಿದ್ದಾನೆ. ಅಂತಹ ಸಂದರ್ಭದಲ್ಲಿ ಆ ಮುದಿಬ್ರಾಹ್ಮಣ ವೇಷಧಾರಿಯಾಗಿರುವಂತಹ ಆ ಪರಮಾತ್ಮ ತನ್ನ ಶಿಷ್ಯನ ಜೊತೆ ಕೂಡಿ ಅರ್ಜುನನ ಜೊತೆ ಸೇರಿಕೊಂಡು ಅಲ್ಲಿಗೆ ಬಂತಾ ಇದ್ದಾನೆ. ಬಂದುಬಿಟ್ಟು ಹೇಳ್ತಾ ಇದ್ದಾನೆ, ಸ್ವಸ್ತ್ಯಸ್ತು ತುಭ್ಯಂ ಅಂತ ನೇರವಾಗಿ ಅವನು ನಮಸ್ಕಾರ ಮಾಡುವ ಮೊದಲೇ ಆಶೀರ್ವಾದವನ್ನು ಮಾಡ್ತಾ ಇದ್ದಾನೆ. ಏನ್ ಆಶ್ಚರ್ಯ ಇದು!
6: ಮತ್ತೇ

0: ನೃಪನಿರದೆದ್ದು ಪದಗೆರಗಿ ದತ್ತಾರ್ಘ್ಯಪಾದ್ಯಾಸನಗಳಿಂದ ಉಪಚರಿಸಿ ಕುಳ್ಳಿರಿಸುತ್ತ ಇಂತೆಂದನೂ.
1: ಮಹಾರಾಜ ಕೇಳು, ನೀನು ನಮಸ್ಕಾರ ಮಾಡುವ ಮೊದಲೇ ನಾನು ಆಶೀರ್ವಾದವನ್ನು ಮಾಡಿದ್ದೇನೆ. ಹಾಗೆ ನೀನು ಮಹಾದಾನಿಯಾಗಿದೀಯ. ಶಿಷ್ಯನೊಡನೆ ನಿನ್ನ ಯಾಗ ಮಂಟಪಕ್ಕೆ ನಾನೀಗ ಬಂದಿದ್ದೇನೆ. ಮತ್ತು ಕೂಡ ಮಯೂರಧ್ವಜ ಬ್ರಾಹ್ಮಣನನ್ನು ಕಂಡು ಆ ಸಂದರ್ಭದಲ್ಲಿ ಆಶ್ಚರ್ಯವಾಗಿದೆ, ಹೆದರಿಕೆಯೂ ಆಗಿದೆ. ನಾನು ನಮಸ್ಕಾರ ಮಾಡದೆ ಆತ ಆಶೀರ್ವಾದವನ್ನು ಮಾಡಿದರೆ ಏನು ಕಡಗಾಗುತ್ತೋ ಏನೋ ಎಂಬಂತಹ ಭಯ ಆಗಿದೆ. ಆ ನಂತರ ಥಟ್ಟನೆ ಎದ್ದು ಅವನ ಪಾದಗಳಿಗೆ ನಮಸ್ಕಾರವನ್ನು ಮಾಡಿ ಅರ್ಘ್ಯಪಾದ್ಯಾದಿಗಳನ್ನು ಕೊಟ್ಟು ಆಸನವನ್ನು ಕೊಟ್ಟು ಮಹಾರಾಜ ಸತ್ಕಾರವನ್ನು ಮಾಡ್ತಾ ಇದ್ದಾನೆ.
0: ಎಂದು ಪರ್ಯಂತಂ ದ್ವಿಜರ್ಗೆ ಅವಜ್ಞೆಯ ನೆಸಗರೋ

ಮಹಾರಾಜ, ಆ ವಿಪ್ರೋತ್ತಮನಿಗೆ ಅರ್ಘ್ಯಪಾದ್ಯಾದಿಗಳನ್ನೆಲ್ಲ ಕೊಟ್ಟು ಸತ್ಕರಿಸಿದ ಮೇಲೆ ಹೇಳ್ತಾ ಇದ್ದಾನೆ, ಎಲೈ ವಿಪ್ರೋತ್ತಮ, ನೀನು ಮಂಗಳಕರವಾಗುವಂತ ಹರಸಿದೆ, ನನಗೆ ಒಳ್ಳೆಯದೇ ಆಗತ್ತೆ ನಿಜ, ಆದರೆ ನಾನು ನಮಸ್ಕಾರ ಮಾಡುವ ಮೊದಲೇ ನೀನು ಆಶೀರ್ವಾದವನ್ನು ಮಾಡ್ತಾ ಇದೀಯ, ಆದರೆ ಈ ತರಹ ಆಶೀರ್ವಾದವನ್ನು ಮಾಡಿದರೆ ಅದು ನನ್ನನ್ನು ಕೊಂದ ಹಾಗೆ, ಈ ಬೇರೆ ಶಾಪದ ಅಗತ್ಯ ಇಲ್ಲ ಅಂತ ಮಯೂರ ಧ್ವಜ ಆ ವಿಪ್ರೋತ್ತಮನಿಗೆ ಹೇಳಿದಾಗ ಅವನು ಹೇಳ್ತಾ ಇದ್ದಾನೆ,

0: கே நரநாதனிந்தெந்தனு.
1: ಆಗ ವೃದ್ಧ ಬ್ರಾಹ್ಮಣ ಹೀಗೆ ಹೇಳ್ತಾ ಇದ್ದಾನೆ, ನಮಸ್ಕಾರ ಮಾಡೋದಕ್ಕೆ ಮೊದಲೇ ಆಶೀರ್ವಾದವನ್ನ ಮಾಡಬಾರದು, ಇದು ನನಗೂ ಕೂಡ ಗೊತ್ತು. ಆದರೆ ನನಗೆ ಬಂದಿರುವಂತಹ ಸಂಕಟ ವಿಪತ್ತು ಆ ದೆಸೆಯಿಂದ ನಾನು ರಾಜನಿಗೆ ಭಿನ್ನಹ ಮಾಡೋದಕ್ಕೋಸ್ಕರ ಬಂದಿದ್ದೇನೆ, ಅದನ್ನ ಹೇಳೋ ಮೊದಲೇ ನಾನು ಆಶೀರ್ವಾದ ಮಾಡಿದ್ದೇನೆ. ಮತ್ತು ರಾಜನೂ ಕೂಡ ನಮಸ್ಕಾರಕ್ಕೆ ಅರ್ಹನಾದಂತಹ ವ್ಯಕ್ತಿ, ಹಾಗಾಗಿ ನಾನು ಆಶೀರ್ವಾದ ಮಾಡಿರೋದ್ರಲ್ಲಿ ಯಾವ ದೋಷವೂ ಕೂಡ ಇಲ್ಲ. ಮತ್ತು ಕೂಡ ನಾನು ಅತಿಶಯವಾದ ಆರ್ತನಾಗಿ ನಾನು ನಿನ್ನ ಬಳಿಗೆ ಬಂದಿದ್ದೇನೆ, ನಿನ್ನ ಬಳಿಯಲ್ಲಿ ನನ್ನ ಸಂಕಟ ಪರಿಹಾರವಾಗತ್ತೆ ಅನ್ನುವಂತಹ ನಂಬಿಕೆ ಇದೆ ಅಂತ ಹೇಳಿ ಆ ಕಪಟ ಬ್ರಾಹ್ಮಣ ಮಯೂರ ಧ್ವಜನಿಗೆ ಹೇಳಿದಾಗ ಅವನು ಅದಕ್ಕೆ ಈ ರೀತಿಯಾಗಿ ಹೇಳ್ತಾ ಇದ್ದಾನೆ, ದ್ವಿಜ ತಿಲಕ

ಹೇಳ್ತಾ ಇದ್ದಾನೆ ಮಯೂರ ಧ್ವಜ ದ್ವಿಜ ತಲಕ, ನೀನು ಅನುಗ್ರಹ ಮಾಡು, ಅದರಿಂದ ನಾನು ಧನ್ಯನಾಗ್ತೇನೆ. ಇಲ್ಲಿ ಬಂದಿದೀಯಲ್ಲ, ಯಾವ ಕಾರ್ಯಕ್ಕೋಸ್ಕರ ನೀನ್ ಬಂದಿದೀಯಾ? ನಿನ್ನ ಶಿಷ್ಯನ ಜೊತೆ ನಿನ್ ಏನ್ ಕಷ್ಟ ಏನು, ನಿನಗೇನ್ ಆಸೆ ಇದೆ, ನಿನಗೇನ್ ಬೇಕಾಗಿದೆ, ಯಾವುದನ್ನು ಕೂಡ ಮುಚ್ಚು ಮರೆ ಮಾಡದೆ ಹೇಳು. ನಾನು ಆಶ್ವಾಸನೆಯನ್ನು ಕೊಡ್ತಾ ಇದ್ದೇನೆ, ಪ್ರತಿಜ್ಞೆ ಮಾಡ್ತೇನೆ, ನಾನು ಹೇಳ್ತಾ ಇದ್ದೇನೆ, ನೀನು ಕೇಳಿದುದನ್ನ ನಾನು ಕೊಡ್ತೇನೆ ಅಂತ ಮಯೂರ ಧ್ವಜ ಆತ್ಮವಿಶ್ವಾಸವನ್ನ ಉಂಟು ಮಾಡುವ ರೀತಿಯಲ್ಲಿ ಹೇಳಿದಾಗ ಆಗ ವೃದ್ಧ ಬ್ರಾಹ್ಮಣ ಹೇಳ್ತಾ ಇದ್ದಾನೆ.

ಪಟ ನಾಟಕ ಸೂತ್ರಧಾರಿಯಾಗಿರುವಂತಹ ವೃದ್ಧ ಬ್ರಾಹ್ಮಣನ ವೇಷದಲ್ಲಿರುವಂತಹ ಕೃಷ್ಣ ತನ್ನ ಪರಿಚಯವನ್ನು ಮಾಡಿಕೊಳ್ತಾ ಇದ್ದಾನೆ. ಮಹಾರಾಜ ಕೇಳು, ನನ್ನ ಹೆಸರು ಕೃಷ್ಣ ಶರ್ಮ ಅಂತ, ನಮ್ಮ ಊರು ಧರ್ಮಪುರ, ನನಗೆ ವಿವಾಹದ ವಯಸ್ಸಿಗೆ ಬಂದಿರುವಂತಹ ಮಗ ಇದ್ದಾನೆ, ಅವನಿಗೆ ಮದುವೆ ಮಾಡಬೇಕು ಅಂತ ನಿಶ್ಚಯ ಮಾಡಿಬಿಟ್ಟು ನಿಮ್ಮ ಪುರೋಹಿತರು ಸತ್ಯಶೀಲರು ಅವರ ಮನೆಯಲ್ಲಿ ವಿವಾಹ ಯೋಗ್ಯಳಾದಂತಹ ಕನ್ನಿಕೆ ಇದ್ದಾಳೆ, ಅವಳ ಜೊತೆ ಸಂಬಂಧವನ್ನು ಮಾಡಬೇಕು, ಅವಳನ್ನ ಕೇಳಬೇಕು ವಿವಾಹಕ್ಕೆ ಅಂತ ನಾನು ಬರ್ತಾ ಇರಬೇಕಾದ್ರೆ ಕಾಡಿನ ದಾರಿಯಲ್ಲಿ ನಾನು ಬರ್ತಾ ಇದ್ದೇನೆ, ನನ್ನ ಶಿಷ್ಯ ಮುಂದೆ ಇದ್ದಾನೆ, ಮಧ್ಯದಲ್ಲಿ ನನ್ನ ಮಗ, ಹಿಂದೆ ನಾನು ಬರ್ತಾ ಇದ್ದೇನೆ. ಆ ಸಂದರ್ಭದಲ್ಲಿ ಕಾಡು ದಾರಿಯಲ್ಲಿ ಒಂದು ಪೊದೆಯಲ್ಲಿದ್ದಂತಹ ಒಂದು ಸಿಂಹ ಬಂದು ನನ್ನ ಮಗನನ್ನ ಹಿಡಿಯಿತು.

ನಿಮ್ಮ ನಗರಕ್ಕೆ ಬರ್ತಾ ಇರುವಂತಹ ಸಂದರ್ಭದಲ್ಲಿ ಕಾಡು ದಾರಿಯಲ್ಲಿ ಬರ್ತಾ ಇರಬೇಕಾದ್ರೆ ಒಂದು ಪೊಟರೆಯಲ್ಲಿ ಇದ್ದಂತಹ ಸಿಂಹ ವೇಗವಾಗಿ ಬಂದು ನನ್ನ ಮಗನನ್ನು ಹಿಡಿದುಕೊಂಡು ಬಿಡ್ತು. ಹಾ ಮಗನೇ, ಅಯ್ಯೋ ಮಗನೇ ಅಂತ ನಾನು ದುಃಖ ಪಡ್ತಾ ಇದ್ದೇನೆ. ಇದ್ದಂತಹ ಒಬ್ಬನೇ ಮಗನನ್ನ ಸಿಂಹ ಹಿಡ್ಕೊಳ್ತಾ ಇದೆಯಲ್ಲ ಅಂತ ದುಃಖ ಪಡ್ತಾ ಆ ನರಸಿಂಹನನ್ನ ನಾನು ಸ್ಮರಣೆ ಮಾಡ್ತಾ ಇದ್ದೇನೆ. ಆ ಸಂದರ್ಭದಲ್ಲಿ ಆ ಸಿಂಹ ತನ್ನ ಉಗುರುಗಳಿಂದ ಹಲ್ಲುಗಳಿಂದ ನನ್ನ ಮಗನನ್ನ ಘಾಸಿಗೊಳಿಸ್ಲಿಲ್ಲ, ಅವನನ್ನು ಹಿಡಿದುಕೊಂಡಿದೆ. ಅದ್ರ ಜೊತೆ ಏನ್ ಆಶ್ಚರ್ಯ, ಆ ಸಿಂಹ ಮನುಷ್ಯರಂತೆ ಅಟ್ಟಹಾಸವನ್ನ ಮಾಡ್ತಾ ಎಲೈ ಭೂಸರೋತ್ತಮ, ಸುಮ್ಮನೆ ಯಾಕೆ ನೀನು ಕೂಗಾಡ್ತಾ ಇದೀಯಾ, ದುಃಖ ಪಡ್ತಾ ಇದೀಯಾ, ಅರಚತಾ ಇದೀಯಾ, ನನ್ನ ಮಾತನ್ನ ಕೇಳು ಅಂತ ಸಿಂಹ ಮನುಷ್ಯರ ವಾಣಿಯಲ್ಲಿ ಮಾತಾಡ್ತಾ ಇದೆ.

ಅಪುತ್ರಸ್ಯ ಗತಿರ್ನಾತಿ ಅಂತ ಹೇಳ್ತಾರೆ. ಮಕ್ಕಳು ಇಲ್ಲದೆ ಇರುವವರಿಗೆ ಪರಲೋಕವಿಲ್ಲ ಎಂಬುದು ಆಶ್ಚರ್ಯವೇನೂ ಅಲ್ಲ. ಎಲ್ಲ ವೇದಗಳು ಕೂಡ ಇದನ್ನೇ ಹೇಳ್ತಾ ಇದೆ. ನಿನ್ನ ಮಗನು ನನಗೆ ಸಿಕ್ಕಿಬಿದ್ದಿದ್ದಾನೆ, ಬಿಡಿಸಿಕೊಳ್ಳೋದಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಸುಮ್ಮನೆ ಮಗನ ಮೇಲಿನ ಪ್ರೀತಿಯನ್ನು

ಅಂತಹ ಸಿಂಹಕ್ಕೆ ಈ ರೀತಿ ಬೇಡ್ಕೊಳ್ತಾ ಇದ್ದೇನೆ. ನಾನು ವೃದ್ಧ, ವಯಸ್ಸಾಗಿದೆ, ಇನ್ನು ಕೆಲವು ದಿನಗಳು ಮಾತ್ರ ನಾನು ಇಲ್ಲಿ ಬದುಕಬಹುದು. ಕಾಡು ಬಾ ಅಂತ ಹೇಳ್ತಾ ಇದೆ, ಊರು ಹೋಗು ಅಂತ ಹೇಳ್ತಾ ಇದೆ. ನಾನು ಬದುಕೇನ್ ಪ್ರಯೋಜನ? ಮಗನಿಲ್ಲದವನು ಮಾಡುವುದಾದರೂ ಏನು? ನೀನು ನನ್ನನ್ನು ಆಹುತಿಯನ್ನಾಗಿ ತೆಗೆದುಕೋ, ನನ್ನ ಮಗನನ್ನು ಬಿಟ್ಬಿಡು, ಅವನಿಂದ ನನಗೆ ಸದ್ಗತಿ ದೊರೆಯುತ್ತೆ, ಅವನು ಉತ್ತರೋತ್ತರ ಸಂಸ್ಕಾರವನ್ನು ನನಗೆ ಮಾಡ್ತಾನೆ ಅಂತ ಹೇಳಿದಾಗ ಆ ಸಿಂಹ ಹೇಳ್ತಾ ಇದೆ, ಮೃತಿಯ ಬಯಸುವ ದುಃಖಿಗೆ ಆವ ಕಂಟಕವಿಲ್ಲ, ದುಃಖಿಯಾಗಿ ಸಾವನ್ನ ಬಯಸುವವನಿಗೆ ಯಾವ ಅಡ್ಡಿಯೂ ಇಲ್ಲ, ಸುಖದಿಂದ ಬದುಕುವವನಿಗೆ ಕಂಟಕಗಳು ಬರುತ್ತೆ. ಈ ಬಾಲಕ ನನಗೆ ಕಾಲವಶವಾಗಿ ದೊರಕಿದ್ದಾನೆ, ನೀನು ನನಗೆ ಬೇಡ, ಹೊರಟು ಹೋಗು ಅಂತ ಆ ಸಿಂಹ ಈ ವೃದ್ಧ ಬ್ರಾಹ್ಮಣನನ್ನು ಕುರಿತು ಹೇಳಿತು ಅಂತ

0: ಎನಲು ಅವನೀಶ ನಿಂತೆಂದನು.
1: ಆ ಮಾತನ್ನ ಕೇಳಿ ನಾನು ಭಯದಿಂದ ನಡುಗ್ತಾ ರೋದನವನ್ನು ಮಾಡ್ತಾ ಇದ್ದೇನೆ. ಎಲೆ ಮೃಗರಾಜ, ಈ ಭೂಮಿಯಲ್ಲಿ ಉಗ್ರವಾದಂತಹ ತಪಸ್ಸು ದಾನ ಧರ್ಮಗಳಿಂದ ನನ್ನ ಮಗನನ್ನು ಉಳಿಸಿಕೊಳ್ಳುವವರು ಯಾರೂ ಇಲ್ಲವೇ? ನಾನು ಏನು ಮಾಡಲಿ ಈಗ ಅಂತ ದುಃಖಿಸ್ತಾ ಇರಬೇಕಾದ್ರೆ ಆ ಸಿಂಹ ನನಗೆ ಒಂದು ಆಸೆಯನ್ನ ತೋರಿಸಿ ನಿನ್ನ ಬಳಿಗೆ ಕಳುಹಿಸಿದೆ. ಅದಕ್ಕೋಸ್ಕರ ನಾನು ನಿನ್ನ ಬಳಿಗೆ ಬಂದಿದ್ದೇನೆ ಅಂತ ಆ ವೃದ್ಧ ಬ್ರಾಹ್ಮಣ ಮಹಾರಾಜನಿಗೆ ಹೇಳಲು ರಾಜ

ಮಯೂರಧ್ವಜ ಹೇಳ್ತಾ ಇದ್ದಾನೆ, ವಿಪ್ರೇಂದ್ರ ಕೇಳು, ಎನ್ನ ರಾಷ್ಟ್ರದಲ್ಲಿ ಇದುವರೆಗೂ ಕೂಡ ನಾನು ನರಸಿಂಹನ ಸಂಚಾರವನ್ನು ನೋಡಿದ್ದೇನೆ ಹೊರತು ಈ ಕ್ಷುದ್ರವಾದಂತಹ ಸಿಂಹದ ಓಡಾಟವನ್ನ ನೋಡಿಲ್ಲ, ಕೇಳಿಲ್ಲ, ತಿಳಿದಿಲ್ಲ. ಈ ನಿನ್ನ ಮಗನನ್ನು ಹಿಡಿಯುವಂತಹ ಸಿಂಹ ಇದೆಯೇ ನನ್ನ ರಾಜ್ಯದಲ್ಲಿ? ಇದುವರೆಗೂ ಕೂಡ ಕೇಳಿಲ್ಲ. ಈಗ ಆಗಿದೆ, ನಿನ್ನ ಮಾತನ್ನು ನಾನು ನಂಬ್ತೇನೆ. ಆದರೆ ಅದಕ್ಕೆ ನನ್ನಿಂದ ಏನಾಗಬೇಕು ಹೇಳು. ಯಾವುದನ್ನು ಕೂಡ ಮುಚ್ಚುಮರೆ ಇಲ್ಲದೆ ಹೇಳು, ಬಚ್ಚಿಟ್ಕೊಳ್ಬೇಡ, ಹೆದರದೆ ಹೇಳು ಅಂತ ಆ ಬ್ರಾಹ್ಮಣನಿಗೆ ಮಯೂರಧ್ವಜ ಹೇಳಿದ. ಆಗ ಬ್ರಾಹ್ಮಣ ಹೇಳ್ತಾ ಇದ್ದಾನೆ,

0: ಮಹಾರಾಜ, ಆ ಸಿಂಹ ಆಡಿದ ಮಾತನ್ನ ಹೇಳೋದು ಒಳ್ಳೇದಲ್ಲ. ಆದರೆ ಮಗನಿಲ್ಲದಂತಹ ನನ್ನ ಬಾಳು ಎಷ್ಟು ದಾರುಣವಾಗಿದೆ ಅದು ಊಹಿಸಿಕೊಳ್ಳೋದಕ್ಕೂ ಆಗೋದಿಲ್ಲ. ಅದು ಅಸಹನೀಯವಾಗಿರುವಂತಹದ್ದು, ಅತ್ಯಂತ ಕ್ರೂರವಾಗಿರುವಂತಹದ್ದು. ಹಾಗಾಗಿ ವಿಧಿ ಇಲ್ಲದೆ ಆ ಸಿಂಹವು ಹೇಳಿದ ಮಾತನ್ನ ನಾನು ನಿನಗೆ ಆಲಿಸಲೇಬೇಕಾಗಿದೆ. ಆ ಸಿಂಹ ನನ್ನನ್ನು ಕುರಿತು ಹೇಳುತ್ತೆ, ನೀನು ಮುದಿಯಾಗಿದ್ದೀಯ, ನಿನ್ನ ಶರೀರ ತಪಸ್ಸಿನಿಂದ ಒಣಗಿ ಹೋಗಿದೆ, ನಾನು ನಿನ್ನ ಶರೀರವನ್ನ ಅಪೇಕ್ಷಿಸೋದಿಲ್ಲ, ಆದರೆ ದಿವ್ಯವಾದ ಹಾಲು ಹಣ್ಣುಗಳಿಂದ ಸುಪುಷ್ಟವಾಗಿರುವಂತಹ ದಷ್ಟಪುಷ್ಟವಾಗಿರುವಂತಹ ಮಯೂರ ಧ್ವಜನ ಶರೀರದ ಅರ್ಧ ಭಾಗವನ್ನು ನನಗೆ ಕೊಡು. ಈ ಪ್ರಕಾರವಾಗಿ ಆ ಸಿಂಹ ನನ್ನ ಕುರಿತು ಹೇಳಿತು.
1: ಈ ಮಗನ ಮೇಲೆ ನಿನಗಾಸೆಯುಳ್ಳೊಡೆ ಬಿಡುವೆನು ಆ ಮಯೂರ

0: ಆ ಸಿಂಹ ಹೇಳ್ತಾ ಇದೆ, ಆ ಮಯೂರ ಧ್ವಜನ ಅರ್ಧ ದೇಹವನ್ನ ತೆಗೆದುಕೊಂಡು ಬಾ, ಆಗ ನಾನು ನಿನ್ನ ಮಗನನ್ನ ಬಿಡ್ತೇನೆ. ನೀನು ಅಲ್ಲಿಗೆ ಹೋಗಿ ಬರೋವರೆಗೂ ಕೂಡ ನಾನು ನಿನ್ನ ಮಗನನ್ನ ಕೊಲ್ಲೋದಿಲ್ಲ ಅಂತ ಸಿಂಹ ಹೇಳ್ತು. ಆಗ ನಾನು ಹೇಳ್ದೆ, ಅಯ್ಯೋ, ಎಲ್ಲಾದರೂ ಮಹಾರಾಜ ತನ್ನ ಶರೀರದ ಅರ್ಧ ಭಾಗವನ್ನು ಕೊಡ್ತಾನೆಯೇ, ಇದೆಲ್ಲವೂ ಕೂಡ ಭ್ರಮೆ ಅಂತ ನಾನು ಹೇಳಿದಾಗ ಆ ಸಿಂಹ ಎಂತಹ ಮಾತನಾಡುತ್ತೆ ಕೇಳು ಮಹಾರಾಜ.
1: ಎಲೆ ಮರುಳೆ ವಿಪ್ಪ

ಎಲೆ ಮರುಳೆ, ಪರೋಪಕಾರವೆಂಬ ಪುರುಷಾರ್ಥವನ್ನ ಬಯಸುವಂತಹ ವ್ಯಕ್ತಿ ಈ ಭೂಮಿಯ ಮೇಲಿನ ಬಾಳನ್ನ, ತನ್ನ ಶರೀರವನ್ನ ಶಾಶ್ವತವಾಗಿ ಇರೋದು ಅಂತ ತಿಳಿತಾನೇನಯ್ಯ? ಮಹಾತ್ಮರಿಗೆ ಕೊಡದೇ ಇರುವಂತಹದ್ದು ಯಾವುದೂ ಇಲ್ಲ. ಅವರಲ್ಲಿ ಏನಿದೆ ಎಲ್ಲವನ್ನೂ ಕೂಡ, ಸರ್ವಸ್ವವನ್ನು ಕೂಡ ದಾನ ಮಾಡ್ತಾನೆ. ಇಂತಹವರನ್ನೇ ಸತ್ಪುರುಷರು ಅಂತ ಹೇಳ್ತಾರೆ. ಕರ್ಣ, ದದೀಚಿ ಮೊದಲಾದವರು ತಮ್ಮಲ್ಲಿರುವಂತಹ ಕವಚ ಕುಂಡಲಗಳು, ಮೂಳೆಗಳನ್ನೆಲ್ಲ ದಾನ ಮಾಡಿದ್ದಾರೆ. ನಿನ್ನ ಕುಲವು ಉಳಿಬೇಕು ಅಂತ ನಿನಗೆ ಆಸೆ ಇದ್ದರೆ ಹೋಗು, ಆ ಮಯೂರ ಧ್ವಜನನ್ನ ಕೇಳು. ಅವನು ಖಂಡಿತವಾಗಿಯೂ ಕೂಡ ತನ್ನ ಶರೀರದ ಅರ್ಧ ಭಾಗವನ್ನ ಕೊಡದೇ ಇರೋದಿಲ್ಲ ಅಂತ ಆ ಸಿಂಹವು ಹೇಳಲಾಗಿ, ಅವನ ಮಾತಿನ ಮೇಲಿನ ನಂಬಿಕೆಯಿಂದ ನಾನು ಇಲ್ಲಿಯವರೆಗೂ ಕೂಡ ಬಂದಿದ್ದೇನೆ ಅಂತ ಆ ವಿಪ್ರ ಮಯೂರ ಧ್ವಜನಿಗೆ ಹೇಳ್ತಾ ಇದ್ದಾನೆ. ಸುತ್ತ

ರಾಜ, ಆ ಸಿಂಹ ಇನ್ನೂ ಒಂದು ಮಾತನ್ನು ಹೇಳಿತು. ಶ್ರೇಷ್ಠರಾದ ರಾಜರಲ್ಲಿ ಇರಬೇಕಾದಂತಹ ಎಲ್ಲ ಗುಣಗಳು ಕೂಡ ಆ ಮಯೂರ ಧ್ವಜನಲ್ಲಿ ಇವೆ. ಎಂತಹ ಆದರ್ಶ ರಾಜ ಅವನು. ಆ ಮಯೂರ ಧ್ವಜ ಮಹಾತ್ಯಾಗಿ, ಶೂರ, ಪರೋಪಕಾರಿ, ಜೊತೆಗೆ ವಿಷ್ಣು ಭಕ್ತನು ಕೂಡ. ಮಾತ್ಸರ್ಯ ರಹಿತನಾಗಿದ್ದಾನೆ, ಅನಸೂಯವಾಗಿದ್ದಾನೆ, ಕೃಪಾಸಾಗರನಾಗಿದ್ದಾನೆ, ಇಡೀ ಸಮಸ್ತ ಜನರಿಂದ ನಮಸ್ಕರಿಸಲ್ಪಡಲು ಯೋಗ್ಯನಾಗಿದ್ದಾನೆ, ವಂದ್ಯನಾಗಿದ್ದಾನೆ. ಇಂತಹ ಮಯೂರ ಧ್ವಜ ಬೇಡಿದವರಿಗೆ ತನ್ನ ಜೀವವನ್ನ ಬೇಕಾದರೂ ಕೂಡ ಅತ್ಯಂತ ಸಂತೋಷದಿಂದ ಕೊಡ್ತಾ ಇದ್ದಾನೆ. ಇಂತಹ ಅನಿತ್ಯವಾದಂತಹ ಸಂಸಾರದಲ್ಲಿ ಸತ್ಕೀರ್ತಿಯನ್ನು ಪಡೆಯದೇ ಇರ್ತಾನೆಯೇ. ನನ್ನ ಮಾತು ಸತ್ಯ, ಅವನ ಬಳಿಗೆ ಹೋಗು, ನೀನು ದೇಹಾರ್ಧವನ್ನು ಕೇಳು, ಅವನು ಖಂಡಿತವಾಗಿಯೂ ಕೊಡ್ತಾನೆ. ಅವನ ದೇಹಾರ್ಧವನ್ನು ತಂದ್ರೆ ನಾನು ನಿನ್ನ ಮಗನನ್ನ ಬಿಡುತ್ತೇನೆ ಅಂತ ಹೇಳಲು, ನಾನು ನಿನ್ನ ಬಳಿಗೆ ಬಂದಿದ್ದೇನೆ ಅಂತ ಆ ವೃದ್ಧ ಬ್ರಾಹ್ಮಣ ಮಹಾರಾಜನಿಗೆ ಹೇಳ್ತಾ ಇದ್ದಾನೆ.

ಮಹಾರಾಜ, ನಾನು ಮಹಾಮೂರ್ಖ. ನಾನು ಎಲ್ಲವನ್ನು ಬಿಟ್ಟು ನಿನ್ನ ಬಳಿ ಈ ಸುಂದರವಾದಂತಹ ಶರೀರ, ವೈಭವೋಪೇತವಾದಂತಹ ಈ ಒಂದು ರಾಜ್ಯ, ಇದರಿಂದ ಕೂಡಿರುವಂತಹ ನಿನ್ನ ನಿನ್ನ ಶರೀರವನ್ನ ಅದರ ಅರ್ಧ ಭಾಗವನ್ನ ಕೊಟ್ಟು ನನ್ನ ಮಗನನ್ನು ಉಳಿಸು ಅಂತ ನಾನು ಕೇಳ್ಕೊಳ್ತಾ ಇದ್ದೇನಲ್ಲ, ಸಿಂಹದ ಮಾತಿಗೆ ಕಟ್ಟು ಬಿದ್ದು ನಾನು ಇಲ್ಲಿಗೆ ಬಂದಿದ್ದೇನಲ್ಲ, ಎಂತಹ ಮೂರ್ಖ ನಾನು. ಅಪಾಯಕ್ಕೆ ಸಿಕ್ಕಿರುವಂತಹ ನನ್ನ ಮಗನನ್ನ ಉಳಿಸಿಕೊಳ್ಳುವಂತಹ ದಾರಿಯನ್ನೇ ನಾನು ಕಾಣ್ತಾ ಇಲ್ಲ ಅಂತ ಹೇಳಿಬಿಟ್ಟು ಇದು ಸಾಧ್ಯವಿಲ್ಲದ ಮಾತು ಹೀಗೆ ನೆಟ್ಟಿಸಿರು ಬಿಡ್ತಾ ಮತ್ತೆ ಹೇಳ್ತಾ ಇದ್ದಾನೆ.

0: ಕಪಟ ನಾಟಕ ಸೂತ್ರಧಾರಿಯಾಗಿರುವಂತಹ ಬ್ರಾಹ್ಮಣ ವೇಷದಲ್ಲಿರುವಂತಹ ಕೃಷ್ಣ ಮತ್ತೆ ಹೇಳ್ತಾ ಇದ್ದಾನೆ, ಹಿಂದೆ ರಾಮಾಯಣದ ಕಾಲದಲ್ಲಿ ಒಬ್ಬನೊಬ್ಬ ಬ್ರಾಹ್ಮಣ ವಟು ಮೃತನಾದಾಗ ಅವನ ತಂದೆ ಶ್ರೀರಾಮನನ್ನು ಕುರಿತು ಪ್ರಾರ್ಥನೆ ಮಾಡಿದಾಗ ಅವನು ಬಂದು ಆ ವಟುವಿಗೆ ಜೀವವನ್ನು ಕೊಡಲಿಲ್ಲವೇ, ನೀನು ಆ ಶ್ರೀರಾಮನಿಗೆ ಸರಿಸಮಾನ ಅಂತ ನಾನು ಭಾವಿಸ್ಕೊಂಡಿದ್ದೇನೆ, ನೀನು ಕೂಡ ನಿನ್ನ ಶರೀರಾರ್ಧವನ್ನು ಕೊಟ್ಟು ನನ್ನ ಮಗನನ್ನ ಉಳಿಸಬಹುದು, ಸಿಂಹದ ಬಾಯಿಗೆ ತುತ್ತಾಗಿರುವಂತಹ ನನ್ನ ಮಗನನ್ನ ರಕ್ಷಣೆ ಮಾಡಬಹುದು, ನನ್ನ ದುಃಖವನ್ನು ಹೋಗಲಾಡಿಸಬಹುದು ಅನ್ನುವಂತಹ ನಂಬಿಕೆಯಿಂದ ನಾನು ನಿನ್ನ ಬಳಿಗೆ ಬಂದಿದ್ದೇನೆ, ನೀನು ನನ್ನ ಮಗನನ್ನು ಉಳಿಸು, ಇಲ್ಲದಿದ್ದರೆ ಬಿಡು ಎಂಬುದಾಗಿ ಆ ಕಪಟ ದ್ವಿಜ ಮಹಾರಾಜನಿಗೆ ಅರಿಕೆ ಮಾಡಿಕೊಳ್ತಾ ಇದ್ದಾನೆ.
1: ಇದುವರೆಗೆ ಲಕ್ಷ್ಮೀಶನ ಜೈಮಿನಿ ಭಾರತದ 26ನೇ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನ ಕೇಳಿದಿರಿ. ವಾಚನ ಮಾಡಿದವರು ಡಾಕ್ಟರ್ ಮತ್ತೂರು ಎಸ್ ಸನತ್ಕುಮಾರ್, ವ್ಯಾಖ್ಯಾನ ಮಾಡಿದವರು ಡಾಕ್ಟರ್ ಮಹಾಬಲೇಶ್ವರ.
2: ಕೇಳಿದ್ರಿ ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ, ನಿರ್ಮಾಣ ನೆರವು ಸಂಜೀವ ಆರ್ ನಾಮಣ್ಣವರ್. ಇದು ಇಂದಿನ ಚೈತ್ರವನ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಸರ್ವಮಂಗಳ ಎಂ ಕುಶಾಲ್. ಮುಖ್ಯಾಂಶಗಳು. ಬರ ಪರಿಸ್ಥಿತಿ ಕುರಿತಂತೆ ನವದೆಹಲಿಯಲ್ಲಿ ಇಂದು ಸಂಜೆ ಮುಖ್ಯಮಂತ್ರಿ ಅಧ್ಯಕ್ಷತೆಯಲ್ಲಿ ರಾಜ್ಯ ಸಂಸದರ ಸಭೆ. ಈ ವಾರದೊಳಗೆ ಸಚಿವ ಸಂಪುಟ ವಿಸ್ತರಣೆ ಪೂರ್ಣ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸ್ಪಷ್ಟನೆ. ಕುಡಿಯುವ ನೀರಿಗಾಗಿ 224 ಕ್ಷೇತ್ರಗಳಿಗೆ ತಲಾ 1 ಕೋಟಿ ರೂಪಾಯಿ ಬಿಡುಗಡೆ, ಸಚಿವ ಈಶ್ವರ್ ಖಂಡ್ರೆ. ಕೆಪಿಎಸ್ಸಿ ನೇಮಕಾತಿ ಹಗರಣ, ಸಮಗ್ರ ತನಿಖೆ ನಡೆಸುವಂತೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆಗ್ರಹ. ಹಾಗೂ ಆಲಮಟ್ಟಿ ಕೃಷ್ಣಾ ಜಲಾಶಯ ಭರ್ತಿಯಾಗಲು ಕೆಲವೇ ಅಡಿ ಬಾಕಿ, ಜಲವಿದ್ಯುತ್ ಉತ್ಪಾದನೆಗಾಗಿ 27,500 ಕ್ಯೂಸೆಕ್ ನೀರು ಬಿಡುಗಡೆ. ರಾಜ್ಯದಲ್ಲಿ ಬರ ಪರಿಸ್ಥಿತಿ ಬಹಳ ಗಂಭೀರವಾಗಿರುವ ಹಿನ್ನೆಲೆಯಲ್ಲಿ ನವದೆಹಲಿಯಲ್ಲಿಂದು ರಾಜ್ಯದ ಸಂಸದರೊಂದಿಗೆ ಸಭೆ ಕರೆಯಲಾಗಿದೆ ಎಂದು ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬರ ಪರಿಸ್ಥಿತಿಯ ಸಮರ್ಥ ನಿರ್ವಹಣೆಗೆ ಕೈಗೊಳ್ಳಬೇಕಾದ ಕ್ರಮಗಳ ಬಗ್ಗೆ ಸರ್ಕಾರ ಸಮಗ್ರ ಚರ್ಚೆ ನಡೆಸಿದೆ. ಈಗಾಗಲೇ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆಯಲಾಗಿದ್ದು ಯಾವುದೇ ಪ್ರತಿಕ್ರಿಯೆ ಬಂದಿಲ್ಲ. ಈ ಹಿನ್ನೆಲೆಯಲ್ಲಿ ಇಂದು ಮುಖ್ಯಮಂತ್ರಿ ಅಧ್ಯಕ್ಷತೆಯಲ್ಲಿ ನಡೆಯಲಿರುವ ಸಂಸದರ ಸಭೆಯಲ್ಲಿ ಸಂಸತ್ತಿನ ಉಭಯ ಸದನಗಳ ಬರ ಪರಿಸ್ಥಿತಿ ಪ್ರಸ್ತಾಪಿಸುವ ಕುರಿತಂತೆ ಚರ್ಚಿಸಲು ಒತ್ತಡ ಹೇರುವುದಾಗಿ ತಿಳಿಸಿದ್ದಾರೆ. ಸಚಿವ ಸಂಪುಟ ವಿಸ್ತರಣೆಯ ಬಗ್ಗೆಯೂ ವರಿಷ್ಠರೊಂದಿಗೆ ನವದೆಹಲಿಯಲ್ಲಿ ಚರ್ಚೆ ನಡೆಸುವ ಸಾಧ್ಯತೆ ಇದೆ ಎಂದು ಪರಮೇಶ್ವರ್ ಹೇಳಿದ್ದಾರೆ. ಈ ವಾರದೊಳಗೆ ಸಚಿವ ಸಂಪುಟ ವಿಸ್ತರಣೆ ಪ್ರಕ್ರಿಯೆ ಪೂರ್ಣಗೊಳ್ಳಲಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸ್ಪಷ್ಟಪಡಿಸಿದ್ದಾರೆ. ನವದೆಹಲಿಗೆ ಪ್ರಯಾಣ ಬೆಳೆಸುವ ಮುನ್ನ ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸಂಸದರೊಂದಿಗಿನ ಸಭೆಯಲ್ಲಿ ರಾಜ್ಯದ ಬರ ಪರಿಸ್ಥಿತಿ, ಕಾವೇರಿ, ಮಹದಾಯಿ, ಮೇಕೆದಾಟು, ಕೃಷ್ಣಾ ಸೇರಿದಂತೆ ಅನೇಕ ನೀರಾವರಿ ಯೋಜನೆಗಳ ಬಗ್ಗೆ ಮನವರಿಕೆ ಮಾಡಲಾಗುವುದು ಎಂದು ಹೇಳಿದ್ದಾರೆ.
1: ನಮ್ಮೆಲ್ಲ ಸಂಸತ್ ಸದಸ್ಯರನ್ನ ಭೇಟಿ ಮಾಡ್ತಾ ಇದ್ದೀನಿ. ಅವರಿಗೆ ರಾಜ್ಯದ ಬರ ಪರಿಸ್ಥಿತಿ, ನೀರಿನ ಪರಿಸ್ಥಿತಿ, ಕಾವೇರಿ ಇಶ್ಯೂ, ಮಾದಾಯಿ, ಮೇಕೆದಾಟು, ಕೃಷ್ಣ ಎಲ್ಲ ವಿಚಾರ ಕೂಡ ಅವರಿಗೆ ಮಂದಕ್ ಮಾಡಿಕೊಡ್ಬೇಕಾಗಿದೆ. ಅನೇಕ ಪ್ರಾಜೆಕ್ಟ್ಗಳಿದೆ. ನಾನು ಮುಖ್ಯಮಂತ್ರಿ ಆದ್ಮೇಲೆ ಎಲ್ಲ ನಮ್ಮ ಸಂಸತ್ ಸದಸ್ಯರು ಕೂಡ ಭೇಟಿ ಮಾಡಿ ಅವರ ಯಾವ್ದಾದ್ರು ವಿಚಾರವನ್ನ ಒಟ್ಟಿಗೆ ತೆಗೆದುಕೊಳ್ಬೇಕು ಅಂತೇಳಿ ಅವರು ಕೂಡ ಮನವಿ ಮಾಡ್ತಾ ಇದ್ದೀನಿ. ಆ ದೃಷ್ಟಿಯಿಂದ ಇವತ್ತು ಹೋಗ್ತಾ ಇದ್ದೀನಿ. ಕ್ಯಾಬಿನೆಟ್ ವಿಚಾರ ತಾವೆಲ್ಲ ಆತುರದಲ್ಲಿದ್ದೀರಿ. ಐ ಥಿಂಕ್ ಈ ವಾರದೊಳಗೆ ಕಂಪ್ಲೀಟ್ ನಾನು ಎಲ್ಲ ಎಕ್ಸೈಸ್ನ ಫೈನಲೈಸ್ ಮಾಡ್ತೀನಿ.
0: ತಾವು ಮುಖ್ಯಮಂತ್ರಿಯಾದ ಬಳಿಕ ಇದೇ ಮೊದಲ ಬಾರಿಗೆ ನವದೆಹಲಿಯಲ್ಲಿ ಸಂಸದರೊಂದಿಗೆ ಸಭೆ ನಡೆಯಲಿದ್ದು, ಬಳಿಕ ಬೆಂಗಳೂರಿನಲ್ಲಿ ಸರ್ವಪಕ್ಷ ಸಭೆ ಕರೆಯಲಾಗುವುದು ಎಂದು ತಿಳಿಸಿದ್ದಾರೆ. ರಾಜ್ಯದ ಹಿರಿಯ ನಾಯಕರ ಜೊತೆಗೂ ಪ್ರಮುಖ ವಿಚಾರಗಳನ್ನು ಚರ್ಚಿಸಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಕುಡಿಯುವ ನೀರಿಗಾಗಿ 224 ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡಲಾಗಿದೆ ಎಂದು ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆ ಸಚಿವ ಈಶ್ವರ್ ಖಂಡ್ರೆ ತಿಳಿಸಿದ್ದಾರೆ. ವಿಕಾಸಸೌಧದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈ ಹಿಂದೆ ಕುಡಿಯುವ ನೀರಿಗಾಗಿ 117 ಕೋಟಿ ರೂಪಾಯಿ ಬಿಡುಗಡೆ ಮಾಡಲಾಗಿತ್ತು. ಈ ಬಾರಿ 224 ಕ್ಷೇತ್ರಗಳಿಗೆ 224 ಕೋಟಿ ರೂಪಾಯಿ ಬಿಡುಗಡೆ ಮಾಡಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಕುಡಿಯುವ ನೀರಿಗಾಗಿ ಸರ್ಕಾರದಲ್ಲಿ ಹಣದ ಕೊರತೆ ಇಲ್ಲ ಎಂದು ತಿಳಿಸಿದ ಅವರು, ಕುಡಿಯುವ ನೀರು ಸಿಗದಿದ್ದರೆ ಖಾಸಗಿ ಕೊಳವೆ ಬಾವಿ ಮೂಲಕ ನೀರು ನೀಡಬೇಕು ಎಂದು ಅಧಿಕಾರಿಗಳಿಗೆ ಸೂಚನೆ ನೀಡಿರುವುದಾಗಿ ಹೇಳಿದ್ದಾರೆ. ರಾಜ್ಯದಲ್ಲಿ 5,900 ಗ್ರಾಮ ಪಂಚಾಯಿತಿಗಳಿಗೆ ಹಣಕಾಸು ಕೊರತೆಯಾಗಿದೆ. ಕೇಂದ್ರ ಸರ್ಕಾರದಿಂದ ಗ್ರಾಮೀಣಾಭಿವೃದ್ಧಿ ಇಲಾಖೆಗೆ 2,186 ಕೋಟಿ ರೂಪಾಯಿ ಬಿಡುಗಡೆಯಾಗಬೇಕು. ಇದನ್ನು ಕೇಂದ್ರ ಸರ್ಕಾರ ತಡೆಹಿಡಿದಿದ್ದು ಇಂದು ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರನ್ನು ಭೇಟಿಯಾಗಿ ಚರ್ಚಿಸುವುದಾಗಿ ತಿಳಿಸಿದ್ದಾರೆ.
2: ನಮ್ಮ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಉದ್ಯೋಗ ಖಾತ್ರಿ ಯೋಜನೆ ಈಗ ಸ್ವರೂಪ ಬದಲಾವಣೆಯಾಗಿದೆ. ಎಬಿಜಿ ರಾಮ್ಜಿ ಈಗ ಬರ ಇದ್ದಂತಹ ಸಂದರ್ಭದಲ್ಲಿ ನಾನು ಎಲ್ಲಾ ಕಡೆ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಎಲ್ಲಾ ಸಿಇಒಗಳಿಗೆ ಸೂಚನೆಯನ್ನು ಕೊಟ್ಟಿದ್ದೇನೆ. ಎಲ್ಲಾ ಗ್ರಾಮ ಪಂಚಾಯಿತಿಗಳಲ್ಲಿ ಎಲ್ಲಾ ಗ್ರಾಮಗಳಲ್ಲಿ ಕಡ್ಡಾಯವಾಗಿ ಎಲ್ಲೆಲ್ಲಿ ಉದ್ಯೋಗ ಬೇಕಾಗಿದೆ ಉದ್ಯೋಗ ಸೃಷ್ಟಿ ಮಾಡಲಿಕ್ಕೆ ಹಣಕಾಸಿನ ಕೊರತೆ ಇಲ್ಲ. ರಾಜ್ಯ ಸರ್ಕಾರದ ಹಣ ಇವತ್ತು ದಿವಸ ಇದಕ್ಕೆ ಅನುದಾನ ಬಿಡುಗಡೆ ಮಾಡಿದೆ.
0: ಕೆಪಿಎಸ್ಸಿ ನೇಮಕಾತಿ ಹಗರಣದ ಬಗ್ಗೆ ಸಮಗ್ರ ತನಿಖೆ ನಡೆಸುವಂತೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆಗ್ರಹಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, 400 ಪಶು ವೈದ್ಯಕೀಯ ಅಧಿಕಾರಿಗಳ ನೇಮಕಾತಿಯಲ್ಲಿ ನಡೆದಿದೆ ಎನ್ನಲಾದ ಅಕ್ರಮಗಳ ಕುರಿತಂತೆ ಆರೋಪಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿದ್ದಾರೆ. ನೇಮಕಾತಿ ಪ್ರಕ್ರಿಯೆಗೆ ಸಂಬಂಧಿತ ಆಪಾದಿತ ಆಡಿಯೋ ಸೋರಿಕೆಯನ್ನು ಅತ್ಯಂತ ಗಂಭೀರ ಬೆಳವಣಿಗೆ ಎಂದು ತಿಳಿಸಿದ್ದಾರೆ. ಕೆಪಿಎಸ್ಸಿ ವಿರುದ್ಧ ಕೇಳಿಬಂದಿರುವ ಆರೋಪಗಳು ನೇಮಕಾತಿ ಪ್ರಕ್ರಿಯೆಯ ವಿಶ್ವಾಸಾರ್ಹತೆಯನ್ನು ದುರ್ಬಲಗೊಳಿಸಿವೆ ಎಂದು ಹೇಳಿದ್ದಾರೆ. ಕೆಪಿಎಸ್ಸಿ ಅಕ್ರಮಗಳ ವಿರುದ್ಧ ಪ್ರತಿಭಟನೆ ನಡೆಸುವ ವಿದ್ಯಾರ್ಥಿಗಳಿಗೆ ಬಿಜೆಪಿ ಸಂಪೂರ್ಣ ಬೆಂಬಲ ನೀಡಲಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
3: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
4: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
5: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
4: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ವಿಜಯಪುರ ಜಿಲ್ಲೆಯ ನಿಡಗುಂದಿ ತಾಲೂಕಿನ ಆಲಮಟ್ಟಿ ಕೃಷ್ಣಾ ಜಲಾಶಯ ಭರ್ತಿಯಾಗಲು ಇನ್ನೂ ಕೆಲವೇ ಅಡಿ ಬಾಕಿ ಇದೆ. 519.60 ಗರಿಷ್ಠ ಎತ್ತರದ ಜಲಾಶಯದಲ್ಲಿ 519.12 ವರೆಗೆ ನೀರು ಹರಿದು ಬಂದಿದೆ. 123.081 ಟಿಎಂಸಿ ಗರಿಷ್ಠ ಜಲ ಸಾಮರ್ಥ್ಯದ ಜಲಾಶಯದಲ್ಲಿಂದು 114.896 ಟಿಎಂಸಿ ನೀರು ಸಂಗ್ರಹವಾಗಿದೆ. ಮಹಾರಾಷ್ಟ್ರದ ಕೊಯ್ನಾ ಅಣೆಕಟ್ಟು ಸೇರಿದಂತೆ ವಿವಿಧ ಜಲಾಶಯಗಳಿಂದ ಆಲಮಟ್ಟಿ ಜಲಾಶಯಕ್ಕೆ 73,461 ಕ್ಯೂಸೆಕ್ ನೀರು ಹರಿದು ಬಂದಿದೆ. ಆಲಮಟ್ಟಿ ಜಲ ವಿದ್ಯುದಾಗರಕ್ಕೆ ವಿದ್ಯುತ್ ಉತ್ಪಾದನೆಗಾಗಿ 77,500 ಕ್ಯೂಸೆಕ್ ನೀರನ್ನು ಹರಿಬಿಡಲಾಗುತ್ತಿದೆ. ಕರ್ನಾಟಕದ ಪ್ರಸ್ತಾವಿತ ಮೇಕೆದಾಟು ಯೋಜನೆಯನ್ನು ಮುಂದುವರೆಸಲು ಬಿಡುವುದಿಲ್ಲ ಎಂದು ತಮಿಳುನಾಡು ಕಂದಾಯ ಸಚಿವ ಸೆಂಗೋಟ್ಯೇನ್ ತಿಳಿಸಿದ್ದಾರೆ. ಕೊಯಮತ್ತೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮೇಕೆದಾಟು ಯೋಜನೆಗೆ ಒಂದು ಇಟ್ಟಿಗೆಯನ್ನು ಹಾಕಲು ಬಿಡುವುದಿಲ್ಲ ಎಂದು ಹೇಳಿದ್ದಾರೆ. ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ಯಾವುದೇ ಕಾರಣಕ್ಕೂ ಈ ಯೋಜನೆಗೆ ಅವಕಾಶ ನೀಡುವುದಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಕಾವೇರಿ ನೀರಿನ ಮೇಲೆ ತಮಿಳುನಾಡು ಹಕ್ಕುಗಳನ್ನು ರಕ್ಷಿಸುವ ಬಗ್ಗೆ ಸರ್ಕಾರ ದೃಢ ನಿಲುವು ಹೊಂದಿದೆ ಎಂದು ಪುನರುಚ್ಚರಿಸಿದ್ದಾರೆ. ಪ್ರತಿಭಟನೆ ವೇಳೆ ಆಕ್ಷೇಪಾರ್ಹ ಪದ ಬಳಕೆ ಮಾಡಿದ ಆರೋಪದ ಮೇಲೆ ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ ವಿರುದ್ಧ ಚಿಕ್ಕಮಗಳೂರು ನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದ್ದು, ಖುದ್ದು ವಿಚಾರಣೆಗೆ ಹಾಜರಾಗುವಂತೆ ಸಿಟಿ ರವಿ ಅವರಿಗೆ ಪೊಲೀಸರು ನೋಟಿಸ್ ಜಾರಿ ಮಾಡಿದ್ದಾರೆ. ವಿಚಾರಣೆಗೆ ಹಾಜರಾಗಲು ಸಿಟಿ ರವಿ 7 ದಿನಗಳ ಕಾಲಾವಕಾಶ ಕೇಳಿದ್ದು, ಇದಕ್ಕೆ ಪೊಲೀಸ್ ನಿರಾಕರಿಸಿದ್ದಾರೆ ಎನ್ನಲಾಗಿದೆ. ಪ್ರಕರಣ ಕುರಿತು ಮಾಧ್ಯಮಗಳಿಗೆ ಪತ್ರಿಕಾ ಪ್ರಕಟಣೆ ನೀಡಿರುವ ಸಿಟಿ ರವಿ, ತಾವು ಯಾವುದೇ ಕೋಮು ವಿರೋಧಿ ಹೇಳಿಕೆ ನೀಡಿಲ್ಲ, ಆದರೆ ರಾಜ್ಯದ ಕಾಂಗ್ರೆಸ್ ಸರ್ಕಾರವು ತಮ್ಮ ಮೇಲೆ ದ್ವೇಷ ರಾಜಕಾರಣ ಮಾಡುತ್ತಿದೆ ಎಂದು ಆರೋಪಿಸಿದ್ದಾರೆ. ರಾಜ್ಯದ ಪೊಲೀಸ್ ಇಲಾಖೆಯನ್ನು ದುರ್ಬಳಕೆ ಮಾಡಿಕೊಳ್ಳುತ್ತಿದೆ ಎಂದು ದೂರಿದ್ದಾರೆ. ಮುನ್ನೆಚ್ಚರಿಕಾ ಕ್ರಮವಾಗಿ ಚಿಕ್ಕಮಗಳೂರಿನಲ್ಲಿ ಸಿಟಿ ರವಿ ನಿವಾಸಕ್ಕೆ ಹೆಚ್ಚಿನ ಪೊಲೀಸ್ ಬಂದೋಬಸ್ತ್ ಕಲ್ಪಿಸಲಾಗಿದೆ. ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಖಾಲಿ ಇರುವ ಉಳಿಕೆ ವೃಂದದ ಸಿವಿಲ್ ಪೊಲೀಸ್ ಪೇದೆ ಹುದ್ದೆಗಳ ನೇಮಕಾತಿಯ ಲಿಖಿತ ಪರೀಕ್ಷೆಯನ್ನು ಪಾರದರ್ಶಕ ಹಾಗೂ ಶಿಸ್ತುಬದ್ಧವಾಗಿ ನಡೆಸುವ ನಿಟ್ಟಿನಲ್ಲಿ ಎಲ್ಲಾ ಅಗತ್ಯ ಸಿದ್ಧತೆಗಳನ್ನು ಕೈಗೊಳ್ಳಬೇಕೆಂದು ಜಿಲ್ಲಾಧಿಕಾರಿ ಡಾ ಆನಂದ್ ಕೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ವಿಜಯಪುರದಲ್ಲಿ ಆಯೋಜಿಸಲಾಗಿದ್ದ ಪರೀಕ್ಷೆಯ ಪೂರ್ವಭಾವಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಒಟ್ಟು 61 ಪರೀಕ್ಷಾ ಕೇಂದ್ರಗಳಲ್ಲಿ ಯಾವುದೇ ರೀತಿಯ ಲೋಪದೋಷಗಳಿಲ್ಲದೆ ಪರೀಕ್ಷೆಗಳು ಸುಸೂತ್ರವಾಗಿ ನಡೆಯುವ ನಿಟ್ಟಿನಲ್ಲಿ ಅಧಿಕಾರಿಗಳು ಎಚ್ಚರಿಕೆ ವಹಿಸಬೇಕು ಎಂದು ಸೂಚಿಸಿದ್ದಾರೆ. ಆಗಸ್ಟ್ 2ರಂದು ಬೆಳಿಗ್ಗೆ 10:30 ಮಧ್ಯಾಹ್ನ 12 ಗಂಟೆಯವರೆಗೆ ಈ ಲಿಖಿತ ಪರೀಕ್ಷೆ ನಡೆಯಲಿದ್ದು, ಈ ಪರೀಕ್ಷೆಗೆ ಒಟ್ಟು 24,434 ಅಭ್ಯರ್ಥಿಗಳು ಪರೀಕ್ಷೆಗೆ ನೋಂದಣಿ ಮಾಡಿಕೊಂಡಿದ್ದಾರೆ ಎಂದು ಮಾಹಿತಿ ನೀಡಿದ್ದಾರೆ. ಕೇಂದ್ರ ಚುನಾವಣಾ ಆಯೋಗದ ನಿರ್ದೇಶನದಂತೆ ದಾವಣಗೆರೆ ಜಿಲ್ಲೆಯಲ್ಲಿ ನಡೆಯುತ್ತಿರುವ ಮತದಾರರ ಪಟ್ಟಿ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆಯಲ್ಲಿ ಸ್ಥಳಾಂತರ, ಮರಣ ಹಾಗೂ ದ್ವಿಪ್ರತಿ ಸೇರಿದಂತೆ ಒಟ್ಟು 112,627 ಮತದಾರರನ್ನು ಪಟ್ಟಿಯಿಂದ ತೆರವುಗೊಳಿಸಲು ಅಥವಾ ಪರಿಶೀಲಿಸಲು ಗುರುತಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಡಾ ಜಿಎಂ ಗಂಗಾಧರ್ ಸ್ವಾಮಿ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬರ ಪರಿಸ್ಥಿತಿ ಕುರಿತಂತೆ ನವದೆಹಲಿಯಲ್ಲಿ ಇಂದು ಸಂಜೆ ಮುಖ್ಯಮಂತ್ರಿ ಅಧ್ಯಕ್ಷತೆಯಲ್ಲಿ ರಾಜ್ಯ ಸಂಸದರ ಸಭೆ. ಈ ವಾರದೊಳಗೆ ಸಚಿವ ಸಂಪುಟ ವಿಸ್ತರಣೆ ಪೂರ್ಣ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸ್ಪಷ್ಟನೆ. ಕುಡಿಯುವ ನೀರಿಗಾಗಿ 224 ಕ್ಷೇತ್ರಗಳಿಗೆ ತಲಾ 1 ಕೋಟಿ ರೂಪಾಯಿ ಬಿಡುಗಡೆ, ಸಚಿವ ಈಶ್ವರ್ ಖಂಡ್ರೆ. ಕೆಪಿಎಸ್ಸಿ ನೇಮಕಾತಿ ಹಗರಣ, ಸಮಗ್ರ ತನಿಖೆ ನಡೆಸುವಂತೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆಗ್ರಹ. ಹಾಗೂ ಆಲಮಟ್ಟಿ ಕೃಷ್ಣಾ ಜಲಾಶಯ ಭರ್ತಿಯಾಗಲು ಕೆಲವೇ ಅಡಿ ಬಾಕಿ, ಜಲವಿದ್ಯುತ್ ಉತ್ಪಾದನೆಗಾಗಿ 77,500 ಕ್ಯೂಸೆಕ್ ನೀರು ಬಿಡುಗಡೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
6: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಬೆಂಗಳೂರು,
3: ಈಗ ಹಿಂದಿ ಪಾಠ. ಮೊದಲಿಗೆ ಕೆಲವು ಜಾಹೀರಾತುಗಳು.
6: ನೋಡು ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
7: ಏನು ರಂಗ, ಕೈಗೆ ಬ್ಯಾಂಡೇಜು?
8: ಬಿದ್ದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
7: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
3: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSUWSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
9: ರಾಷ್ಟ್ರ ಭಾಷಾ ಭಾರತಿ ವಿಶೇಷ ಹಿಂದಿ ಪಾಠ ಕಾರ್ಯಕ್ರಮ.

0: ಹಿಂದಿ ಪಾಠ ನಡೆಸಿಕೊಡುತ್ತಾರೆ ಎಂ ಎನ್ ನಾಗರತ್ನ.
1: ಸೌಮ್ಯ, ಏನ್ ಬರೀತಿದ್ಯಾ? ಬಾ ಹೊರಗೆ ಶಟ್ಲ್ ಕಾಕಾಡೋಣ, ತುಂಬಾ ಬೋರ್ ಆಗ್ತಾ ಇದೆ.
2: ಇಲ್ಲ ಹೇಮಾ, ನಾನೊಂದು ಎಸೆ ಬರಿಬೇಕಾಗಿದೆ. ಇವತ್ತು ಇದನ್ನೇ ಬರಿತಾ ಇದ್ದೀನಿ ಬೆಳಗ್ಗೆಯಿಂದ.
1: ನಾನು ಹೆಲ್ಪ್ ಮಾಡ್ತೀನಿ, ಹೇಳಿ ಯಾವ್ದ್ರ ಬಗ್ಗೆ ಎಸೆ ಬರಿಬೇಕು?
2: ನಾರಿ ಶಿಕ್ಷಾ, ಹೇಳು ಏನೇನ್ ಗೊತ್ತಿದೆ ನಿನ್ಗೆ?
1: ಸಾರಿ ಸೌಮ್ಯ, ನಾರಿ ಶಿಕ್ಷಾ ಬಗ್ಗೆ ನನ್ಗೆ ಏನು ಗೊತ್ತಿಲ್ಲ. ದೀದಿ ಬರ್ತಾರಲ್ಲ, ಅವ್ರನ್ನೇ ಕೇಳು.
2: ಹೌದಲ್ವಾ, ಬೆಳಗ್ಗೆಯಿಂದ ತುಂಬಾ ತಲೆ ಕೆಡಿಸ್ಕೊಂಡಿದ್ದೆ ಹೇಮಾ.
3: ದೋನೋ ಲಡ್ಕಿಯಾ ಕ್ಯಾ ಕರ್ ರಹಿ ಹೈ?
1: ದೀದಿ, ಸೌಮ್ಯ ನಾರಿ ಶಿಕ್ಷಾ ಬಗ್ಗೆ ಎಸೆ ಬರಿಬೇಕಂತೆ.
2: ಹಾ ದೀದಿ, ನಾರಿ ಶಿಕ್ಷಾ ಬಗ್ಗೆ ಕಾಂಪಿಟೇಷನ್ ಇದೆ, ಅದರ ಬಗ್ಗೆ ಸ್ವಲ್ಪ ಪಾಯಿಂಟ್ಸ್ ಹೇಳ್ತೀರಾ?
3: ಹಾ ಖಂಡಿತ ಹೇಳ್ತೀನಿ. ಆದ್ರೆ ಎಸ್ಸೆ ಹಿಂದಿಲಿ ಏನ್ ಹೇಳ್ಬೇಕು ಗೊತ್ತಿಲ್ಲ ನಿಮ್ಗೆ?
1: ಎಸ್ಸೆ ಅಂತಾನೆ ಹೇಳ್ಬೋದಲ್ವಾ?
2: ಪ್ರಬಂಧ ಏನಾ ದೀದಿ?
3: ಹಾ ಹೇಳಿ, ನಾರಿ ಶಿಕ್ಷಾ ಬಗ್ಗೆ ನಿಮ್ಗೆ ಏನೇನ್ ಗೊತ್ತಿದೆ?
1: ಇವತ್ತಂತೂ ಎಲ್ಲರಿಗೂ ಶಿಕ್ಷಣ ಬೇಕೇ ಬೇಕು.
2: ಹುಡುಗ ಹುಡುಗಿ ಎಲ್ಲರಿಗೂ ಶಿಕ್ಷಣ ಬೇಕೇ ಬೇಕು.
1: ದೀದಿ, ಹಿಂದಿನ ಕಾಲದಲ್ಲಿ ಸ್ತ್ರೀ ವಿದ್ಯಾಭ್ಯಾಸದ ಬಗ್ಗೆ ಅಷ್ಟಾಗಿ ಗಮನ ಕೊಡ್ತಾನೆ ಇರ್ಲಿಲ್ವಂತೆ?
2: ಹೌದು, ನಮ್ಮಅಮ್ಮ ಹೇಳ್ತಾ ಇರ್ತಾರೆ ನೀವೆಲ್ಲ ಕಷ್ಟಪಟ್ಟು ಚೆನ್ನಾಗಿ ಓದಿ, ನನ್ಗೆ ಓದೋಕೆ ತುಂಬಾ ಆಸೆ ಇತ್ತು, ಆದ್ರೆ ಹುಡುಗಿರ್ಗೆ ಯಾಕೆ ಓದು ಬರಹ ಅಂತಿದ್ರಂತೆ ತಾತ.
1: ಹಾ ಸೌಮ್ಯ, ನಮ್ಮ ಅಕ್ಕಂಗೆ ಮೆಡಿಕಲ್ಗೆ ಹೋಗೋ ಆಸೆ, ಆದ್ರೆ ಅಪ್ಪ ಅಮ್ಮ ನೀನು ಓದಿದ್ದು ಸಾಕು, ಮುಂದಿನ ವರ್ಷ ಮದ್ವೆ ಮಾಡ್ತೀವಿ ಅಂತಾರೆ.
3: ಹಾ ಹೇಮಾ, ತುಮ್ ಟೀಕ್ ಕಹತಿ ಹೋ. ಆಜ್ ಬಿ ಇಸ್ ಯುಗ್ ಮೇ ಬಿ ಶಿಕ್ಷಿತ್ ಮಹಿಳಾಂ ಕಿ ಸಂಖ್ಯಾ ಬಹುತ್ ಕಮ್ ಹೈ.
2: ಇವತ್ತು ಈ ಕಂಪ್ಯೂಟರ್ ಯುಗದಲ್ಲಿಯೂ ಸ್ತ್ರೀ ವಿದ್ಯಾಭ್ಯಾಸದ ಬಗ್ಗೆ ಹೆಚ್ಚು ಗಮನ ಕೊಡ್ತಾ ಇಲ್ಲ ನಮ್ ಸಮಾಜ ಅಂದ್ರೆ ಆಶ್ಚರ್ಯ ಆಗುತ್ತೆ.
1: ಹಾ ದೀದಿ, ಇಸ್ಕಾ ಕಾರಣ ಕ್ಯಾ ಹೈ?
3: ನಾರಿ ಶಿಕ್ಷಾ ಕಿ ಕಮ್ಮಿ ಕೆ ಕಾರಣ ತೋ ಅನೇಕ ಹೈ.
2: ಅಡ್ಗೆ ಮಾಡಿ ಮನೆ ಕೆಲಸ ನೋಡ್ಕೊಂಡು ಮಕ್ಕಳನ್ನ ಸುಧಾರಿಸಿದ್ರೆ ಸಾಕು, ಹೆಂಗಸರ್ಗೆ ಯಾಕೆ ವಿದ್ಯೆ ಅಂತ ನಮ್ಮ ಹಿರಿಯರು ತಿಳ್ಕೊಂಡಿದ್ರೇನೋ.
1: ಹೌದು ಸೌಮ್ಯ, ಅದೂ ಒಂದು ಕಾರಣವಿರಬಹುದು.
3: ನಿಜ ಹೇ.

0: ಇಸ್ ಪ್ರಕಾರಕ್ಕೆ ಅನೇಕ ಉದಾಹರಣೆ ತೋ ಮಿಲ್ತೆ ಹೇ.
1: ಬಹಳ ಹಿಂದೇನೆ ಮೈತ್ರೇಹಿ ಅಂತವರೆಲ್ಲ ಹೆಚ್ಚಿನ ತಿಳುವಳಿಕೆ ಪಾಂಡಿತ್ಯ ಗಳಿಸಿಕೊಂಡಿದ್ರಂತೆ.
0: ಜಿ ಹಾ, ಉಸ್ ಪುರಾಣ ಜಮಾನೆ ಮೇ ಭಿ ನಾರಿ ಪುರುಷ ಪೀಚೆ ನಹೀ ತಿ. ಗಾರ್ಗಿ, ಮೈತ್ರೇಯಿ, ಅರುಂಧತಿ ಉಸ್ ಯುಗಕ್ಕೆ ವಿದ್ವಾನ್ ಮಹಿಳೆಯೇ ವಿಶೇಷ ರೂಪ ಸೇ ವಿಖ್ಯಾತ ಹೈ.
2: ದೀದಿ, ರಾಮಾಯಣ ಔರ್ ಮಹಾಭಾರತ್ ಕೆ ಕಾಲ ಮೇ ಭಿ ನಾರಿ ಕೋ ಗೌರವ ಪೂರ್ಣ ಸ್ಥಾನ ಮಿಲ್ತಾ ತಾನಾ?
0: ಹಾ, ಕಿಂತು ಆಗೆ ಚಲ್ಕರ್ ಜೈಸೆ ಜೈಸೆ ಸಾಮಾಜಿಕ ಸ್ಥಿತಿ ಮೇ ಪರಿವರ್ತನ್ ತಥಾ ಉತಾರ್ ಚಡಾವ್ ಆತೆ ಗಯೆ ವೈಸೆ ವೈಸೆ ನಾರಿ ಕೆ ಸಾಮಾಜಿಕ ನಿಯಮೋ ಕಿ ಸಂಖ್ಯಾ ಕಿ ಜಿಸ್ಸೆ ನಾರಿ ಕ ಸ್ವತಂತ್ರ ಅಸ್ತಿತ್ವ ಹಿ ನಹಿ ರಹ ಗಯ ವಹ ಪಾಲನ್ ಪರಿವರ್ತನ್ ವಾ ಶಿಕ್ಷಾ ಮೇ ಉಪೇಕ್ಷಾ ಕಾ ಶಿಕಾರ್ ಹೋತಿ ಗಯಿ.
2: ಅಬ್ಬಾ, ಸ್ತ್ರೀ ಹಿಂದಿನ ಕಾಲದಲ್ಲಿ ಮನೆ ಕೆಲಸ ಮಾಡ್ತಾ, ಮಕ್ಕಳನ್ನ ನೋಡ್ಕೊಳ್ತಾ, ನಾಲ್ಕು ಗೋಡೆ ಮಧ್ಯೆ ಹೇಗಿದ್ಲೋ ನೆನೆಸ್ಕೊಂಡ್ರೆ ಅಯ್ಯೋ ಹೆಣ್ಣೆ ಅಂತ ಅನ್ಸುತ್ತೆ.
1: ಲೇಕಿನ್ ಸೌಮ್ಯ, ಆಸ್ತೋ ಸಮಯ ಬದಲ್ ಗಯಾ ಹೈ.
0: ಹಾ ಹೇಮಾ, ತುಮ್ ಠೀಕ್ ಕೇಸ್ತಿ ಹೋ, ಆತೋ ಸಮಯ ಬಹುತ್ ಬದಲ್ ಗಯಾ ಹೈ ಔರ್ ನಾರಿ ಚಾರೋ ತರಫ್ ಹರ್ ಕ್ಷೇತ್ರ ಮೇ ಆಗೆ ಬಡ್ ರಹಿ ಹೈ.
2: ಹೌದು ದೀದಿ, ಇವತ್ತು ಸ್ತ್ರೀ ಶಿಕ್ಷಕಿಯಾಗಿ, ಡಾಕ್ಟರ್ ಆಗಿ, ಇಂಜಿನಿಯರ್ ಆಗಿ ಸಮಾಜದಲ್ಲಿ ಉತ್ತಮ ಸೇವೆ ಮಾಡ್ತಿದ್ದಾಳೆ.
0: ಹಾ ಸೌಮ್ಯ, ಆದ ನಾರಿ ಅಚ್ಚಿ ಶಿಕ್ಷಕ ಬನ್ಕರ್ ಏಕ್ ಯೋಗ್ಯ ಡಾಕ್ಟರ್ ಬನ್ಕರ್ ಅಪನ ಕಾರ್ಯ ಅಚ್ಚಿ ತರ ನಿಭಾ ರಹಿ ಹೈ ಯಹಾನ್ ತಕ್ ಕಿ ವಹ ಸೇನಾ ಔರ್ ಪುಲಿಸ್ ಮೇ ಭಿ ಭರ್ತಿ ಹೋ ರಹಿ ಹೈ ಔರ್ ಅಪ್ನಿ ಯೋಗ್ಯತಾ ಕಾ ಅಚ್ಚಾ ಪ್ರಮಾಣ ದೇ ರಹಿ ಹೈ.
1: ಹಿಂದಿನ ಕಾಲದಲ್ಲಿ ಮಹಿಳೆಯರಿಗೆ ಸಮಾಜದಲ್ಲಿ ಮಹತ್ವದ ಸ್ಥಾನ ದೊರಕಿತಲ್ವಾ?
2: ಹೇಮಾ, ಇದನ್ನೇ ಹಿಂದಿಲಿ ಹೇಳು ನೋಡೋಣ.
1: ಆಹಾ, ಟೀಕ್ ಹೈ. ಪುರಾನೆ ಜಮಾನ್
2: ಹೇಮಾ ಪ್ರಾಚೀನ ಕಾಲ ಅಂತ ಹೇಳು.
1: ಅಚ್ಚಾ, ಪ್ರಾಚೀನ ಕಾಲ ಮೇ ಮಹಿಳಾ ಕೋ
0: ಹೇಮಾ ಮಹಿಳಾ ಓಂಕೋ ಅಂತ ಹೇಳ್ಬೇಕ.
1: ಅಚ್ಚಾ ದೀದಿ, ಪ್ರಾಚೀನ ಕಾಲ ಮೇ ಮಹಿಳಾ ಓಂಕೋ ಸಮಾಜ ಮೇ ಮಹತ್ವಪೂರ್ಣ ಸ್ಥಾನ
0: ಪ್ರಾಪ್ತತಾ ಅಂತ ಹೇಳು.
1: ಹಾ ದೀದಿ, ಪ್ರಾಚೀನ ಕಾಲ ಮೇ ಮಹಿಳಾ ಓಂಕೋ ಸಮಾಜ ಮೇ ಮಹತ್ವಪೂರ್ಣ ಸ್ಥಾನ ಪ್ರಾಪ್ತತಾ.
2: ದೀದಿ ಕಹತೆ ಹೈ ಕಿ ಮಹಿಳಾಯ ಯಜ್ಞ ಮೇ ಭಿ ಭಾಗ ಲೇತೆ ಥೆ, ಕ್ಯಾ ಯಹ ಬಾತ್ ಠೀಕ್ ಹೈ?
0: ಹೇಮಾ, ಈ ವಾಕ್ಯದಲ್ಲಿ ಏನ್ ತಪ್ಪಿದೆ ಹೇಳು ನೋಡೋಣ.
1: ಲೇತೇತೆ ಪುಲ್ಲಿಂಗ, ಅದು ಸ್ತ್ರೀಲಿಂಗದಲ್ಲಿ ಹೇಳ್ಬೇಕು.
0: ಹಾ, ಇದನ್ನೇ ಈಗ ಹಿಂದಿಲೆ ಸರಿಯಾಗಿ ಇನ್ನೊಮ್ಮೆ ಹೇಳು.
1: ಪ್ರಾಚೀನ ಕಾಲ ಮೇ ಮಹಿಳಾ ಓಂಕೋ ಸಮಾಜ ಮೇ ಮಹತ್ವಪೂರ್ಣ ಸ್ಥಾನ ಪ್ರಾಪ್ತತಾ. ಈಗ ಸರಿಯಾ?
0: ಹಾ, ಹಾಗೆ ಮುಂದಿನ ವಾಕ್ಯವನ್ನು ಪೂರ್ತಿ ಮಾಡು.
1: ಕಹತೆ ಹೇ ಕಿ ಮಹಿಳಾಯೇ ಯಜ್ಞ ಮೇ ಭಾಗ ಲೇತಿತಿ.
0: ಯಹಿ ನಹಿ, ಯುದ್ಧೋಮ್ಮೆ ಭಿ ಜಾತಿತಿ ಔರ್ ಶಸ್ತ್ರಾಸ್ತ್ರ ಭಿ ಕರ್ತಿತಿ.
2: ಹಾ ದೀದಿ, ಸ್ತ್ರೀಯೋಂಕ ಸ್ಥಾನ ಪುರುಷೋಂಕೆ ಸಮಾನತ.
0: ಹಾ ಹಾ, ಸ್ತ್ರೀ ಕ ಸ್ಥಾನ ಪುರುಷೋಂಕೆ ಸಮಾನತ ಔರ್ ಉಸೆ ಸಹಧರ್ಮಿಣಿ ಭಿ ಕೆಹತೆ ತೆ. ಕಿಂತ ಬಾದ್ ಮೇ ವಹ ಅನುಗಾಮಿನಿ ಹೋ ಗಯಿ ಔರ್ ಉಸ್ಕ ಸ್ಥಾನ ಪುರುಷ್ ಕೆ ಬಾತ್ ನಿರ್ಧಾರಿತ ಕಿಯಾ ಗಯಾ.
1: ಪುರುಷರು ತಮ್ಮ ಸಾಮರ್ಥ್ಯ ಹೆಚ್ಚಿಸಿಕೊಳ್ಳಲು ಸ್ತ್ರೀಯರನ್ನು ನಿರ್ಲಕ್ಷಿಸುತ್ತಿದ್ದಾರೇನೋ?
0: ಹಾ, ಪುರುಷ ಕ ಪ್ರಭುತ್ವ ಬನಾಯ ರಕ್ನೆ ಕೆಲಿಯೇ ಉಸೆ ಮನ್ಮಾನೆ ನೇಮೋನ್ಸೆ ಬಾಂಧಲಿಯಾ ಗಯ ತಥಾ ಪಿತಾ ಪತಿ ಪುತ್ರ ಕ ಸಹಾರ ಲೇನೆ ಕ ಪ್ರೇರಣಾ ದಿ ಜಾನೆ ಲಿಗಿ.
2: ದೀದಿ, ಇನ್ನೊಂದ್ ಸಂದೇಹ.
0: ಹಾ ಹೇಳು, ಏನದು ನಿನ್ ಸಂದೇಹ?
2: ಅಲ್ಲ, ಬ್ರಿಟಿಷರು ನಮ್ ದೇಶವನ್ನ ಆಳ್ತಾ ಇದ್ರಲ್ಲ, ಅವರು ಸ್ತ್ರೀಯರ ವಿದ್ಯಾಭ್ಯಾಸದ ಬಗ್ಗೆ ಹೆಚ್ಚು ಗಮನ ಹರಿಸ್ಲೇ ಇಲ್ವಾ?
0: ಯಾಕಿಲ್ಲ, ಅವರು ಸ್ತ್ರೀಯರ ವಿದ್ಯಾಭ್ಯಾಸಕ್ಕೆ ಹೆಚ್ಚು ಮಹತ್ವ ನೀಡಿದ್ರು.
1: ರಾಜಾರಾಮ್ ಮೋಹನ್ ರಾಯ್ ಕೂಡ ಆಗಿನ ಕಾಲದಲ್ಲೇ ಸ್ತ್ರೀಯರ ವಿದ್ಯಾಭ್ಯಾಸದ ಬಗ್ಗೆ ಹೆಚ್ಚು ಶ್ರಮಿಸಿದ್ರಂತೆ.
0: ಹಾ, ತುಮ್ ಠೀಕ್ ಕಹತಿ ಹೋ ಹೇಮಾ. ಸ್ತ್ರೀಯರ ವಿದ್ಯಾಭ್ಯಾಸದ ಬಗ್ಗೆ ಹೆಚ್ಚು ಕಾಳಜಿ ತೋರಿಸಿದ ಮೊಟ್ಟ ಮೊದಲ ಭಾರತೀಯ ವ್ಯಕ್ತಿ ರಾಜಾರಾಮ್ ಮೋಹನ್ ರಾಯ್. ಹಾ, ಅಂಗ್ರೇಜಿ ಶಾಸನ ಮೇ ಶಿಕ್ಷಾ ಕ ಪ್ರಚಾರ ಪ್ರಸಾರ ಬಹುತ್ ಬಡಾ ಕಿಂತು ಯ ಶಿಕ್ಷಾ ಭಾರತ್ ಕೇಲಿಯ ಉಪಯೋಗಿ ನಾ ಹೋಕರ್ ಅಂಗ್ರೇಜಂಕು ಶಾಸನ ಕಾರ್ಯ ಚಲಾನೆ ಮೇ ಸಫಲ್ ರಹಿ.
2: ದೀದಿ ಕಹತೆ ಹೈ ಕಿ ಭಾರತ್ ಮೇ ಸ್ವತಂತ್ರತಾ ಆಂದೋಲನ್ ಶುರು ಹೋನೆ ಕೆ ಸಾಥ್ ಹಿ ಕೈ ಸ್ವದೇಶಿ ಸಂಘಟನೋ ನೇ ಮಹಿಳಾ ಓಂಕಿ ಶಿಕ್ಷಾ ಕೇಲಿಯ ಪ್ರಯಾಸ ಕಿಯಾ, ಕ್ಯಾ ಯಹ ಬಾತ್ ಠೀಕ್ ಹೈ?
0: ಹಾ ಬಿಲ್ಕುಲ್ ಠೀಕ್ ಹೈ.
1: ದೀದಿ, ಮಹಿಳೆಯರಿಗಾಗಿಯೇ ಯಾವುದೋ ಒಂದು ಪರೀಕ್ಷೆ ನಡೆಸುತ್ತಿದ್ದಾರಂತೆ, ಇದು ನಿಜವೇ?
0: ಹಾ, ಏ ಬಾತ್ ಸಚ್ ಹೈ. ಪಂಜಾಬ್ ವಿಶ್ವವಿದ್ಯಾಲಯ ದ್ವಾರ ರತ್ನ ಭೂಷಣ್ ಪ್ರಭಾಕರ್ ಕಿ ಪರೀಕ್ಷಾಯೇ ಕೀ ಗಯಿ ತಥಾ ಹಿಂದಿ ಸಾಹಿತ್ಯ ಸಮ್ಮೇಲನ್ ಪ್ರಯಾಗ ದ್ವಾರ ಪ್ರಥಮ ಮಧ್ಯಮ ವಿಶಾರದ ಸಾಹಿತ್ಯ ರತ್ನ ಆದಿ ಪರೀಕ್ಷಾಯೇ ಲೀ ಜಾನೆ ಲಗಿ. ಇಸ್ಕೆ ಅಲಾವಾ ಪ್ರಯಾಗ ಸೆ ವಿದ್ಯಾ ವಿನೋದಿನಿ ಕಿ ಪರೀಕ್ಷಾ ಮೇ ಕೇವಲ ಮಹಿಳೆಯೇ ಹಿ ಬೈಠ ಸಕ್ತೀತಿ.
2: ಮಹಾತ್ಮ ಗಾಂಧೀಜಿಯವರು ಸಹ ಸ್ತ್ರೀ ವಿದ್ಯಾಭ್ಯಾಸದ ಬಗ್ಗೆ ತುಂಬಾ ಮಹತ್ವ ನೀಡಿದ್ರಲ್ವಾ?
1: ಅವರು ಸಹ ಯಾವುದೋ ಒಂದು ಸಂಸ್ಥೆಯ ಮೂಲಕ ಸ್ತ್ರೀ ಶಿಕ್ಷಣದ ಬಗ್ಗೆ ಹೆಚ್ಚು ಮಹತ್ವ ನೀಡಿದ್ರು.
0: ಹೌದು, ಅವ್ರ ಗೊತ್ತಿತ್ತು ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಅಂತ.
2: ಅಂದ್ರೆ ನನ್ಗೆ ಅರ್ಥನೇ ಆಗ್ಲಿಲ್ಲ.
0: ಅಂದ್ರೆ ಸ್ತ್ರೀಯೊಬ್ಳು ಚೆನ್ನಾಗಿ ಕಲಿತ್ರೆ ವಿದ್ಯಾವಂತಿ ಆದ್ರೆ

0: ಹಾಗೆ ಮಕ್ಕಳು ಸಹ ಸುಶಿಕ್ಷಿತರಾಗೋರು.
1: ಆಹಾ, ಇದರಿಂದ ಒಂದು ಒಳ್ಳೆಯ ಸಮಾಜದ ಬೆಳವಣಿಗೆ ಆಗುತ್ತೆ, ಹೌದಲ್ವಾ?
0: ಇಸ್ಲಿಯೇ ಮಹಾತ್ಮ ಗಾಂಧೀಜಿನೇ ರಾಷ್ಟ್ರ ಭಾಷಾ ಹಿಂದಿ ಕೆ ಪ್ರಚಾರ ಪ್ರಸಾರ ಕೆ ಲಿಯೇ ಹಿಂದಿ ಪ್ರಚಾರ ಸಭಾ ಜೈಸಿ ಸಂಸ್ಥಾ ಕಾ ಗಠನ್ ಕಿಯಾ ಜೋ ಆಜ್ ಭಿ ಲಡ್ಕೆ ಲಡ್ಕಿಯೋ ಕೋ ಬಿನಾ ಕಿಸಿ ಭೇದ ಭಾವ ಕೆ ವಿಭಿನ್ನ ವಿಷಯೋ ಕಿ ಶಿಕ್ಷಾ ದೇ ರಹಿ ಹೈ.
1: देश विदेश में रहकर आज हमारी सुयोग्य बालिकाएं उच्च शिक्षा प्राप्त कर रही है.
2: हाँ, वे कुशल डॉक्टर, इंजीनियर, आईएएस ऑफिसर तथा पुलिस और सेना की बड़ी बड़ी नौकरियों में कार्य कर रहे हैं.
0: जी हाँ, नर्सिंग शिक्षा, समाज तथा समुदाय सेवाएं महिलाएं अच्छी तरह काम कर रही है.
1: ಆಕಾಶವಾಣಿಯಲ್ಲಿಯೂ ಒಳ್ಳೆ ದಕ್ಷತೆಯಿಂದ ಕೆಲಸ ಮಾಡ್ತಿದ್ದಾರೆ.
2: ಆಜ್ಕೆ ನಾರಿ ಉತ್ತಮ ಶಿಕ್ಷಣ ಪಾಕರ್ ರೇಡಿಯೋ, ದೂರದರ್ಶನ್, ರಂಗಭೂಮಿ, ಸಿನಿಮಾ ಆದಿ ಕ್ಷೇತ್ರ ಮೇ ಅಚ್ಚಿ ತರ ಕಾಮ್ ಕರ್ ರಹಿ ಹೈ.
1: ದೀದಿ, ಗಗನ ಸಖಿ ಅನ್ನೋಕೆ ಹಿಂದಿಲಿ ಏನ್ ಹೇಳ್ಬೇಕು?
2: ಪರಿಚಾರಿಕಾ ಅಲ್ಲ, ವಿಮಾನ ಪರಿಚಾರಿಕಾ.
0: ಗಗನ ಸಖಿಗೆ ವಿಮಾನ ಪರಿಚಾರಿಕಾ ಅಥವಾ ವ್ಯೋಮ ಬಾಲ ಅಂತಾನೂ ಹೇಳ್ಬೋದು.
1: ಪೆಹಲೆಯೇ ಮಹಿಳೆಯೇ.
2: ಸೌಮ್ಯಾ, ಯಾಕೆ ನಿಲ್ಲಿಸ್ಬಿಟ್ಟೆ ಹೇಳು, ಹೋಗ್ಲಿ ಕನ್ನಡದಲ್ಲಿಯೇ ಹೇಳು.
1: ಈ ಮಹಿಳೆಯರು ಮೊದಲು ಗಗನ ಸಖಿಯರಾಗಿ ಕೆಲಸ ಮಾಡ್ತಿದ್ರು, ಈಗ ವಿಮಾನ ಚಾಲಕಿಯರಾಗಿಯೂ ಕೆಲಸ ನಿರ್ವಹಿಸುತ್ತಿದ್ದಾರಲ್ವೇ?
0: ಹಾ, ಹೇಮಾ ಇದನ್ನೇ ಹಿಂದಿಯಲ್ಲಿ ಹೇಳಕ್ಕೆ ಪ್ರಯತ್ನ ಪಡು.
2: ಅಚ್ಚಾ ದೀದಿ, ಕೆಲಸ ನಿರ್ವಹಿಸುತ್ತಿದ್ದರು ಅಂತ ಹೇಳೋಕೆ?
0: ಕಾರ್ಯ ಕರ್ನೆ ಲಗಿ ಅಂತ ಹೇಳ್ಬೋದು.
2: ಏ ಮಹಿಳೆಯೇ ವಿಮಾನ ಪರಿಚಾರಿಕಾ?
0: ಸೌಮ್ಯಾ, ಕ್ಯಾ ತುಮ್ ಇಸೆ ಹಿಂದಿ ಮೇ ಬತಾ ಸಕ್ತಿ ಹೋ?
1: ಹಾ ದೀದಿ, ಏ ಮಹಿಳೆಯೇ ವ್ಯೋಮ ಬಾಲಾಓಂ ಕೆ ರೂಪ ಮೇ ಪೆಹಲೆ ಕಾಮ್ ಕರ್ತಿ ತಿ ಔರ್ ಅಬ್
0: ವಿಮಾನ ಚಾಲಕ ಕೆ ರೂಪ ಮೇ ಅಂತ ಹೇಳಿ.
1: ಹಾ ದೀದಿ, ಏ ಮಹಿಳೆಯೇ ಪೆಹಲೆ ವ್ಯೋಮ ಬಾಲಾಓಂ ಕೆ ರೂಪ ಮೇ ಕಾಮ್ ಕರ್ತಿ ತಿ ಔರ್ ಅಬ್ ವಿಮಾನ ಚಾಲಕ ಕೆ ರೂಪ ಮೇ ಬಿ ಕುಶಲತಾ ಪೂರ್ವಕ ಕಾಮ್ ಕರ್ನೆ ಲಗಿ ಹೈ.
0: ಶಬ್ಬಾ ಸೌಮ್ಯಾ, ಇದಕ್ಕೆಲ್ಲ ಏನ್ ಕಾರಣ ಹೇಳ್ತೀರಾ?
2: ಅವರ ಶ್ರದ್ಧೆ ಮತ್ತು ಪರಿಶ್ರಮ,
1: ಅವರ ಉನ್ನತ ಮಟ್ಟದ ವಿದ್ಯಾಭ್ಯಾಸವೇ ಇದಕ್ಕೆಲ್ಲ ಕಾರಣ ದೀದಿ.
0: ಜಿ ಹಾ, ಎ ಸಬ್ ನಾರಿಯೋಂಕೆ ಅಥಕ್ ಪರಿಶ್ರಮ ತಥಾ ಲಗನ್ ಕಾ ಪರಿಣಾಮ ಹೈ. ಆಜ್ ಉನ್ಕಾ ದೇಶ್ ಕಿ ಅಗ್ರಮೀ ಪಂಕ್ತಿ ಮೇ ಸ್ಥಾನ ಹೈ. ಪುಲಿಸ್ ಮೇ ಸಿಪಾಯಿ ಸೆ ಲೇಕರ್ ಉಂಚೆ ಸೆ ಉಂಚೆ ಪದೋಂ ಪರ್ ನಾರಿಯ ಆಜ್ ವಿರಾಜಮಾನ್ ಹೈ.
1: ಅನೇಕ ಸಂಘ ಸಂಸ್ಥೆಗಳು ಸ್ತ್ರೀಯ ವಿದ್ಯಾಭ್ಯಾಸ ಹಾಗೂ ಪ್ರಗತಿಗಾಗಿ ಸೇವೆ ಸಲ್ಲಿಸುತ್ತಿದೆ.
2: ಹಮಾರೇ ದೇಶ್ ಮೇ ಆಜ್ ಕಹಿ ಐಸೆ ಸಂಸ್ಥಾನ್ ಹೈ ಜೋ ನಾರಿಯೋ ಮೇ ಅಪ್ನೆ ಅಧಿಕಾರೋ ಕೆ ಪ್ರತಿ ಜಾಗರೂಕತಾ ಲಾನೆ ಕಾ ಪ್ರಯಾಸ ಕರ್ ರಹೆ ಹೈ.
0: ಜಿ ಹಾ, ಸ್ವಯಂ ಬಿ ನಾರಿಯ ಶಿಕ್ಷಾ ಪ್ರಾಪ್ತಿ ಮೇ ಉನ್ಕಾ ಪ್ರತಿಶತ ಪಡ್ನೆ ಪರ್ ಸಭೀ ಪ್ರಕಾರ ಕಿ ಸೇವಾವೋ ಮೇ ಅಗ್ರಣೀ ಭೂಮಿಕಾ ನಿಭಾ ಸಕೆಂಗಿ.
2: ಮೇರಿ ದಾದಾಜಿ ಕಹತೆ ಹೇ ಕಿ ಗ್ರಾಮ ಸದಸ್ಯ ಔರ್ ಗ್ರಾಮ ಪ್ರಧಾನೋ ಕೆ ರೂಪ ಮೇ ಉನ್ಕಿ ಲೋಕಪ್ರಿಯತಾ ತೋ ಬಢಿ ರಹೆ ಹೈ.
1: ಸ್ವಾಮಿ ದಯಾನಂದ ಸರಸ್ವತಿ ಅವರು ಸ್ಥಾಪಿಸಿದ ಆರ್ಯ ಸಮಾಜವು ಹೆಣ್ಣು ಮಕ್ಕಳ ಪ್ರಗತಿಗಾಗಿ ಶ್ರಮಿಸುತ್ತಿದೆಯಲ್ವೇ?
0: ಜಿ ಹಾ, ತುಮ್ನೆ ಸಹಿ ಬತಾಯ. ವರ್ಷೋಂ ಥೆ ಚಲೆ ಆ ರಹೆ ಅಂಧ ವಿಶ್ವಾಸೋಂಕು ದೂರ್ ಕಿಯಾ ತಥಾ ಡಿಎವಿ ಸ್ಕೂಲೋಂ ಕೆ ಮಾಧ್ಯಮ ಸೆ ಬಾಲಿಕಾಂ ಕಾ ಶಿಕ್ಷಾ ದೇನೆ ಕಾ ಕಾರ್ಯ ಅಬ ಬಿ ಚಲ್ ರಹಾ ಹೈ.
2: ಇನ್ನೂ ಅನೇಕ ಸಂಘ ಸಂಸ್ಥೆಗಳು ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಹೆಚ್ಚು ಹೆಚ್ಚು ಮಹತ್ವ ನೀಡುತ್ತಿದೆ ಅಲ್ವಾ?
1: ಆಜ್ ಬಹುತ್ ಸಿ ಲಡ್ಕಿಯ ಸ್ಕೂಲ್ ಜಾನೆ ಲಗಿ ಹೈ ಉಂಚೆ ಪಡಾಯಿ ಪಡ್ಕರ್ ಉಂಚೆ ಉಂಚೆ ಪದ ಪ್ರಾಪ್ತ ಕರ್ ರಹಿ ಹೈ.
2: ಲೇಕಿನ್ ಇನ್ ಮಹಿಳಾವೋ ಔರ್ ಬಾಲಿಕಾವೋ ಕಿ ಸಂಖ್ಯೆ ಬಹುತ್ ಕಮ್ ಹೈ.
0: ಅಬ್ ಜರೂರತ್ ನಾರಿ ಶಿಕ್ಷಾ ಕೋ ಸಮಯ ಸಾಪೇಕ್ಷ ಅವರ ವ್ಯಾಪಕ ಬನನಿ ಕಿ ಹೈ.
1: ನಮ್ಮ ಸರ್ಕಾರ 14 ವರ್ಷದೊಳಗಿನ ಎಲ್ಲಾ ಮಕ್ಕಳಿಗೂ ಉಚಿತ ಶಿಕ್ಷಣ ನೀಡುತ್ತಾ ಎಲ್ಲರೂ ಸುಶಿಕ್ಷಿತರಾಗುವಂತೆ ಉತ್ತೇಜನ ನೀಡುತ್ತಿದೆ.
2: ಹೌದು ಸೌಮ್ಯ, ನಮ್ಮ ಸರ್ಕಾರದ ಉಚಿತ ಶಿಕ್ಷಣದ ನೀತಿಯಿಂದ ಪ್ರತಿಯೊಬ್ಬರೂ ವಿದ್ಯಾವಂತರಾಗಲೇಬೇಕು.
0: ಆಜ್ ಪರಿಸ್ಥಿತಿಯ ಇತ್ನಿ ಬದಲ್ ಚುಕಿ ಹೈ ಕಿ ಸಮಾಜ್ ಮೇ ಸ್ತ್ರೀಯೋಂ ಕೋ ಬಿ ಕಾರ್ಯ ಕರ್ನೆ ಕೆ ಲಿಯೆ ತಯಾರ್ ರಹನಾ ಚಾಹಿಯೆ ಔರ್ ಇಸ್ ಕಾರ್ಯ ಕೆ ಲಿಯೆ ಸ್ತ್ರೀಯ ತಭಿ ತಯಾರ್ ಹೋಂಗಿ ಜಬ್ ಕಿ ಉನ್ಕೋ ಶಿಕ್ಷಿತ್ ಕಿಯಾ ಜಾಯೇಗಾ.
1: ಶಿಕ್ಷಣ ಸ್ತ್ರೀಯ ಜೀವನದಲ್ಲಿ ವಿಶೇಷ ಸ್ಥಾನ ಪಡೆದಿದೆ.
2: ಒಬ್ಬ ಒಳ್ಳೆಯ ತಾಯಿಗೆ, ಗೃಹಿಣಿಗೆ ಉತ್ತಮ ಶಿಕ್ಷಣ ಬೇಕೇ ಬೇಕು.
0: ಕುಶಲ ಗೃಹಿಣಿ ಕೇಳಿಯೇ ಶಿಕ್ಷಿತ ಹೋನ ಅನಿವಾರ್ಯ ಹೈ, ಅವಶ್ಯಕ ಹೈ. ಇಸ್ಲಿಯೇ ಸಮಾಜ ಮೇ ನಾರಿ ಶಿಕ್ಷಕೋ ಅನಿವಾರ್ಯ ಕಿಯಾ ಜಾನಾ ಚಾಹಿಯೇ.
2: ಸ್ತ್ರೀ ವಿದ್ಯಾವಂತೆ ಆದರೆ ಮಾತ್ರ ನಮ್ಮ ಸಮಾಜ ಉತ್ತಮ ಸಮಾಜವಾಗುತ್ತೆ, ದೇಶ ಬಲಿಷ್ಠವಾಗುತ್ತೆ, ಸುದೃಢವಾಗುತ್ತೆ.
0: ಹಾ ಹಾ, ನಾರಿ ಶಿಕ್ಷಕ್ಕೆ ಬಿನಾ ರಾಷ್ಟ್ರ ಕಾ ಚಕ್ರ ನಹಿ ಚಲ್ ಪಾಯೇಗಾ.
1: ಹೌದು, ಸ್ತ್ರೀಯ ಶಿಕ್ಷಣದ ಮಹತ್ವವನ್ನು ನಾವೆಲ್ಲ ತಿಳಿದುಕೊಂಡಿದ್ದೀವಿ. ಸರ್ಕಾರದ ಎಲ್ಲಾ ಯೋಜನೆಗಳಿಗೂ ನಾವು ಕೈ ಜೋಡಿಸಬೇಕು, ಆಗಲೇ ನಾರಿ ಶಿಕ್ಷಣಕ್ಕೆ ಒಂದು ಅರ್ಥ ಉಂಟಾಗುತ್ತೆ.
0: ಹಾ, ಇವತ್ತು ಸರ್ಕಾರ

0: ನಮ್ಗೆ ಏನೆಲ್ಲ ಸವಲತ್ತುಗಳನ್ನ ಅನುಕೂಲಗಳನ್ನ ಎಲ್ಲ ಮಾಡಿಕೊಟ್ಟಿದೆ. ನಾವು ಅದಕ್ಕೆ ಸರ್ಕಾರದ ಜೊತೆ ಸ್ಪಂದಿಸ್ಬೇಕು, ಕೈ ಜೋಡಿಸ್ಬೇಕು. ಆಗ ಮಾತ್ರ ಸರ್ಕಾರ ಕೈಗೊಂಡಿರುವ ಈ ಎಲ್ಲ ಯೋಜನೆಗಳು ಅರ್ಥಪೂರ್ಣ ಆಗುತ್ತೆ. ಮತ್ತೆ ಅದು ನಾವು ಸಕ್ರಿಯವಾಗಿ ಅದರಲ್ಲಿ ಭಾಗವಹಿಸಿದಾಗ ಮಾತ್ರ ಇವತ್ತು ಸ್ತ್ರೀ ಎಲ್ಲ ವಿದ್ಯಾಭ್ಯಾಸದಲ್ಲೂ ಎಲ್ಲ ಕ್ಷೇತ್ರದಲ್ಲೂ ಎಷ್ಟೊಂದು ಪ್ರಗತಿ ಸಾಧಿಸಿದಾಳೆ ಅಂದ್ರೆ ಅವಳು ಸಾಧಿಸ್ತಾ ಇರತಕ್ಕಂಥ ಯಾವ ಕ್ಷೇತ್ರನೂ ಇಲ್ಲ ಅಂತ ಹೇಳ್ಬೋದು. ಅದರಿಂದ ನೀವು ಈ ಒಳ್ಳೆ ಇದನ್ನ ಟಾಪಿಕ್ ಆರಿಸ್ಕೊಂಡಿದ್ಯಾ ನಾರಿ ಶಿಕ್ಷಾ, ಅದ್ರ ಬಗ್ಗೆ ನೀನು ಪಾಯಿಂಟ್ಸ್ ಪಾಯಿಂಟ್ಸ್ ಎಲ್ಲ ಮಾಡಿ ಇದ್ರ ಬರೀಬೇಕು. ನೀವು ಬರೀ ಕೇಳಿದ್ರೆ ಮರ್ತು ಹೋಗುತ್ತೆ. ಅರ್ಥ ಆಯ್ತಾ ಸೌಮ್ಯ? ಬರ್ದು ನೀನು ಖಂಡಿತ ಫಸ್ಟ್ ಪ್ರೈಸ್ ತಗೋಬೇಕು. ಇನ್ನೇನಾದ್ರು ಇದರಲ್ಲಿ ಕೇಳೋದಿದ್ಯಾ? ಸಂದೇಹ ನಹಿ. ಅಚ್ಚಾ ಅಬ್ ಸಮಯ ಹೋ ರಹಾ ಹೈ, ಫಿರ್ ಮಿಲೇಂಗೆ.
1: ಬಹುತ್ ಬಹುತ್ ಧನ್ಯವಾದ.
0: ಧನ್ಯವಾದ ಬಚ್ಚೋ.
2: ರಾಷ್ಟ್ರ ಭಾಷಾ ಭಾರತಿ ವಿಶೇಷ ಹಿಂದಿ ಪಾಠ ಕಾರ್ಯಕ್ರಮ ಕೇಳಿದಿರಿ.
3: ನಡೆಸಿಕೊಟ್ಟವರು ಎಂ ಎನ್ ನಾಗರತ್ನ, ಇವರೊಂದಿಗೆ ಭಾಗವಹಿಸಿದವರು ಹೇಮಾ ಎ ಹಾಗೂ ಸೌಮ್ಯ ಎಂ.

0: ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. ಇದೀಗ ಸ್ಟುಡಿಯೋ ಸಮಯ 3:30. ಇದೀಗ ಕೇಳಿ ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ.
1: ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ. ಸಹಯೋಗ ನ್ಯಾಯ ಸಂಸ್ಥೆ.
2: ನ್ಯಾಯವಾಣಿ ಕಾರ್ಯಕ್ರಮದ ಶ್ರೋತೃಗಳಿಗೆ ಸ್ವಾಗತ. ನಮ್ಮ ಜೊತೆಗಿದ್ದಾರೆ ವಕೀಲರಾದ ಗಗನ ಅವರು. ಮೇಡಮ್ ನಮಸ್ಕಾರ.
3: ನಮಸ್ಕಾರ ಸರ್.
2: ಈಗ ಸಾಮಾನ್ಯವಾಗಿ ಸಾರ್ವಜನಿಕ ಆಸ್ತಿಗೆ ಏನೋ ಒಂದು ಹಾನಿಯಾದಾಗ, ಧಕ್ಕೆ ಆದಾಗ ಪರಿಹಾರ ಯಾರು ಕೊಡಬೇಕು ಅಂತ ಅನ್ನೋದು ಬರುತ್ತೆ. ಯಾರು ಹಾನಿ ಮಾಡ್ತಾರೆ ಅವ್ರು ಕೊಡಬೇಕೋ ಅಥವಾ ಏನು ಜವಾಬ್ದಾರಿ ಇದೆ ನಮ್ಮ ನಾಗರಿಕರಿಗೆ?
3: ಇದು ಬಹಳ ಮುಖ್ಯ ಪ್ರಶ್ನೆ ಸರ್. ವಿಶೇಷವಾಗಿ ಗಲಭೆಗಳು, ಪ್ರತಿಭಟನೆಗಳು ಅಥವಾ ಅಪಘಾತಗಳ ಸಂದರ್ಭಗಳಲ್ಲಿ ಮೊದಲು ನಾವು ಏನ್ ತಿಳ್ಕೋಬೇಕು, ಸಾರ್ವಜನಿಕ ಆಸ್ತಿ ಅಂದ್ರೇನು? ಇಲ್ಲಿ ಸರ್ಕಾರಕ್ಕೆ ಸೇರಿದ ಆಸ್ತಿ ಯಾವ್ದಾವುದು? ಬಸ್ಗಳಾಗಿರ್ಬೋದು, ಸರ್ಕಾರಿ ಕಟ್ಟಡಗಳಾಗಿರ್ಬೋದು, ರಸ್ತೆ, ಸೇತುವೆ, ವಿದ್ಯುತ್ ಕಂಬಗಳು, ಸಾರ್ವಜನಿಕ ಸೌಲಭ್ಯಗಳು. ಅಂದರೆ ಇದೆಲ್ಲವೂ ಸರ್ಕಾರದ ಆಸ್ತಿ ಮಾತ್ರ ಅಲ್ಲ, ಇದು ನಮ್ಮೆಲ್ಲರ ಆಸ್ತಿ. ಸೊ ಇದನ್ನ ಕಾಪಾಡೋದು ನಮ್ಮ ಕರ್ತವ್ಯನೂ ಆಗಿರುತ್ತೆ. ಅದರಲ್ಲಿ ಸಾರ್ವಜನಿಕ ಆಸ್ತಿ ಹಾನಿ ಮಾಡಿದರೆ ಮುಖ್ಯವಾಗಿ ಅನ್ವಯಿಸುವ ಕಾಯ್ದೆ ಅಂದ್ರೆ ಪ್ರಿವೆನ್ಷನ್ ಆಫ್ ಡ್ಯಾಮೇಜ್ ಟು ಪಬ್ಲಿಕ್ ಪ್ರಾಪರ್ಟಿ ಕಾಯ್ದೆ. ಸೊ ಇಲ್ಲಿ ಕಾಯ್ದೆಯ ಪ್ರಕಾರ ಯಾರಾದರೂ ಉದ್ದೇಶಪೂರ್ವಕವಾಗಿ ಅಥವಾ ನಿರ್ಲಕ್ಷ್ಯದಿಂದ ಸಾರ್ವಜನಿಕ ಆಸ್ತಿಗೆ ಹಾನಿ ಮಾಡಿದರೆ ಅವರಿಗೆ ಶಿಕ್ಷೆಯ ಜೊತೆಗೆ ಪರಿಹಾರವೂ ಕೂಡ ವಿಧಿಸಬಹುದು.
2: ಈಗ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಪರಿಹಾರ ವಿಷಯವಾಗಿನೇ ಮಾತಾಡ್ತಾ ಇದ್ದೀವಿ. ಹಿಂದಿನ ಕಾರ್ಯಕ್ರಮಗಳಲ್ಲಿ ನಾವು ಇದು ಹೇಗೆ ಅಪರಾಧ ಆಗತ್ತಂತ ಮಾತಾಡ್ತಾ ಇದ್ವಿ. ಯಾರು ಪರಿಹಾರವನ್ನು ಕೊಡಬೇಕು, ಯಾರು ಬಾಧ್ಯರು, ಬಾಧ್ಯಸ್ಥರು?
3: ಹೌದು ಸರ್, ಇದಕ್ಕೆ ಹೊಣೆಗಾರರು ಯಾರು? ಸರಳ ಉತ್ತರ, ಹಾನಿ ಮಾಡಿದವರಿಗೆ ಪರಿಹಾರ ಕೊಡಲೇಬೇಕು. ಇಲ್ಲಿ ಒಂದು ಮುಖ್ಯ ಅಂಶ ಏನಂದ್ರೆ, ಒಬ್ಬ ವ್ಯಕ್ತಿ ಮಾತ್ರ ಅಲ್ಲ, ಗುಂಪು ಸೇರಿ ಹಾನಿ ಮಾಡಿದ್ದರೆ ಅಥವಾ ಎಲ್ಲರೂ ಒಟ್ಟಿಗೆ ಹೊಣೆಗಾರರು ಅಂತ ನಾವು ಹೇಳ್ತೀವಿ. ಇದನ್ನು ಕಲೆಕ್ಟಿವ್ ಲೈಬಿಲಿಟಿ ಎಂದು ಕರೆಯುತ್ತೇವೆ. ಸೊ ಇಲ್ಲಿ ಏನಾಗುತ್ತೆ, ಪ್ರತಿಭಟನೆಯಲ್ಲಿ ಒಂದು 50 ಜನ ಸೇರಿದ್ರು, ಇದ್ರಲ್ಲಿ 10 ಜನ ಮಾತ್ರ ಬಸ್ ಹೊಡೆದ್ರು, ಆದ್ರೆ ಗುಂಪಲ್ಲಿ ಎಲ್ಲರನ್ನೂ ಏನು ಪೊಲೀಸ್ ಅವರು ಅರೆಸ್ಟ್ ಮಾಡಿ ಅವ್ರಿಗೆ ಎಲ್ಲರಿಗೂ ಒಟ್ಟು ಗುಂಪುಗಾರಿಕೆ ಸೇರಿದ್ರು ಅಂತ ಹೇಳಿ ಅವ್ರಿಗೆ ಹೊಣೆಗಾರಿಕೆ ಹಾಕಿ ಅವ್ರ ಎಲ್ಲರ ಹತ್ರದಿಂದನೂ ಅಮೌಂಟ್ ನ ಐ ಮೀನ್ ಕಾಂಪೆನ್ಸೇಷನ್ ನ ಕಲೆಕ್ಟ್ ಮಾಡ್ಕೋತಾರೆ.
2: ನ್ಯಾಯಾಲಯ ಯಾವ ರೀತಿ ಈ ವಿಷಯವನ್ನ ಗಂಭೀರವಾಗಿ ತೆಗೆದುಕೊಳ್ತಾರೆ ಮತ್ತೆ ಯಾವ ರೀತಿ ತನಿಖೆ ಮಾಡಿ ಒಂದು ಒಂದು ಅಂತಿಮ ಹಂತಕ್ಕೆ ಬರ್ತಾರೆ, ಅದ್ರ ಬಗ್ಗೆ ಹೇಳಿ.
3: ಹಾ ಸರ್, ಈಗ ನಾವು ನೋಡಬಹುದು, ನಮ್ಮ ಸರ್ವೋಚ್ಚ ನ್ಯಾಯಾಲಯ ಒಂದು ಕೇಸ್ ನಲ್ಲಿ ಇನ್ರೇ ಡಿಸ್ಟ್ರಕ್ಷನ್ ಆಫ್ ಪಬ್ಲಿಕ್ ಅಂಡ್ ಪ್ರೈವೇಟ್ ಪ್ರಾಪರ್ಟೀಸ್ ವರ್ಸಸ್ ಸ್ಟೇಟ್ ಆಫ್ ಆಂಧ್ರಪ್ರದೇಶ್ ಪ್ರಕರಣದಲ್ಲಿ ಏನ್ ಹೇಳುತ್ತೆ ಅಂದ್ರೆ, ಗಲಭೆ ವೇಳೆ ಹಾನಿಯಾದರೆ ಸರ್ಕಾರದ ತನಿಖೆ ಮಾಡಿ ಆಮೇಲೆ ಹೊಣೆಗಾರಿಕೆಯಿಂದ ಪರಿಹಾರವನ್ನು ವಸೂಲಿ ಮಾಡಬೇಕು ಅಂತ ಹೇಳ್ತಾರೆ. ಕೆಲವೊಮ್ಮೆ ಏನಾಗ್ಬಹುದು ಅಂದ್ರೆ ಪ್ರಾಪರ್ಟಿನ ಅಟ್ಯಾಚ್ ಮಾಡಬಹುದು. ಈಗ ಯಾವ ವ್ಯಕ್ತಿ ಯಾವ ಗುಂಪು ಆ ಹಾನಿ ಮಾಡೋದಕ್ಕೆ ಪ್ರೇರೇಪಿಸಿದ್ರು ಅಥವಾ ಗುಂಪಲ್ಲಿದ್ರು, ಅವ್ರ ಪ್ರಾಪರ್ಟಿನ ಅಟ್ಯಾಚ್ ಮಾಡಿ ನಾವು ಹಣನ ವಸೂಲಿ ಮಾಡಬಹುದು. ಅಷ್ಟೇ ಅಲ್ಲದೆ ಕಾಂಪನ್ಸೇಷನ್ ರಿಕವರ್ ಮಾಡೋದಕ್ಕೆ ಯಾವ್ಯಾವ ಬೇರೆ ಸಿವಿಲ್ ಪ್ರೊಸೀಡಿಂಗ್ಸ್ ಇದೆ ಆ ಸಿವಿಲ್ ಪ್ರೊಸೀಡಿಂಗ್ಸ್ ಕೂಡ ಮಾಡಬಹುದು.
2: ಸರ್ಕಾರಗಳು, ಸಂಸ್ಥೆಗಳು ಏನೇ ಆಗಲಿ ಆ ಬಗ್ಗೆ ಜಾಗರೂಕತೆಯನ್ನು ವಹಿಸ್ತವೆ. ಮತ್ತೆ ನಾವು ಈ ನ್ಯಾಯವಾಣಿ ಸರಣಿನಲ್ಲಿ ಹಿಂದೆ ಏನೇ ಒಂದು ನಷ್ಟ ಆದಾಗ ಇನ್ಸೂರೆನ್ಸ್ ಅದನ್ನು ಕೂಡ ಕ್ಲೇಮ್ ಮಾಡ್ತಾರೆ. ಆ ಕಂಪನಿಗಳು ಕೂಡ ಬಹುಶಃ ಪರಿಹಾರ ಕೊಡುವಲ್ಲಿ ಬಾಧ್ಯಸ್ಥರಾಗಿರ್ತವೆ ಅಂತ ನಾವು ಮಾತಾಡ್ಕೋಬಹುದು.
3: ಒಟ್ಟಾರೆ ಏನ್ ಹೇಳ್ಬೇಕಂದ್ರೆ, ನಾವು ಸಾರ್ವಜನಿಕ ಆಸ್ತಿ ಅಂದ್ರೆ ಸರ್ಕಾರದ್ದಲ್ಲ, ಅದು ನಮ್ಮೆಲ್ಲರದ್ದಾಗಿದೆ. ಅದನ್ನು ಹಾನಿ ಮಾಡುವುದು ನಮ್ಮದೇ ಸಂಪತ್ತನ್ನು ನಾಶ ಮಾಡುವಂತದ್ದಾಗಿ ಕಾನೂನು ಇದನ್ನು ಗಂಭೀರವಾಗಿ ಪರಿಗಣಿಸುತ್ತದೆ ಮತ್ತು ತಪ್ಪಿತಸ್ಥರನ್ನು ಸಂಪೂರ್ಣವಾಗಿ ಪರಿಹಾರ ವಸೂಲಿ ಮಾಡಲು ಇಚ್ಛಿಸುತ್ತದೆ.
2: ಹಾಗಾಗಿ ಈ ಎಲ್ಲಾ ವಿಷಯವನ್ನ ನಾಗರಿಕರಾಗಿ, ದೇಶದ ನಾಗರಿಕರಾಗಿ ಏನೇನು ತಿಳ್ಕೋಬೇಕಾಗಿದೆ ಅದನ್ನು ತಿಳ್ಕೊಳ್ಬೇಕಾಗತ್ತೆ. ಮತ್ತು ಗುಂಪಿನಲ್ಲಿ ನಮ್ಮ ಕೆಲಸ ಏನಿರ್ತದೆ, ನಾವು ಸ್ವಲ್ಪ ಆ ಗುಂಪಿನಿಂದ ದೂರ ಸರಿಬೇಕು. ಇಲ್ಲಾಂದ್ರೆ ನಾವು ಯಾವುದೋ ಒಂದು ಪೊಲೀಸ್ ಕೇಸ್ನಲ್ಲಿ ಸಿಕ್ಕಾಕೊಂಡು ಆ ಇಡೀ ಗುಂಪು ಯಾರೋ ಒಬ್ಬರು ಮಾಡಿದ ತಪ್ಪಿಗೆ ನಾವು ಕೂಡ ಅಪರಾಧಕ್ಕೆ ಒಳಗಾಗ್ತೀವಿ, ಜವಾಬ್ದಾರಿ ವಹಿಸ್ಕೋಬೇಕಾಗತ್ತೆ ಅನಿವಾರ್ಯ. ಆವಾಗ ನಾವು ಎಷ್ಟೇ ನೆಪಗಳನ್ನು ಹೇಳಿದರೂ ಕೂಡ ಇಲ್ಲ, ಯಾಕಂದರೆ ಆ ಗುಂಪಿನ ಭಾಗವಾಗಿ ಅಂತ ನಮ್ಮನ್ನು ಪರಿಗಣಿಸ್ತಾರೆ. ಈ ಬಗ್ಗೆ ತಾವು ಮಾಹಿತಿ ಮಾಡಿಕೊಟ್ಟಿದ್ದೀರಿ ವಕೀಲರಾದ ಗಗನ ಅವರೇ. ಕೇಳುಗರ ಪರವಾಗಿ ನಿಮಗೆ ಧನ್ಯವಾದ. ನಮಸ್ಕಾರ.
3: ನಮಸ್ಕಾರ.
1: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯ ಸಂಸ್ಥೆ. ಕಾನೂನು ಮಾಹಿತಿಗಾಗಿ ಕನ್ನಡ ಡಾಟ್ ನ್ಯಾಯ ಡಾಟ್ ಒಆರ್ಜಿ ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
4: ಪಿಎಂ ಜಯ್, ಅಬ್ ಗರೀಬೋ ಕಿ ಜಯ್ ಬನ್ ಗಯಿ ಹೈ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555ಕ್ಕೆ ಕರೆ ಮಾಡಿ.
1: ಸ್ವಲ್ಪ ಗಮನಿಸಿ, ನಿಮ್ಮ ಅಗತ್ಯದ ಕೆಲಸಗಳ ನಡುವೆ ಇನ್ನೊಂದು ಮಹತ್ವದ ಕೆಲಸವನ್ನು ಮರೆಯಬೇಡಿ.
2: 2025-26 ಹಣಕಾಸು ವರ್ಷದ ಆದಾಯ ತೆರಿಗೆ ರಿಟರ್ನ್ ಅನ್ನು ITR 1 ಅಥವಾ ITR 2 ನಮೂನೆಯಲ್ಲಿ ಸಲ್ಲಿಸಬೇಕಾದ ತೆರಿಗೆದಾರರಿಗೆ ರಿಟರ್ನ್ ಸಲ್ಲಿಸುವ ಕೊನೆ ದಿನಾಂಕ 31 ಜುಲೈ 2026.
1: ರಿಟರ್ನ್ ಸಲ್ಲಿಸುವ ಮೊದಲು ನಿಮ್ಮ AIS ಮತ್ತು ಫಾರ್ಮ್ 26AS ಅನ್ನು ಎಚ್ಚರಿಕೆಯಿಂದ ಪರಿಶೀಲಿಸಿ. ಹಾಗೆಯೇ ನಿಮ್ಮ ವಿದೇಶಿ ಆದಾಯ ಅಥವಾ ವಿದೇಶಿ ಆಸ್ತಿಗಳಿದ್ದರೆ ಅವುಗಳ ಸರಿಯಾದ ಮತ್ತು ಸಂಪೂರ್ಣ ವಿವರಗಳನ್ನು ತಪ್ಪದೇ ನೀಡಿ.
2: ನಿಮ್ಮ ಆದಾಯ ತೆರಿಗೆ ರಿಟರ್ನ್ ನಲ್ಲಿ ಸರಿಯಾದ ಮತ್ತು ನಿಖರವಾದ ಮಾಹಿತಿ ತುಂಬಿ. ಇದು ಶೀಘ್ರ ಮರುಪಾವತಿ ದೊರಕಲು ಸಹಾಯಕ. ಸರಿಯಾದ ರಿಟರ್ನ್, ಶೀಘ್ರ ರಿಫಂಡ್.
1: ಪ್ರತಿಯೊಬ್ಬ ಆದಾಯ ತೆರಿಗೆದಾರ ಒಬ್ಬ ರಾಷ್ಟ್ರ ನಿರ್ಮಾತೃ. ಆದಾಯ ತೆರಿಗೆ ಇಲಾಖೆ, ಭಾರತ ಸರ್ಕಾರ.
0: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

0: ಮಾತಿಗೆ ಹಾಕೋಣ ಬ್ರೇಕ್, ಮೆದುಳಿಗೆ ಕೊಡೋಣ ಟಾಸ್ಕ್.
1: ನಮ್ಮ ಪ್ರಶ್ನೆ ನಿಮ್ಮ ಉತ್ತರ.
0: ಪ್ರತಿದಿನ ಮಧ್ಯಾಹ್ನ 3 ಗಂಟೆಗೆ ಹೊಂಬಿಸಿಲು.
1: ಟ್ಯೂನ್ ಮಾಡಿ ಆಕಾಶವಾಣಿ FM ರೇನ್ಬೋ 101.3.

ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. ಇದೀಗ ಸ್ಟುಡಿಯೋ ಸಮಯ 3:37. ಹೊಂಬಿಸಿಲು ಕಾರ್ಯಕ್ರಮ. ಮೊದಲನೇ ಪ್ರಶ್ನೆ 1966 ತೀಸ್ರಿ ಕಸಂ ಹಿಂದಿ ಚಲನಚಿತ್ರವು ಯಾವ ಪುಸ್ತಕ ಅಥವಾ ಕಥೆಯನ್ನ ಆಧರಿಸಿದೆ? 1966 ತೆರೆ ಕಂಡ ತೀಸ್ರಿ ಕಸಂ ಹಿಂದಿ ಚಲನಚಿತ್ರವು ಯಾವ ಪುಸ್ತಕ ಅಥವಾ ಕಥೆಯನ್ನ ಆಧರಿಸಿದೆ? ಇದು ಮೊದಲನೇ ಪ್ರಶ್ನೆ. ನೀವು ನಮಗೆ ಸರಿ ಉತ್ತರ ಕಳಿಸಬಹುದಾದ ನಮ್ಮ ವಾಟ್ಸ್ಆಪ್ ಸಂಖ್ಯೆ 9480901013. ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ಆಗ್ತಿರೋದು ಆರ್ಜೆ ಶ್ರಾವ್ಯ ಹರುಮನೆ.

0: ಜಗಮಲಗುವ ಹೊತ್ತಲ್ಲಿ ಕನಸುಗಳಿಗೆ ಸುವಾಲಿ
1: ರಾಗಗಳ ಝರಿಯಲ್ಲಿ ನೆನಪುಗಳ ತಂಗಾಳಿ
0: ಮನದಾಳದ ಭಾವನೆಗಳಿಗೆ ಹಿತವಾದ ಸಾಹಿತ್ಯ
2: ಸಿಂಧೂರ ಬಿಂದಿಗೆ ಜೀವವ ತುಂಬಿದೆ
1: ಭಾವಗಳ ಭೋರ್ಗರೆತಕ್ಕೆ ಸ್ವರಗಳ ಸಾಂಗತ್ಯ
3: ನಮ್ಮ ಜೀವ ಜೀವ ಒಂದೇ ಜೀವ ನೂರು ಜನ್ಮಕ್ಕೂ
0: ಸಿಹಿ ನಿದ್ರೆಗೆ ಜಾರೋ ಮುನ್ನ ಹೃದಯಕ್ಕೆ ಕಟ್ಟೋಣ ರೆಕ್ಕೆ
1: ಮೃದು ಮಧುರ ಹಾಡುಗಳೊಂದಿಗೆ ಹಾರೋಣ ಕನಸಿನ ಲೋಕಕ್ಕೆ ಪ್ರತಿ ರಾತ್ರಿ 10 ಗಂಟೆಗೆ
0: ಕನಸಿನ ಲೋಕ ಕನಸುಗಳ ಕಣ್ತರಿಸೋ ಮಧುರ ತಾಣ

ಮಣಿ, ಸುಧಾಮೂರ್ತಿ ಕೆಹಳ್ಳಿ, ಬಿಂದು ಪ್ರಕಾಶ್ ಬೆಂಗಳೂರು, ನೇತ್ರಾ ಕೆಂಗೇರಿಯಿಂದ ಪ್ರಸನ್ನಕುಮಾರ್ ದಾವಣಗೆರೆ, ಹೆಚ್ಆರ್ ರುದ್ರಸ್ವಾಮಿ ಚಿಕ್ಕಮಗಳೂರು, ದೇವಿ ಸಿಂಗ್ ಸರೋಜಾ ಸಿಂಗ್ ಚಾಮರಾಜಪೇಟೆಯಿಂದ, ಗೀತಾ ಜೋಶಿ ಕಲಬುರಗಿ, ಎನ್ಜಿ ಬಸವರಾಜ್, ನಿಮ್ಮೆಲ್ಲರ ಉತ್ತರಗಳು ಸರಿಯಾಗಿದ್ವು, ನಿಮಗೆ ಅಭಿನಂದನೆಗಳು. ಮೊದಲು ಸರಿ ಉತ್ತರ ನೀಡಿದ 10 ಜನರ ಹೆಸರುಗಳನ್ನು ಪರಿಗಣನೆ ಮಾಡಲಾಗಿದೆ. ಸರಿಯಾದ ಉತ್ತರ ಮಾರೇ ಗಯೆ ಗುಲ್ಫಾಮ್. ಈ ಚಲನಚಿತ್ರವು ಪ್ರಸಿದ್ಧ ಸಾಹಿತಿ ಫಣೀಶ್ವರನಾಥ್ ರೇಣು ಅವರು ಬರೆದ ಮಾರೇ ಗಯೆ ಗುಲ್ಫಾಮ್ ಎಂಬ ಸಣ್ಣ ಕಥೆಯನ್ನು ಆಧರಿಸಿದೆ. ಇದೀಗ ಎರಡನೇ ಪ್ರಶ್ನೆ. ರಾಷ್ಟ್ರಕವಿ ದರಾ ಬೇಂದ್ರೆ ಅವರ ಮೂಡಲ ಮನೆಯ ಮುತ್ತಿನ ನೀರಿನ ಈ ಕವಿತೆಯನ್ನ ಮೊದಲು ಯಾವ ಚಿತ್ರದಲ್ಲಿ ಅಳವಡಿಸಿಕೊಳ್ಳಲಾಯಿತು? ಇದು ಎರಡನೇ ಪ್ರಶ್ನೆ. ರಾಷ್ಟ್ರಕವಿ ದರಾ ಬೇಂದ್ರೆ ಅವರ ಮೂಡಲ ಮನೆಯ ಮುತ್ತಿನ ನೀರಿನ ಕವಿತೆಯನ್ನ ಮೊದಲು ಯಾವ ಚಿತ್ರದಲ್ಲಿ ಅಳವಡಿಸಿಕೊಳ್ಳಲಾಯಿತು? ಇದು ಎರಡನೇ ಪ್ರಶ್ನೆ. ಒಂದು ಗೀತೆಯ ಕಾಲಾವಕಾಶ. ಡಿಯರ್ ಕಾಮ್ರೇಡ್ ಚಿತ್ರದ ಗೀತೆ ಸಿದ್ಧ ಶ್ರೀರಾಮ್, ಐಶ್ವರ್ಯ ರವಿಚಂದ್ರನ್ ಅವರ ಗಾಯನದಲ್ಲಿ, ಧನಂಜಯ ರಂಜನ್ ಅವರ ಸಾಹಿತ್ಯ, ಜಸ್ಟಿನ್ ಪ್ರಭಾಕರನ್ ಅವರ ಸಂಗೀತ.

0: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
1: ನನ್ನ ತಮ್ಮ ಇದ್ದಾನಲ್ಲ, ತುಂಬಾ ತುಂಟ. ಕಾಲೇಜಿನಲ್ಲಿ ತನ್ನ ಮಾರ್ಕ್ ಶೀಟ್ ಅನ್ನು ಫೋಟೋಶಾಪ್ ಮಾಡಿ ಅಪ್ಪನಿಗೆ ತೋರಿಸ್ತಿದ್ದ. ನಿನ್ನೆ ವಿದ್ಯುತ್ ಬಿಲ್ 0 ಬಂದಿದ್ದನ್ನು ನೋಡಿದೆ. ನಾನು ಅನ್ಕೊಂಡೆ ಇವನೇ ಫೋಟೋಶಾಪ್ ಮಾಡಿರ್ಬೇಕು ಅಂತ. ಇಲ್ದಿದ್ರೆ ವಿದ್ಯುತ್ ಬಿಲ್ 0 ಆಗೋಕೆ ಹೇಗ್ ಸಾಧ್ಯ? ಕೇಳಿದ್ರೆ ಹೇಳ್ತಾನೆ, ಅಣ್ಣ ಎಲ್ಲಾ ಮೇಲ್ನವನದೇ, ಸೋಲಾರ್ ಪ್ಯಾನಲ್ ಇದೆ ಅಲ್ಲ. ನಾನು ಹೇಳಿದೆ, ಓಹೋ ನೀನ್ ಹೇಳಿದ್ದು ಸರಿಯಾಗಿದೆ ಕಣೋ. PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ PM.gov.in.
2: ಇದು ಆಕಾಶವಾಣಿ FM ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. ಎರಡನೆಯ ಪ್ರಶ್ನೆಯಾಗಿತ್ತು, ರಾಷ್ಟ್ರಕವಿ ದರಾಬೇಂದ್ರೆ ಅವರ ಮೂಡಲಮನೆಯ ಮುತ್ತಿನ ನೀರಿನ ಕವಿತೆಯನ್ನು ಮೊದಲು ಯಾವ ಚಿತ್ರದಲ್ಲಿ ಅಳವಡಿಸಿಕೊಳ್ಳಲಾಗಿತ್ತು ಅಂತ ಹೇಳಿ. ಸರಿಯಾದ ಉತ್ತರ ನೀಡಿದವರ ಹೆಸರುಗಳು ಹೀಗಿವೆ: ಗುರುರಾಜ್ ವಿರೂಪಾಕ್ಷಪುರ, ಹರೀಶ್ ಮಲ್ಲೇಶ್ವರದಿಂದ, ಚಂದ್ರಪ್ಪ ಉತ್ತರಹಳ್ಳಿ, ಮಾಲಾ ಮಾಚೋಹಳ್ಳಿ, ರಾಜ್ಕುಮಾರ್ ಕಾತರಕಿ KHP ಕಾಲೋನಿ, ದಿಲೀಪ್ ಕಲ್ಯಾಣ್ಕರ್, ಆಶಾ ಶ್ರೀನಿವಾಸ್ ಬಿನ್ನಿಪೇಟೆ, ಹೊನ್ನೂರ್ ಅಲಿ ಹನುಮಂತಪುರದಿಂದ, ಶ್ರೀಲಕ್ಷ್ಮಿ ಗುರುರಾಜ್ ಟೆಲಿಕಾಂ ಲೇಔಟ್ನಿಂದ, ಬಾಬಾ ಕಲ್ಯಾಣ್ ಬೆಂಗಳೂರಿನಿಂದ. ನಿಮ್ಮೆಲ್ಲರ ಉತ್ತರಗಳು ಸರಿಯಾಗಿದ್ವು, ನಿಮಗೆ ಅಭಿನಂದನೆಗಳು. ಸರಿಯಾದ ಉತ್ತರ ಬೆಳ್ಳಿ ಮೋಡ. 1967 ತೆರೆ ಕಂಡ ಬೆಳ್ಳಿ ಮೋಡ ಚಿತ್ರದಲ್ಲಿ ದರಾಬೇಂದ್ರೆ ಅವರ ಮೂಡಲ ಮನೆಯ ಮುತ್ತಿನ ನೀರಿನ ಈ ಕವಿತೆಯನ್ನು ಅಳವಡಿಸಿಕೊಳ್ಳಲಾಗಿತ್ತು. ಈ ಚಿತ್ರದ ನಿರ್ದೇಶಕರು ಪುಟ್ಟಣ್ಣ ಕಣಗಾಲ್, ವಿಜಯಭಾಸ್ಕರ್ ಅವರು ಸಂಗೀತ ನಿರ್ದೇಶನ ಮಾಡಿದ್ರು, ಎಸ್ ಜಾನಕಿ ಅವರು ಈ ಗೀತೆಯನ್ನು ಹಾಡಿದ್ರು. ಇದೀಗ ಹೊಂಬಿಸಿಲು ಕಾರ್ಯಕ್ರಮದ ಕೊನೆಯ ಪ್ರಶ್ನೆ. ಇತ್ತೀಚೆಗೆ ರೊಮೇನಿಯಾದ ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್ ಆನರರಿ ಡಾಕ್ಟರೇಟ್ ಪದವಿ ಪಡೆದವರು ಯಾರು? ಇದು ಕೊನೆಯ ಪ್ರಶ್ನೆ. ಇತ್ತೀಚೆಗೆ ರೊಮೇನಿಯಾದ ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್ ಆನರರಿ ಡಾಕ್ಟರೇಟ್ ಪದವಿ ಪಡೆದವರು ಯಾರು? ಇದು ಮುಂದಿನ ಪ್ರಶ್ನೆ. ಇದೀಗ ಗೀತೆ ಬೆಳ್ಳಿಮೋಡ ಚಿತ್ರದಿಂದ ಎಸ್ ಜಾನಕಿಯವರ ಗಾಯನದಲ್ಲಿ.

ಮನದ ಮನೆಯ ಕಿಟಕಿಯನ್ನ ತೆರೆದಾಗ ತೆಂಗು ಗರಿಗಳ ಮೇಲೆ ಚಂದಿರನ ಬಿಂಬ, ಭಾವತೀರದಂಚಿನಲ್ಲಿ ಅಲೆಯಬ್ಬಿಸೋ ನೆನಪುಗಳ ತುಂತುರು, ಕಣ್ಣ ಸನ್ನೆಯಲ್ಲಿ ಹೃದಯ ಕದ್ದ ನೋಟ, ಕೆನ್ನೆ ಸುಳಿಯಲ್ಲಿ ಕಾಡಿದ ನಗು, ಎದೆಯ ತೆರೆಯ ನೆನಪುಗಳಿಗೆ ಭಾವಗಳೆಲ್ಲವೂ ಸೆರೆಯಾಗೋ ಹೊತ್ತಲ್ಲಿ

ಹೃದಯದ ಹೆಜ್ಜೆಗೆ ಪ್ರೇಮದ ಗೆಜ್ಜೆ ಕಟ್ಟಿ ಒಲುಮೆ ಧಾರೆ ಹರಿಸುತ್ತ ನಿಮ್ಮ ಜೊತೆಯಾಗತ್ತೆ ಒಲವಿನ ಆಲಾಪ. ಪ್ರತಿದಿನ ರಾತ್ರಿ 7:45 ಒಲವಿನ ಆಲಾಪ, ಇದು ರಾಗಾನುರಾಗಗಳ ಸಲ್ಲಾಪ. ನಿಮ್ಮ ನೆಚ್ಚಿನ ಆಕಾಶವಾಣಿ FM ರೇನ್ಬೋ ಕನ್ನಡ ಕಾಮನಬಿಲ್ಲು 101.3 ರಲ್ಲಿ.

ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು ಹೊಂಬಿಸಿಲು ಕಾರ್ಯಕ್ರಮ. ಕೊನೆಯ ಪ್ರಶ್ನೆ, ಇತ್ತೀಚೆಗೆ ರೊಮೇನಿಯಾದ ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್ ಪದವಿ ಪಡೆದವರು ಯಾರು ಅಂತ. ಮೊದಲು ಸರಿ ಉತ್ತರ ನೀಡಿದ 10 ಜನರ ಹೆಸರುಗಳು ಹೀಗಿವೆ: ಜಯಶ್ರೀ ಸುನಿಲ್ ರಾಜಾಜಿನಗರದಿಂದ, ರಘುನಾರಾಯಣ್ ಬೆಂಗಳೂರಿನಿಂದ, ಪದ್ಮಶ್ರೀ ರಾಮಚಂದ್ರಪುರಂ ಬೆಂಗಳೂರಿನಿಂದ, ಬಿಎಂ ವಿಶ್ವನಾಥ ರಾಮಸಾಗರ ಬೆಳ್ಳಾರಿ, ಸುಜಾತಾ ಕೆ ನಟರಾಜ್ ತಿರುಕನ ಬಳಗ ಮಲ್ಲಾಡಿಹಳ್ಳಿ, ವೆಂಕೋಬಾ ನಾಯಕ್ ಸಂಗಾಪುರ, ಲಕ್ಷ್ಮೀದೇವಮ್ಮ ಸಾತನೂರು, ರೇಖಾ ಯಲಹಂಕ ಶರಣ್ಯ ತೀರ್ಥಳ್ಳಿಯಿಂದ. ನಿಮ್ಮೆಲ್ಲರ ಉತ್ತರಗಳು ಸರಿಯಾಗಿದ್ವು, ನಿಮಗೆ ಅಭಿನಂದನೆಗಳು. ಸರಿಯಾದ ಉತ್ತರ ಆಗಿತ್ತು ಭಾರತದ ರಾಷ್ಟ್ರಪತಿ ಶ್ರೀಮತಿ ದ್ರೌಪದಿ ಮುರ್ಮು. 24 ಜುಲೈ 2026 ಬುಕಾರೆಸ್ಟ್ ಯೂನಿವರ್ಸಿಟಿ ಆಫ್ ಎಕನಾಮಿಕ್ ಸ್ಟಡೀಸ್ ರೊಮೇನಿಯಾ ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್ ಪದವಿ ಪಡೆದವರು ಇವರು. ಸಾರ್ವಜನಿಕ ಸೇವೆ, ಶೈಕ್ಷಣಿಕ ಕ್ಷೇತ್ರ ಮತ್ತು ಭಾರತ ಹಾಗೂ ರೊಮೇನಿಯಾ ನಡುವಿನ ದ್ವಿಪಕ್ಷೀಯ ಬಾಂಧವ್ಯವನ್ನು ಬಲಪಡಿಸುವಲ್ಲಿ ಅವರು ನೀಡಿದ ಕೊಡುಗೆಯನ್ನು ಗುರುತಿಸಿ ಈ ಗೌರವ ನೀಡಲಾಗಿದೆ.

ಇದಾಗಿತ್ತು ಈ ಹೊತ್ತಿನ ಹೊಂಬಿಸಿಲು ಕಾರ್ಯಕ್ರಮ. ಸರಿಯಾದ ಉತ್ತರ ನೀಡಿದವರಿಗೆಲ್ಲ ಅಭಿನಂದನೆಗಳು. ಸಂದೇಶ ಕಳಿಸಿದ ಪ್ರತಿಯೊಬ್ಬರಿಗೂ ಧನ್ಯವಾದಗಳು ಅಂತ ಹೇಳ್ತಾ ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾದದ್ದು ಆರ್ಜೆ ಶ್ರಾವ್ಯ ಹರುಮನೆ. ಮತ್ತೆ ಸಿಗೋಣ ಬೆಂಗಳೂರು ಯೂತ್ ಕಾರ್ಯಕ್ರಮದಲ್ಲಿ. ಅತಿಥಿ ಗಮಕ ಕಲೆಯ ಪರಿಣಿತರು. ನೀವು ಸಹ ಅವರಿಗೆ ಸಂದೇಶಗಳನ್ನು ಕಳಿಸಬಹುದು, ನಿಮ್ಮ ಪ್ರಶ್ನೆಗಳನ್ನು ಕೇಳಬಹುದು. ನಮ್ಮ ವಾಟ್ಸಪ್ ಸಂಖ್ಯೆ 9489901013.

0: ನೀವು ಕೇಳ್ತಿದ್ರ ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. ಇದು ಸೋಮವಾರದ ಬೆಂಗಳೂರು ಯೂತ್ ಕಾರ್ಯಕ್ರಮ. ನಮ್ಮ ಕನ್ನಡ ನಾಡಿನ ಕಾವ್ಯ, ಸಾಹಿತ್ಯ ಮತ್ತು ಗಮಕ ಕಲೆಯ ಪ್ರತಿಷ್ಠಿತ ಧ್ವನಿಯಾಗಿ ಆಕಾಶವಾಣಿಯ ಹಿರಿಯ ಕಾರ್ಯಕ್ರಮ ನಿರ್ವಾಹಕರಾಗಿ ದಶಕಗಳ ಕಾಲ ಸೇವೆ ಸಲ್ಲಿಸಿದ ಪ್ರಸಿದ್ಧ ಗಮಕಿ ಹಾಗೂ ಸಂಶೋಧಕ ಕರ್ನಾಟಕ ಕಲಾಶ್ರೀ, ಅಮೃತ ಸಿಂಚನ, ಕನ್ನಡದ ಕಣ್ಮಣಿಗಳು, ದಾಸಾಮೃತ ಇಂತಹ ಆಕಾಶವಾಣಿಯ ಮೈಲುಗಲ್ಲು ಕಾರ್ಯಕ್ರಮಗಳ ಸೃಷ್ಟಿಕರ್ತರಾಗಿ ಕರ್ನಾಟಕದ ಗಮಕ ಕಲಾ ಪರಿಷತ್ತಿನ ಮಾಜಿ ಅಧ್ಯಕ್ಷರಾಗಿ ಮತ್ತು ರಾಜ್ಯೋತ್ಸವ ಪ್ರಶಸ್ತಿ, ಕೆಂಪೇಗೌಡ ಪ್ರಶಸ್ತಿ, ಸಂಗೀತ ನೃತ್ಯ ಅಕಾಡೆಮಿ ಪ್ರಶಸ್ತಿ, ಸ್ವರ ಕಲಾ ಗೌರವ, ಆರ್ಯಭಟ ಅಂತಾರಾಷ್ಟೀಯ ಪ್ರಶಸ್ತಿ, ಹೀಗೆ ಹತ್ತು ಹಲವು ಪ್ರಶಸ್ತಿ ಗೌರವಗಳಿಗೆ ಪಾತ್ರರಾಗಿ ಕನ್ನಡದ ಕಾವ್ಯ ಪರಂಪರೆಯನ್ನು ಮನೆ ಮನೆಗೆ ತಲುಪಿಸಿದ ಶ್ರೇಷ್ಠ ಸಾಧಕರು ಇವರು. ಡಾಕ್ಟರ್ ಎಂಆರ್ ಸತ್ಯನಾರಾಯಣ ಅವರನ್ನ ಇಂದಿನ ನಮ್ಮ ವಿಶೇಷ ಕಾರ್ಯಕ್ರಮಕ್ಕೆ ಅತ್ಯಂತ ಆದರದಿಂದ ಸ್ವಾಗತಿಸ್ತಾ ಇದ್ದೇನೆ. ನಮಸ್ತೆ ಸರ್. ಇಂದಿನ ಕಾರ್ಯಕ್ರಮವನ್ನ ಮೊದಲಿಗೆ ಒಂದು ಗಮಕ ಪ್ರಸ್ತುತಿಯೊಂದಿಗೆ ಶುರು ಮಾಡೋಣ. ಹೌದು ಸರ್.
1: ನಮ್ಮ ಗಮಕಗಳ ಆರಾಧ್ಯ ದೈವ ಕುಮಾರವ್ಯಾಸ. ಹಾಗಾಗಿ ಕುಮಾರವ್ಯಾಸನ ಒಂದು ಪದ್ಯದಿಂದ ನನ್ನ ಸಂದರ್ಶನವನ್ನ ತಾವು
2: ಹೇಳ್ತೀವಿರ ಅರಸುಗಳಿಗಿದು ವೀರ, ಅರಸುಗಳಿಗಿದು ವೀರ, ದ್ವಿಜರಿಗೆ ಪರಮ ವೇದದ ಸಾರ,

ಗಮಕ ಎಂದರೆ ಪದ್ಯ ಅಥವಾ ಕಾವ್ಯವನ್ನು ರಾಗಬದ್ಧವಾಗಿ ಭಾವಕ್ಕೆ ತಕ್ಕಂತೆ ರಾಗ ಮತ್ತು ಶ್ರುತಿಬದ್ಧವಾಗಿ ಹಾಡುವ ಸುಂದರ ಪದ್ಧತಿ. ಗಮಕ ಕಲೆಯ ಕುರಿತಾಗಿ ಕೇಳುಗರಿಗೆ ಮತ್ತಷ್ಟು ಮಾಹಿತಿ ನೀಡೋದಾದ

0: ಸರ್.
1: ಮೊದಲನೇದಾಗಿ ನಾವು ಕನ್ನಡ ಸಾಹಿತ್ಯ ಅದರಲ್ಲೂ ಕಾವ್ಯಗಳನ್ನು ಅಭ್ಯಾಸ ಮಾಡಬೇಕು. ಗಮಕ ಅನ್ನೋದು ನಮ್ಮ ಪುರಾತನ ಕಲೆ ಅನ್ನೋದು ಎಲ್ಲರಿಗೂ ಗೊತ್ತಿದೆ, ಪದೇ ಪದೇ ಹೇಳಬೇಕಾದ ಅವಶ್ಯಕತೆ ಇಲ್ಲ. ಇದರ ಕಾಲಾವಧಿ ಏನು ಅಂತಂದರೆ ಅದು ಬಹುಶಃ ರಾಮಾಯಣ ಅಂತ ಹೇಳ್ತಾರೆ. ಯಾವತ್ತಿಗೆ ನಮ್ಮ ಲವಕುಶರು ರಾಮನ ಮುಂದೆನೆ ರಾಮಾಯಣವನ್ನು ಹೇಳಿದ್ರು, ವಾಲ್ಮೀಕಿಗಳು ಬರೆದಿದ್ದು, ಅವತ್ತಿನಿಂದ ಈ ಗಮಕ ಕಲೆಗೆ ಅದೊಂದು ಭದ್ರ ಬುನಾದಿ ಆಯಿತು ಅಂತ ಹೇಳ್ತಾರೆ. ಅದು ನಂಬ್ಕೊಂಡು ಬಂದಿರತಕ್ಕಂಥದ್ದು, ನಮ್ಮಲ್ಲಿ ನಂಬಿಕೆ ತಾನೆ, ಎಲ್ಲವೂ ನಂಬಿಕೆನಲ್ಲೇ ಇರತಕ್ಕಂಥದ್ದು. ಯಾವಾಗ ಕಾವ್ಯವನ್ನು ಬರೀತಾನೆ ಅದಕ್ಕೆ ಓದುಗ ಬೇಕಾಗಿತ್ತು. ಬರೀ ಓದೋದು ಸಾಕಾಗಲಿಲ್ಲ, ಬರೀ ಓದ್ಕೊಂಡು ಹೋಗ್ತಾ ಇದ್ರು. ಅದಾದಮೇಲೆ ಏನು ಮಾಡಿದ್ರು, ಆ ಪದ್ಯಗಳಿಗೆ ರಾಗಗಳನ್ನು ಹಾಕೋದು ಬಹುಶಃ ಒಂದು ಒಂದು ಒಂದೂವರೆ ಶತಮಾನದಿಂದ ಬಂದಿದೆ ಅಷ್ಟೇ, 19ರ ಕೊನೆ ಅಥವಾ 20ರ ಶತಮಾನದ ಆರಂಭದಲ್ಲಿಂದ ಆಯಿತು. ಅದಕ್ಕೆ ಮೊದಲು ಒಂದು ಕಾವ್ಯವನ್ನು ಸುಮಾರಾಗಿ ಅಂದರೆ ಒಂದೇ ಪದ್ಯವನ್ನು ಅಂದರೆ ಒಂದು ಪದ್ಯಕ್ಕಿಂತ ಹೆಚ್ಚಾಗಿ ಹಲವಾರು ಪದ್ಯಗಳಿದೆ ಅಥವಾ ಇಡೀ ಕಥಾಭಾಗವನ್ನು ಒಂದೇ ರಾಗದಲ್ಲಿ ಹಾಡ್ತಕ್ಕಂಥ ಒಂದು ಪದ್ಧತಿ ಇತ್ತು. ಅದು ಕಾವ್ಯ ವಾಚನ ಕಲೆ ಅಂತ ಹೇಳ್ತಾ ಇದ್ರು ಅದಕ್ಕೆ. ಅದಕ್ಕೂ ಮೊದಲು ಪುಸ್ತಕ ವಾಚನ ಕಲೆ ಅಂತ ಹೇಳ್ತಾ ಇದ್ರು. ಗಮಕ ಅನ್ನೋದು ಸಂಸ್ಕೃತ ಶಬ್ದವೇ ಆದರೂ ಕನ್ನಡ ನಾಡಿನಲ್ಲಿ ಗಮಕ ಅಂತಂದರೆ ಕಾವ್ಯವನ್ನು ಓದುವುದು, ಅಂದರೆ ಪದಭಾವ ರಾಗಭಾವ ಭಾಳ ಮುಖ್ಯ. ಯಾಕೆಂದರೆ ಯಾವ ಪದ್ಯವನ್ನು ಓದ್ತೀವಿ ಅನ್ನೋದು ನಮಗೆ ಮನದಟ್ಟಾಗಿರಬೇಕು. ಪದವಿಭಾಗ ಮಾಡಿ ಅರ್ಥ ಸ್ಫುರಿಸುವಂತೆ ಭಾವಕ್ಕೆ ತಕ್ಕವಾದ ರಾಗವನ್ನು ಅಳವಡಿಸಿ, ಎಲ್ಲದಕ್ಕಿಂತ ಹೆಚ್ಚಾಗಿ ಶಾರೀರ ಬಹಳ ಮುಖ್ಯ. ಅಂದರೆ ಧ್ವನಿ ವಿಶೇಷ ಅಂತ ಹೇಳ್ತೀವಲ್ಲ, ಅದನ್ನು ಹಾಡಿ ಮನಸ್ಸಿಗೆ ತಟ್ಟಬೇಕು. ಯಾಕಂದ್ರೆ ಇದು ಶ್ರವ್ಯ ಕಾವ್ಯ, ದೃಶ್ಯ ಕಾವ್ಯ ಅಲ್ಲ. ನಾವು ಎಲ್ಲ ಪಾತ್ರಗಳನ್ನು ಕೂಡ ನಾವು ಕೇವಲ ಹಾಡೋದ್ರಿಂದನೇ, ಈ ನಾಟಕದಲ್ಲಿ ಇದೆಯಲ್ಲ ರೇಡಿಯೋ ಅಂತಂದರೆ ನಾಟಕದಲ್ಲಿ ಕೇಳಿ ತಾನೇ ನಾವು ಅನುಭವಿಸ್ಬೇಕು ಇಂಥ ಪಾತ್ರಗಳು ಅಂತ. ಅದೇ ರೀತಿಯಾದ ಅನುಭವ ಕೇಳಿದಾಗ ಬರುತ್ತೆ. ಅಂದರೆ ನಾವು ಏನು ಹಾಡ್ತಿದ್ದೀವಿ ಅನ್ನೋದ್ರಲ್ಲೇ ಶ್ರೋತೃಗಳು ಅದನ್ನು ತಿಳ್ಕೊಳ್ಬೇಕು. ಇದು ಗಮಕಕ್ಕೆ ಬೇಕಾದ ಒಂದು ಪೂರ್ವ ಸಿದ್ಧತೆ ಅಂತ ನಾನು ಅಂದ್ಕೊಂಡಿದ್ದೀನಿ.
0: ನಿಮ್ಮ ಕುಟುಂಬವೇ ಗಮಕ ಕಲೆಗೆ ಹೆಸರುವಾಸಿಯಾದದ್ದು. ತಂದೆಯವರಾದ ಪ್ರಸಿದ್ಧ ಗಮಕಿ ಎಂ ರಾಘವೇಂದ್ರ ರಾವ್ ಅವರಿಂದ ಬಂದ ಈ ಕಲೆ ನಿಮ್ಮ ಮೇಲೆ ಹೇಗೆ ಪ್ರಭಾವ ಬೀರಿತ್ತು?
1: ಅದು ಪ್ರಭಾವ ಅಂತಂದರೆ ಮನೆ ಒಳಗಡೆ ಅದೇ ವಾತಾವರಣ ಇತ್ತಲ್ಲ, ಅದು ಬಿಟ್ಟು ಬೇರೆ ಏನಿಲ್ಲ. ನನಗೆ ಮೊದಲಿಂದ ರೇಡಿಯೋ ಕೇಳೋ ಅಭ್ಯಾಸ, ಕೇಳೇ ಬೆಳೆದವ್ರು ನಾವು, ನೋಡಿ ಬೆಳೆದವರಲ್ಲ. ಮನೆಯಲ್ಲಿ ನಮ್ಮ ತಂದೆಯವರು ಎಲ್ಲರಿಗೂ ಪಾಠ ಮಾಡ್ತಾಯಿದ್ದು, ಅಂದರೆ ಮಕ್ಕಳಿಗೆ ಯಾರ ತಂದೆಯೂ ಗುರುಗಳು ಪಾಠ ಹೇಳ್ಕೊಡಲ್ಲ, ನಾವೆಲ್ಲ ಕೇಳಿ ಕಲ್ತ್ಕೋಬೇಕಷ್ಟ. ಅಂದರೆ ಆ ಕಡೆ ಈ ಕಡೆ ಓಡಾಡ್ತಿದ್ದಾಗ ಹೇಳ್ಕೊಡ್ತಾ ಇದ್ದನ್ನು ಕೇಳಿ ಕೇಳಿ ಕೇಳಿ ಕೇಳಿ ಕಲ್ತಿದ್ದು. ನೇರವಾಗಿ ಶಿಷ್ಯರಾಗಿದ್ದು ಅಂತಂದರೆ 1969ರಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ನಡೆಸಿದ ಗಮಕ ಪ್ರೌಢ ತರಗತಿಯಲ್ಲಿ ನಾವು ನೇರವಾಗಿ ಶಿಷ್ಯರಾದ್ವಿ. ಅದರ ತನಕ ನಾವು ಕೇಳೇ ಅಂದರೆ ಚಿಕ್ಕಂದಿಂದ ಅದು ಕೇಳ್ಮೆ ಅದಿದ್ದೇ ಇತ್ತು. ಎಲ್ಲರೂ ನಮ್ಮಲ್ಲಿ ಎಲ್ಲರೂ ಹಾಡೋರೇ, ತುಂಬ ಚೆನ್ನಾಗಿ ಹಾಡೋರು. ಹಾಗಾಗಿ ಅದು ಆ ಕೇಳ್ಮೆ ಇದೆಯಲ್ಲ ಇಲ್ಲಿ ತನಕ ನಂಗೆ ತಂದಿದೆ ಅನಿಸುತ್ತೆ. ಬಹುಶಃ
0: ಏನಾದರೂ ಕಲಿಬೇಕಂದ್ರೆ ಫಸ್ಟು ಒಳ್ಳೆ ಕೇಳುಗರಾಗಬೇಕು ಅಂತ ನೀವು ಹೇಳ್ತೀರಿ.
1: ಖಂಡಿತ, ಕೇಳೋದ್ರಿಂದನೇ ನೀವು ಬೆಳೆಯೋದಕ್ಕೆ ಸಾಧ್ಯ, ನೋಡೋದ್ರಿಂದ ಸಾಧ್ಯವೇ ಇಲ್ಲ. ಅದಕ್ಕೆ ಹೇಳ್ತಾರೆ ಶ್ರವಣ ಮನಕ್ಕೆ ಆನಂದವಿಯುವುದು ಅಂತ, ಗೊತ್ತಾಯ್ತಾ? ನಿಮ್ಮನ್ನು ದಾರಿ ತಪ್ಪಿಸದೇ ಇರೋದು ಯಾವ್ದಾದ್ರು ಒಂದು ಮಾಧ್ಯಮ ಇದ್ದೇ ಇದ್ದರೂ ಶ್ರವಣ ಮಾಧ್ಯಮ ಅಷ್ಟೇ. ಭಾಳ ಸ್ಪಷ್ಟವಾಗಿ ಹೇಳ್ತಿರ್ತೀನಿ ನಾನು ಇದನ್ನು. ಕೇಳಿಸ್ಕೊಂಡು ಬೆಳೆದ್ರೆ ನಮ್ಗೆ ಒಳ್ಳೆ ಸಂಸ್ಕೃತಿನೂ ಬರುತ್ತೆ. ಆ ಸಂಸ್ಕೃತಿನ ಬೆಳೆಸೋದು ನಮ್ಮ ಕಾವ್ಯಗಳು. ಆ ಕವಿಗಳು ಕೊಟ್ಟಿರ್ತಕ್ಕಂಥ ಕಾವ್ಯಗಳು, ಅಲ್ಲಿ ಅದರಲ್ಲಿರ್ತಕ್ಕಂಥ ಅರ್ಥಗಳು, ಮೌಲ್ಯಗಳು, ಅದು ಯಾವುದೇ ಆಗಲಿ, ಯಾವುದೇ ಕಾವ್ಯ ಆಗಲಿ, ಎಲ್ಲ ಕಾವ್ಯ ನನಗಂತೂ ಎಲ್ಲ ಕಾವ್ಯನೂ ನನಗೆ ಬಹಳ ಪ್ರೀತಿ ಇಷ್ಟ. ಅವರು ಹೆಚ್ಚು ಇವರು ಹೆಚ್ಚು ಅನ್ನೋದಲ್ಲ, ಎಲ್ಲರೂ ಕುಮಾರವ್ಯಾಸನ ಹಾಡಿ ಹೊಗಳ್ತಾರೆ. ಆದರೆ ಮಿಕ್ಕದ ಕವಿಗಳೇನು ಮಾಡಿದ್ದಾರೆ, ಲಕ್ಷ್ಮೀಶ ಇರ್ಬೋದು, ಬೇರೆ ಕವಿಗಳಿರ್ಬೋದು, ಚಾಮರಸ ಇರ್ಬೋದು, ಪಂಪನಿಂದ ಹಿಡಿದು ಕುವೆಂಪುವರೆಗೂ ಕೂಡ ಎಲ್ಲ ಕಾವ್ಯಗಳು ನಮಗೆ ಬೇಕದು. ಆದರೆ ಒಂದೊಂದರಲ್ಲೂ ಒಂದೊಂದು ಅಂಶಗಳಿದೆ, ಅದನ್ನು ಎತ್ತಿ ನಾವು ತೋರಿಸಿ ಹೇಳಬೇಕಲ್ಲ. ಇವತ್ತು ಕಾವ್ಯ ಓದೋರೇ ಕಡಿಮೆ ಆಗಿಬಿಟ್ಟಿದಾರಲ್ವ, ಅದರಲ್ಲೂ ಬಿಡಿಸಿ ಬಿಡಿಸಿ ಓದೋದು ಇಲ್ಲವೇ ಇಲ್ಲ, ತಪ್ಪು ತಪ್ಪು ಓದೋದು ಜಾಸ್ತಿ ಆಗಿದೆ. ಕನ್ನಡ ಚೆನ್ನಾಗಿ ಅಭ್ಯಾಸ ಮಾಡಿದ್ರೆ ತಾನೇ ಕಾವ್ಯ ಓದೋಕ್ಕಾಗೋದು. ಯಾಕೆ ಗಮಕಿದು ಪ್ರಾಬ್ಲಮ್ ಏನು ಅಂತಂದರೆ ಸಾಹಿತಿಯೂ ಆಗಿರಬೇಕು, ಅವನು ಸಾಹಿತಿ ಅಂದರೆ ಬರೀಬೇಕು ಅಂತೇನಲ್ಲ, ಸಾಹಿತ್ಯದ ಒಂದು ಒಲವು ಅಥವಾ ಓದು, ಸಂಗೀತದ ತಿಳುವಳಿಕೆ, ಈ ಎರಡು ಸಾಮರಸ್ಯ ಇರಬೇಕು. ಇಲ್ಲದ್ರೆ ಗಮಕ ಇಟ್ಸ್ ಕಾಲ್ಡ್ ಆಸ್ ಎನ್ ಇದೇನು ಕಂಪೋಸಿಟ್ ಆರ್ಟ್ ಅಂತ ಹೇಳ್ತೀವಿ, ಸಂಕೀರ್ಣ ಕಲೆ ಅಂತ ಹೇಳ್ತೀವಿ. ಅದನ್ನು ತುಂಬ ಸುಲಭವಾಗಿ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಆದರೆ ನಮ್ಮ ಗಮಕ ಕಲಿಯೋಕ್ಕೆ ಬರೋರು ತುಂಬ ಆಸಕ್ತರು, ಸಂಗೀತದ ಬ್ಯಾಕ್ಗ್ರೌಂಡು ಇರಲ್ಲ, ಸಾಹಿತ್ಯದ

0: ಬ್ಯಾಕ್ಗ್ರೌಂಡು ಇರಲ್ಲ, ಅದೇ ನೇರವಾಗಿ ಕಲಿಯಕ್ಕೆ ಬರ್ತಾರಲ್ಲ ಆ ಆಸಕ್ತಿ ನಾವು ಹೇಳ್ಕೊಡದೆ ಅಂತೂ ಇರೋಕ್ಕಾಗಲ್ಲ, ಹೇಳ್ಕೊಡ್ಬೇಕು, ಮುಂದೆ ಕಲಿತಾರೆ ಅಂಥವರೇ ಇವತ್ತಿನ ದಿವಸ ದೊಡ್ಡ ದೊಡ್ಡ ಕಲಾವಿದರಾಗಿರೋದು.
1: ಮಾತು ಮುಂದುವರಿಸೋಣ. ಇದೀಗ ಗೀತೆ ಇಮ್ಮಡಿ ಪುಲಕೇಶಿ ಚಿತ್ರದಿಂದ ಎಸ್ ಜಾನಕಿ ಅವರ ಗಾಯನದಲ್ಲಿ.

0: ಕೇಳುಗರೆ, ಇವತ್ತಿನ ಬೆಂಗಳೂರು ಯೂತ್ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಆಕಾಶವಾಣಿಯ ನಿವೃತ್ತ ಹಿರಿಯ ಕಾರ್ಯಕ್ರಮ ನಿರ್ವಾಹಕರು ಗಮಕ ಕಲಾರತ್ನ ಡಾಕ್ಟರ್ ಎಂಆರ್ ಸತ್ಯನಾರಾಯಣ ಸರ್ ಅವರು ಉಪಸ್ಥಿತರಿದ್ದಾರೆ. ಅವರೊಂದಿಗೆ ಮಾತುಕತೆ ಮುಂದುವರಿಯುತ್ತೆ. ಸರ್, ನೀವು ಮೊದಲು ಬಾರಿಗೆ ಗಮಕ ವ್ಯಾಖ್ಯಾನ ಮಾಡಿದ್ದು ಯಾವಾಗ?
1: ವ್ಯಾಖ್ಯಾನ ಮಾಡಿಲ್ಲ ನಾನು ಹಾಡೋದು, ಯಾಕಂದ್ರೆ ವ್ಯಾಖ್ಯಾನಕಾರರು ಬೇರೆ ಇರ್ತಾರೆ. ವ್ಯಾಖ್ಯಾನ ಮಾಡಬಾರ್ದು ಅಂತಲ್ಲ, ಯಾವುದಾದ್ರು ಒಂದು ವಿಷಯದಲ್ಲಿ ಪರಿಣತಿ ಇದ್ದರೆ ಸಾಕು, ಎರಡು ಮೂರು ಬರುತ್ತೆ ಅಂತ ಹೋಗಬಾರ್ದು ಅಂತ ಅಷ್ಟೇ, ಇನ್ನೇನಿಲ್ಲ. ಮೊದಲಿಂದ ನಾನು ಹಾಡ್ಕೊಂಡು ಬಂದಿರೋದೇನೆ, ಅಂದರೆ ಕಾವ್ಯವಾಚನ ಅಂತ ಹೇಳಿದ್ನಲ್ಲ, ಗಮಕ ಕಾವ್ಯವಾಚನ ಅಂತ, ಆ ಇದರಲ್ಲೇ ನಾನು ಅಂದರೆ ಅನೇಕ ಕಾವ್ಯಗಳನ್ನು ಹಾಡ್ತಾ ಬಂದಿದ್ದೀನಿ. ಅದು ರೇಡಿಯೋದಲ್ಲೇ ಹಾಡೋಕ್ಕೆ ಶುರು ಮಾಡಿದ್ದೇನೆ, 1976 ಹಾಡಿದ್ದೆ ನಾನು. ಅಲ್ಲಿಂದ ಆಚೆಗೆ ನಾನು ಇಲ್ಲೇ ಸೇರಿಕೊಂಡಲ್ಲ, ಅದನ್ನು ಮುಂದುವರೆಸಿದ್ದು. ಮತ್ತು ಬೇರೆ ಬೇರೆ ಕಡೆ ಕೂಡ ಕಾರ್ಯಕ್ರಮಗಳನ್ನು ಕರೆದಾಗ ಹೋಗ್ತಾ ಇದ್ದೆ, ಬರ್ತಾ ಇದ್ದೆ ಅಷ್ಟೇ.
0: ಜೊತೆಗೆ ಕುವೆಂಪು ಅವರ ಶ್ರೀ ರಾಮಾಯಣ ದರ್ಶನ ಮತ್ತು ಚಿತ್ರಾಂಗದ ಕಾವ್ಯಗಳ ಗಮಕ ಪ್ರಸ್ತುತಿ ಮತ್ತು ನಿರ್ದೇಶನದ ಮಾಡಿದ್ರಿ, ಅದರ ಸವಾಲುಗಳು ಹೇಗಿದ್ವು?
1: ಅದು ಹೇಳಬೇಕು ಅಂತಂದ್ರೆ ಬಹುಶಃ ಅರ್ಧ ಗಂಟೆ ಸಾಕಾಗುವುದಿಲ್ಲ. ಅದೊಂದು ನನಗೆ ನನ್ನ ಜೀವಮಾನದಲ್ಲಿ ನಾನು ಮರೆಯಲಿಕ್ಕೆ ಆಗುವುದಿಲ್ಲ ಅಂಥ ಒಂದು ಬಹಳ ದೊಡ್ಡ ಮಹತ್ವದ ಜವಾಬ್ದಾರಿ ನನ್ನ ಗುರುಗಳಾದ ಹಂಪನಾಗರ ಜೈನವರು, ಆಮೇಲೆ ಎಮ್ ಎಚ್ ಕೃಷ್ಣಯ್ಯರವರು ಅದನ್ನು ಎಡಿಟ್ ಮಾಡಿ ಕೊಟ್ಟರು. ನೀನು ಇದನ್ನು ಮಾಡಬೇಕಪ್ಪ ಅಂತ ಹೇಳಿದಾಗ ಅದನ್ನು ನಾನು ಅಷ್ಟೊತ್ತಿಗಲೇ ನಾನು ನಿವೃತ್ತಿ ಹೊಂದಿದ್ದೆ. ಇಡೀ ರಾಮಾಯಣ ದರ್ಶನ ಮಾಡೋದು ಕೂಡ ದೊಡ್ಡ ಚಾಲೆಂಜೇ, ಅದರಲ್ಲಿ ಎಡಿಟ್ ಮಾಡೋದು ಅಂತಂದರೆ ಅದು ಇನ್ನೂ ಕಷ್ಟದ ಕೆಲಸ. ಅದನ್ನು ಅವರು ಆ ಜವಾಬ್ದಾರಿ ಹೊತ್ಕೊಂಡು ನನಗೆ ವಹಿಸಿದ್ರು. ಆಗ ನನಗೆ ಬಂದ ಸವಾಲೇನು ಅಂತಂದರೆ ಆ ಇಡೀ ಮಹಾಕಾವ್ಯನ ಕಾವ್ಯ ರೂಪಕ್ಕೆ ತರೋದಿರಲಿ, ಅದನ್ನು ಹಾಡೋದ್ ರೂಪಕ್ಕೆ ತರೋದಿರಲಿ, ಗಮಕ ರೂಪಕ್ಕೆ ಅಳವಡಿಸ್ಬೇಕು ಅಂತಂದರೆ ಎಷ್ಟು ಜನನ ತಯಾರು ಮಾಡಬೇಕು, ಅಥವಾ ಎಷ್ಟು ಜನ ಸಂಗೀತಗಾರ ನನಗೆ ಬೇಕು, ರಾಮಾಯಣ ದರ್ಶನವನ್ನು ಅಥವಾ ಇತರೆ ಕಾವ್ಯಗಳನ್ನು ಎಷ್ಟು ಮಟ್ಟಿಗೆ ವ್ಯಾಖ್ಯಾನ ಮಾಡಬಲ್ಲ ಪರಿಣತರು ನಮಗೆ ಸಿಗ್ತಾರೆ, ಅದು ಕೂಡ ನೋಡಬೇಕಾಗಿತ್ತು ನಾನು. ಹಾಗಾಗಿ ಅದನ್ನು ದೊಡ್ಡ ಸವಾಲನ್ನ ನಾನು ಅದನ್ನು ಎದುರಿಸಿದೆ. ನನಗೆ ಅದಕ್ಕೆ ಅನುಕೂಲ ಆಗಿದ್ದೇನು ಅಂತ ನಾನು ಆಕಾಶವಾಣಿಯಲ್ಲಿ ಇದ್ದಿದ್ದು, ಯಾಕಂದರೆ ನನಗೆ ಸಂಗೀತಗಾರರು ಗೊತ್ತು, ಕಲಾವಿದರುಗಳು ಗೊತ್ತು, ಆಮೇಲೆ ಸಾಹಿತ್ಯದ ವಿಭಾಗದಲ್ಲೂ ಕೆಲಸ ಮಾಡಿದ್ದರಿಂದ ಅನೇಕ ಸಾಹಿತಿಗಳು ನನಗೆ ಪರಿಚಯಿಸಿದ್ರು, ಒಳ್ಳೊಳ್ಳೆ ವ್ಯಾಖ್ಯಾನಕಾರರು ಅಂದರೆ ಯಾರು ಅತ್ಯುತ್ತಮ ಕನ್ನಡ ಅಧ್ಯಾಪಕರು ಪ್ರೊಫೆಸರ್ಗಳಿದ್ದರು ಅವ್ರನ್ನೆಲ್ಲರನ್ನೂ ವ್ಯಾಖ್ಯಾನಕ್ಕರದೆ. ಯಾಕಂದರೆ ವ್ಯಾಖ್ಯಾನ ಗಮಕ ಅಂತಂದರೆ ಅವರೇನು ಸೀಮಿತಗೊಳಿಸಬೇಕಾದಿಲ್ಲ, ಸಾಹಿತ್ಯಕ್ಕೆ ಸಂಬಂಧಪಟ್ಟಿದ್ದ ಒಂದು ಕಾರ್ಯಕ್ರಮ. ಆದ್ದರಿಂದ ಅವರೆಲ್ಲರೂ ಸಂತೋಷವಾಗಿ ಬಂದರು. ಇಂತಿಂಥ ಕಥಾಭಾಗ ಅಂತ ಹೇಳಿದ ಮೇಲೆ ಅವರು ಬಂದು ಅದನ್ನು ನಡೆಸಿಕೊಟ್ರು. ನಿಮಗೆ ಆಶ್ಚರ್ಯ ಆಗ್ಬೋದು, ಸುಮಾರು 75 ಜನ ಕಲಾವಿದರು ಭಾಗವಹಿಸಿದ್ದಾರೆ. 82 ಗಂಟೆಗಳ ದೀರ್ಘವಾದ ಕಾರ್ಯಕ್ರಮ ಅದು. ಅದು ಸುಮಾರು 6-8 ತಿಂಗಳಷ್ಟು ನಾನು ಒಂದು ಖಾಸಗಿ ಸ್ಟುಡಿಯೋದಲ್ಲಿ ಅದು ಮಾಡಿದೆ. ಬೆಳಗಿನ ರಾತ್ರಿ ತನಕ ಅದೇ ಕೆಲಸ, ಅದೇ ಗುಂಗು. ಅಕಸ್ಮಾತ್ ಸಂಗೀತವರು ಸ್ವಲ್ಪ ತೊಂದರೆ ಆಗೋದು, ಯಾಕಂದರೆ ಸಾಹಿತ್ಯನ ಅದನ್ನು ಬಿಡಿಸಿ ಓದಬೇಕಲ್ಲ ಅರ್ಥಕ್ಕೆ ತಕ್ಕಾಗಿ, ಅದನ್ನು ಆಗಲೇ ಕರೆಕ್ಷನ್ ಮಾಡಿ ಅದನ್ನು ಸರಿಪಡಿಸ್ತಿದ್ದುದು ಉಂಟು. ಅಂದರೆ ಒಟ್ಟಲ್ಲಿ ಅದನ್ನು ನಮ್ಮ ಲಹರಿ ಕಂಪನಿಯವರು ಮಾರ್ಕೆಟಿಂಗ್ ಮಾಡಿದರು, ಕುವೆಂಪು ಪ್ರತಿಷ್ಠಾನ ಇದೆಯಲ್ಲ ಕುಪ್ಪಳ್ಳಿನಲ್ಲಿ, ಅವರು ಮಾಡಿದ್ದು ಬಹಳ ಚೆನ್ನಾಗಿ ಅದು ಮೂಡ್ ಬಂದಿದೆ. ಇತ್ತೀಚೆಗೆ ಇನ್ನೊಂದು ಕಾವ್ಯ ಇದೆಯಲ್ಲ, ಅದೊಂದು ಕೂಡ ಖಂಡಕಾವ್ಯ ಮಾಡಬೇಕು ಅಂತ ಅಲ್ಲಿ ನಮ್ಮ ಇವರು ಹೇಳಿದರು, ಕಡಿದಾಳ್ ಪ್ರಕಾಶ್ ಅವರು. ಆಮೇಲೆ ನಾನು ಇನ್ನೊಬ್ಬರು ನಮ್ಮ ಸ್ನೇಹಿತಿದ್ದಾರೆ ಶಾಂತಕುಮಾರ್ ಅಂತ CF, ಅವರು ಕೂಡ ಹೇಳಿದರು. ಹಾಗಾಗಿ ಅದನ್ನು ಕೂಡ ನಾವು ಮಾಡಿದ್ವಿ. ಎರಡೂ ಕೂಡ ತುಂಬ ಶ್ರಮಸಾಧ್ಯವಾದ ಕೆಲಸವೇ. ಮೊದಲು ನಾನು ಓದ್ಕೋಬೇಕಲ್ಲ, ನಾನು ಓದಿ ಅರ್ಥ ಮಾಡಿಕೊಂಡು ಆಮೇಲೆ ಬೇರೆಯವರು ಹೇಳಿ. ಅದರಲ್ಲಿ ಎಲ್ಲರೂ ಭಾಗವಹಿಸಿದ್ರು, ಶತಾವಧಾನಿ ಗಣೇಶ್ ಇರ್ಬೋದು, ಯಾರಿರ್ಬೋದು, HS ವೆಂಕಟೇಶ್ ಮೂರ್ತಿ, ಪ್ರೊಫೆಸರ್ ಸಿದ್ಲಿಂಗಯ್ಯ, ಕನ್ನಡದ ಉದ್ದಾಮ ಸಾಹಿತಿಗಳು ಯಾರಿದ್ದಾರೆ ಎಲ್ಲರೂ ವ್ಯಾಖ್ಯಾನ ಮಾಡಿದ್ದಾರೆ. ಎಲ್ಲ ಪ್ರಸಿದ್ಧ ಸಂಗೀತಗಾರರು ಮಾಡಿದ್ದಾರೆ, ಗಮಕಿಗಳು ಮಾಡಿದ್ದಾರೆ. ಗಮಕಿಗಳು ಅಂದರೆ ಸೆಲೆಕ್ಟ್ ಮಾಡಿದ್ದೆ ನಾನು, ತುಂಬ ಚೆನ್ನಾಗಿ ಹಾಡೋದನ್ನ ತೊಗೊಂಡು, ಯಾಕೆಂದರೆ CD ಅಲ್ವಾ ಅದು, ಶಾಶ್ವತವಾಗಿರ್ತಕ್ಕಂಥ ಒಂದು ಧ್ವನಿ ಮುದ್ರಣ. ಆದ್ದರಿಂದ ಅದಕ್ಕೆ ಹೆಚ್ಚಿಗೆ ನಾನು ಮಹತ್ವ ಕೊಟ್ಟು ಅದನ್ನು ತೊಗೊಂಡೆ. ಈಗ ಚಿತ್ರಾಂಗದ ಕೂಡ 1-2 ವರ್ಷದಿಂದ ಅದು ಕೂಡ ಬಿಡುಗಡೆ ಆಗಿದೆ, ನಮ್ಮ ಯೂಟ್ಯೂಬಲ್ಲಿ ಅವೆಲ್ಲ ಸಿಗುತ್ತೆ.
0: ಮತ್ತೆ ಕಾವ್ಯ ಮತ್ತು ಗಮಕ ಈ ಕಲೆಯ ಕಡೆ ಆಸಕ್ತಿ ಇರೋ ಯುವಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ನೀವು?
1: ಅದೇ ಇವಾಗಿರೋದು, ಯಾಕೆಂದರೆ ಇವತ್ತಿನ ದಿವಸ ಬೇಕಾದಷ್ಟಿದೆ, ಎಲ್ಲ ಕ್ಯಾಪ್ಸೂಲಲ್ಲಿ ಕೊಟ್ಬಿಡ್ತಾರೆ, ಒಂದಕ್ಕೆ 2 ಕೊಡ್ತೀವಿ ಅಂತ, ಅದು ಕೊಟ್ಟರೆ ಇದು ಫ್ರೀ, ಇದು ಕೊಟ್ಟರೆ ಅದು ಫ್ರೀ ಅಂತ. ಈ ಗಮಕನ ಹೇಗೆ ಅಟ್ರ್ಯಾಕ್ಟ್ ಮಾಡೋದು? ಯಾಕೆಂದರೆ ಇದು ತಾಳಕ್ಕೆ ಸಂಬಂಧಪಟ್ಟಿದ್ದಿಲ್ಲ, ಇದು ಕೇವಲ ಭಾವು ಜೊತೆ ಆಟ ಆಡಬೇಕು ನಾವು. ಅಂದರೆ ಒಂದು ಪದ್ಯವನ್ನು ಸರ್ವಾಂಗ ಸುಂದರವಾಗಿ ಹಾಡೋದನ್ನು ಹೇಳಿಕೊಡ್ಬೇಕು ಹಾಗೆ. ಇದು ಭಾವಗೀತೆ ಇಲ್ಲ, ಸುಲಭವಾಗಿ ಕಲಿಯೋದಕ್ಕೆ ಭಾವಗೀತೆ ಇಲ್ಲ. ಆದರೆ ಒಂದು ಸಂತೋಷದ ಸಂಗತಿ ಅಂತಂದರೆ, ಬೇರೆ ಬೇರೆ ಕಲೆಗಳಿಗೆ ಸಂಬಂಧಪಟ್ಟಾಗಿ ಹೇಗೆ ನಮ್ಮ ಯುವಕರು ಬರ್ತಿದ್ದಾರೆ, ಇಂದಿನ ದಿನಮಾನದಲ್ಲಿ ಅನೇಕರು ಬರ್ತಾ ಇದ್ದಾರೆ ಕಲ್ತ್ಕೊಳ್ಳೋದಕ್ಕೆ. ಒಂದು ಕಾವ್ಯದ ಮೇಲಿನ ಆಸಕ್ತಿಯಿಂದ. ಗೊತ್ತಾಯ್ತಾ? ನಾನು ಇನ್ನೊಂದು ಹೇಳ್ತೀನಿ, ನಮ್ಮಲ್ಲೊಂದು ಪದ್ಧತಿ ಇದೆ, ಯಾವುದಾದ್ರು ಕಾವ್ಯವನ್ನು ನೀನು ಓದ್ತೀಯೋ ಬಿಡ್ತೀಯೋ ತಲೆದಿಂಬಲ್ ಕೆಳಗಡೆ ಇಟ್ಕೊಂಡ್ರೆ ಒಳ್ಳೆ ಕನ್ನಡ ಬರುತ್ತೆ ಅಂತ. ಇಂಥದ್ದೆಲ್ಲ ನಮ್ಮಲ್ಲಿ ನಂಬಿಕೆ ಇದೆ. ನನ್ನ ಹೇಳ್ದಲ್ಲ ಮೊದಲೇ, ನಂಬಿಕೆ ಮೇಲೆ ಇರೋದು ನಮ್ಮ ಜೀವನ, ನಮ್ಮ ಉದ್ದೇಶ ಅಲ್ಲ. ಹಾಗಾಗಿ ಆ ಕಾವ್ಯಗಳನ್ನು ಓದೋ ಕಡೆ ಗಮನ ಹರಿಸ್ಬೇಕು. ಯಾಕಂದ್ರೆ ನಾವು ಯಾವ್ಯಾವುದೋ ಪ್ರಸಂಗಗಳನ್ನು ನಾವು ಹೇಳ್ಕೊಡೋಕ್ಕಾಗಲ್ಲ. ತುಂಬ ರಂಜನೀಯವಾಗಿರ್ತಕ್ಕಂಥ ಪ್ರಸಂಗಗಳನ್ನು ಹೇಳಿ ಆ ಕತೆ ಹೇಳಬೇಕು ಮೊದಲು. ಮೊದಲು ಕತೆ, ತಿರ್ಗಾ ಅದೇ ಹೇಳ್ತೀನಿ, ಶ್ರವಣದ ಸಂಬಂಧಪಟ್ಟ ಕತೆ ಹೇಳಬೇಕು. ಕತೆ ಹೇಳಿ ಆ ಹುಡುಗರಿಗೆ ಇಷ್ಟ ಆದರೆ ಆ ಕತೆಗೆ ಸಂಬಂಧಪಟ್ಟಿದ್ದಾಗೆ ಒಂದು ಒಂದು ಕಾವ್ಯ ಭಾಗವನ್ನು, ಚಿಕ್ಕ ಭಾಗವನ್ನು ಹೇಳ್ಕೊಳ್ಳಿ. ಎತ್ಕೋತಾನೆ ಯಾರು ಪಂಪನ್ನು ಹೇಳಕ್ಕೆ ಹೋಗಲ್ಲ. ಯಾರು ಪಂಪನ್ನು ಹೇಳೋ ಶ್ರೀ ಎನ್ ರಾಜಿ ಸಾಧನ ಪಯೋನಿಧಿಗಳು ಅಂತಂದರೆ ಓಡೋಗ್ಬಿಡ್ತಾರೆ ಅವರು. ಏನು ಸರ್ ಇದು ಮಾಡ್ತೀಯಾರ ಅಂತ. ಇಲ್ಲಪ್ಪ ಇದು ಕನ್ನಡನೇ ಹಳೆಗನ್ನಡ ಅಂತ ಹೇಳಿ ಕೂಡಿಸಿ ಅವ್ರಿಗೆ ಅರ್ಥವಾಗೋ ಥರ ಹೇಳಿ ಪದವಿಭಾಗ ಮಾಡಿ ಅದರ ಭಾವಾರ್ಥವನ್ನು ಹೇಳಿ ಆಮೇಲೆ ರಾಗದಲ್ಲಿ ಹೇಗೆ ಹಾಡ್ಬೋದು ಅನ್ನೋದನ್ನು ಅವ್ರಿಗೆ ಅಭಿರುಚಿ ಹುಟ್ಟಿಸ್ಬೇಕು. ಆ ಕೆಲಸವನ್ನು ನಾವುಗಳು ಮಾಡಬೇಕು ಅಂತ ನನ್ನಂಥವ್ರು ಮಾಡ್ತಾ ಇದ್ದೀವಿ. ನನ್ನಂಥ ಅನೇಕರು ಮಾಡ್ತಾ ಇದ್ದಾರೆ. ನಾನು ಈಗಾಗಲೇ ಸುಮಾರು ಮಾಡಿರ್ಬೋದು. ಗುರು ಶಿಷ್ಯ ಪರಂಪರೆ ಅಂತನಲ್ಲೂ ಕೂಡ ಮಾಡಿದೆ ಇಲಾಖೆಯಲ್ಲಿ. ಈಗ ಬೇರೆ ಬೇರೆಯವರು ಕೂಡ ಆ ಕೆಲಸವನ್ನು ಮಾಡ್ತಾ ಇದ್ದಾರೆ. ಯುವಕರು ಬರ್ತಾ ಇದ್ದಾರೆ, ಅದೇ ಸಂತೋಷದ ಸಂಗತಿ ಅಷ್ಟೇ.
0: ಮಾತುಕತೆ ಮುಂದುವರಿಸೋಣ. ಇದೀಗ ಮುಂದಿನ ಗೀತೆ ಮಲಯ ಮಾರುತ ಚಿತ್ರದಿಂದ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಗಾಯನದಲ್ಲಿ, ಚಿ ಉದಯಶಂಕರ್ ಅವರ ಸಾಹಿತ್ಯ, ವಿಜಯ ಭಾಸ್ಕರ್ ಅವರ ಸಂಗೀತ.

0: ನೀವು ಕೇಳ್ತಿದ್ರೆ ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು ಬೆಂಗಳೂರು ಯೂತ್ ಕಾರ್ಯಕ್ರಮ. ಇಂದಿನ ಅತಿಥಿ ಡಾಕ್ಟರ್ ಎಂ ಆರ್ ಸತ್ಯನಾರಾಯಣ ಸರ್ ಅವರು. ಇವರು ಗಮಕ ಕಲಾ ರತ್ನ, ಆಕಾಶವಾಣಿಯ ನಿವೃತ್ತ ಹಿರಿಯ ಕಾರ್ಯಕ್ರಮ ನಿರ್ವಾಹಕರು. ಇವರಿಗೆ ಗಮಕ ಕಲೆಯ ಕುರಿತಾಗಿ ನೀವು ಸಂದೇಶವನ್ನು ಕಳಿಸಬಹುದು. ನಮ್ಮ ವಾಟ್ಸಪ್ ಸಂಖ್ಯೆ 948090101013. ಸರ್, ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ಇದೀಗ ಮತ್ತೊಂದು ಗಮಕ ಕಲೆ ಕಾವ್ಯ ವ್ಯಾಖ್ಯಾನದಿಂದ ಶುರು ಮಾಡೋಣ. ಆದಿಕವಿ ಪಂಪ ಅವರದ್ದು ಕನ್ನಡ ನಾಡಿನ ವರ್ಣನೆ ಇರುವ ಯಾವುದಾದ್ರೂ ಕಾವ್ಯ ನಮಗಾಗಿ.
1: ಏನೋ ಪರೀಕ್ಷೆ ಮಾಡ್ತಾ ಇದ್ದೀರ ಅನ್ಸುತ್ತೆ, ಇರಲಿ. ಚಾಗದ

0: ಸಿ ದೇಶದುಳ್
1: ಇದರ ಅರ್ಥ ಹೇಳೋದಾದ್ರೆ
0: ಚಾಗದ ಭೋಗದ ಗೊಟ್ಟಿಯ ಅರ್ಥ ಹೇಳಬೇಕಾದ್ರೆ ನನಗೆ ಇನ್ನೊಂದು ಕಾಲು ಗಂಟೆ ಬೇಕಾಗತ್ತೆ. ತ್ಯಾಗದಲ್ಲಾಗಲಿ ಭೋಗದಾಗಲಿ ಗೊಟ್ಟಿ ಅಂದರೆ ಒಂದು ಗೋಷ್ಠಿ, ಅಕ್ಕರದ ಅಂದರೆ ಪ್ರೀತಿ, ಅಲಂಪು ಅಂತ ಕೂಡ ಅಷ್ಟೇ. ಆಗರಮಾದ ಮಾನಿಸರಿ ಇಲ್ಲಿರೋರು ಎಂಥ, ಯಾಕಂದರೆ ಕುರಿತೋದದ ಎಂ ಕಾವ್ಯ ಪ್ರಯೋಗ ಪರಿಣಿತ ಮತಿಗಳು ಅಂತ ಕನ್ನಡದಲ್ಲಿ ಕನ್ನಡದಲ್ಲಿ ಹೇಳ್ತಾರೆ. ಅಂಥ ಒಂದು ದೇಶ ನಮ್ಮದು, ನಾವಿಲ್ಲಿ ಹುಟ್ಟಿರೋದೇ ಪುಣ್ಯ ಅಂತ ನಾನಂತೂ ಅಪ್ಪಟ ಕನ್ನಡಿಗ. ಅಂಥ ಒಂದು ದೇಶದಲ್ಲಿ ಅಂದರೂ ಕನ್ನಡಿಗರಾಗಿ ಹುಟ್ಟಿರೋದು, ಅದರಲ್ಲೂ ಪಂಪನಂತ ನಾಡಲ್ಲಿ. ಮಾನಸರೇ ಮಾನೀಸರ್ ಅಂಥವರಾಗಿ ಪುಟ್ಟಲ್ ಏನಾಗಿಯೂ ಮೇನೋ ತೀರ್ದಪ್ಪದೇ, ಏನಾದರೂ ಆಗಿ ಹುಟ್ಟಬೋದಾಗಿತ್ತು. ಆದರೆ ತೀರದೊಡಂ ಮರಿದುಂಬಿಯಾಗಿ ಮೇಣ್ ಕೋಗಿಲೆಯಾಗಿ ಪುಟ್ಟುವುದು, ಈ ಹುಟ್ಟೋದೇ ಒಂದು ಭಾಗ್ಯ ಅಂತ ನಾನು ಹೇಳಿದೆ. ಏನಾಗಿ ಹುಟ್ಟಬೋದು, ಮರಿದುಂಬಿ ಆಗ್ಬೋದು, ಕೋಗಿಲೆ ಆಗ್ಬೋದು, ಹುಟ್ಟುವುದು ಎಲ್ಲಿ? ಈ ಬನವಾಸಿ ದೇಶಗಳು, ಇದು ನಂದನವನ. ಬರೀ ಬನವಾಸಿನ ನಂದನವನ ಅಂತ ಕರಿಬೇಕಾದ್ದಿಲ್ಲ. ಇವತ್ತು ಆ ನಂದನವನ ಕಾಣೆಯಾಗಿರಬಹುದು, ಆದರೆ ನಮ್ಮ ಇಡೀ ಕನ್ನಡ ನಾಡೇ ಬನವಾಸಿಯಾಗಿತ್ತು ಅಂತ, ಅಂದರೆ ಹಸಿರಿನ ಪ್ರದೇಶವಾಗಿತ್ತು ಅಂತ ಅವನು ಹೇಳ್ತಾನೆ. ಪುಟ್ಟುವುದು ನಂದನದುಳ್ ಬನವಾಸಿ ದೇಶ, ಅವನೇ ಹೇಳ್ತಾನೆ. ಆರಂಕುಶಮಿಟ್ಟುಡಂ ನೆನೆವುದನ್ನ ಬನವಾಸಿ ದೇಶ, ತೆಂಕಣಗಾಳಿ ಸೋಂಕಿದೊಡಂ ಮೊಳ್ನುಡಿ ಗೆಳ್ನೊಡಂ ಇಂಪನಾಳ್ದಗೆ ಎಂ ಕಿವಿಒಕ್ಕೊಡಂ ಬಿರಿದ ಮಲ್ಲಿಗೆ ಗಂಡೊಡಂ ಇಮ್ಮಾವುಗಳಂ ಪೆರತಾವುದು ಸಂಸಾರ ಸರ್ವಸ್ವಫಲಂ ಅಂತ. ಬೇರೆ ಇನ್ನೇನಿದೆ ಇಲ್ಲಿ ಇದಕ್ಕಿಂತ ಬೇಕಾ? ಕಾವ್ಯ ಕೊಡೋ ಆನಂದ ಬೇರೆ ಯಾವುದು ಕೊಡಲ್ಲ ಮೇಡಮ್, ನಾನು ಭಾಳ ಖಂಡಿತವಾಗಿ ಹೇಳ್ತೀನಿ. ಯಾಕಂದರೆ ಕಾವ್ಯವನ್ನು ಓದಿದಾಗ ಅದು ಅನುಭವಿಸಿ ಓದಬೇಕು, ಅದು ನಮಗೆ ನೀಡತಕ್ಕಂಥ ಆನಂದ. ಕೆಲವರು ಹೇಳ್ತಾರೆ ಬ್ರಹ್ಮಾನಂದ ಆನಂದ, ನಮ್ಗೆ ಕೊಡೋ ಕಾವ್ಯ ಕೊಡೋ ಆನಂದ ಬಹಳ, ಅದು ಅದಕ್ಕೆ ಎಲ್ಲ ಇಲ್ಲದ್ದು ಅಂತ ನಾನು ಹೇಳ್ತೀನಿ.
1: ಜೊತೆಗೆ ಈ ಗಮಕದಲ್ಲಿ ರಾಗಕ್ಕೆ, ರಾಗಗಳ ಅಳವಡಿಕೆ ಅಂದರೆ ಸಂದರ್ಭಕ್ಕೆ ತಕ್ಕಂತೆ ಭಾವನೆಗಳು, ರಾಗಗಳನ್ನು ಅಳವಡಿಸೋದು ಎಷ್ಟು ಮುಖ್ಯ ಅಂತ ನಿಮಗೆ ಅನ್ಸುತ್ತೆ?
0: ಬಹಳ ಬಹಳ ಮುಖ್ಯ. ಯಾಕಂದರೆ ಯಾವುದೋ ವೀರರಸಕ್ಕೆ ತೊಗೊಂಡೋಗಿ ಶೋಕರಸದ ರಾಗ ಹಾಕೋಕ್ಕಾಗಲ್ಲ, ಕನ್ನಡ ಹಾಕೋಕ್ಕಾಗಲ್ಲ. ಆ ಸಂದರ್ಭಕ್ಕೆ ತಕ್ಕಂತೆ ನಮ್ಮ ನವರಸಗಳಿದ್ದೇ ಇದೆ, ಆದರೆ ವೀರರಸ, ಅದ್ಭುತ ರಸ, ಶಾಂತರಸ, ಕರುಣ, ಹಾಸ್ಯ ಇವೆಲ್ಲ ಇದೆ. ಎಲ್ಲ ರಸಗಳು ನಮ್ಮ ಕಾವ್ಯದಲ್ಲಿ ಇದ್ದೇ ಇದೆ. ಅದಕ್ಕೆ ಹಾಕುವ ರಾಗ ಹಾಕುವ ಔಚಿತ್ಯ ಬೇಕು. ಅಂದರೆ ರಾಗಜ್ಞಾನ ಇರಬೇಕು. ನಾನು ಹೇಳಿದ್ರೆ ಗಮಕಿಗೆ ರಾಗಜ್ಞಾನ ಕೂಡ ಇರಬೇಕು, ಯಾವ ಪದ್ಯಕ್ಕೆ ಯಾವ ರಾಗ ಹಾಕಬೇಕು ಅಂತಂದ್ಬಿಟ್ಟು. ಯಾವುದಕ್ಕೋ ಯಾವುದೋ ರಾಗ, ಯಾವುದೋ ಒಂದು ಒಳ್ಳೆ ವೀರರಸಕ್ಕೆ ಸಂಬಂಧಪಟ್ಟಾಗ ಇದ್ದಾಗ ಅವಾಗ ಸಾವೇರಿ ಹಾಕ್ಬಿಟ್ರೆ, ಸಾವೇರಿ ರಾಗಕ್ಕೆ ಹಾಕಬೇಕಾದ್ದು ಶೋಕದ್ದು. ತಾತ ನಿನಗಿಂತಾಗಬಹುದೇ ಅದು ಹೇಳಬೇಕದು. ಅಂದರೆ ನಾನು ಹಾಡುವಾಗ ರಾಗಗಳಿಗೆ ಅಷ್ಟು ಆ ರಾಗದಲ್ಲಿ ಆ ಪದ್ಯದ ಭಾವ ಬಂದ್ಬಿಡಬೇಕು. ಗೊತ್ತಾಯ್ತಾ?

ಇದು ಸುಧನ್ವನ ಪ್ರಸಂಗ. ನಿನಗೂ ಈ ಥರ ಆಗ್ಬೋದೇನಪ್ಪ, ನಿನ್ನ ಇಡೀ ಲೋಕ ಮೆಚ್ಕೊಂಡಿದೆ ಎಂಥ ವೀರ ಅಂತ. ಅದು ಪ್ರಸಂಗ ಬರುತ್ತೆ, ಅವನು ಲೇಟಾಗಿ ಬರ್ತಾನೆ, ಅಂದರೆ ನಿಧಾನಕ್ಕೆ ಬರ್ತಾನೆ ಯುದ್ಧಕ್ಕೆ. ಇದು ಅಶ್ವಮೇಧ ಯಾಗದಲ್ಲಿ ಬರತಕ್ಕಂಥ ಪ್ರಸಂಗ. ತಂದೆ ಆದರೂ ಕೂಡ ಮಗನಿಗೆ ದೊಡ್ಡ ಶಿಕ್ಷೆಯನ್ನು ಕೊಟ್ಬಿಡ್ತಾನೆ. ಇವತ್ತಿನ ದಿವಸ ಯಾವ ಶಿಕ್ಷೆ ಯಾರಿಗೂ ಕೊಡೋದಿಲ್ಲ, ಏನೇ ಮಾಡಿದ್ರು ಎಲ್ಲ ತಪ್ಪಿಸ್ಕೋಬೋದು. ಆದರೆ ಅವನು ಲೇಟಾಗಿ ಬಂದಿದ್ದಕ್ಕೆ ಕಾರಣ ಹೇಳ್ತಾನೆ, ಆಮೇಲೆ ಗೊತ್ತಾಗುತ್ತೆ. ಆದರೆ ಅವನು ಲೇಟ್ ನಿಧಾನಕ್ಕೆ ಬಂದ ಯುದ್ಧಕ್ಕೆ ಶತ್ರುಗಳ ಮೇಲೆ ಸರಿಯಾದ ಸಮಯಕ್ಕೆ ಬರಲಿಲ್ಲ ಅಂತ ಅಂದ್ಬಿಟ್ಟು ಅವ್ರ ತಂದೆ ಆದ ಅವನು ಏನು ಮಾಡ್ತಾನೆ, ರಾಜ ಅವನಿಗೆ ಶಿಕ್ಷೆ ವಿಧಿಸ್ಬಿಡ್ತಾನೆ, ಎಣ್ಣೆ ಕೊಪ್ಪರಿಕೆಯಲ್ಲಿ ಹಾಕಬೇಕು ಅಂತ ಮಂತ್ರಿಗಳು ಹೇಳ್ತಾರೆ. ಅಲ್ಲಿಂದ ಅವನು ದೇವ್ರ ಸ್ತೋತ್ರ ಮಾಡಿ ಹಿಂದೆ ಪ್ರಹ್ಲಾದ ನಮ್ಮ ಪಾಲಿಸಿದೆ ಗಡ ಮೃ ನೃಪದ ನಂದನಯ್ಯ ಮಾನ ಮಮ್ ಕಾದೆಗಡ ಅಂತ ಹೇಳಿದಾಗ, ಇದು ಲಕ್ಷ್ಮೀಶನ್ ಜೈಮಿನಿ ಬರ್ತದೆ. ಇದನ್ನು ಹೇಳುವಾಗ ನಾವು ಇನ್ನೂ ಹೇಳಿದ್ವಿ ಯಾವ್ಯಾವ್ದು ರಾಗ ಹಾಕಿದ್ರೆ. ಆಗ ಪ್ರಾರ್ಥನೆ ಮಾಡ್ತಾನೆ, ಹೇಳ್ಕೊಳ್ಳೋಣ. ಹಿಂದೆ ಪ್ರಹ್ಲಾದ ನಮ್ಮ ಪಾಲಿಸಿದೆ ಗಡ, ಇದು ಮಾಣಿಕ್ಯ ವೀಣಾ ಮುಪಲಾಲಯಂತಿಂ ಮದಾಲಸಂ ಮಂಜುಳವಾಗ್ಬಿಲಾಸಂ

0: ಹರಿಹರಿಪೆಗಳ ದೇವಾ ನಿನ್ನಂ ಪೆಸರ್ಗೊಂಡಡೆ ಮರೆವಗುವಡೆ ಆರಂ ಕಾಣನ ಕಟ ಗೋವಿಂದ ಅಂತ ಹೇಳಿದಾಗ ಅವನು ಕೃಷ್ಣ ಆಗಲಿ ನಾರಾಯಣ ಆಗಲಿ ವಿಷ್ಣು ಆಗಲಿ ಎದ್ದು ಬರಲೇಬೇಕು. ಅದು ಬರ್ತಾನೆ. ಅವನು ಕಾದ ಎಣ್ಣೆ ಕೊಬ್ಬರಿಗೆನಲ್ಲಿ ಅವನು ಸುಧನ್ವ ಬಿದ್ದಿದ್ದಾಗ ಅವನಿಗೆ ಮಲ್ಲಿಗೆ ಹೂಗಳು ಅಲ್ಲಿಂದ ಎದ್ದು ಬಂದು ಅಲ್ಲಿಂದ ಅರಳಿ ಅವನ್ನ ಹೊರಗಡೆ ಕರ್ಕೊಂಡ್ಬರುತ್ತೆ. ಇದು ಕಾವ್ಯದ ಶಕ್ತಿ. ಅದನ್ನು ಯಾವುದೋ ರಾಗದಲ್ಲಿ, ಇದನ್ನು ನಾನು ಅರಬಿನಲ್ಲ ಹಾಡಿದೆ, ಬೇರೆ ಯಾವುದೋ ರಾಗದಲ್ಲಿ ಹಾಡ್ಬೋದು ಅಲ್ಲ, ಆ ಭಾವ ಬರಬೇಕಲ್ಲ. ಯಾಕಂದರೆ ಸಾಹಿತ್ಯದ ಭಾವ ಅರ್ತುಕೊಂಡು ರಾಗ ಹಾಕಿದ್ರೆ ಚೆನ್ನಾಗುತ್ತೆ, ಇಲ್ಲದರೆ ಗಮಕ ಆಗಲ್ಲ. ಅದು
1: ಇದು ಕೇಳೋಕೆ ಎಷ್ಟು ರೋಮಾಂಚಕವಾಗಿದೆ. ಜೊತೆಗೆ ಸರ್, ನೀವು ಸುಮಾರು 17 ಹೆಚ್ಚು ನೃತ್ಯ ರೂಪಕಗಳನ್ನು ರಚಿಸಿದ್ದೀರಾ. ಮಾಯಾಲಾಸ್ಯ, ಶರ್ಮಿಷ್ಠೆ, ವೆಂಕಟೇಶ ವೈಭವ, ಇಲ್ಲಿ ಸಾಹಿತ್ಯವನ್ನು ನೃತ್ಯ ರೂಪಕಕ್ಕೆ ಅಳವಡಿಸಿ ನಾಡಿನ ಹಿರಿಯ ನೃತ್ಯಪಟುಗಳಿಂದ ಪ್ರದರ್ಶನ ಸಹ ಮಾಡಿಸಲಾಗಿತ್ತು. ಇದನ್ನು ಕಾರ್ಯರೂಪಕ್ಕೆ ತಂದ ಅನುಭವ ಕುರಿತಾಗಿ ಒಂದೆರಡು ಮಾತು.
0: ಇದು ಒಂದು ಬೇರೆ ಲೋಕಕ್ಕೆ ಕರ್ಕೊಂಡು ಹೋಗಿದೆ. ಯಾಕಂದ್ರೆ ನನಗೆ ಮೊದಲಿಂದ ಕಾವ್ಯಾಭ್ಯಾಸ ಅಂತ ಹೇಳಿದ್ನಲ್ಲ, ಕಾವ್ಯದಲ್ಲಿ ಬೆಳೆದು, ನಂದು ಯಾವ ಪಕ್ಷ ಅಂತ ಕೇಳಿದ್ರೆ ನಾನು ಹೇಳ್ತೀನಿ ಅದು ಕಾವ್ಯ ಪಕ್ಷ ಅಂತ, ಕನ್ನಡದ ಕಾವ್ಯ ಪಕ್ಷ. ಹೀಗಾಗಿ ನನಗೆ ಅನೇಕ ನೃತ್ಯ ಪಟುಗಳು ದಯವಿಟ್ಟು ನೀವು ಬರ್ಕೊಡ್ಬೇಕು ಅಂತಂದಾಗ ಬಹಳ ಒಂದು ದೊಡ್ಡ ಚಾಲೆಂಜು ಸಂಸ್ಕೃತಿ ಇಲಾಖೆ ನನಗೆ ಒಂದು ಕೊಟ್ಟರು. ಆಗ ನಮ್ಮ ಕಾತಾ ಚಿಕ್ಕಣ್ಣ ಅವರಿದ್ದರು, ವೈ ಕೆ ಮುದ್ದುಕೃಷ್ಣ ಇದ್ದರು. ನಾನು ಬೆಂಗಳೂರಿಗೆ ಆಕಾಶವಾಣಿಗೆ ಬಂದಮೇಲೆ ಪಂಪಕಾವ್ಯ ವೈಭವ ಅಂತ, ಅದು ನಭೂತ ನಭವಿಷ್ಯತಿ, ಅದರಲ್ಲಿ ಸಂಗೀತ ನೃತ್ಯ ನಾಟಕ ಗಮಕ ನಾಲ್ಕು ವಿಭಾಗಗಳು ಒಂದೇ ಇದರಲ್ಲಿ, ಅಂದರೆ ಪಂಪಕಾವ್ಯವನ್ನು ಆಧರಿಸಿದ್ದು. ಹೈಲೈಟ್ ಏನು ಅಂದರೆ ನೀಲಾಂಜನ ನೃತ್ಯ, ಅದನ್ನು ಮಾಡಿದ್ದು. 1 ಗಂಟೆ 10 ನಿಮಿಷದ ಶೋ ಅದು, ಬನವಾಸಿನಲ್ಲೇ ಅದು ಆಯಿತು, ಅಲ್ಲಿಂದ ಶುರುವಾಯಿತು ನನ್ನ. ಅದಾದಮೇಲೆ ಇವರೇನು ಶರ್ಮಿಷ್ಠೆ, ವಿಶ್ವೋದ್ಭವ, ಕೆಲವರು ಏನು ಮಾಡಿದ್ರು ಇಂಥಿಂಥ ಪ್ರಸಂಗಗಳು. ಸಾಧಾರಣವಾಗಿ ನೃತ್ಯಕ್ಕೆ ಅಳವಡಿಸೋದೆಲ್ಲ ಪುರಾಣ ಪ್ರಸಂಗಗಳು ಅಥವಾ ಒಳ್ಳೆ ಕಥೆಗಳು, ವೀರೋಚಿತವಾಗಿರ್ಬೋದು, ಭಕ್ತಿ ಪ್ರಸಂಗಗಳು, ಶೃಂಗಾರಸದ್ದು, ಅಂಥದ್ದನ್ನೆಲ್ಲ ನಾನು ಬರೆಯೋಕ್ಕೆ ಶುರು ಮಾಡಿದೆ. ಕೆಲವರು ಬಂದು ಪರಿಸ್ಕೊಂಡವ್ರು ಏನು ಅಂತಂದ್ರೆ, ನನಗೆ ಸ್ವಲ್ಪ ಸಂಗೀತನೂ ಗೊತ್ತಿರೋದ್ರಿಂದ ಬೇರೆ ಬೇರೆ ತಾಳುಗಳು ಕೂಡ ನಾವು ಬರೆಯೋದಕ್ಕೆ ಅವಕಾಶ ಆಯಿತು. ಅದನ್ನು ಒಳ್ಳೆ ಕಂಪೋಸರು ನಮ್ಮ ಚಾಮಿ ಅಂತವರು, ಮತ್ತು ಇನ್ನು ಎಷ್ಟೋ ಜನ, ತುಂಬ ಜನ ಮರೆತು ಹೋಗಿದೆ, ಬೇಕಾದಷ್ಟು ಜನ ಅದನ್ನು ಮ್ಯೂಸಿಕ್ ಕಂಪೋಸ್ ಮಾಡಿದ್ರು. ಒಳ್ಳೊಳ್ಳೆ ನೃತ್ಯ ರೂಪಗಳಾಗಿದೆ. ಇಲ್ಲಿ ಹೇಳಿದ್ದು ನೀವು ಒಂದು 3-4 ಇರ್ಬೋದು. ಇತ್ತೀಚೆಗೆ ನಾನು ಸೀತಾರಾಘವ ಅಂತ ಬರೆದೆ, ಅದು ಸೀತೆಯ ಕಣ್ಣಲ್ಲಿ ರಾಮ ಹೇಗೆ, ಜನರ ಕಣ್ಣಲ್ಲಿ ರಾಮ ಹೇಗೆ, ಲೋಕದ ಕಣ್ಣಿಗೆ ರಾಮ ಬೇರೆ, ಸೀತೆ ಕಣ್ಣಲ್ಲಿ ರಾಮ ಹೇಗೆ. ರಾಮನ ಮೇಲೆ ಬೇಕಾದಷ್ಟು ಅಪಾದನೆಗಳು ಬಂದಿತ್ತು, ಆದರೆ ಸೀತೆ ಹೇಗೆ ನೋಡ್ತಾಳೆ ಅದನ್ನು, ಅದನ್ನು ಒಂದು ಫೆಮಿನಿಸ್ಟಿಕ್ ವ್ಯೂಯಿಂದ ನಾನು ಅದನ್ನು ತೊಗೊಂಡು ಬರೆದಿದ್ದೆ. ಅದು ಬಹಳ ಮೆಚ್ಕೊಂಡು ಅದು ಇತ್ತೀಚಿನ ರೂಪಕ. ಅದಾದಮೇಲೆ ಇನ್ನೊಂದು ಚಿತ್ರಾಂಗದ ಅಂತ ನಾನು ಈಗ ಹೇಳಿದ್ನಲ್ಲ, ಅದರದ್ದು ಒಂದು ನೃತ್ಯ ರೂಪಕ ಆಗ್ತಾಯಿದೆ, ಗಣೇಶನ ಮೇಲೆ ಆಯಿತು. ಅಂದರೆ ಹೆಚ್ಚು ಕಡಿಮೆ ಈ ಕಥೆಗಳನ್ನು ಆಧರಿಸಿ, ಪುರಾಣ ಕಥೆಗಳನ್ನು ಆಧರಿಸಿ ಇತ್ತೀಚೆಗೆ ಬರೀತಿರೋದು ನಾನು ಭರತೇಶ್ವ ವೈಭವದ್ದು, ಅಂದರೆ ಭರತ ಬಾಹುಬಲಿ ವ್ಯಾಯೋಗ, ಅದನ್ನು ಕೂಡ ಆದಿಪುರಾಣನ ಆಧರಿಸಿ ಅದನ್ನು ಬರ. ಹೀಗೆ ಸುಮಾರು ಒಂದು 10-18 ಆಗಿದೆ. ಅದರಲ್ಲಿ 15 ಎಲ್ಲ ನೃತ್ಯ ಪ್ರದರ್ಶನಗಳಾಗಿದೆ, ಎಲ್ಲ ಖ್ಯಾತ ನೃತ್ಯಪಟುಗಳನ್ನೇ ಅದನ್ನು ಮಾಡಿದ್ದಾರೆ.
1: ಮಾತು ಮುಂದುವರಿಸೋಣ ಸರ್. ಇದೀಗ ಒಂದು ಗೀತೆಯ ನಂತರ ಬಯಲುದಾರಿ ಚಿತ್ರದ ಗೀತೆ, ಎಸ್ ಜಾನಕಿ ಅವರ ಗಾಯನದಲ್ಲಿ

0: ಇದು ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. ಸ್ಟುಡಿಯೋ ಸಮಯ 4:37. ಬೆಂಗಳೂರು ಯೂತ್ ಕಾರ್ಯಕ್ರಮ. ನಮ್ಮ ಇಂದಿನ ಅತಿಥಿ ಡಾಕ್ಟರ್ MR ಸತ್ಯನಾರಾಯಣ ಅವರು. ಸರ್, ನೀವು ಕರ್ನಾಟಕ ಗಮಕ ಕಲಾ ಪರಿಷತ್ತಿನ ಅಧ್ಯಕ್ಷರಾಗಿ ಹಾಗೂ ಗುರು ಶಿಷ್ಯ ಪರಂಪರೆಯ ಅಡಿಯಲ್ಲಿ ಹೊಸ ತಲೆಮಾರಿಗೆ ಗಮಕ ಕಲಾ ತರಬೇತಿ ನೀಡಿದ ನಿಮ್ಮ ಅನುಭವದ ಕುರಿತಾಗಿ ನಮ್ಮ ಜೊತೆ ಹಂಚಿಕೊಳ್ಳೋದಾದ್ರೆ.
1: ನಾನು ಆಗ ಆಕಾಶವಾಣಿಯಿಂದ ನಿವೃತ್ತ ಆಗಿದ್ದೆ, 1911 ಇರಬೇಕು. ಆಗ ಸಾಹಿತ್ಯ ಪರಿಷತ್ತು, ಅದರಿಂದ ಬೇರೆಯಾದ ಗಮಕ ಕಲಾ ಪರಿಷತ್ತು 1982 ಅದು ಆರಂಭಗೊಂಡಿತು. ನಮ್ಮ ತಂದೆಯೇ ಅದರ ಸ್ಥಾಪಕರು ಮತ್ತು ಉಪಾಧ್ಯಕ್ಷರು. 82 ಈಗಾಗಲೇ ನೋಡಿ 35 ವರ್ಷಕ್ಕಿಂತ ಜಾಸ್ತಿ ಆಗಿದೆ. ಅದಕ್ಕೆ 82 ಅಂತಂದರೆ 26 ಮತ್ತು 12 ತುಂಬ ವರ್ಷಗಳಾಗೋಯಿತು. ನಾನು 1911 ತನಕ ಇದ್ದೆ, 5 ವರ್ಷಗಳು. ಹತ್ತತ್ರ ಗಮಕ ಸಮ್ಮೇಳನಗಳು ಮಾಡೋದೊಂದು ವಾಡಿಕೆ ಇತ್ತು. ಹೇಗೆ ಸಾಹಿತ್ಯ ಸಮ್ಮೇಳನ ಪರಿಷತ್ನವ್ರು ಮಾಡ್ತಾರೋ ಅದೇ ಥರ. ನಾನು ಆಗ ಇದ್ದ ಅವಧಿಯಲ್ಲಿ 3 ರಾಜ್ಯ ಮಟ್ಟದ ಸಮ್ಮೇಳನಗಳು ಮಾಡಿ, ಅದು ಸಾಹಿತ್ಯ ಸಮ್ಮೇಳನ, ಯಾಕಂದರೆ ಕನ್ನಡ ಗಮಕ ಅಂತಂದರೆ ಗಮಕ ಅಂತಂದರೆ ಕನ್ನಡ ಸಾಹಿತ್ಯ ಬಿಟ್ಟು ಬೇರೆ ಏನಿಲ್ಲ, ಕನ್ನಡ ಕಾವ್ಯ ಬಿಟ್ಟು ಹೊರತಾಗಿ ಏನು ಯೋಚನೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿಯಲ್ಲಿ ಅಷ್ಟೇ ವಿಜೃಂಭಣೆಯಿಂದ 3 ದಿನಗಳ ಸಮ್ಮೇಳನ ಮಾಡಿದೆ. 1 ಬೆಂಗಳೂರಿನಲ್ಲಿ, ಇನ್ನೊಂದು ಬಿಜಾಪುರದಲ್ಲಿ, ಮತ್ತೊಂದು ತಿರ್ಗಾ ಬೆಂಗಳೂರಿನಲ್ಲಿ. 3 ಜನ ಅಧ್ಯಕ್ಷರು ಮಾಡಿ ನಾವು ಗಮಕ ರತ್ನಾಕರ ಅಂತ ಬಿರಿದು ಕೊಡ್ತೀವಿ. ಅಂಥ ಒಂದು ಸಮ್ಮೇಳನಗಳ 3 ಸಮ್ಮೇಳನ ಮಾಡಿ 2 ನೀವು ಮೊದಲು ಪ್ರಶ್ನೆ ಕೇಳಿದ್ರಿ, ಯುವಕರನ್ನ ಅವ್ರಿಗೆ ಹೇಳ್ಕೊಡ್ಬೇಕಲ್ಲ, ಹಾಗಾಗಿ ನಾವು ತುಂಬ ಚೆನ್ನಾಗಿ ಹಾಡುವ 2 ಮಕ್ಕಳನ್ನ ಗಮಕ ಸಮ್ಮೇಳನದ ಅಧ್ಯಕ್ಷರನ್ನಾಗಿ ಮಾಡಿ, 1 ತುಮಕೂರಿನಲ್ಲಿ ಒಂದಾಯಿತು, ಇನ್ನೊಂದು ಉಡುಪಿನಲ್ಲಾಯಿತು, ಮತ್ತೊಂದು ಬೇಲೂರಿನಲ್ಲಾಯಿತು. ಹೀಗೆ 3 ಮಕ್ಕಳ ಸಮ್ಮೇಳನ, ಅಂದರೆ ಮಕ್ಕಳ ಗಮಕ ಸಮ್ಮೇಳನ ಮಾಡಿದ್ವಿ. ಅದು ಇಂದಿನ ಯುವಕರಿಗೆ ಅದನ್ನು ಆ ಗಮಕ ಕಲಿಯೋದಕ್ಕೆ ಒಂದು ಉತ್ತೇಜನ ಆಗಲಿ ಅಂತಂದ್ಬಿಟ್ಟು ಮಾಡಿದ್ವಿ. ಹೀಗೆ 5 ಸಮ್ಮೇಳನ ಒಟ್ಟು ಮಾಡಿ ಎಲ್ಲವನ್ನೂ ಯಶಸ್ವಿಗೊಳಿಸಿದ್ದಾಯಿತು. ಆಮೇಲೆ ನೀವು ಗುರು ಶಿಷ್ಯ ಪರಂಪರೆ ಅಂದ್ರಿ, ಅದು 1900 ನಾನು ಪಂಪಕಾವ್ಯ ವಿಭಾಗದ ಬಗ್ಗೆ ಮಾತಾಡಿದ್ನಲ್ಲ, ಆ ಸಮಯದಲ್ಲಿ ಅದಾದ ತಕ್ಷಣ ಅವಾಗ ಸಂಸ್ಕೃತಿ ಇಲಾಖೆಯಲ್ಲಿ ಒಂದು ದೊಡ್ಡ ಒಂದು ಯೋಜನೆ ಹಾಕ್ಕೊಂಡ್ರು. ಏನು ಅಂತಂದರೆ, ನಶಿಸಿ ಹೋಗುತ್ತಿರುವ ಕಲೆಗಳ ಪುನರುತ್ಥಾನಕ್ಕಾಗಿ ಅಂತಲೇ ಹೇಳ್ತೀವಲ್ಲ, ಅದನ್ನು ಮಾಡಬೇಕು ಅಂತಂದಾಗ ಕೆಲವೆಲ್ಲ ಪಟ್ಟಿ ಮಾಡಿದಾಗ ಆಗಲೇ ಇದು ಸ್ವಲ್ಪ ಹಿಂದೆ ಸರಿಯುತ್ತಿತ್ತು. ಈ ಕಲೆ ಸುಗಮ ಸಂಗೀತ ಅವೆಲ್ಲ ಮುನ್ನೆಲೆಗೆ ಬರ್ತಾ ಇದ್ದ ಕಾಲ ಅಷ್ಟೇ, ಇನ್ನೂ ಬಂದಿರಲಿಲ್ಲ. ಅವಾಗೇನು ಮಾಡೋದು ಅಂತಂದರೆ, ಇಲಾಖೆಯವರು ಕೆಲವರನ್ನ ನೇಮಿಸಿದ್ರು ಗುರು ಶಿಷ್ಯ ಪರಂಪರೆಯ ಅಡಿಯಲ್ಲಿ ಮಾಡಿದ್ರೆ ಅಂತ. ಅವಾಗ ಪೇಪರ್ ಕೊಟ್ಟಾಗ ಒಂದಿಷ್ಟು ಜನ ಮಿತಿ ಅಂತ ಇರುತ್ತೆ, ಯಾಕೆಂದರೆ ಅವರೊಂದು ಸ್ಕಾಲರ್ಶಿಪ್ ಕೊಡ್ತಾರೆ. ಆ ಅಡಿಯಲ್ಲಿ 2 ಮಾಡಿದೆ. ಆಗ ನಮ್ಮ ತಂದೆಗೂ ಕೊಟ್ಟರು, ನಾನು ಮಾಡಿದೆ. ತುಂಬ ಒಳ್ಳೆಯ ವಿದ್ಯಾರ್ಥಿಗಳು ಬಂದರು. ಇವತ್ತಿನ ದಿವಸ ತುಂಬ ದೊಡ್ಡ ಗಮಕ, ಅದೊಂದು ಒಂದು ಸರ್ಕಾರ ಕೊಟ್ಟ ಗೌರವ ಅಂತಲೇ ಹೇಳ್ಬೋದು. ಯಾಕೆಂದರೆ ನಾನು ಅದಕ್ಕೆ ಇವತ್ತಿಗೂ ಕೂಡ ಫೈಟ್ ಔಟ್ ಮಾಡ್ತಾ ಇದ್ದೀನಿ. ಯಾವಾಗ ಮಾಡಿದೆ, ತಿರ್ಗಾ ಮಾಡಲೇ ಇಲ್ಲ. ಗುರು ಶಿಷ್ಯ ಪರಂಪರೆ ಅದು ನಾದಸ್ವರ ಇರ್ಬೋದು, ತವಿಲು ಇರ್ಬೋದು, ಹರಕತೆ ಭಾಳ ಮುಖ್ಯವಾಗಿ, ಕಥಾಕಾಲಕ್ಷೇಪ ಏನು ಅಂತಂದರೆ ಎಲ್ಲ ಕಲೆಗಳ ಒಂದು ಕೇಂದ್ರ ಅದು ಕಥಾಕಾಲಕ್ಷೇಪ. ನಾವು ನಮ್ಮ ಭಾಷೆಯಲ್ಲಿ ಹೇಳೋದಾದರೆ, ಆಕಾಶವಾಣಿ ಭಾಷೆಯಲ್ಲಿ ಮ್ಯೂಸಿಕಲ್ ಡಿಸ್ಕೋರ್ಸ್ ಅಂತ ಹೇಳ್ತೀವಿ, ಕಥಾಕಾಲಕ್ಷೇಪ ಅಥವಾ ಹರಿಕತೆ. ಅದು ಇವತ್ತೊಂದು ದಿವಸ ಪೂರ್ತಿ ನಶಿಸಿ ಹೋಗ್ತಾ ಇದೆ. ಕಾವ್ಯಗಳು ಹೋಗೋದಿಲ್ಲ, ಯಾಕೆಂದರೆ ಗಮಕಿಗಳು ಇವತ್ತಿಗೂ ಇದ್ದಾರೆ. ಕುಮಾರವ್ಯಾಸ ಮಂಟಪ ಪ್ರತಿ ದಿವಸ ಗಮಕಿಗಳಿಗೆ ಅವಕಾಶ ಕೊಡ್ತಾ ಇದೆ. ರಾಜಾಜಿನಗರದಲ್ಲಿ ಇವತ್ತಿಗೂ ನಡೀತಿದೆ ಸಂಜೆ ಹೊತ್ತು. ಆದರೆ ಹರಕತೆ ಅನ್ನೋದು ಮುಂದೆ ಹೋಗಿ ಇಂಥದನ್ನೆಲ್ಲ ತಿರ್ಗಾ ಮಾಡಿ ಅಂತ ನಾನು ಅವ್ರಿಗೆ ನಾನು ಆಗಾಗ ನಾನು ಹೇಳ್ತಾ ಇರ್ತೀನಿ. ಮಾಡಬೇಕಷ್ಟೇ. ಗುರುಶಿ ಸರ್ಕಾರಕ್ಕೆ ಏನು ದೊಡ್ಡ ಏನು ದೊಡ್ಡ ಹೊರೆ ಆಗೋದಿಲ್ಲ, ಅದು ಮಾಡಬೇಕು ಅವರು. ಇವೆರಡೂ ಕೂಡ ನನಗೆ ತುಂಬ ದೊಡ್ಡ ಅನುಭವವನ್ನು ಕೊಟ್ಟಿದೆ. ಪರಿಷತ್ತಿಗೆ ಒಂದು ಹೆಸರು ಬಂತು, ಕಲೆಗೊಂದು ಹೆಸರು ಬಂತು, ಆಮೇಲೆ ಸರ್ಕಾರದವರು ಕುಮಾರಸ ಪ್ರಶಸ್ತಿ ಅಂತಲೇ ಕೊಡ್ತಾ ಇದ್ದಾರೆ ಗಮಕಿಗಳಿಗೆ. ಇನ್ನು ಅದಕ್ಕಿಂತ ಇನ್ನೇನು ಬೇಕು? ಎಲ್ಲ ಪ್ರಶಸ್ತಿಗಳ ಜೊತೆ ದೊಡ್ಡ ಮೊತ್ತದ ಒಂದು ಪ್ರಶಸ್ತಿಯನ್ನು ಪ್ರತಿ ವರ್ಷ ಕೊಡ್ತಿದ್ದಾರೆ. ಅಷ್ಟಕ್ಕೆಲ್ಲ ಅದು ಕಾರಣ ಆಗಿದೆ ಹಿಂದೆ.
0: ಜೊತೆಗೆ ಶಾಲಾ ಶಿಕ್ಷಕರಿಗೆ ಪದ್ಯ ಕಾವ್ಯಗಳನ್ನು ಗಮಕ ರೂಪದಲ್ಲಿ ವ್ಯಾಖ್ಯಾನ ಮಾಡುವುದರ ಕುರಿತಾಗಿ ತರಬೇತಿ ಸಹ ನೀಡಿದ್ರಲ್ವಾ?
1: ಇದು ಅವಾಗ ಏನಾಯಿತು ಅಂತಂದರೆ, ನಮಗೆ ನಾನು ಹೇಳೋದವ್ರಿಗೆ ಬೇಕಷ್ಟೇ, ನಮ್ಮ ಕನ್ನಡ ಪ್ರಾಧಿಕಾರ ತುಂಬ ಮಾಡಿದೆ. ನಮ್ಮ ಮುಖ್ಯಮಂತ್ರಿ ಚಂದ್ರು ಇದ್ದಾಗ ನಾಗರಾಜ ಮೂರ್ತಿ, ನಾವೆಲ್ಲ ಅನೇಕ ಕಡೆಗಳಲ್ಲಿ ಹೋಗಿ, ಅದು ಮದ್ರಾಸ್ ವಿಶ್ವವಿದ್ಯಾಲಯ ಕೂಡ ಇರ್ಬೋದು, ಅಲ್ಲೆಲ್ಲ ಹೋಗಿ ಗಮಕ ಪಾಠ ಅಂತಂದರೆ ಪಾಠ ಮಾಡಿಲ್ಲ, ಹೇಳ್ಕೊಟ್ಬಿಟ್ಟು ಬಂದಿದ್ದೀವಿ ಆಸಕ್ತಿ ವಿದ್ಯಾರ್ಥಿಗಳಿಗೆ. ಶಾಲೆಗಳಲ್ಲಿ ಅಂದರೆ ಇವಾಗ ಮಾಧ್ಯಮಿಕ ಶಾಲೆ ಮತ್ತು ಪ್ರೌಢಶಾಲೆಯಲ್ಲಿ ಯಾವುದೋ ಒಂದು ಕಾವ್ಯಭಾಗ ಇರುತ್ತೆ, ಗೊತ್ತಾಯ್ತಾ? ಆ ಕಾವ್ಯಭಾಗವನ್ನು ನಾವೇ ಮಾಡೋದು. ಈಗ ಮೊನ್ನೆ ಕೂಡ ಒಂದು ಕಾಲೇಜಲ್ಲಿ ಮಾಡಿದ್ವಿ ನಾವು, ಗೊತ್ತಾಯ್ತಾ? ಅವ್ರಿಗಿದ್ದ ಪಠ್ಯವನ್ನೇ ನಾವು ಗಮಕ ರೂಪದಲ್ಲಿ ಮಾಡಿದ್ವಿ, ಇನ್ನೊಬ್ಬರು ವ್ಯಾಖ್ಯಾನ ಮಾಡಿದ್ರು. ಅಂದರೆ ಅವ್ರಿಗೆ ಅದೇ ಕಾವ್ಯನ ಅವ್ರ ಮೇಷ್ಟ್ರಿಂದ ಕೇಳಿರ್ಬೋದು, ಆದರೆ ನಮ್ಮಿಂದ ಕೇಳಿದಾಗ ಅವ್ರಿಗೆ ಆಗೋ ಅನುಭವವೇ ಬೇರೆ. ಈ ಥರದ್ದು ಬೇಕಾದಷ್ಟು ಮಾಡಿದ್ವಿ, ಅದರಲ್ಲಿ ಕೂಡ ತುಂಬ ಆಸಕ್ತಿ ತೋರಿಸಿದ್ದಾರೆ. ಸರ್, ನಮಗೆ ಗೊತ್ತೇ ಇರಲಿಲ್ಲ ಇದು ಇಷ್ಟು, ಯಾಕೆ ಪದ್ಯ ಓದೋದು ಬೇರೆ ಅದು ಹಾಡೋದಿದೆಯಲ್ಲ, ಹಾಡೋದ್ರಿಂದ ಹೆಚ್ಚಿಗೆ ಜನಕ್ಕೆ ಅದು ತಲುಪುತ್ತೆ. ಪದ್ಯ ಓದಬೇಕು, ಇದು ಪದ್ಯ ಇರೋದೇ ಓದೋದಕ್ಕಲ್ಲ, ಹಾಡೋದಕ್ಕೆ. ಕತೆ ಇರೋದು ಓದೋದಕ್ಕೆ, ಆದರೆ ಹಾಡೋದಿಲ್ಲ ಇವತ್ತು. ಯಾಕಂದರೆ ಅದು ಹಾಡೋದು ಪಕ್ಕಕ್ಕೆ ಇಟ್ಟು ಎಲ್ಲರಿಗೂ ಹಾಡೋದಕ್ಕೆ ಬರುತ್ತೆ ಅಂತಲ್ಲ, ಆದರೆ ಹಾಡೋದಕ್ಕೆ ಪ್ರಯತ್ನ ಪಡಬೇಕು. ಚಿಕ್ಕಂದಿನ ವಿದ್ಯೆ ಪರಗು ಚೂಡಾರತ್ನ ಅಂತ ಮಕ್ಕಳಿಗಿದ್ದಾಗ ಹೇಳಿಕೊಟ್ರೆ ಏನಾದ್ರು ಸ್ವಲ್ಪ ಕಿವಿನಲ್ಲಿ ನೆನಪಿರುತ್ತೆ. ಇವಾಗ ನನಗೆ ಎಷ್ಟೋ ಪದ್ಯಗಳು ಬಾಯಿಗೆ ಬರ್ಬೋದು, ಅದೆಲ್ಲ ನಾನೇನು ಗಟ್ಟು ಮಾಡಿದ್ದಲ್ಲ, ಓದ್ತಾ ಓದ್ತಾ ಹಾಡ್ತಾ ಹಾಡ್ತಾ ಕಾರ್ಯಕ್ರಮದಲ್ಲಿ ಕೊಡ್ತಾ ಕೊಡ್ತಾ ಅದು ನೆನಪಿನಲ್ಲಿ ಉಟ್ಕೊ. ಗದ್ಯ ನೆನ್ಪಿಟ್ಕೊಳ್ಳೋಕ್ಕಾಗಲ್ಲ, ಪದ್ಯ ನೆನ್ಪಿಟ್ಕೋಬೋದು. ಆ ದೃಷ್ಟಿಯಿಂದ ಶಾಲೆ ಮಕ್ಕಳಿಗೆ ಆದಷ್ಟು ಅದನ್ನು ಈಗಲೂ ಮಾಡ್ತಾ ಇದ್ದೀವಿ. ಈಗ ಇನ್ನೊಂದು ವಿಶೇಷ ಏನಂತಂದರೆ, ಗಂಗೂಬಾಯಿ ವಿಶ್ವವಿದ್ಯಾಲಯದಿಂದ ಗಮಕಕ್ಕೆ ಮಾನ್ಯತೆ ಸಿಕ್ಕಿದೆ. ವಾಗ್ದೇವಿ ಪ್ರತಿಷ್ಠಾನ ಅನ್ನೋದು ತುಂಬ ದೊಡ್ಡ ಕೆಲಸ ಮಾಡ್ತಾ ಇದೆ. ಅವರು ಕೊಟ್ಟ ಸಿಲೆಬಸ್ಸನ್ನು ಅವರು ಒಪ್ಪಿಕೊಂಡು ಬೆಂಗಳೂರಿನಲ್ಲಿ ಗಮಕಿ ರಾಘವೇಂದ್ರ ಸ್ನಾತಕೋತ್ತರ ಇದು ತರಬೇತಿ ಕೇಂದ್ರ ಅಂತ ಮಾಡಿದ್ದಾರೆ, ಅದು ಬೆಂಗಳೂರಲ್ಲಿ ನಡೀತಿದೆ. ಇದು ಇತ್ತೀಚಿನ ಇನ್ಫಾರ್ಮೇಷನ್ನು. ಗಂಗೂಬಾಯಿ ಯೂನಿವರ್ಸಿಟಿ ಇದೆಯಲ್ಲ, ಅದು ಕೂಡ ಅದಕ್ಕೆ ಒಂದು ಮಾನ್ಯತೆ ಕೊಟ್ಟಿದೆ, ಗಮಕಕ್ಕೆ ಮಾನ್ಯತೆ ಕೊಟ್ಟಿದೆ. ಅಂದರೆ ಡಿಪ್ಲೊಮೋ ತೆಗೆದಿದೆ, ಎಮ್ ಎ ತೆಗೆದಿದೆ. ಇನ್ನು ಇದಕ್ಕಿಂತ ಇನ್ನೇನು ಬೇಕು? ಕಾವ್ಯ ಯಾರೋ ಕೇಳ್ತಾರೆ, ಕೇಳ್ದವರು ಯಾವುದೂ ಕೇಳಲ್ಲ. ಈ ಒಂದು ಮಾತಿದೆ ಗೊತ್ತಾ ನಿಮಗೆ, ಅಯ್ಯೋ ರೇಡಿಯೋ ಯಾರು ಸರ್ ಕೇಳ್ತಾರೆ ಅಂದರೆ, ಯಾರು ಕೇಳ್ತಾರೆ ಅಂತಂದರೆ, ರೇಡಿಯೋ ರೇಡಿಯೋ ಯಾರು ಕೇಳಲ್ವೋ ಅವ್ರು ಹೇಳ್ತಿರ್ತಾರೆ ರೇಡಿಯೋ ಯಾರು ಸರ್ ಕೇಳ್ತಾರೆ ಅಂತ. ಇದು ಹಾಗೇ ಆಗಿರೋದು. ಗಮಕ ಯಾರು ಸಾರ್ ಕೇಳ್ತಾರೆ? ಕೇಳೋರು ಕೇಳ್ತಾರೆ. ಯಾವ ಕಲೆಗೂ ಸಾವಿಲ್ಲ, ಗೊತ್ತಾಯ್ತಾ? ಎಲ್ಲ ಕಲೆಗೂ ಜೀವಂತೆ. 64 ಕಲೆಗಳಲ್ಲಿ 34ನೇ ಕಲೆ ಇದು ಗಮಕ ಅಂತ ಹೇಳ್ತಾರೆ. ಸಾಹಿತ್ಯ ಮತ್ತು ಸಂಗೀತ ಎರಡು ಗಟ್ಟಿಯಾಗಿ ಹಿಡ್ಕೋಬೇಕು ನಾವು, ಅದು ನಮ್ಮನ್ನು ಹಿಡ್ಕೊಳ್ಳುತ್ತೆ. ನಾವು ಅದನ್ನು ಹಿಡ್ಕೊಳ್ಳೋದು ಕಲ್ತ್ಕೊ.

0: ಆನ್ಲೈನ್ಲಿ ಆದರೆ ಕೇಳಿಸ್ಕೋಬೇಕು, ಕೇಳಿದ್ದನ್ನು ಒಪ್ಪಿಸ್ಕೋತಾರೆ, ಅದಕ್ಕೆ ಆನ್ಲೈನ್ ಬಹುಶಃ. ಆದರೆ ಹೆಚ್ಚಿಗೆ ರೀಚ್ ಆಗಬಹುದು, ದಟ್ ಈಸ್ ವೆರಿ ಇಂಪಾರ್ಟೆಂಟ್.
1: ಮಾತು ಮುಂದುವರಿಸೋಣ. ಇದೀಗ ಮುಂದಿನ ಗೀತೆ ನೋಡಿ ಸ್ವಾಮಿ ನಾವಿರೋದೆ, ಹೀಗೆ ಚಿತ್ರದಿಂದ ಭೀಮಸೇನ ಜೋಶಿಯವರ ಗಾನದಲ್ಲಿ ಮೂಡಿಬಂದ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಗೀತೆ.

0: ನೀವು ಕೇಳ್ತಿದ್ರ ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. ಇದೀಗ ಸ್ಟುಡಿಯೋ ಸಮಯ 4:50 ಬೆಂಗಳೂರು. ಯೂತ್ ಕಾರ್ಯಕ್ರಮದಲ್ಲಿ ಆಕಾಶವಾಣಿಯ ನಿವೃತ್ತ ಹಿರಿಯ ಕಾರ್ಯಕ್ರಮ ನಿರ್ವಾಹಕರು ಗಮಕ ಕಲಾರತ್ನ ಡಾಕ್ಟರ್ ಎಂಆರ್ ಸತ್ಯನಾರಾಯಣ ಸರ್ ಅವರು ನಮ್ಮೊಂದಿಗಿದ್ದಾರೆ. ಕಾರ್ಯಕ್ರಮದ ಕುರಿತಾಗಿ ನೀವು ನಮಗೆ ಸಂದೇಶವನ್ನ ಕಳಿಸಬಹುದು. ನಮ್ಮ ವಾಟ್ಸ್ಆಪ್ ಸಂಖ್ಯೆ 9480909103. ಸರ್, ನೀವು ರೂಪಕಗಳ ರಚನಾಕಾರರು ಹೌದು, ಸರಣಿ ಕಾರ್ಯಕ್ರಮಗಳ ಗಾಯಕರು, ನಿರ್ದೇಶಕರು, ನಿರ್ಮಾಪಕರು ಹೌದು. ಇಷ್ಟೊಂದು ಪಾತ್ರಗಳ ನಿರ್ವಹಣೆ ಹೇಗೆ ಅಂತ ಒಂದು ಕುತೂಹಲ.
1: ನಮ್ಮಲ್ಲಿ ಒಂದು ಮಾತಿದೆ, ಸಮಯದ ಅಭಾವ ಅಂತ. ಈ ಮಾತನ್ನು ನಾನು ಒಪ್ಪೋದಿಲ್ಲ. ಇರೋದು 24 ಗಂಟೆ, ಉಪಯೋಗಿಸ್ಕೊಳ್ಳೋದು ನಮ್ಗೆ ಗೊತ್ತಿರಬೇಕಷ್ಟೇ. ಅದಕ್ಕೆ ಕ್ಷಮೆನೇ ಇಲ್ಲ, ಕ್ಷಮಿಸಿಬಿಡಿ ಅಂತೀವಿ ನಾವು ತಪ್ಪು ಮಾಡಿದಾಗ. ಅದು ಆಕಾಶವಾಣಿಗೂ ಸೇರುತ್ತೆ, ಆದರೆ ಒಂದ್ಸಲ ಏರ್ ಮೇಲೆ ಹೊಟ್ಟೋದ್ರೆ ಮುಗಿದೋಯ್ತದ್ದು. ಯಾಕೆ ಹೇಳ್ತೀನಿ ಅಂದರೆ, ನಮಗೆ ಸಮಯದ ಪರಿಗೆ ಸಮಯದ ಒಂದು ಪರಿವು ಅಂತ ಹೇಳ್ತೀವಿ, ಅರಿವು ಅದು ಇರಬೇಕು. ಎಲ್ಲವನ್ನು ಮಾಡೋಕ್ಕೆ ಸಾಧ್ಯ ಆಗುತ್ತೆ, ಯಾಕಂದರೆ ನಮಗೆ ಇಲ್ಲಿ ಆಕಾಶವಾಣಿಯಲ್ಲಿದ್ದಾಗ ಸ್ಟುಡಿಯೋ ಇದೆಯಲ್ಲ, ಅದು ನಮಗೆ ಸಮಯನ ಹೇಳ್ಕೊಡ್ತಾ ಇರಲಿಲ್ಲ. ಹೊರಗಡೆ ಬರ್ತಿದ್ದಾಗಲ 9 ಗಂಟೆ ಆಯ್ತಾ, 10 ಗಂಟೆ ಆಯ್ತಾ ಅಂತ. ಅಂಥ ಕಾರ್ಯಕ್ರಮಗಳು ಇವಾಗ ನಾವು ಹೇಳೋದಲ್ಲ, ಅಮೃತ ಸಿಂಚನ ಆಗಲಿ, ಹಿಂದೆ ಬಂದು ಮಾತಾಡಿದ್ದೆ, ಅರವಿಂದ ಗುರು ಅಲ್ಲಮ ಆಗಲಿ, ಸರ್ವಜ್ಞ ಇದಾಗಲಿ, ಆಮೇಲೆ ನಮ್ಮ ಡಿ ವಿ ಜಿಯವರ ಅಂತಃಪುರ ಗೀತೆಗಳಾಗಲಿ, ಕಾವ್ಯ ಸಂಪುಟ ಅಂತ ಇಡೀ ಕಾವ್ಯನೇ ರಾಮಾಯಣ ದರ್ಶನ ಮಾಡಿದ್ವಿ, ಜೈಮಿನಿ ಭಾರತ ಮಾಡಿದ್ವಿ ಇಲ್ಲಿ ಇದ್ದಾಗ. ಅವಾಗ ನಮಗೆ ಸಮಯದ ಪರಿವಿರಲಿಲ್ಲ, ಅದು ಮಾಡಬೇಕು ಮಾಡಬೇಕು ಅಂತ. ಅದರಲ್ಲೂ ಅಮೃತ ಸಿಂಚನ ಮಾಡಿದಾಗ ನಂದೇ ಸ್ಕ್ರಿಪ್ಟ್ ಅದು. ಅನೇಕ ನಾಟಕ ಕಲಾವಿದರು ಕೂಡ ಬಂದು ಅದಕ್ಕೆ ಧ್ವನಿಗಳನ್ನು ಕೊಡ್ತಾಯಿದ್ರು. ಅದೊಂದು ರೀತಿಯಲ್ಲಿ ಅದು ಹೇಗೆ ಹೋಯಿತು ಗೊತ್ತಿಲ್ಲ, ಆ ವರ್ಷ ಹೇಗೆ 3 ತಿಂಗಳು 6 ತಿಂಗಳು. ನಿಮಗೆ ಒಂದು ವಿಷಯ ಹೇಳ್ತೀನಿ, 8:30 ಗಂಟೆಗೆ ಇಲ್ಲಿ ಪ್ರಸಾರ ಆಗ್ತಾಯಿದ್ರೆ ಎಷ್ಟೋ ಕೇಂದ್ರಗಳಲ್ಲಿ ಹೊರಗಡೆಯಲ್ಲಿ ಕಮ್ಯುನಿಟಿ ಹಾಲ್ ಅಂತ ಮಾಡಿ ಅದನ್ನು ಅಲ್ಲಿ ಕೇಳ್ತಾಯಿದ್ರು. ಗುಲ್ಬರ್ಗಾದಲ್ಲಿ 100 ಕಾಗದ ಮಿನಿಮಮ್ ಬರೋದು, ಅದಕ್ಕೆ ಒಂದು ಬಹುಮಾನ ಅಂತ ಇಟ್ಕೊಂಡು
0: ಕಮ್ಯುನಿಟಿ ರೇಡಿಯೋ ಸೆಂಟರ್
1: ಆ ಥರದ್ದು ಮಾಡಿಕೊಂಡು ಅಲ್ಲಿ ಅಮೃತ ಸಿಂಚನ ಹಾಕ್ತಾಯಿದ್ರು ಗುಲ್ಬರ್ಗ, ಬೀದರ್, ಬೇರೆ ಬೇರೆ ಕಡೆಗಳೆಲ್ಲ. ಅಂದರೆ ಆವಾಗ ಆಕಾಶವಾಣಿಯ ಒಂದು ಕೇಳುಗ ಸಂಖ್ಯೆ ಇದೆಯಲ್ಲ, ಅಂದರೆ ಅಂಥ ಹುಚ್ಚು ಎಬ್ಸಿತ್ತು. 26 ಎಪಿಸೋಡ್ಗಳು, ಸುಮಾರು 187 ವಚನಗಳು. ಅದನ್ನು ಇಲ್ಲಿದ್ದರೂ ಕೂಡ ನಾನು ಮಾಡಿದ, ನನಗೆ ಪರ್ಮಿಷನ್ ಮೇಲ್ನವ್ರು ಕೊಟ್ಟಿದ್ದಿಂದ ಖಾಸಗಿ ಸ್ಟುಡಿಯೋದಲ್ಲಿ ಮಾಡಿದ್ದು ರೆಕಾರ್ಡಿಂಗು. ಎಲ್ಲ ಸಂಗೀತಗಾರರು, ಕರ್ನಾಟಕದ ಎಲ್ಲ ಸಂಗೀತಗಾರರು, ಪ್ರಮುಖವಾದ ಸಂಗೀತಗಾರಕ್ಕೆಲ್ಲ ಬಂದಿದ್ದಾರೆ. ಅದ್ರ ಕಡೆ ಭಾಳ ರೋಚಕವಾದ ಅನುಭವಗಳು. ರೂಪಗಳ ಬಗ್ಗೆ ನಮಗೆ ಗೊತ್ತಾಯಿವೆ, ಕನ್ನಡ ನಾಡಿನ ವರ್ಣನೆ ಬಂತು ಅಂದರೆ ಕಾವ್ಯಗಳನ್ನು ಆಧರಿಸಿ ರೂಪಕ ಬರೆಯೋದು, ಹಬ್ಬಗಳು ಬಂತು ಅಂದರೆ ಬರೆಯೋದು, ಈ ಥರದ್ದೆಲ್ಲ ಇದ್ದೇ ಇತ್ತು. ನಮ್ಗೆ ಹೇಗಿದ್ರು ಕಾವ್ಯ ಕಣ್ಮುಂದೆ ಇದ್ದೇ ಇದೆಯಲ್ಲ, ಹೊಸಿಯೋದು ಎಷ್ಟೊತ್ತರಲ್ಲಿದೆ, 4 ಪದ್ಯ ನೋಡ್ದ, 4 ವಾಕ್ಯ ಬರೆದ, ಬಟ್ ತುಂಬ ಚೆನ್ನಾಗದು ಬರೀತಾನೂ ಇದ್ದೆ, ಅದನ್ನು ಇದು ಪ್ರೊಡ್ಯೂಸು ಮಾಡ್ತಾ ಇದ್ದೆ. ಆ ಸ್ವಾತಂತ್ರ್ಯ ಇತ್ತು ನಮಗೆ.
0: 1000 ಆಸಕ್ತರಿಗೆ ತರಬೇತಿ ನೀಡಿ ಗಿನ್ನಿಸ್ ದಾಖಲೆ ಸ್ಥಾಪಿಸುವ ಮತ್ತು ಉಚಿತ ಗಮಕ ಪಾಠ ಹೇಳಿಕೊಡುವ ನಿಮ್ಮ ಮುಂದಿನ ಧ್ಯೇಯ ಹಾಗೂ ಕನಸುಗಳ ಬಗ್ಗೆ ಒಂದೆರಡು ಮಾತು.
1: ಬಹಳ ಹಿಂದೆ ಬರೆದಿದ್ದದು, ತಮ್ಮ ಹತ್ರ ಬಂದಿದೆ. ಕನಸು ಎಲ್ಲರಿಗೂ ಇರುತ್ತೆ, ನನಸಾಗಬೇಕಷ್ಟೇ. ಗಿನ್ನಿಸ್ ದಾಖಲೆ ಅಂತಂದರೆ ನಾನು ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅದಕ್ಕೆ ಗಿನ್ನಿಸ್ ದಾಖಲೆ ಅದು ಆಗಿದೆ. ನೃತ್ಯ ರೂಪಕ್ಕೆ ಸಂಬಂಧಪಟ್ಟ ಹಾಗೆ ಸುಮಾರು ಶ್ರಮಪಟ್ಟೆ, ಅದು ಕೂಚಿಪುಡಿ ನೃತ್ಯದ್ದು, ಅದಕ್ಕೆ ಅದು ಬಂದಿದೆ, ಗಿನ್ನಿಸ್ ದಾಖಲೆ ಬಂದಿದೆ. ಆದರೆ ಒಂದು ಹೇಳ್ತೀನಿ, ಒಂದು ಕಾಲಕ್ಕೆ 1000 ಜನ ಗಮಕ ಪರೀಕ್ಷೆಗಳು ತೊಗೊಂಡಿದ್ರು, ಇದು ದೊಡ್ಡ ಇತಿಹಾಸ. 1000 ಜನ ಯಾರು SSLC ಪರೀಕ್ಷೆ ಅಂತ ಕೇಳಿದ್ರು ಸಂಸ್ಕೃತ ಕಾಲದ, ಇಲ್ಲ ಇಲ್ಲ ಜಯನಾರಾಯಣ ಅವರು ಇದ್ದ ಕಾಲ, ನಮ್ಮ ತಂದೆಯವರು ಇದ್ದಾವೆ, ಇಲ್ಲ ಅದು ಗಮಕ ಪರೀಕ್ಷೆ, ಅದಕ್ಕೆ ಇಷ್ಟೊಂದು ಜನ ಅಂತ. ಅಂದರೆ ಆ ಥರದ ಕಾಲ ಮರುಕಳಿಸಬೇಕು, ಹೆಚ್ಚಿಗೆ ಜನ ಕಲಿತು. ಇವಾಗ ದಾಖಲೆ ಮಾಡೋದು ಮುಖ್ಯ ಅಲ್ಲ, ಹೆಚ್ಚಿಗೆ ಜನಕ್ಕೆ ರೀಚ್ ಆಗಬೇಕು. ಕನ್ನಡ ರೀಚ್ ಆಗ್ತಿಲ್ವಲ್ಲ, ಕನ್ನಡ ಕಾವ್ಯ ಹೇಗೆ ರೀಚ್ ಮಾಡ್ತಿರೋ ದಿವಸ? ಮೊದಲು ನನಗನ್ಸುತ್ತೆ ಇವಾಗ ಈ ಆಸೆಗಳು ಇಟ್ಕೊಳ್ಳೋಣ, ಕನಸುಗಳು ಇಟ್ಕೊಳ್ಳೋಣ, ಆದರೆ ಕನಸು ಆಗಬೇಕಾದ್ರೆ ಏನೇನು ಮಾಡಬೇಕು ಅದನ್ನು ನನಸಾಗಿ ಮಾಡಬೇಕಾಗತ್ತೆ, ತುಂಬ ಕಷ್ಟಪಡಬೇಕು. ಮೊದಲು ಕನ್ನಡ ಕಾವ್ಯಗಳನ್ನು ಪಠ್ಯದಲ್ಲಿ ಅಳವಡಿಸೋ ಕೆಲಸ ಮಾಡಬೇಕು. ಮೂಲತಃ ಅಲ್ಲಿದೆ ನಮ್ಮದು, ಕನ್ನಡ ಕಾವ್ಯಗಳೇ ಇಲ್ಲ ಇವತ್ತು ಕಾಲೇಜಲ್ಲೆಲ್ಲ. ಪ್ರೈಮರಿ ಶಾಲೆ ಇರ್ಬೋದು, ಮಾಧ್ಯಮಿಕ ಶಾಲೆ, ಯಾವುದೋ ಒಂದು 2 ಪದ್ಯ ಹಿಡಿದು 3 ಪದ್ಯ ಹಿಡಿದು ಅದನ್ನು ಸರಿಯಾಗಿ ಪದವಿಭಾಗ ಮಾಡಿ ಅರ್ಥನೂ ಗೊತ್ತಿಲ್ಲದೇ ಹೇಳ್ಕೊಡ್ದಿರತಕ್ಕಂಥ ಅಧ್ಯಾಪಕರಾಗ್ಬಿಟ್ಟಿದೆ. ಕನ್ನಡವನ್ನು ಕನ್ನಡದವ್ರಿಗೆ ಹೇಳಿಕೊಡುವ ಒಂದು ಸ್ಥಿತಿ ಇವತ್ತು ಒದಗಿದೆ, ಅದು ಆಗಬಾರ್ದು. ಕನ್ನಡ ಚೆನ್ನಾಗಿದ್ದರೆ ಗಮಕ ಬೆಳೆಯುತ್ತೆ, ಇಲ್ಲದರೆ ಕಷ್ಟ ಆಗುತ್ತೆ.
0: ಸರ್, ಕೊನೆಯದಾಗಿ ಆಕಾಶವಾಣಿ ಮತ್ತು ಗಮಕ ಕಲೆ ಈ ಕುರಿತಾಗಿ ಮರೆಯಲಾಗದ ನೆನಪು ಯಾವುದಾದ್ರೂ ಇದ್ರೆ?
1: ಮರೆಯಲಾಗದ ನೆನಪು ಅಂದರೆ ಒಂದೇ ಒಂದು ಹೇಳ್ತೀನಿ ಒಂದು ನಿಮಿಷದಲ್ಲಿ. ನಾನು ಇಲ್ಲಿ ಬಂದಾಗ ಜ್ಯೋತ್ಸ್ನಾ ಕಾಮತ್ ಅವರು ನಿರ್ದೇಶಕರಾಗಿದ್ದರು, ಮೈಸೂರು ಆಕಾಶವಾಣಿ ನನಗೂ ಅವರು ನಿರ್ದೇಶಕರಾಗಿದ್ದರು. ಇಲ್ಲಿ ಬಂದಾಗ ಅವ್ರೇನು ಮಾಡು ಅಂತಂದರೆ, ಅವರಿಗೆ ಈ ಕಲೆ ಕಂಡ್ರೆ ಬಹಳ ಪ್ರೀತಿ. ಆಹ್ವಾನಿತ ಶ್ರೋತೃಗಳ ಸಮ್ಮುಖದಲ್ಲಿ ಬರೀ ಸಂಗೀತ ನಾಟಕ ಬೇರೆ ಬೇರೆ ನಡೀತಿತ್ತಲ್ಲ, ನಮ್ಮಲ್ಲೇ ಇಷ್ಟು ದೊಡ್ಡ ಜಾಗ ಇದೆ ಅಂಥೇಳಿ ಒಂದು ಪೆಂಡಾಲ್ ಹಾಕಿಸ್ಬಿಟ್ಟು ರಾಜ್ಯೋತ್ಸವದ ಸಮಯದಲ್ಲಿ ಒಂದು ನ್ಯಾಷನಲ್ ರಾಜ್ಯ ಮಟ್ಟದ ಸ್ಪರ್ಧೆಗಳು ನಡೆಯುತ್ತೆ, ಈಗಲೂ ನಡೀತಿರ್ಬೋದು ಗೊತ್ತಿಲ್ಲ ನನಗೆ. ಆವಾಗ ಬಹುಮಾನಗಳನ್ನ ವಿತರಣೆ ಮಾಡೋ ಸಮಯದಲ್ಲಿ 1.5 ಗಂಟೆ 2 ಗಂಟೆ ಆಹ್ವಾನಿತರ ಶ್ರೋತೃಗಳ ಸಮ್ಮುಖದಲ್ಲಿ ಮಾಡು ಅಂತಂದರು. ಮಾಡಿದಾಗ ಎಲ್ಲರಿಗೂ ಆಶ್ಚರ್ಯ ಆಗುತ್ತೆ. ಇವತ್ತು ಕೂಡ ಕೆಲವು ಚಂದ್ರಮೌಳಿ ಒಂದು ತಲೆ ಬಂದಿದ್ದು ಎಲ್ಲೂ ಇದು ನೆನಪಿಸ್ಕೋತಾರೆ. ಫಸ್ಟ್ ಟೈಮ್ ಇನ್ ದಿ ಹಿಸ್ಟ್ರಿ ಆಫ್ ಆಕಾಶವಾಣಿ ಗಮಕ ಕಾವ್ಯ ವಾಚನ ವ್ಯಾಖ್ಯಾನ ಇಲ್ಲಿ ಪ್ರಮಿಸಸ್ ಅಲ್ಲಾಯಿತು. ಎಚ್ ಆರ್ ಕೇಶವಮೂರ್ತಿಗಳು ಅದನ್ನು ಹಾಡಿದ್ರು, ರಘುಪತಿ ಶಾಸ್ತ್ರಿಗಳು ವ್ಯಾಖ್ಯಾನ ಮಾಡಿದ್ರು. ಅದಾದಮೇಲೆ ಇನ್ನೂ ಒಂದು ವರ್ಷ ಮಾಡಿದ್ರು ರಘುಪತಿ ಶಾಸ್ತ್ರಿಗಳು, ಮತ್ತು ಇನ್ನು ಗಂಗಮ್ಮ ಕೇಶವ, ಅದು ಇನ್ಯಾರು ಮರ್ತೋಯ್ತು ನನಗೆ, ಮಾಡಿದ್ರು 2 ವರ್ಷ ಮಾಡಿದ್ದು. ನನಗೆ ಅವ್ರನ್ನ ಬಂದ ತಕ್ಷಣ ಇಂಥದ್ದೊಂದು ಮಾಡು ಅಂತಂದಾಗ, ಆವಾಗ ನಮ್ಮ ಕಮ್ಯುನಿಟಿ ಅಂತ ಏನಿದೆ, ನಮ್ಮ ಕಾವ್ಯವನ್ನು ಪ್ರೀತಿಸೋ ಕಮ್ಯುನಿಟಿ ಇದೆ, ಅವ್ರಿಗೆ ಆದ ಸಂತೋಷ ಅಷ್ಟಲ್ಲ. 500 ಜನ ಬಂದಿದ್ದರು, 500 ಜನಕ್ಕೂ ಊಟ ಅವತ್ತಿನ ದಿವಸ. ಇದು ಆ ಮೇಡಮ್ ಇದ್ದಾಗ ಅವ್ರು ನನ್ನ ಕೈಲಿ ಮಾಡಿಸಿದ ಕೆಲಸ ಅದು. ಆಮೇಲೆ ಗಮಕಕ್ಕೆ ತುಂಬ ಪ್ರೋತ್ಸಾಹ ಕೊಟ್ಟರು, ನಾನೇ ಆಡಿಷನ್ ಮಾಡಲಿ, ಅದಕ್ಕೊಂದು ಸ್ವಲ್ಪ ಇದು ಸಂಗೀತವೂ ಅಲ್ಲ, ಗಮಕವೂ ಅಲ್ಲ, ಆ ಫೀ ಕೊಡೋಕ್ಕಾಗಲ್ಲ, ಈ ಫೀ ಕೊಡೋಕ್ಕಾಗಲ್ಲ, ಏನೇನೋ ಡೈರೆಕ್ಟ್ರೇಟ್ ಇದರಲ್ಲಿ ಹೊಡೆದಾಡಿ ಅದನ್ನು ನಮ್ಮ ಬಾನುಲಿದ ತೇರು ಏನಿದೆಯಲ್ಲ ಬಾನು ಕಲಿಗಳು, ಅದರಲ್ಲಿ ನಮ್ಮ ಸುಮತಿಯವರೆಲ್ಲ ತಂದಿದ್ದಾರೆ, ಅದಕ್ಕೆ ನಾನು ಪಟ್ಟ ಕಷ್ಟ ಎಲ್ಲ ತಂದಿದ್ದಾರೆ ಅದನ್ನು. ಅದರಲ್ಲಿ ಒಂದು ಇದಕ್ಕೊಂದು ಒಂದು ಸ್ಥಾನವನ್ನು ಕಲ್ಪಿಸಿ ಒಂದಕ್ಕೊಂದು ಆಡಿಷನ್ ಫೀ ಅಂತ ಮಾಡಿ ಆಮೇಲೆ ನಾನು ಹೊರಗೆ ಬಂದೆ.
0: ಕನ್ನಡ ನಾಡಿನ ಕಾವ್ಯ ಸಾಹಿತ್ಯ ಮತ್ತು ಗಮಕ ಸಾಂಸ್ಕೃತಿಕ ಪರಂಪರೆಯನ್ನು ತಮ್ಮ ಇಂಪಾದ ಧ್ವನಿ ಹಾಗೂ ಅಪಾರ ಸೇವೆಯ ಮೂಲಕ ಸದಾ ಜೀವಂತವಾಗಿ ಇರಿಸಿರುವ ಡಾಕ್ಟರ್ ಎಂ ಆರ್ ಸತ್ಯನಾರಾಯಣ ಅವರಿಗೆ ನಮ್ಮ ಶ್ರೋತೃಗಳ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ನಿಮ್ಮ ಈ ಕಲಾ ಪಯಣ ಹೀಗೆಯೇ ಮುಂದುವರಿಯಲಿ, ನಿಮ್ಮ ಅನುಭವದ ಮಾತುಗಳು ನಮ್ಮೆಲ್ಲರಿಗೂ ಪ್ರೇರಣೆ ಸರ್.
1: ಸಂತೋಷ, ಈ ಒಂದು ಅವಕಾಶಕ್ಕಾಗಿ ನಾನೇ ಇಲ್ಲಿ ಇದ್ದಿದ್ದು, ಅಲ್ಲಿಗೆ ಬಂದು ಒಂದು ನಿಮ್ಮೊಡನೆ ಕೆಲವು ನಿಮಿಷಗಳನ್ನು ಕಳೆಯೋದಕ್ಕೆ ಅವಕಾಶ ಮಾಡಿಕೊಟ್ರಿ, ಅದಕ್ಕಾಗಿ ಧನ್ಯವಾದಗಳು, ನಮಸ್ಕಾರ.
0: ತಮ್ಮ ಬಿಡುವಿಲ್ಲದ ವೇಳೆಯಲ್ಲೂ ನಮ್ಮ ಆಕಾಶವಾಣಿ ಕಾರ್ಯಕ್ರಮಕ್ಕೆ ಆಗಮಿಸಿ ತಮ್ಮ ಸಾಂಸ್ಕೃತಿಕ ಪಯಣದ ಸುಂದರ ನೆನಪುಗಳನ್ನು ಹಂಚಿಕೊಂಡ ಡಾಕ್ಟರ್ ಎಂ ಆರ್ ಸತ್ಯನಾರಾಯಣ ಸರ್ ಅವರಿಗೆ ಆಕಾಶವಾಣಿ ಹಾಗೂ ಕೇಳುಗರ ವತಿಯಿಂದ ಅನಂತ ಧನ್ಯವಾದಗಳು.
1: ನಮಸ್ಕಾರ.
0: ಕೇಳುಗರೆ, ಇದಾಗಿತ್ತು ಈ ಹೊತ್ತಿನ ಬೆಂಗಳೂರು ಯೂತ್ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಇಷ್ಟೊತ್ತು ನಿಮ್ಮ ಜೊತೆ ಆದದ್ದು ಆರ್ ಜೆ ಶ್ರಾವ್ಯ ಹರುಮನೆ. ಹೀಗೆ ಕೇಳ್ತಾ ಇರಿ ಆಕಾಶವಾಣಿ ಎಫ್ ಎಂ ರೇನ್ಬೋ. ಕಾರ್ಯಕ್ರಮಗಳು ಇಷ್ಟ ಆಯಿತು ಅಂತ ಭಾವಿಸ್ತೀನಿ.

ಶ್ರೋತೃ ಬಂಧವರು ಇದುವರೆಗೆ FM 101.3 ಮೆಗಾಹರ್ಟ್ಸ್ ಕೇಂದ್ರದ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದಾರೆ. ಇದು ಆಕಾಶವಾಣಿಯ ರಾಯಚೂರು FM ಕೇಂದ್ರ. FM ಕಂಪನಿಯಾಗ 102.1 ಮೆಗಾಹರ್ಟ್ಸ್ಗಳು. ಕೇಳುಗ ಸ್ನೇಹಿತರೆ, ಈಗ ಸಮಯ ಸರಿಯಾಗಿ 5:10. ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಆರಂಭದಲ್ಲಿ ಕೇಳೋಣ. ವಿ ಮನೋಹರ್ ಅವರ ಗೀತ ರಚನೆಯಲ್ಲಿ ಸೈಕೋ ಸಿನಿಮಾದ ಗೀತೆ. ಸಂಗೀತ ನೀಡಿ ಹಾಡಿದ್ದಾರೆ ರಘು ದೀಕ್ಷಿತ್.

ಸೋನು ನಿಗಮ್ ಹಾಗೂ ಚಿತ್ರಯುಗಳ ಸ್ವರಗಳಲ್ಲಿ ಮೂಡಿಬರಲಿದೆ ಸಿದ್ದು ಸಿನಿಮಾದ ಗೀತೆ. ಕವಿರಾಜ್ ಅವರ ಗೀತ ರಚನೆಗೆ ರಾಗ ಸಂಯೋಜಿಸಿದ್ದಾರೆ ಆರ್ ಪಿ ಪಟ್ನಾಯಕ್.

ಸಂತು ಅವರ ಗೀತ ರಚನೆಯಲ್ಲಿ ಅರ್ಜುನ್ ಜನ್ಯ ಅವರ ಸಂಗೀತ ನಿರ್ದೇಶನದಲ್ಲಿ ಮೂಡಿಬರಲಿದೆ. ಅಲೆಮಾರಿ ಸಿನಿಮಾದ ಗೀತೆ ಹಾಡಿದ್ದಾರೆ ಜಾವಿದ್ ಅಲಿ ಮತ್ತು ಶ್ರೇಯಾ ಘೋಷಾಲ್.

5:14:20 ಈ ಸಮಯದಲ್ಲಿ FM ಕಂಪನಿಯಾಗ 102.1 ಮೆಗಾಹರ್ಟ್ಸ್ಗಳನ್ನ ಟ್ಯೂನ್ ಮಾಡಿ ರಾಯಚೂರು ಆಕಾಶವಾಣಿ FM ಕೇಂದ್ರದಿಂದ ಕನ್ನಡ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ದಾರೆ. ಶ್ರೋತೃ ಬಂಧವರೇ, ಕಾರ್ಯಕ್ರಮದ ಮುಂದಿನ ಗೀತೆಯನ್ನು ಆಯ್ದುಕೊಂಡಿದ್ದೇವೆ. ಸಂಜಿತ್ ಹೆಗಡೆ ಅವರ ಕಂಠ ಸಿರಿಯಲ್ಲಿರುವ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಸಿನಿಮಾದ ಗೀತೆಯನ್ನು. ನಾಗ್ತಿಹಳ್ಳಿ ಚಂದ್ರಶೇಖರ್ ಅವರ ಗೀತರಚನೆಗೆ ರಾಗ ಸಂಯೋಜಿಸಿದ್ದಾರೆ ಅರ್ಜುನ್ ಜಾನ್ಯಾ.

0: ನಿಮ್ಮ ವ್ಯಾಪಾರವನ್ನು ಬೆಳೆಸಲು ಆಕಾಶವಾಣಿಯ ಬೆಂಬಲ ಪಡೆಯಿರಿ ಹಾಗೂ ಆಕಾಶದೆತ್ತರಕ್ಕೆ ವಿಸ್ತರಿಸಿ.
1: ನಿಮ್ಮ ವ್ಯಾಪಾರ ಸ್ಥಳೀಯ, ರಾಜ್ಯ ಅಥವಾ ರಾಷ್ಟ್ರೀಯ ವ್ಯಾಪ್ತಿ ಯಾವುದೇ ಆಗಿರಲಿ, ಆಕಾಶವಾಣಿ ನೀಡುತ್ತದೆ ನಿಮಗೆ ಗ್ರಾಹಕರ ಸುರಿಮಳೆ.
0: ಈಗ ನೀವಿರುವ ಸ್ಥಳದಿಂದಲೇ ದೇಶದ ಯಾವುದೇ ಆಕಾಶವಾಣಿ ಕೇಂದ್ರಕ್ಕೆ ಜಾಹೀರಾತುಗಳನ್ನು ನೀಡಬಹುದು.
1: ಆಕಾಶವಾಣಿಯ ಯಾವುದೇ ವಾಹಿನಿಗಳಿಗೆ ಜಾಹೀರಾತು ನೀಡುವುದು ಸರಳ, ಸುಲಭ.
0: ಕಡಿಮೆ ವೆಚ್ಚದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 8700 01 4242
1: 8700 01 4242.
2: ಫಯಾಜ್ ಖಾನ್ ಮತ್ತು ಬೆಂಗಳೂರು ಬಾಯ್ಸ್ ಅವರ ಸ್ವರಗಳಲ್ಲಿ ಕೇಳೋಣ ಬೆಳ್ಳಿ ಸಿನಿಮಾದ ಗೀತೆಯನ್ನು. ಸಂಗೀತ ವಿ ಶ್ರೀಧರ್, ಗೀತರಚನೆ ಸಾಹಿತ್ಯ ವಿ ನಾಗೇಂದ್ರ ಪ್ರಸಾದ್ ಅವರತೋ.

0: ನಿಮ್ಮ ವ್ಯಾಪಾರವನ್ನು ಬೆಳೆಸಲು ಆಕಾಶವಾಣಿಯ ಬೆಂಬಲ ಪಡೆಯಿರಿ ಹಾಗೂ ಆಕಾಶದೆತ್ತರಕ್ಕೆ ವಿಸ್ತರಿಸಿ.
1: ನಿಮ್ಮ ವ್ಯಾಪಾರ ಸ್ಥಳೀಯ, ರಾಜ್ಯ ಅಥವಾ ರಾಷ್ಟ್ರೀಯ ವ್ಯಾಪ್ತಿ ಯಾವುದೇ ಆಗಿರಲಿ, ಆಕಾಶವಾಣಿ ನೀಡುತ್ತದೆ ನಿಮಗೆ ಗ್ರಾಹಕರ ಸುರಿಮಳೆ.
0: ಈಗ ನೀವಿರುವ ಸ್ಥಳದಿಂದಲೇ ದೇಶದ ಯಾವುದೇ ಆಕಾಶವಾಣಿ ಕೇಂದ್ರಕ್ಕೆ ಜಾಹೀರಾತುಗಳನ್ನು ನೀಡಬಹುದು.
1: ಆಕಾಶವಾಣಿಯ ಯಾವುದೇ ವಾಹಿನಿಗಳಿಗೆ ಜಾಹೀರಾತು ನೀಡುವುದು ಸರಳ, ಸುಲಭ.
0: ಕಡಿಮೆ ವೆಚ್ಚದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 8700 01 4242
1: 8700 01 4242.
2: ಶ್ರೋತೃ ಬಂಧುವರೇ, ಕಾರ್ಯಕ್ರಮದ ಕೊನೆಯಲ್ಲಿ ಆಯ್ದುಕೊಂಡಿದ್ದೇವೆ ಅರ್ಮಾನ್ ಮಲಿಕ್ ಅವರ ಕಂಠಸಿರಿಯಲ್ಲಿರುವ ಸಿದ್ಧಾರ್ಥ ಸಿನಿಮಾದ ಗೀತೆಯನ್ನು. ಜಯಂತ್ ಕಾಯ್ಕಿಣಿಯವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ವಿ ಹರಿಕೃಷ್ಣ.

ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ ಎಫ್ಎಂ ಕಂಪನಾಂಕ 102.1 ಮೆಗಾಹರ್ಟ್ಸ್ಗಳು ಕೇಳುಗ ಸ್ನೇಹಿತರೆ, ಈಗ ಸಮಯ ಸರಿಯಾಗಿ 5:30 ಸೆಕೆಂಡು.

0: ಇವತ್ತಿನ ಯುವವಾಣಿ ಕಾರ್ಯಕ್ರಮ ಕೇಳುತ್ತಿರುವ ಸ್ನೇಹಿತರಿಗೆಲ್ಲ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ತಾವು ಆಲಿಸಲಿದ್ದೀರಿ ವಿಷಯಾಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮ ಗೀತಲಹರಿ. ಇವತ್ತಿನ ವಿಷಯ ಜೇನುಗೂಡು. ಪ್ರಸ್ತುತಪಡಿಸುತ್ತಾರೆ ಜಯಶ್ರೀ ಹಂಡೆದ್, ನಿರ್ವಹಣೆ ವೆಂಕಟೇಶ್ ಬೇವಿನ ಬಿಂಚೆ. ಮೊದಲಿಗೆ ಕೆಲವು ವಾಣಿಜ್ಯ ಪ್ರಕಟಣೆಗಳು.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಏನು ರಂಗ, ಕೈಗೆ ಬ್ಯಾಂಡೇಜು
3: ಬಿದ್ದ್ಬಿಟ್ಟಾಕ? ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
2: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
1: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೆ KSU.WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
2: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
4: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
2: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ.
1: ಹಿಂದೆ KSU.WSSB.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
5: ಆತ್ಮೀಯ ಗೆಳೆಯರಿಗೆ ನಮಸ್ಕಾರ. ಗೀತಲಹರಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಒಂದು ಗಾದೆ ಮಾತಿನೊಂದಿಗೆ ಕಾರ್ಯಕ್ರಮವನ್ನು ಶುರು ಮಾಡೋಣ. ಪರಿಶ್ರಮದ ಫಲ ಜೇನಿನಂತೆ ಸಿಹಿಯಾಗಿರುತ್ತದೆ ಎಂಬ ಗಾದೆಯು ಜೀವನದ ಮಹತ್ವದ ಸತ್ಯವನ್ನು ತಿಳಿಸುತ್ತದೆ. ಯಾವುದೇ ಕೆಲಸದಲ್ಲಿ ಯಶಸ್ಸು ಪಡೆಯಬೇಕಾದರೆ ಕಠಿಣ ಪರಿಶ್ರಮ ಅಗತ್ಯ. ಪರಿಶ್ರಮವಿಲ್ಲದೆ ಯಶಸ್ಸು ಅಥವಾ ಉತ್ತಮ ಫಲವನ್ನು ನಿರೀಕ್ಷಿಸಲು ಸಾಧ್ಯವಿಲ್ಲ. ಜೇನುಹುಳುಗಳು ಹೂವಿನಿಂದ ಹೂವಿಗೆ ಹಾರಿ ಮಕರಂದವನ್ನು ಸಂಗ್ರಹಿಸಿ ಸಿಹಿಯಾದ ಜೇನನ್ನು ತಯಾರಿಸುತ್ತವೆ. ಅದರಂತೆ ಮನುಷ್ಯನು ನಿರಂತರವಾಗಿ ಶ್ರಮಿಸಿದರೆ ಜೀವನದಲ್ಲಿ ಯಶಸ್ಸು ಮತ್ತು ಸಂತೋಷವನ್ನು ಪಡೆಯುತ್ತಾನೆ. ವಿದ್ಯಾರ್ಥಿಗಳು ಚೆನ್ನಾಗಿ ಓದಿ ಅಭ್ಯಾಸ ಮಾಡಿದರೆ ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನು ಪಡೆಯುತ್ತಾರೆ. ರೈತರು ಹೊಲದಲ್ಲಿ ಶ್ರಮಿಸಿದರೆ ಉತ್ತಮ ಬೆಳೆ ಪಡೆಯುತ್ತಾನೆ. ಕಾರ್ಮಿಕರು ಪ್ರಾಮಾಣಿಕವಾಗಿ ದುಡಿದರೆ ತನ್ನ ಕುಟುಂಬವನ್ನು ಸುಖವಾಗಿ ನಡೆಸಬಹುದು. ಪ್ರತಿಯೊಂದು ಕ್ಷೇತ್ರದಲ್ಲಿ ಪರಿಶ್ರಮಕ್ಕೆ ಪರ್ಯಾಯವೇ ಇಲ್ಲ. ಪರಿಶ್ರಮ ಮಾಡುವವರಿಗೆ ಆತ್ಮವಿಶ್ವಾಸ ಹೆಚ್ಚುತ್ತದೆ. ಅವರು ಸಮಾಜದಲ್ಲಿ ಗೌರವವನ್ನು ಪಡೆಯುತ್ತಾರೆ. ಸೋಲು ಬಂದರೂ ಧೈರ್ಯವನ್ನು ಕಳೆದುಕೊಳ್ಳದೆ ಮತ್ತೆ ಪ್ರಯತ್ನಿಸುತ್ತಾನೆ. ಇಂಥವರು ಕೊನೆಗೆ ಯಶಸ್ಸನ್ನು ಸಾಧಿಸುತ್ತಾರೆ. ಸೋಮಾರಿತನವು ಮನುಷ್ಯನನ್ನ ಹಿಂದುಳಿಯುವಂತೆ ಮಾಡುತ್ತದೆ, ಆದರೆ ಪರಿಶ್ರಮವು ವ್ಯಕ್ತಿಯ ಜೀವನವನ್ನ ಉಜ್ವಲಗೊಳಿಸುತ್ತದೆ. ಆದ್ದರಿಂದ ಪ್ರತಿಯೊಬ್ಬರೂ ತಮ್ಮ ಗುರಿಯನ್ನ ಸಾಧಿಸಲು ಶ್ರದ್ಧೆ ಮತ್ತು ಶಿಸ್ತು ಪರಿಶ್ರಮವನ್ನ ರೂಢಿಸಿಕೊಳ್ಳಲೇಬೇಕು. ಲೋಕದಲ್ಲಿ ಸೋಮಾರಿಗಳಿಗೆ ಯಾವುದೇ ಗೌರವ ಸಿಗುವುದಿಲ್ಲ. ಸಾಧನೆ ಮಾಡಿದವರೆಲ್ಲರೂ ತಮ್ಮ ಕಠಿಣ ಪರಿಶ್ರಮದಿಂದಲೇ ಉನ್ನತ ಸ್ಥಾನಕ್ಕೇರಿದ್ದಾರೆ. ಪರಿಶ್ರಮವೇ ಯಶಸ್ಸಿನ ಮೂಲ ಪ್ರೇರಣೆಯಾಗಿದೆ.

ಜೇನಿನ ಹೊಳೆಯೋ ಹಾಲಿನ ಮಳೆಯೋ, ಈ ಗೀತೆ ಕನ್ನಡ ನಾಡಿನ ಸೌಂದರ್ಯ, ಸಂಸ್ಕೃತಿ ಮತ್ತು ಭಾಷೆಯ ಮಹಿಮೆಯನ್ನ ವರ್ಣಿಸುತ್ತದೆ. ಕನ್ನಡ ಭಾಷೆ ಸಿಹಿಯನ್ನ ಜೇನಿನ ಹೊಳೆಯಂತೆ ಮತ್ತು ಹಾಲಿನ ಮಳೆಗೆ ಹೋಲಿಸಲಾಗಿದೆ. ಕನ್ನಡದ ಮಾತುಗಳು ಮಧುರ ಮತ್ತು ಮನಸ್ಸಿಗೆ ಹತ್ತಿರವಾಗಿವೆ. ಪ್ರಕೃತಿ ಮತ್ತು ಸಂಸ್ಕೃತಿಯ ಸಮ್ಮಿಲನವನ್ನ ಸುಂದರವಾಗಿ ಚಿತ್ರಿಸುತ್ತದೆ. ಕನ್ನಡದ ಸೌಂದರ್ಯ, ಸಿಹಿ ಮತ್ತು ವೈಭವವನ್ನ ಕೊಂಡಾಡುವ ಅರ್ಥಪೂರ್ಣ ಗೀತೆಯಾಗಿದೆ. ಜೇನುಹುಳು ಪ್ರಕೃತಿಯ ಅತ್ಯಂತ ಉಪಯುಕ್ತ ಕೀಟಗಳಲ್ಲಿ ಒಂದಾಗಿದೆ. ಇದು ಹೂಗಳಿಂದ ಮಕರಂದವನ್ನ ಸಂಗ್ರಹಿಸುವ ಜೇನನ್ನ ತಯಾರಿಸುತ್ತವೆ. ಜೇನುಹುಳುಗಳು ಸಾಮಾನ್ಯವಾಗಿ ಗುಂಪು ಗುಂಪಾಗಿ ಗೂಡಿನಲ್ಲಿ ವಾಸಿಸುತ್ತವೆ. ಅವು ಶಿಸ್ತು, ಪರಿಶ್ರಮ ಮತ್ತು ಒಟ್ಟಿಗೆ ಹೆಸರುವಾಸಿಯಾಗಿವೆ. ಜೇನುಹುಳುಗಳು ಹೂವಿಂದ ಹೂವಿಗೆ ಹಾರುತ್ತಾ ಮಕರಂದವನ್ನ ಸಂಗ್ರಹಿಸುತ್ತಾ ಈ ಪ್ರಕ್ರಿಯೆಯಲ್ಲಿ ಪರಾಗಸ್ಪರ್ಶ ಕೂಡ ನಡೆಯುವುದು. ಸಸ್ಯಗಳ ಬೆಳವಣಿಗೆ ಮತ್ತು ಬೆಳೆಗಳ ಉತ್ಪಾದನೆಗೆ ಬಹಳ ಉಪಯುಕ್ತವಾಗಿದೆ, ಉತ್ಪಾದನೆಗೆ ಸಹಾಯವಾಗುತ್ತದೆ. ಆದ್ದರಿಂದ ಜೇನುಹುಳುಗಳು ಕೃಷಿಗೆ ಅತ್ಯಂತ ಮಹತ್ವದ್ದಾಗಿದೆ. ರೈತನ ಸ್ನೇಹಿತೆಯಾಗಿದೆ ಜೇನುಹುಳುಗಳು. ಜೇನು ಆರೋಗ್ಯಕ್ಕೆ ಉತ್ತಮ ಆಹಾರವಾಗಿದೆ. ಇದರಲ್ಲಿ ಅನೇಕ ಪೌಷ್ಟಿಕಾಂಶಗಳಿದ್ದು ಔಷಧೀಯ ಗುಣಗಳು ಕೂಡ ಇವೆ. ಜೇನನ್ನ ಆಹಾರದಲ್ಲಿ ಹಾಗೂ ಆಯುರ್ವೇದ ಔಷಧಗಳಲ್ಲಿ ಬಳಕೆಯಾಗುತ್ತದೆ. ಜೇನುಹುಳುಗಳ ಗೂಡಿನಲ್ಲಿ ರಾಣಿ ಜೇನು, ಕೆಲಸಗಾರ ಜೇನುಹುಳುಗಳು ಮತ್ತು ಗಂಡು ಜೇನುಹುಳುಗಳು ಇರುತ್ತವೆ. ಪ್ರತಿಯೊಂದಕ್ಕೂ ತನ್ನದೇ ಆದ ಕೆಲಸವಿರುತ್ತದೆ. ಇವುಗಳ ಸಂಘಟಿತ ಜೀವನವು ನಮಗೆ ಶಿಸ್ತು ಮತ್ತು ಸಹಕಾರದ ಮಹತ್ವವನ್ನ ಕಲಿಸುತ್ತದೆ. ನಾವು ಜೇನುಹುಳುಗಳು ಮತ್ತು ಅವುಗಳ ವಾಸಸ್ಥಳವನ್ನ ರಕ್ಷಿಸಬೇಕು. ಅವುಗಳ ಸಂಖ್ಯೆ ಕಡಿಮೆಯಾದರೆ ಪರಿಸರ ಹಾಗೂ ಪ್ರಕೃತಿಯ ಮೇಲೆ ದುಷ್ಪರಿಣಾಮ ಉಂಟಾಗಬಹುದು. ಜೇನುಹುಳುಗಳು ಸಣ್ಣ ಕೀಟಗಳಾದರೂ ಅವುಗಳ ಪರಿಶ್ರಮ ನಮಗೆ ಉತ್ತಮ ಪಾಠವನ್ನ ಕಲಿಸುತ್ತವೆ. ಜೇನುಹುಳುಗಳು ಪ್ರತಿದಿನ ದಣಿಯದೆ ಹೂವಿಂದ ಹೂವಿಗೆ ಹಾರಿ ಮಕರಂದವನ್ನ ಸಂಗ್ರಹಿಸುತ್ತವೆ. ಇದರಿಂದ ನಾವು ಕಷ್ಟಪಟ್ಟು ದುಡಿಯುವ ಗುಣಗಳನ್ನ ಕಲಿಯಬೇಕು.

ಜೇನಿನ ಗೂಡು ನಾವೆಲ್ಲ, ಬೇರೆಯಾದರೆ ಜೇನಿಲ್ಲ. ಈ ಗೀತೆ ಏಕತೆ, ಸಹಕಾರ ಮತ್ತು ಒಗ್ಗಟ್ಟಿನ ಮಹತ್ವವನ್ನು ತಿಳಿಸುತ್ತದೆ.

ಉರವಿಡಬೇಕು. ಒಟ್ಟಾರೆ ಹೇಳುವುದಾದರೆ ಒಗ್ಗಟ್ಟಿನಲ್ಲಿ ಬಲವಿದೆ, ಬೇರೆಯಾದರೆ ಯಶಸ್ಸಿಲ್ಲ ಎಂಬ ಜೀವನ ಮೌಲ್ಯವನ್ನ ಸುಂದರವಾಗಿ ತಿಳಿಸುತ್ತದೆ. ಶಿಸ್ತು ಮತ್ತು ಸಮಯ ಪಾಲನೆ. ಜೇನುಹುಳುಗಳು ತಮ್ಮ ಕೆಲಸಗಳನ್ನು ನಿಯಮಿತವಾಗಿ ಮತ್ತು ಸಮಯಕ್ಕೆ ಸರಿಯಾಗಿ ಮಾಡುತ್ತವೆ. ಇದು ನಮ್ಮ ಜೀವನದಲ್ಲಿ ಶಿಸ್ತಿನ ಮಹತ್ವವನ್ನು ತಿಳಿಸುತ್ತದೆ. ಒಗ್ಗಟ್ಟು, ಸಹಕಾರ. ಜೇನುಹುಳುಗಳು ಗುಂಪು ಗುಂಪಾಗಿ ಕೆಲಸ ಮಾಡಿ ಗೂಡನ್ನು ನಿರ್ಮಿಸುತ್ತವೆ. ಒಗ್ಗಟ್ಟಿನಿಂದ ಕೆಲಸ ಮಾಡಿದರೆ ಯಾವುದೇ ಕಾರ್ಯವನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಬಹುದು ಎಂಬುದನ್ನು ಅರಿವು ಕಲಿಸುತ್ತದೆ. ಸಂಗ್ರಹಿಸುವ ಗುಣ ಕೂಡ ಜೇನುಗಳಿಗಿದೆ. ಜೇನುಹುಳುಗಳು ಭವಿಷ್ಯದ ಅಗತ್ಯಕ್ಕಾಗಿ ಜೇನನ್ನು ಸಂಗ್ರಹಿಸುತ್ತವೆ. ಅದೇ ರೀತಿ ನಾವು ಕೂಡ ಭವಿಷ್ಯವನ್ನು ಗಮನದಲ್ಲಿಟ್ಟುಕೊಂಡು ಉಳಿತಾಯ ಮತ್ತು ಯೋಜನೆಗಳೊಂದಿಗೆ ಬದುಕಬೇಕು. ಪ್ರತಿಯೊಂದಕ್ಕೂ ತನ್ನದೇ ಆದ ಕೆಲಸವಿರುತ್ತದೆ. ಇವುಗಳು ಸಂಘಟಿತ ಜೀವನ, ನಮಗೆ ಶಿಸ್ತು ಮತ್ತು ಕ್ರಮಬದ್ಧತೆ ಜೇನುಗೂಡಿನ ವಿಶೇಷತೆಯಾಗಿದೆ. ನಾವು ಶಿಸ್ತಿನಿಂದ ಬದುಕಬೇಕು, ಸ್ವಾರ್ಥವಿಲ್ಲದೆ ಸಮೂಹದ ಹಿತಕ್ಕಾಗಿ ದುಡಿಯಬೇಕು, ದುಡಿಯುವ ಗುಣವನ್ನು ಅಳವಡಿಸಿಕೊಳ್ಳಬೇಕು, ಪ್ರಕೃತಿಯನ್ನು ಪ್ರೀತಿಸಬೇಕು, ಸಂರಕ್ಷಿಸಬೇಕು, ಮನೋಭಾವವನ್ನು ಬೆಳೆಸಿಕೊಳ್ಳಬೇಕು. ತಾಳ್ಮೆ, ಸಹಕಾರ ಮತ್ತು ಶ್ರಮದಿಂದ ಜೀವನವನ್ನು ಸಿಹಿಮಯವಾಗಿಸಬಹುದು ಎಂಬ ಪಾಠವನ್ನು ಜೇನುಗೂಡುಗಳು ನಮಗೆ ಕಲಿಸುತ್ತವೆ. ಜೇನಿನಂತೆ ಸವಿ ನುಡಿ ಅಂತ ಹೇಳ್ತಾರೆ ಎಂಬುದು ಒಂದು ಉತ್ತಮ ನಾಣ್ಣುಡಿಯಾಗಿದೆ. ಜೇನು ಹೇಗೆ ಸಿಹಿಯಾಗಿರುತ್ತದೆ, ಮಾತುಗಳು ಕೂಡ ಅಷ್ಟೇ ಸಿಹಿಯಾಗಿರಬೇಕು ಎಂಬುದನ್ನು ಇವು ತಿಳಿಸುತ್ತದೆ. ಸಿಹಿಯಾದ ಮಾತು ಎಲ್ಲರ ಮನಸ್ಸನ್ನ ಗೆಲ್ಲುತ್ತದೆ.

ಹಾಲು ಜೇನು ಒಂದಾದ ಮೇಲೆ ಪ್ರೀತಿ ಹೊಂದಾಣಿಕೆ ಮತ್ತು ದಾಂಪತ್ಯ ಜೀವನವು ಮಧುರತೆಯನ್ನು ಬಿಂಬಿಸುವ ಸುಂದರ ಗೀತೆಯಾಗಿದೆ. ಹಾಲು ಮತ್ತು ಜೇನು ಒಂದಾದಾಗ ಅವುಗಳ ಸಿಹಿ ಹೆಚ್ಚುತ್ತದೆ. ಇಬ್ಬರ ಮನಸ್ಸುಗಳು ಕೂಡ ಒಂದಾದಾಗ ಜೀವನವು ಸುಖಮಯವಾಗುತ್ತದೆ. ಪರಸ್ಪರ ಪ್ರೀತಿ, ನಂಬಿಕೆ, ಗೌರವ ಮತ್ತು ತ್ಯಾಗವೇ ಉತ್ತಮ ಸಂಬಂಧದ ಅಡಿಪಾಯವಾಗಿದೆ ಎಂದು ತಿಳಿಸಲಾಗಿದೆ. ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡು ಸುಖ ದುಃಖಗಳನ್ನು ಜೊತೆಯಾಗಿದ್ದರೆ ಜೀವನ ಸಂತೋಷದಿಂದ ಕೂಡಿರುತ್ತದೆ ಎಂಬ ಸಂದೇಶವನ್ನು ನೀಡುತ್ತದೆ. ದಂಪತಿಗಳ ನಡುವೆ ಒಗ್ಗಟ್ಟು, ಸಹಕಾರ ಮತ್ತು ಆತ್ಮೀಯತೆ ಇದ್ದರೆ ಯಾವುದೇ ಕಷ್ಟವನ್ನು ಸುಲಭವಾಗಿ ಎದುರಿಸಬಹುದು ಎಂದು ಒಟ್ಟಾರೆ ಈ ಗೀತೆ ಪ್ರೀತಿ, ವಿಶ್ವಾಸ, ಹೊಂದಾಣಿಕೆ ಮತ್ತು ಪರಸ್ಪರ ಸಹಕಾರದಿಂದ ಜೀವನವು ಹಾಲು ಜೇನಿನಂತೆ ಸಿಹಿಯಾಗಿರುತ್ತದೆ ಎಂಬ ಅರ್ಥಪೂರ್ಣ ಸಂದೇಶವನ್ನು ಸಾರುತ್ತದೆ. ಮಾತು ಎಲ್ಲರ ಮನಸ್ಸನ್ನ ಗೆಲ್ಲುತ್ತದೆ, ಆದರೆ ಕಠಿಣ ಮಾತು ಮನಸ್ಸಿಗೆ ನೋವು ಉಂಟು ಮಾಡುತ್ತದೆ. ಸವಿನುಡಿಯಿಂದ ಸ್ನೇಹ ಮತ್ತು ಪ್ರೀತಿ ಬೆಳೆಯುತ್ತದೆ. ಒಳ್ಳೆಯ ಮಾತುಗಳು ಗೌರವವನ್ನು ಹೆಚ್ಚಿಸುತ್ತದೆ. ವಿನಯ ಮತ್ತು ಸೌಜನ್ಯದಿಂದ ಆಡುವ ಮಾತು ಉತ್ತಮ ಗುಣವಾಗಿದೆ. ಸಿಹಿಯಾದ ಮಾತು ಕೋಪವನ್ನು ಶಮನಗೊಳಿಸಬಹುದು. ಸವಿನುಡಿಯಿಂದ ಸಂಬಂಧಗಳು ಗಟ್ಟಿಯಾಗಬಹುದು. ಜೀವನ ಸಿಹಿಯಂತೆ ಮಾತುಗಳು ಕೂಡ ಮಧುರವಾಗಿರಬೇಕು. ಜೇನುಗೂಡುಗಳನ್ನು ಕಾಪಾಡುವುದು ಪ್ರತಿಯೊಬ್ಬ ಮನುಷ್ಯನ ಕರ್ತವ್ಯವಾಗಿದೆ. ಜೇನುಗೂಡುಗಳನ್ನು ಅನಗತ್ಯವಾಗಿ ನಾಶ ಮಾಡಬಾರದು. ಜೇನುನೊಣಗಳಿಗೆ ಹಾನಿಯಾಗುವ ಕೀಟನಾಶಕಗಳನ್ನ ಬಳಕೆಯನ್ನು ಕಡಿಮೆ ಮಾಡಬೇಕು. ಹೂ ಮತ್ತು ಮರಗಳನ್ನು ಹೆಚ್ಚು ನೆಡಬೇಕು. ಕಾಡು ಮತ್ತು ಪ್ರಕೃತಿ ಪರಿಸರವನ್ನು ಸಂರಕ್ಷಿಸಬೇಕು. ಜೇನುನೊಣಗಳನ್ನು ಬೆದರಿಸುವ, ಹೊಗೆ ಹಾಕುವ ಅಥವಾ ಕಲ್ಲು ಹೊಡೆಯುವಂತಹ ಕೃತ್ಯಗಳನ್ನು ಮಾಡಬಾರದು. ಜೇನು ಸಾಕಾಣಿಕೆಯನ್ನು ಪ್ರೋತ್ಸಾಹಿಸಬೇಕು. ಜೇನುನೊಣಗಳ ಮಹತ್ವದ ಬಗ್ಗೆ ಜನರಲ್ಲಿ ಜಾಗೃತಿಯನ್ನು ಮೂಡಿಸಬೇಕು.

0: ಜೀವ ಹೂವಾಗಿದೆ, ಬಾಳು ಜೇನಾಗಿದೆ. ಪ್ರೀತಿ, ಸಂತೋಷ ಮತ್ತು ಜೀವನದ ಸೌಂದರ್ಯವನ್ನ ಮನೋಮೋಹಕವಾಗಿ ಚಿತ್ರಿಸಲಾಗಿದೆ. ಪ್ರೀತಿಯಿಂದ ಜೀವನವು ಹೂವಿನಂತೆ ಅರಳಿ ಜೇನಿನಂತೆ ಸಿಹಿಯಾಗುತ್ತದೆ ಎಂಬುದು ಹಾಡಿನ ಮುಖ್ಯ ಭಾವವಾಗಿದೆ. ಪ್ರೀತಿಯು ಮನಸ್ಸಿಗೆ ಹೊಸ ಚೈತನ್ಯವನ್ನ, ನೆಮ್ಮದಿ ಮತ್ತು ಸಂತೋಷವನ್ನ ನೀಡುತ್ತದೆ. ಪ್ರೀತಿ ಪಾತ್ರರ ಸಾನ್ನಿಧ್ಯ ಜೀವನವನ್ನು ಅರ್ಥಪೂರ್ಣವಾಗಿಸುತ್ತದೆ. ಪರಸ್ಪರ ನಂಬಿಕೆ, ಗೌರವ ಮತ್ತು ಆತ್ಮೀಯತೆಯಿಂದ ಸಂಬಂಧಗಳು ಗಟ್ಟಿಯಾಗುತ್ತವೆ. ಜೀವನದಲ್ಲಿ ಎದುರಾಗುವ ಕಷ್ಟಗಳ ನಡುವೆಯೂ ಪ್ರೀತಿ ಮತ್ತು ಆಶಾವಾದ ಇದ್ದರೆ ಜೀವನ ಸುಂದರವಾಗಿಸುತ್ತದೆ ಎಂಬುದು ಈ ಗೀತೆ ತಿಳಿಸುತ್ತದೆ. ಪ್ರಕೃತಿಯ ಸೌಂದರ್ಯವನ್ನ ಪ್ರೀತಿಯೊಂದಿಗೆ ಹೋಲಿಸಿ ಜೀವನದ ಮಧುರ ಅನುಭವಗಳನ್ನು ಕಾವ್ಯಾತ್ಮಕವಾಗಿ ವರ್ಣಿಸಲಾಗಿದೆ. ಒಟ್ಟಾರೆ ವಿಶ್ವಾಸ, ಸಂತೋಷ ಮತ್ತು ಆಶಾವಾದದಿಂದ ಜೀವನವು ಹೂವಿನಂತೆ ಅರಳಿ ಜೇನಿನಂತೆ ಸಿಹಿಯಾಗುತ್ತದೆ ಎಂಬ ಸುಂದರ ಸಂದೇಶವನ್ನು ನೀಡುತ್ತದೆ. ಜೈವಿಕ ವೈವಿಧ್ಯತೆಯನ್ನ ಉಳಿಸುವಲ್ಲಿ ಜೇನುನೊಣಗಳು ಪಾತ್ರ ದೊಡ್ಡದು. ಅನೇಕ ಸಸ್ಯಗಳ ವಂಶವೃದ್ಧಿಗೆ ಅವು ನೆರವಾಗುತ್ತದೆ. ಪರಿಸರದಿಂದ ಸಮತೋಲನವನ್ನ ಕಾಪಾಡಲು ಸಹಾಯವನ್ನೂ ಮಾಡುತ್ತವೆ. ಜೇನು ಮೇಣ ಮತ್ತು ಇತರ ಉಪಯುಕ್ತ ಉತ್ಪನ್ನಗಳು ನೀಡುತ್ತಿರುವ ಜೇನುಹುಳುಗಳು ಜೀವ ಜಗತ್ತಿನ ಆಹಾರ ಸರಪಳಿಯನ್ನ ಬಲಪಡಿಸುತ್ತದೆ. ಆದ್ದರಿಂದ ಜೇನುನೊಣಗಳನ್ನ ಪ್ರಕೃತಿಯ ಅಮೂಲ್ಯ ಸ್ನೇಹಿತರು. ಅವುಗಳನ್ನ ರಕ್ಷಿಸುವುದು ನಮ್ಮ ನಿಮ್ಮೆಲ್ಲರ ಕರ್ತವ್ಯವಾಗಿದೆ. ಜೇನುನೊಣಗಳು ಕೇವಲ ಜೇನುತುಪ್ಪ ಕೊಡುವುದಿಲ್ಲ, ಅವು ಜಗತ್ತಿನ ಮೂರನೆಯ ಒಂದು ಭಾಗದಷ್ಟು ಆಹಾರ ಬೆಳೆಗಳ ಪರಾಗಸ್ಪರ್ಶಕ್ಕೆ ಕಾರಣವಾಗಿದೆ ಎಂಬುದು ತಿಳಿದು ಜೇನುನೊಣಗಳು ಅಳಿದರೆ ಮಾನವ ಕುಲವೇ ಸಂಕಷ್ಟಕ್ಕೆ ಸಿಲುಕುತ್ತದೆ ಎಂಬ ಅರಿವು ಮೂಡಬೇಕು. ಪರಿಸರವನ್ನ ಸ್ವಚ್ಛವಾಗಿ ಹಾಗೂ ಮಾಲಿನ್ಯರಹಿತವಾಗಿ ಕಾಪಾಡಬೇಕು. ಕಾಡುಗಳು ಮತ್ತು ನೈಸರ್ಗಿಕ ವಾಸಸ್ಥಳಗಳನ್ನು ಸಂರಕ್ಷಿಸಬೇಕು. ಜೇನುಹುಳುಗಳಿಗೆ ಹಾನಿಯಾಗದೆ ಕೃಷಿ ವಿಧಾನಗಳನ್ನು ಅನುಸರಿಸಬೇಕು. ಜೇನು ಸಾಕಾಣಿಕೆಯನ್ನು ಉತ್ತಮಗೊಳಿಸಬೇಕು. ಬೇಸಿಗೆಯಲ್ಲಿ ಜೇನುಹುಳುಗಳಿಗೆ ನೀರಿನ ಸಣ್ಣ ಪಾತ್ರೆಗಳನ್ನು ಇಡಬಹುದು. ಜೇನುಹುಳುಗಳು ರಕ್ಷಿಸುವುದು ಎಂದರೆ ಪ್ರಕೃತಿಯನ್ನ, ಕೃಷಿಯನ್ನು ಮತ್ತು ಭವಿಷ್ಯವನ್ನ ರಕ್ಷಿಸುವಂತೆ. ಆದ್ದರಿಂದ ಪ್ರತಿಯೊಬ್ಬರೂ ಜೇನುಹುಳುಗಳ ಸಂರಕ್ಷಣೆಯಲ್ಲಿ ತಮ್ಮ ಜವಾಬ್ದಾರಿಯನ್ನ ನಿರ್ವಹಿಸಬೇಕು ಅಂತ ಹೇಳ್ತಾ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.
1: ಶ್ರೋತೃ ಬಾಂಧವರ, ಇದುವರೆಗೆ ವಿಷಯಾಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮ ಗೀತೆ ಲಹರಿಯನ್ನ ಆಲಿಸಿದ್ರೆ. ಯುವವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ರಾಯಚೂರು FM ಕೇಂದ್ರ, ಸಮಯ 6 ಗಂಟೆ. ನಮ್ಮ ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಮೂಡಿ ಬರಲಿರುವ ಕಾರ್ಯಕ್ರಮಗಳ ಪರಿಚಯ. ಇಂದು ಸಂಜೆ 6:10 ಪ್ರಕಟಣೆಗಳು, 6:15 ಹಾಗೂ 9:15 ಭಾವಗೀತೆಗಳ ಕಾರ್ಯಕ್ರಮ, 6:30 ಬೆಂಗಳೂರು ಕೇಂದ್ರದಿಂದ ಜಿಲ್ಲಾ ವಾರ್ತಾಪತ್ರ, 6:51 ಕೃಷಿರಂಗ ಕಾರ್ಯಕ್ರಮದಲ್ಲಿ ನವಣೆಯ ಸಂರಕ್ಷಣೆ ಮತ್ತು ಮೌಲ್ಯವರ್ಧನೆ ಕುರಿತು ತಜ್ಞರಾದ ಡಾಕ್ಟರ್ ಉದಯಕುಮಾರ್ ನಿಡೋಣೆ ಅವರೊಂದಿಗೆ ಸಂದರ್ಶನ, ಸಂದರ್ಶ ನಿರ್ವಹಣೆ ವೆಂಕಟೇಶ್ ಬೇವನಮಿಂಚಿ. ನಂತರ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು, ಪೇಟೆ ದಾಣೆ. 7:20 ಜನಪದ ಸಂಗೀತದಲ್ಲಿ ಎಚ್ ಕೃಷ್ಣಯ್ಯ ಅವರಿಂದ ಜನಪದ ಗೀತೆಗಳು, 7:45 ಚಿತ್ರಗೀತೆಗಳ ಕಾರ್ಯಕ್ರಮ, 8:30 ಜನಪದ ಸಂಗೀತದಲ್ಲಿ ಕುಷ್ಟಗಿ ತಾಲೂಕಿನ ತಾವರಗೀರ ಗ್ರಾಮದ ಬರ್ಮಪ್ಪ ಮತ್ತು ಸಂಗಡಿಗರಿಂದ ದಪ್ಪಿನಾಟದ ಪದಗಳು, 9:30 ದೇವದುರ್ಗ ತಾಲೂಕಿನ ಕ್ಯಾದಿಗೀರ ಗ್ರಾಮದ ಶ್ರೀ ಶಂಕರಾನಂದ ಯುವಕ ಸಂಘದ ಸದಸ್ಯರಿಂದ ಬಯಲಾಟ ಮೂಡಿಬರದೆ ಮಹಿಷಾಸುರ ಮರ್ದನೆ. ಇನ್ನು 10:00 ಹಿಂದೂಸ್ತಾನಿ ಶಾಸ್ತ್ರೀಯ ವಾದ್ಯ ಸಂಗೀತ ಕಾರ್ಯಕ್ರಮದಲ್ಲಿ ಪಂಡಿತ್ DK ದಾತರ್ ಅವರ ವಯಲಿನ್ ವಾದನದ ಧ್ವನಿ ಮುದ್ರಿಕೆ, 10:30 ಹಿಂದಿ ಚಿತ್ರಗೀತೆಗಳು ಮೂಡಿಬರಲಿವೆ. ನಮ್ಮ ನಿಲಯದಿಂದ

0: ನಿಲಯದ ನಾಳೆಯ ಪ್ರಸಾರ ಕಾರ್ಯದಲ್ಲಿ ಬೆಳಗ್ಗೆ 6 ಗಂಟೆಗೆ ಕಾರ್ಯಕ್ರಮ ವಿವರಣೆ, 6:10 ವಂದನ, 6:30 ಬೆಂಗಳೂರು ಕೇಂದ್ರದಿಂದ ಚಿಂತನ, 6:35 ದೇಶಭಕ್ತಿ ಗೀತೆ ಎಸ್ ವಿ ಪರಮೇಶ್ವರ್ ಭಟ್ ಅವರ ರಚನೆ ರುಂದಗಾನದಲ್ಲಿ, 6:40 ರೈತರಿಗೆ ಸಲಹೆ ಅಮರೇಶ್ ಹಾಸಿಯಾಳ್ ಅವರಿಂದ, 6:45 ಜನಪದ ಸಂಗೀತದಲ್ಲಿ ಲಿಂಗಸ್ಕೂರು ತಾಲೂಕಿನ ಗುರುಗಂಟ ಗ್ರಾಮದ ಗುಂಡಮ್ಮ ಭೀಮಮ್ಮ ಮತ್ತು ಸಂಗಡಕರಿಂದ ಸಂಪ್ರದಾಯದ ಪದಗಳು, 7:15 ಪ್ರಗತಿ ಚಕ್ರ ಜಿಲ್ಲೆಯ ಅಭಿವೃದ್ಧಿ ಸುದ್ದಿಗಳ ದರ್ಶದ ಸುದ್ದಿ ಸಂಚಿಕೆ ಕಾರ್ಯಕ್ರಮ, ಓದುವವರು ಸುಜಾತ ನಿರ್ವಾಣೆ ವೆಂಕಟೇಶ್ ಬೇವನಬಿಂಚಿ, 7:45 ಚಿತ್ರಗೀತೆಗಳು, 8:30 ವಚನ ಗಾಯನ, 9:00 ಪ್ರಕಟಣೆಗಳು, 9:05 ಭಾವಗೀತೆಗಳ ಕಾರ್ಯಕ್ರಮ, 9:30 ವಾಟ್ಸಪ್ ಸಂದೇಶಗಳನ್ನಾಧರಿಸಿದ ಕೋರಿಕೆ ಚಿತ್ರಗೀತೆಗಳ ಕಾರ್ಯಕ್ರಮ ಮೇಘ ಸಂದೇಶ, 10:32 ಹಾಗೂ 11:02 ವಿವಿಧ ಭಾರತಿ ಬೆಂಗಳೂರು ಕೇಂದ್ರದ ಕಾರ್ಯಕ್ರಮಗಳು, 12:05 ವನಿತಾ ವಿಹಾರದಲ್ಲಿ ನಾಟಕ ಮೂಡಿ ಬರಲಿದೆ ಜೀವನ್ಮುಖಿ, ರಚನೆ ಗಾಯತ್ರಿ ಸುಂದರೇಶ್, ನಿರ್ದೇಶನ ಮತ್ತು ನಿರ್ಮಾಣ ದಿಗ್ವಿಜಯ್ ಬಿ, 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ವಿಶ್ವ ಹೆಪಟೈಟಿಸ್ ದಿನದ ಸಂದರ್ಭದಲ್ಲಿ ಹೆಪಟೈಟಿಸ್ ಎಂದರೇನು, ಅದರ ಲಕ್ಷಣ ಮತ್ತು ಚಿಕಿತ್ಸೆ, ಈ ಕುರಿತು ಡಾಕ್ಟರ್ ಸಂತೋಷ್ ಹಾಜರೆ ಅವರಿಂದ ಮಾಹಿತಿ, ನಂತರ ವಕ್ರದಂತ ಚಿಕಿತ್ಸೆ ಕುರಿತು ಡಾಕ್ಟರ್ ಅನುಷಾ ಹೆಗಡೆ ಅವರಿಂದ ಮಾಹಿತಿಯನ್ನು ಕೇಳಲಿದ್ದೀರಿ. ಕಾರ್ಯಕ್ರಮ ಸಂಯೋಜನೆ ಮಂಜುಳಾ ಪುರಾಣಿಕ್. 1:00 ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತಾದ ಕಾರ್ಯಕ್ರಮ, ಪ್ರಗತಿಪಥ ವಿಷಯ ಪಿಎಂ ವಿಶ್ವಕರ್ಮ ಯೋಜನೆ, 1:20 ಚಿತ್ರಗೀತೆಗಳು, 1:30 ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ಮತ್ತು ವ್ಯಾಖ್ಯಾನ ಕಾರ್ಯಕ್ರಮ, ಪ್ರಸ್ತುತಿ ಡಾಕ್ಟರ್ ಎ ಎಸ್ ಶಂಕರ ನಾರಾಯಣ, 7:40 ಹಿಂದಿ ಪಾಠ, 3:00 ಎಫ್ಎಂ 101.3 ಮೆಗಾಹರ್ಟ್ಸ್ ಕೇಂದ್ರದ ಕಾರ್ಯಕ್ರಮಗಳು, ಈ 6 ಕಾರ್ಯಕ್ರಮಗಳು ಬೆಂಗಳೂರು ಕೇಂದ್ರದಿಂದ ಮೂಡಿಬರಲಿವೆ. ಇನ್ನು ನಿಲಯದ ನಾಳೆಯ ಸಂಜೆಯ ಪ್ರಸಾರ ಕಾರ್ಯದಲ್ಲಿ ಸಂಜೆ 5:00 ಹೊಸ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ನಮ್ಮ ನಿಲಯದಿಂದ, 5:30 ಯುವವಾಣಿಯಲ್ಲಿ ಯುವ ಚಿಂತನ ನೇರ ಫೋನಿನ ಕಾರ್ಯಕ್ರಮ, ವಿಷಯ ಯುವಕರ ಗುರಿ ಹೇಗಿರಬೇಕು, 6:10 ಪ್ರಕಟಣೆಗಳು, 6:15 ಆರೋಗ್ಯ ಭಾಗ್ಯ ಕಾರ್ಯಕ್ರಮದಲ್ಲಿ ಹಲ್ಲಿನ ಸಂರಕ್ಷಣೆ ಮತ್ತು ಪರಿಹಾರ ಕುರಿತು ರಾಯಚೂರಿನ ನವೋದಯ ದಂತ ವೈದ್ಯಕೀಯ ಮಹಾವಿದ್ಯಾಲಯದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಪಾವನಿ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ವೆಂಕಟೇಶ್ ಬೇವನಬಿಂಚಿ, 6:51 ಕೃಷಿ ರಂಗದಲ್ಲಿ ಹವಾಮಾನ ಮತ್ತು ಹವಾಮಾನ ಆಧಾರಿತ ಕೃಷಿ ಸಲಹೆಗಳು ಪೇಟೆ ದಾಣೆ, 7:20 ಜನಪದ ಸಂಗೀತದಲ್ಲಿ ದೇವದುರ್ಗ ತಾಲೂಕಿನ ಸುಂಕೇಶ್ವರ ಗ್ರಾಮದ ಶಿವನ್ಗೌಡ ಮಾಲಿಪಾಟೀಲ್ ಮತ್ತು ಸಂಗಡಗರಿಂದ ತತ್ವ ಪದಗಳು, 7:45 ಚಿತ್ರಗೀತೆಗಳು, 8:30 ಜನಪದ ಸಂಗೀತದಲ್ಲಿ ಕುಸ್ಗಿ ತಾಲೂಕಿನ ಹಿರೇಮನ್ನಾಪುರ ಗ್ರಾಮದ ಇಮಾಮ್ ಸಾಬ್ ಕೋಳೂರ್ ಮತ್ತು ಸಂಗಡಗರಿಂದ ರಂಗಗೀತೆಗಳು, 9:15 ಭಾವಗೀತೆಗಳು, 9:30 ನಾಟಕ ಪ್ರತೀಕಾರ. ಇನ್ನು 10:00 ದೆಹಲಿ ಕೇಂದ್ರದಿಂದ ಸಂಸತ್ತಿನಲ್ಲಿ ನಡೆಯುವ ಉಭಯ ಸದನಗಳ ಪ್ರಶ್ನೋತ್ತರ ಕಾರ್ಯಕಲಾಪಗಳ ಧ್ವನಿ ಮುದ್ರಿಕೆ, ನಂತರ ನಮ್ಮ ನೆಲೆಯಿಂದ ಚಿತ್ರಗೀತೆಗಳನ್ನು ಆಲಿಸಬಹುದು. ಇದುವರೆಗೆ ನಮ್ಮ ನೆಲೆಯಿಂದ ಈ ಸಂಜೆ ಹಾಗೂ ನಾಳೆ ಮೂಡಿಬರಲಿರುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ. ಸಮಯ 6:05 ಆಗುತ್ತಲಿದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.
1: ಗುಡ್ ಈವ್ನಿಂಗ್, ದಿಸ್ ಇಸ್ ಆಕಾಶವಾಣಿ, ದ ನ್ಯೂಸ್ ರೆಡ್ ಬೈ ಸಾಯಿ ರಮುಜ್ತಬಾ. Both the Houses of Parliament were adjourned for the day following uproar by opposition parties on the alleged police action during students' protest over knee tissue. The Lok Sabha was adjourned several times today amid repeated disruptions as Minister of State Dr. Jitendra Singh introduced the Public Examinations Prevention of Unfair Means Amendment Bill 2026. The bill proposes stricter penalties including imprisonment of up to 10 years, fines of up to 10 crore rupees, confiscation of properties of convicted offenders, special fast-track courts, completion of investigations within 2 months, and trials within 3 months of filing the charge sheet. Speaker Om Birla and Parliamentary Affairs Minister Kiran Rijiju urged members to allow discussion on the bill, saying 6 hours had been allotted and 91 amendments had been received. The minister expressed concern over the behavior of opposition parties and said that disrupting discussion on such an important bill sends a very wrong message. In the Rajya Sabha, Minister of State for Home Nityanand Rai moved the Prevention of Insults to National Honour Amendment Bill 2026 for discussion. The bill seeks to give Vande Mataram the same statutory protection as the national anthem Jan Gan Man. The Uttar Pradesh government today informed the Supreme Court that it has set up a 4-member Special Investigation Team or SIT headed by Inspector General of Police for the Lucknow Range, Kiran S., to probe the alleged embezzlement of the donations received by the Ram Temple Trust in Ayodhya. The team will also include a DIG rank officer, a senior superintendent of police, and an additional SP. The top court asked the state government to include a forensic auditor as the fifth member of the SIT, which will submit its first status report within 2 weeks. Meanwhile, a special court in Uttar Pradesh today extended the judicial custody of all 8 accused in the alleged Ram Temple donation theft case by 14 days. The External Affairs Ministry summoned the Ukrainian ambassador, Dr. Oleksandr Polishuk, following the attack on commercial vessel MV Omorafi, in which an international was killed. The ministry conveyed its serious concern over the incident and condemned in strongest terms such attacks on commercial shipping and highlighted their adverse impact on the safety of maritime navigation, freedom of navigation, and international commerce. Heavy rain continues to affect several parts of the country. In Odisha, a deep depression over the northwest Bay of Bengal has triggered torrential rainfall. The IMD has issued a red warning for heavy to very heavy rainfall with isolated extremely heavy rain today. In Jammu and Kashmir, a landslide blocked the Jammu-Srinagar National Highway in Udhampur district. Traffic has been partially restored, allowing a fresh batch of 3,823 Amarnath pilgrims to cross. In Doda district, the main bridge was temporarily closed for safety inspection after suspected cracks were noticed. In Assam, the flood situation has improved as waters have receded in most affected areas. Over 37,000 people remain in 109 relief camps. IMD has also forecast heavy to very heavy rainfall over Delhi, Chandigarh, Haryana, Himachal Pradesh, Punjab, Uttar Pradesh, Uttarakhand and Vidarbha till tomorrow. Two-time Olympian Sajan Prakash qualified for the men's 200-meter butterfly final after finishing as the sixth fastest swimmer overall in the heats at the Commonwealth Games in Glasgow today. Prakash finished second behind Scotland's Duncan Scott. Sajan Prakash will now compete in 8 men finals slated later tonight. ISSF Shooting World Cup, India's Isha Singh grabbed the gold in the women's 25-meter pistol event in Hangzhou, China today. She upstaged Olympic medalist Manu Bhakkar, who took the bronze to complete a double podium finish for India. Home Minister Amit Shah and Commerce and Industry Minister Piyush Goyal have congratulated Indian shooters Isha Singh and Manu Bhakkar on their impressive performances. Benchmark domestic equity indices rebounded today and closed 1% higher. The Sensex climbed 776 points to close at 76,836, while Nifty rose 229 points to settle at 23,996. And global crude oil prices plunged around 7% today after US and Iran paused military strikes over the weekend. International benchmark Brent crude was trading 7.9% down at $89.11 per barrel in intraday trade. And that is the end of this news bulletin.
0: ಇದು ಆಕಾಶವಾಣಿಯ ರಾಯಚೂರು ಎಫ್ಎಂ ಕೇಂದ್ರ ಎಫ್ಎಂ ಕಂಪನಾಗ 102.1 ಮೆಗಾಹರ್ಟ್ಸ್ಗಳು ಕೇಳುವ ಸ್ನೇಹಿತರ ಈಗ ಸಮಯ ಸರಿಯಾಗಿ 6:10:15 ಈಗ ಪ್ರಕಟಣೆಗಳು
2: ನೋಡು ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್
3: ಏನು ರಂಗ ಕೈಗೆ ಬ್ಯಾಂಡೇಜು
4: ಬಿದ್ದ್ಬಿಟ್ಟಾಕ ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು
3: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ ಸ್ಮಾರ್ಟ್ ಕಾರ್ಡ್ ಇದೆ ತಾನೇ ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ
5: 18 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಹಿಂದೆ KSU.WSSP.Karnataka.gov.in ನೋಂದಾಯಿಸಿಕೊಳ್ಳಿ ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ
6: ನೀವು ಖಾಸಗಿ ವಾಹನ ಚಾಲಕರ ನಿರ್ವಾಹಕರ ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ
7: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ
6: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ ಅಪಘಾತ ವಿಮೆ ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ
5: ಹಿಂದೆ KSU.WSSB.Karnataka.gov.in ನೋಂದಾಯಿಸಿಕೊಳ್ಳಿ ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ
8: ನಿಮ್ಮ ವ್ಯಾಪಾರವನ್ನು ಬೆಳೆಸಲು ಆಕಾಶವಾಣಿಯ ಬೆಂಬಲ ಪಡೆಯಿರಿ ಹಾಗೂ ಆಕಾಶದೆತ್ತರಕ್ಕೆ ವಿಸ್ತರಿಸಿ.
9: ನಿಮ್ಮ ವ್ಯಾಪಾರ ಸ್ಥಳೀಯ, ರಾಜ್ಯ ಅಥವಾ ರಾಷ್ಟ್ರೀಯ ವ್ಯಾಪ್ತಿ ಯಾವುದೇ ಆಗಿರಲಿ, ಆಕಾಶವಾಣಿ ನೀಡುತ್ತದೆ ನಿಮಗೆ ಗ್ರಾಹಕರ ಸುರಿಮಳೆ.
8: ಈಗ ನೀವಿರುವ ಸ್ಥಳದಿಂದಲೇ ದೇಶದ ಯಾವುದೇ ಆಕಾಶವಾಣಿ ಕೇಂದ್ರಕ್ಕೆ ಜಾಹೀರಾತುಗಳನ್ನು ನೀಡಬಹುದು.
9: ಆಕಾಶವಾಣಿಯ ಯಾವುದೇ ವಾಹಿನಿಗಳಿಗೆ ಜಾಹೀರಾತು ನೀಡುವುದು ಸರಳ ಸುಲಭ.
8: ಕಡಿಮೆ ವೆಚ್ಚದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 8700 01 4242
9: 8700 01 4242.
10: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.

ಜವಾಹರ್ ನವೋದಯ ವಿದ್ಯಾಲಯ ಕನ್ನಾಪುರ ಹಟ್ಟಿ ಮುದುಗಲ್ ತಾಲೂಕು ಲಿಂಗಸ್ಗೂರು ಜಿಲ್ಲೆಯ ರಾಯಚೂರು ಇವರ JNVST 2027 ಮೂಲಕ 6ನೇ ತರಗತಿಯ ಪ್ರವೇಶಾತಿ ಆರಂಭವಾಗಿರುವ ಕುರಿತು ಪ್ರಕಟಣೆ ಹೀಗಿದೆ. ಜವಾಹರ್ ನವೋದಯ ವಿದ್ಯಾಲಯ ಕನ್ನಾಪುರ ಹಟ್ಟಿ ಮುದುಗಲ್ ತಾಲೂಕು ಲಿಂಗಸ್ಗೂರು ಜಿಲ್ಲೆ ರಾಯಚೂರು ಇವರು ಕರ್ನಾಟಕದಲ್ಲಿ 2027-28 ಶೈಕ್ಷಣಿಕ ವರ್ಷದ JNVST 2027 6ನೇ ತರಗತಿಯ ಪ್ರವೇಶಾತಿಯ ಅಧಿಸೂಚನೆಯನ್ನು ಹೊರಡಿಸಲಾಗಿದೆ. ಪ್ರವೇಶಾತಿ ಬಯಸುವ ಅಭ್ಯರ್ಥಿಗಳು ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬಹುದು. ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸುವ ಕೊನೆಯ ದಿನಾಂಕ July 31, 2026 ಆಗಿರುತ್ತದೆ. ಅಭ್ಯರ್ಥಿಗಳು ಯಾವುದೇ ಶುಲ್ಕವಿಲ್ಲದೆ ನವೋದಯ ವಿದ್ಯಾಲಯ ಸಮಿತಿಯ ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಿ ಅರ್ಜಿಗಳನ್ನು ಸಲ್ಲಿಸಬಹುದು. ವೆಬ್ಸೈಟ್ ವಿಳಾಸ https://navodaya.gov.in ಆಗಿರುತ್ತದೆ. ಪ್ರವೇಶಾತಿಯನ್ನು ಪಡೆದುಕೊಳ್ಳಬಹುದೆಂದು ನಿರ್ದೇಶಕರು ನವೋದಯ ವಿದ್ಯಾಲಯ ಸಮಿತಿ ಪ್ರಕಟಣೆಯಲ್ಲಿ ಕೋರಿದ್ದಾರೆ.

ಕಾಣೆಯಾದ ವ್ಯಕ್ತಿಯ ಕುರಿತು ಪ್ರಕಟಣೆ ಹೀಗಿದೆ. ಎನ್ ನಾಗೇಂದ್ರ ತಂದೆ ಭೀಮರಾವ್ ಎನ್ನುವ 50 ವರ್ಷದ ವ್ಯಕ್ತಿ ರಾಯಚೂರಿನ LBS ನಗರದಿಂದ ಕಾಣೆಯಾಗಿರುತ್ತಾರೆ. ಕಪ್ಪು ಮೈಬಣ್ಣ, ಸಾಧಾರಣ ಮೈಕಟ್ಟು ಹೊಂದಿದ್ದು ಕನ್ನಡ, ತೆಲುಗು, ಹಿಂದಿ ಮತ್ತು ಮರಾಠಿ ಭಾಷೆಗಳನ್ನು ಬಲ್ಲವರಾಗಿರುತ್ತಾರೆ. ಈಗ ಹೇಳಿದ ಕಾಣೆಯಾದ ವ್ಯಕ್ತಿಯ ಕುರಿತು ಮಾಹಿತಿ ಸಿಕ್ಕಲೆ ಮಾರ್ಕೆಟ್ ಯಾರ್ಡ್ ಪೊಲೀಸ್ ಠಾಣೆಯ ದೂರವಾಣಿ ಸಂಖ್ಯೆ 0853223560 ಅಥವಾ ಮೊಬೈಲ್ ಸಂಖ್ಯೆ 9480803849 ಈ ಸಂಖ್ಯೆಗಳಿಗೆ ತಿಳಿಸಬೇಕೆಂದು ಪ್ರಕಟಣೆಯಲ್ಲಿ ಸಬ್ಇನ್ಸ್ಪೆಕ್ಟರ್ ಪೊಲೀಸ್ ಮಾರ್ಕೆಟ್ ಯಾರ್ಡ್ ಪೊಲೀಸ್ ಠಾಣೆ ರಾಯಚೂರು ಇವರು ಪ್ರಕಟಣೆಯಲ್ಲಿ ಕೋರಿದ್ದಾರೆ. ಪ್ರಕಟಣೆಯನ್ನ ಕೇಳಿದ್ರಿ.

ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ ಎಫ್ಎಂ ಕಂಪನಾಂಗ 102.1 ಮೆಗಾಹರ್ಟ್ಸ್ಗಳು. ಶ್ರೋತೃ ಬಾಂಧವರೇ, ಈಗ ಸಮಯ 6:15:40 ಭಾವಗೀತೆಗಳ ಕಾರ್ಯಕ್ರಮ. ಆರಂಭದಲ್ಲಿ ಕೇಳೋಣ ಬಿ ಆರ್ ಛಾಯಾ ಅವರ ಸ್ವರಗಳಲ್ಲಿ ಕುವೆಂಪು ವಿರಚಿತ ಭಾವಗೀತೆಯನ್ನು

0: ನೋಡು ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್
1: ಏನು ರಂಗ ಕೈಗೆ ಬ್ಯಾಂಡೇಜ್
2: ಬಿದ್ದ್ಬಿಟ್ಟಾಕ ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು
1: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ ಸ್ಮಾರ್ಟ್ ಕಾರ್ಡ್ ಇದೆ ತಾನೇ ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ
0: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSP.Karnataka.gov.in ನೋಂದಾಯಿಸಿಕೊಳ್ಳಿ ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ
3: ಬಿ ರಾಜಾರಾಮ್ ಹಾಗೂ ವಿನಯ ಪದ್ಯಾನ ಅವರ ಕಂಠ ಸಿರಿಯಲ್ಲಿ ಮೂಡಿಬಲದೆ ದೊಡ್ಡ ರಂಗೇಗೌಡ ಅವರ ರಚಿತ ಭಾವಗೀತೆ

0: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ?
1: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
0: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಇಂದೇ KSUWSSB.karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
2: ವರ್ಕ್ ಫ್ರಮ್ ಹೋಮ್, ಹೈ ಸ್ಯಾಲರಿ, ಬರೀ ಒಂದು ಕ್ಲಿಕ್ ನಲ್ಲಿ. ಅರೆ ವಾ,
3: ಸಿಕ್ಕಿಬಿದ್ರು.
4: ಅಪರಿಚಿತ ಲಿಂಕ್ ಗಳನ್ನು ಕ್ಲಿಕ್ ಮಾಡಬೇಡಿ. RBI ಹೇಳುತ್ತೆ,
5: ಜಾಣರಾಗಿರಿ, ಜಾಗರೂಕರಾಗಿರಿ.
6: ನಿಮ್ಮ ವ್ಯಾಪಾರವನ್ನು ಬೆಳೆಸಲು ಆಕಾಶವಾಣಿಯ ಬೆಂಬಲ ಪಡೆಯಿರಿ ಹಾಗೂ ಆಕಾಶದೆತ್ತರಕ್ಕೆ ವಿಸ್ತರಿಸಿ.
7: ನಿಮ್ಮ ವ್ಯಾಪಾರ ಸ್ಥಳೀಯ, ರಾಜ್ಯ ಅಥವಾ ರಾಷ್ಟ್ರೀಯ ವ್ಯಾಪ್ತಿ ಯಾವುದೇ ಆಗಿರಲಿ, ಆಕಾಶವಾಣಿ ನೀಡುತ್ತದೆ ನಿಮಗೆ ಗ್ರಾಹಕರ ಸುರಿಮಳೆ.
6: ಈಗ ನೀವಿರುವ ಸ್ಥಳದಿಂದಲೇ ದೇಶದ ಯಾವುದೇ ಆಕಾಶವಾಣಿ ಕೇಂದ್ರಕ್ಕೆ ಜಾಹೀರಾತುಗಳನ್ನು ನೀಡಬಹುದು.
7: ಆಕಾಶವಾಣಿಯ ಯಾವುದೇ ವಾಹಿನಿಗಳಿಗೆ ಜಾಹೀರಾತು ನೀಡುವುದು ಸರಳ, ಸುಲಭ.
6: ಕಡಿಮೆ ವೆಚ್ಚದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 8700014242
7: 8700014242.

ಶ್ರೋತೃ ಬಂಧವರೇ ಗಮನಿಸಿ, ಇಂದು ಸಂಜೆ 6:51 ರೈತ ಬಾಂಧವರ ಕಾರ್ಯಕ್ರಮ ಕೃಷಿ ರಂಗದಲ್ಲಿ ನವಣೆಯ ಸಂರಕ್ಷಣೆ ಮತ್ತು ಮೌಲ್ಯವರ್ಧನೆ ಈ ವಿಷಯ ಕುರಿತು ತಜ್ಞರಾದ ಡಾಕ್ಟರ್ ಉದಯ್ ಕುಮಾರ್ ನಿಡೋಣಿ ಅವರೊಂದಿಗೆ ಸಂದರ್ಶನ ಮೂಡಿಬರಲಿದೆ. ಕಾರ್ಯಕ್ರಮದ ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚೆ. ತಪ್ಪದೇ ಆಲಿಸಿ ಸಂಜೆ 6:51 ರೈತ ಬಾಂಧವರ ಕಾರ್ಯಕ್ರಮ ಕೃಷಿ ರಂಗವನ್ನು.

ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ ಎಫ್ಎಂ ಕಂಪನಾಂಕ 102.1 ಮೆಗಾಹರ್ಟ್ಸ್ಗಳು. ಶ್ರೋತೃ ಬಂಧವರೇ, ಸಮಯ 6:30 ಆಗುತ್ತಲಿದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಜಿಲ್ಲಾ ವಾರ್ತಾಪತ್ರ ಮೂಡಿಬರಲಿದೆ. ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲೇ

0: ಆಕಾಶವಾಣಿ ಕೊಪ್ಪಳ ಜಿಲ್ಲೆ ವಾರ್ತಾಪತ್ರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಕೇಂದ್ರ ಪುರಸ್ಕೃತ ಅಮೃತ ಭಾರತ ಯೋಜನೆಯಡಿ ಮೇಲ್ದರ್ಜೆಗೇರಿಸಲಾದ ಜಿಲ್ಲೆಯ ರೈಲು ನಿಲ್ದಾಣವನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪಂಜಾಬಿನ ಜಲಂಧರ್ ರೈಲು ನಿಲ್ದಾಣದಿಂದ ವರ್ಚುವಲ್ ವೇದಿಕೆಯಲ್ಲಿ ಉದ್ಘಾಟಿಸಿದರು. ರಾಜ್ಯದ 4 ಹಾಗೂ ದೇಶದ ಒಟ್ಟು 75 ರೈಲು ನಿಲ್ದಾಣಗಳು ಅತ್ಯಾಧುನಿಕ ಸೌಲಭ್ಯಗಳೊಂದಿಗೆ ಮೇಲ್ದರ್ಜೆಗೇರಿವೆ. ಅಮೃತ ಯೋಜನೆ ಅಡಿ ಅಭಿವೃದ್ಧಿಪಡಿಸಲಾದ ಕೊಪ್ಪಳ ರೈಲು ನಿಲ್ದಾಣದಲ್ಲಿ ಹೈಟೆಕ್ ಎಸ್ಕಲೇಟರ್ಗಳು, ವಿಶಾಲ ಮೇಲ್ಸೇತುವೆಗಳು, ಹಿರಿಯ ನಾಗರಿಕರು ಮತ್ತು ವಿಶೇಷ ಚೇತನರಿಗೆ ಸುಗಮ್ಯ ಸಂಚಾರಕ್ಕೆ ಅನುಕೂಲ ಸೇರಿದಂತೆ ವಿಶ್ವದರ್ಜೆಯ ಮೂಲಸೌಕರ್ಯಗಳನ್ನು ಒದಗಿಸಲಾಗಿದೆ. ಕೇಂದ್ರ ಪುರಸ್ಕೃತ ಕುಸುಮ್ ಬಿ ಯೋಜನೆಯಡಿ ರೈತರಿಗೆ ಶೇಕಡ 90% ಸಹಾಯಧನ ಸಿಗಲಿದ್ದು, ಸೌರ ವಿದ್ಯುತ್ ಚಾಲಿತ ಪಂಪ್ಸೆಟ್ಗಳನ್ನು ಅಳವಡಿಸಿ ಯೋಜನೆಯ ಸದ್ಬಳಕೆ ಮಾಡಿಕೊಳ್ಳುವಂತೆ ಕೊಪ್ಪಳ ಲೋಕಸಭಾ ಕ್ಷೇತ್ರದ ಸಂಸದ ಕೆ ರಾಜಶೇಖರ್ ಹಿಟ್ನಾಳ್ ಕೋರಿದ್ದಾರೆ. ಕೊಪ್ಪಳ ತಾಲೂಕಿನ ನೆಲೋಗಿಪುರ ಗ್ರಾಮದಲ್ಲಿ ನೂತನ ವಿದ್ಯುತ್ ಉಪಕೇಂದ್ರ ಸ್ಥಾಪನೆ ಹಾಗೂ ಮುಂಡರಗಿ ಬೆಟಗೇರಿ ನೆಲೋಗಿಪುರ ಉಪಕೇಂದ್ರಕ್ಕೆ 6 ಕಿಲೋಮೀಟರ್ ವಿದ್ಯುತ್ ಮಾರ್ಗ ಅಳವಡಿಕೆ ಕಾಮಗಾರಿಗೆ ಚಾಲನೆ ನೀಡಿ ಮಾತನಾಡಿದರು. ವಿದ್ಯುತ್ ಶಕ್ತಿಗೆ ಪರ್ಯಾಯವಾಗಿ ಸೌರಶಕ್ತಿಯನ್ನು ಬಳಸಿಕೊಳ್ಳುವ ಮೂಲಕ ರೈತರು ಹಸಿರು ಇಂಧನ ಬಳಕೆಗೆ ಒತ್ತು ನೀಡುವಂತೆ ಕರೆ ನೀಡಿದರು. ಕೊಪ್ಪಳದ ಹಿರೇಮನ್ನಾಪುರ ಗ್ರಾಮದಲ್ಲಿ ಶೇಖರಗೌಡ ಮಾಲಿ ಪಾಟೀಲ್ ಅವರ ಸರ್ವಾಧ್ಯಕ್ಷತೆಯಲ್ಲಿ 14ನೇ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನ ಜರುಗಿತು. ಹಿರಿಯ ಸಾಹಿತಿ ಎಲ್ ಹನುಮಂತಯ್ಯ ಹಾಗೂ ಕುಷ್ಟಗಿ ಶಾಸಕ ದೊಡ್ಡನಗೌಡ ಪಾಟೀಲ್ ಸಮ್ಮೇಳನಕ್ಕೆ ಚಾಲನೆ ನೀಡಿದರು. ಸಮ್ಮೇಳನದ ಸ್ವಾಗತ ಸಮಿತಿಯ ಅಧ್ಯಕ್ಷ ದೊಡ್ಡನಗೌಡ ಪಾಟೀಲ್ ಮಾತನಾಡಿ, ಕನ್ನಡ ಸಾಹಿತ್ಯ ಪರಂಪರೆ ಉಳಿಸಿ ಬೆಳೆಸುವ ಜವಾಬ್ದಾರಿ ಪ್ರತಿಯೊಬ್ಬ ಕನ್ನಡಿಗನದ್ದು. ಕನ್ನಡ ಮಾಧ್ಯಮದಲ್ಲಿ ಓದು ಬರೆಹ ಮಕ್ಕಳಲ್ಲಿ ಸ್ಪಷ್ಟ ಯೋಚನೆ ಮೈಗೂಡಿಸುತ್ತದೆ ಎಂದರು. ಪ್ರಸಕ್ತ ಮುಂಗಾರು ಹಂಗಾಮಿನಲ್ಲಿ ಜಿಲ್ಲೆಯಾದ್ಯಂತ ಕೃಷಿ ಇಲಾಖೆ 2,48,000 ಹೆಕ್ಟರ್ ಕೃಷಿ ಭೂಮಿಯಲ್ಲಿ ಬಿತ್ತನೆ ಗುರಿ ಹೊಂದಿತ್ತು. ಆದರೆ ಮಳೆ ಅಭಾವದಿಂದ ಶೇಕಡ 49% ಮಾತ್ರ ಬಿತ್ತನೆಯಾಗಿದೆ ಎಂದು ಜಿಲ್ಲಾಧಿಕಾರಿ ಡಾ ಸುರೇಶ್ ಇಟ್ನಾಳ್ ತಿಳಿಸಿದ್ದಾರೆ. ಜಿಲ್ಲಾ ಪಂಚಾಯಿತಿಯ ಜೆಎಚ್ ಪಟೇಲ್ ಸಭಾಂಗಣದಲ್ಲಿ ಪರ್ಯಾಯ ಬೆಳೆ ಯೋಜನೆ ಮತ್ತು ರಸಗೊಬ್ಬರ ಕೊರತೆ ನಿವಾರಣೆಗೆ ಪರ್ಯಾಯ ಗೊಬ್ಬರಗಳು ಕಾರ್ಯಾಗಾರ ಉದ್ಘಾಟಿಸಿ ಮಾತನಾಡಿದರು. ಕರ್ನಾಟಕ ರೈತ ಸುರಕ್ಷೆ ಪ್ರಧಾನಮಂತ್ರಿ ಬೆಳೆ ವಿಮೆ ಯೋಜನೆಯಡಿ ರೈತರ ನೋಂದಣಿಗೆ ಆದ್ಯತೆ ನೀಡಿದ್ದು, ಇಲ್ಲಿಯವರೆಗೆ ಜಿಲ್ಲೆಯ 65,000 ರೈತರು ಬೆಳೆ ನಷ್ಟ ಪರಿಹಾರ ವಿಮೆಗಾಗಿ ಹೆಸರು ನೋಂದಾಯಿಸಿದ್ದಾರೆ ಎಂದರು. ಕೊಪ್ಪಳ ಹಾಗೂ ಇರಕಲ್ಗಡ ಹೋಬಳಿ ವ್ಯಾಪ್ತಿಯ ಟಣಕನಕಲ್, ತಾಳಕನಕಾಪುರ, ಯಲ್ಲಮಗೇರಿ ಮತ್ತು ಚಿಲಕಮುಖಿ ಗ್ರಾಮಗಳಲ್ಲಿ ಮಳೆ ಕೊರತೆಯಿಂದ ಬೆಳೆ ಹಾನಿ ಉಂಟಾಗಿದ್ದು, ಜಿಲ್ಲಾಧಿಕಾರಿ ಡಾ ಸುರೇಶ್ ಇಟ್ನಾಳ್ ಹಾಗೂ ಜಿಲ್ಲಾ ಪಂಚಾಯಿತಿ ಸಿಇಒ ವರ್ಣಿತ್ ನೇಗಿ ಭೇಟಿ ನೀಡಿ ಪರಿಶೀಲಿಸಿದರು. ಪ್ರಸಕ್ತ ಮುಂಗಾರು ಹಂಗಾಮಿನಲ್ಲಿ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಬೆಳೆ ವಿಮೆ ಯೋಜನೆಯನ್ನು ಜಿಲ್ಲೆಯಲ್ಲಿ ಆದ್ಯತೆ ಮೇಲೆ ಅನುಷ್ಠಾನಗೊಳಿಸಲಾಗುತ್ತಿದೆ ಎಂದು ಕೃಷಿ ಇಲಾಖೆ ಅಧಿಕಾರಿಗಳು ತಿಳಿಸಿದ್ದಾರೆ. ಮಳೆ ಹಾಗೂ ನೀರಾವರಿ ಆಶ್ರಿತ ಭತ್ತ, ಜೋಳ, ಮುಸುಕಿನ ಜೋಳ, ಸಜ್ಜೆ, ಸೂರ್ಯಕಾಂತಿ, ಅಲಸಂದೆ, ನವಣೆ, ತೊಗರಿ, ಮಳೆ ಆಶ್ರಿತ ಹುರುಳಿ, ಎಳ್ಳು, ನೆಲಗಡಲೆ, ಹತ್ತಿ, ಈರುಳ್ಳಿ, ಟೊಮ್ಯಾಟೊ ಬೆಳೆಗಳಿಗೆ ಬೆಳೆ ವಿಮೆ ನೋಂದಣಿಗೆ ಈ ತಿಂಗಳ 31ನೇ ತಾರೀಕು ಕೊನೆ ದಿನವಾಗಿದೆ. ಜಿಲ್ಲೆಯಲ್ಲಿ ಒಟ್ಟು 1,960 ಅಂಗನವಾಡಿ ಕೇಂದ್ರಗಳಿವೆ. ಸ್ವಂತ ಕಟ್ಟಡವಿಲ್ಲದ ಅಂಗನವಾಡಿ ಕೇಂದ್ರಗಳಿಗೆ ವಿಕಸಿತ ಭಾರತ ಉದ್ಯೋಗ ಖಾತ್ರಿ ಹಾಗೂ ಜೀವನೋಪಾಯ ಮಿಷನ್ ಗ್ರಾಮೀಣ್ ವಿಬಿ ಜಿರಾಮ್ಜಿ ಯೋಜನೆಯಡಿ ಇತರೆ ಅನುದಾನಗಳನ್ನು ಬಳಸಿಕೊಂಡು ನಿರ್ಮಾಣ ಕಾಮಗಾರಿ ಕೈಗೆತ್ತಿಕೊಳ್ಳಲಾಗಿದೆ ಎಂದು ಜಿಲ್ಲಾಧಿಕಾರಿ ಡಾ ಸುರೇಶ್ ಇಟ್ನಾಳ್ ತಿಳಿಸಿದರು. ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಶಿಕ್ಷಣ ಇಲಾಖೆ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಅಧಿಕಾರಿಗಳ ಸಭೆಯಲ್ಲಿ ಅವರು ಮಾತನಾಡಿದರು. ಇದುವರೆಗೆ ಕೊಪ್ಪಳ ಜಿಲ್ಲೆ ವಾರ್ತಾಪತ್ರ ಕೇಳಿದಿರಿ. ಬರೆದವರು ರಾಜಾ ಸಾಬ್ ಮುಲ್ಲಾರ್. ಸುದ್ದಿ ಸಂಯೋಜನೆ ಧಾರವಾಡ ಮತ್ತು ಬೆಂಗಳೂರು ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್. ಪ್ರಸ್ತುತಿ ಧಾರವಾಡ ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗ.
1: ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ ಎಫ್ಎಂ ತರಂಗಾಂತರ 102.1 ಮೆಗಾಹರ್ಟ್ಸ್ಗಳು, ಸಮಯ 6:35 ಹತ್ತು ಸೆಕೆಂಡು.

0: ನಿತ್ಯವೂ ನಮಗೆಲ್ಲ ಬೇಕು ನೀರು.
1: ಕೊರತೆಯಿಂದ ಕಾಣದಿರಲಿ ಕಣ್ಣೀರು,
2: ಪ್ರತಿ ಕೆಲಸದಲ್ಲಿ ಆಗಲಿ ನೀರಿನ ಉಳಿತಾಯ,
3: ಮಿತ ನೀರಿನ ಬಳಕೆಯಲ್ಲಿ ಇರಲಿ ಉಪಾಯ.
4: ಜಲವೇ ಜೀವ, ಬಾರದಿರಲಿ ಅಭಾವ.
0: ಹಲವಾರು ಕಾರ್ಯಗಳಿಗೆ ಅಲ್ಪ ನೀರು ಸಾಕು.
2: ಬಳಸಿದ ನೀರು ಮರುಬಳಕೆಯಾಗಬೇಕು.
1: ವಾಹನದ ಮೇಲಿನ ಧೂಳನ್ನ ಬಟ್ಟೆಯಿಂದ ಕೊಡವಿಡಿ.
5: ಬಟ್ಟೆ ಪಾತ್ರೆ ತೊಳೆದ ನೀರನ್ನ ಗಿಡಗಳಿಗೆ ಉಣಿಸಿ.

ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ ಕೇಳುಗರೆ, ಸಮಯ 6:37 ಆಗುತ್ತಲಿದೆ. ಮೊದಲಿಗೆ ಕೆಲವು ಪ್ರಕಟಣೆಗಳು, ನಂತರ 6:40 ಪ್ರದೇಶ ಸಮಾಚಾರ ಆಲಿಸುವಿರಿ. ಬೆಂಗಳೂರು ಕೇಂದ್ರದಿಂದ

0: ಆಕಾಶವಾಣಿ ಬೆಂಗಳೂರು. ಸಮಯ 6:37:20. ಇನ್ನು ಮುಂದೆ ಪ್ರಕಟಣೆಗಳು, ನಂತರ 6:40 ಸರಿಯಾಗಿ ಪ್ರದೇಶ ಸಮಾಚಾರ ಕೇಳುವಿರಿ.
1: ಒಂದ್ ಕಾಲದಲ್ಲಿ ಹುಕುಂ ಸಿಂಗ್ ಅವರನ್ನು ಮನೆಯವರು ಗುಣಗುವ ದಾಸ ಅಂತ ಕರೀತಿದ್ರು. ಏಕೆಂದ್ರೆ ಲೈಟ್ ಫ್ಯಾನ್ ಹಾಕಿದ್ರೆ ಸಿಟ್ಟಿನಿಂದ ಎಲ್ಲರ ಮೇಲೂ ಕಿರಿಸ್ತಿದ್ರು. ಅರೆ ರಾಮು, ಈ ಫ್ಯಾನ್ ಯಾಕೆ ಆನ್ ಇಟ್ಟಿದ್ಯಾ? ವಿದ್ಯುತ್ ಬಿಲ್ ಯಾರು, ನಿನ್ನ ಅಪ್ಪ ಕಟ್ತಾನ? ಆದ್ರೆ ಇಂದು ಎಲ್ಲರೂ ಅವರನ್ನು ಶಾಂತ ಮೂರ್ತಿ ಎಂದು ಕರೀತಾರೆ. ಏಕೆಂದ್ರೆ ಅವರು ಸೋಲಾರ್ ಪ್ಯಾನಲ್ ಅಳವಡಿಸಿದಾಗಿನಿಂದ ಮೀಟರ್ನ ಸೂಚಕ ಶಾಂತವಾಗಿ ನಿದ್ರಿಸ್ತಿದೆ. ಮತ್ತು ಹುಕುಂ ಸಿಂಗ್ ಕೂಡ ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ pmsuryaghar.gov.in ನಲ್ಲಿ.
2: ಅಕ್ಕ, ಕೆಲ್ಸ ಸಿಕ್ತು.
3: ಅರೆ ವಾ, ಅಭಿನಂದನೆಗಳು. ಇನ್ನು ಸಿಕ್ಕಾಪಟ್ಟೆ ಶಾಪಿಂಗ್.
2: ಹೊಸ ಮೊಬೈಲ್, ಜೀನ್ಸ್, ಜಾಕೆಟ್.
3: ಒಂದ್ ನಿಮಿಷ ಮಹಾರಾಜರೇ, ಸ್ಯಾಲರಿಗಿಂತ ಮೊದಲು ಖರ್ಚು.
2: ಇನ್ಸ್ಟೆಂಟ್ ಲೋನ್ ಸಿಗುತ್ತಲ್ಲ?
3: ಮೊದಲು ಬಜೆಟ್ ಮಾಡ್ಲು ಕಲಿ, ಆಮೇಲೆ ಖರ್ಚು ಮಾಡು.
2: ಆದ್ರೆ ಅಕ್ಕ
3: ನೋಡು, ಗಳಿಕೆಯ ಒಂದು ಭಾಗ ಯಾವತ್ತೂ ಉಳಿಸ್ಬೇಕು. ಆದ್ರೆ ಪಾರ್ಟಿ ಕೊಡೋದನ್ನ ತಪ್ಪಿಸೋಕಾಗಲ್ಲ.
2: ಪಾರ್ಟಿ ನಂದು, ಬಜೆಟ್ ನಿಂದು.
4: ಆರ್ಬಿಐ ಹೇಳುತ್ತೆ,
5: ಸರಿಯಾದ ಆರ್ಥಿಕ ಅಭ್ಯಾಸ ನಿಮ್ಮನ್ನು ಕಾಪಾಡುತ್ತೆ.
6: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ, ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ, ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsblr@gmail.com.
7: ಗ್ರಾಹಕ ಶಿಕ್ಷಣ ಎಂದರೆ ಗ್ರಾಹಕರನ್ನು ಸಬಲೀಕರಣಗೊಳಿಸುವುದು, ನ್ಯಾಯಯುತ ಮಾರುಕಟ್ಟೆಯನ್ನು ಉತ್ತೇಜಿಸುವುದು.
8: ಅಷ್ಟೇ ಅಲ್ಲ, ಸಮುದಾಯಗಳಲ್ಲಿ ಜಾಗೃತಿ ಮೂಡಿಸುವ ಒಂದು ಪ್ರಮುಖ ಸಾಧನ.
7: ಇದು ಪ್ರತಿಯೊಬ್ಬ ವ್ಯಕ್ತಿಯನ್ನು ಸಮರ್ಥ ಗ್ರಾಹಕರನ್ನಾಗಿ ಮಾಡಿ ಜವಾಬ್ದಾರಿಯುತ ನಾಗರಿಕರಾಗಿ ಬದುಕಲು ಸಹಾಯ ಮಾಡುತ್ತದೆ.
8: ಗ್ರಾಹಕ ಶಿಕ್ಷಣದ ಅರಿವು ಪ್ರತಿಯೊಬ್ಬರಿಗೂ ಅತಿ ಅವಶ್ಯಕ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಅಭಯ ದಾಮ್ಲೆ. ಮುಖ್ಯಾಂಶಗಳು. ಮೇಕೆದಾಟು ಯೋಜನೆಗೆ ತಮಿಳುನಾಡಿನ ಅನುಮತಿ ಅಗತ್ಯವಿಲ್ಲ, ರಾಜ್ಯಸಭೆಯಲ್ಲಿ ಕೇಂದ್ರ ಸರ್ಕಾರ ಸ್ಪಷ್ಟನೆ. ಮಹದಾಯಿ ಮೇಕೆದಾಟು, ರಾಜ್ಯದ ಕುಡಿಯುವ ನೀರು ಸ್ಥಿತಿಗತಿ ಕುರಿತು ನವದೆಹಲಿಯಲ್ಲಿ ಕಾನೂನು ತಜ್ಞರೊಂದಿಗೆ ಮುಖ್ಯಮಂತ್ರಿ ಸಭೆ. ರಾಜ್ಯದಲ್ಲಿ 5 ಲಕ್ಷ ಜನರಿಗೆ ಉದ್ಯೋಗ ಖಾತ್ರಿ, 1,50,000 ಮಾನವ ದಿನ ಸೃಜನೆಗೆ ಸಿದ್ಧತೆ, ಸಚಿವ ಈಶ್ವರ್ ಖಂಡ್ರೆ. ದಸರಾದಲ್ಲಿ ಕಂಬಳ ಆಯೋಜನೆ ಕುರಿತು ಮುಖ್ಯಮಂತ್ರಿಗಳ ನಿರ್ಧಾರವೇ ಅಂತಿಮ, ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ. ಹಾಗೂ ಮಂಡ್ಯದಲ್ಲಿ ಆಧಾರ್ ಕೇಂದ್ರ ಸ್ಥಾಪಿಸಲು ಕೇಂದ್ರ ಸರ್ಕಾರ ಅನುಮೋದನೆ. ಮೇಕೆದಾಟು ಯೋಜನೆಗೆ ತಮಿಳುನಾಡಿನ ಸಮ್ಮತಿ ಅಗತ್ಯವಿಲ್ಲ ಎಂದು ಕೇಂದ್ರ ಸರ್ಕಾರ ಸ್ಪಷ್ಟನೆ ನೀಡಿದೆ. ರಾಜ್ಯಸಭೆಯಲ್ಲಿ ತಮಿಳುನಾಡಿನ ಸಂಸದ ಅನ್ಬುಮಣಿ ರಾಮದಾಸ್ ಕೇಳಿದ ಪ್ರಶ್ನೆಗೆ ಕೇಂದ್ರ ಜಲಶಕ್ತಿ ಖಾತೆ ರಾಜ್ಯ ಸಚಿವ ರಾಜಭೂಷಣ್ ಚೌಧರಿ ಲಿಖಿತ ಉತ್ತರ ನೀಡಿದ್ದಾರೆ. ಕಾವೇರಿ ನದಿ ನೀರು ವಿವಾದಕ್ಕೆ ಸಂಬಂಧಿಸಿದಂತೆ 2018 ನೀಡಲಾದ ಸುಪ್ರೀಂಕೋರ್ಟ್ ತೀರ್ಪಿನಲ್ಲಿ ಕಾವೇರಿ ನದಿಗೆ ಅಡ್ಡಲಾಗಿ ಯಾವುದೇ ನಿರ್ಮಾಣ ಕಾರ್ಯ ಕೈಗೊಳ್ಳಲು ಕರ್ನಾಟಕ, ತಮಿಳುನಾಡು, ಕೇರಳ ಅಥವಾ ಪುದುಚೇರಿಯಿಂದ ಅನುಮತಿ ಪಡೆಯಬೇಕು ಎಂದು ಎಲ್ಲಿಯೂ ಉಲ್ಲೇಖಿಸಿಲ್ಲ ಎಂದು ಕೇಂದ್ರ ಜಲಶಕ್ತಿ ಸಚಿವಾಲಯ ತಿಳಿಸಿದೆ. 2007 ಕಾವೇರಿ ನೀರು ವಿವಾದ ನ್ಯಾಯಾಧೀಕರಣದ ತೀರ್ಪಿನ 18 ವಿಧಿಯನ್ನು ಸುಪ್ರೀಂಕೋರ್ಟ್ ಎತ್ತಿಹಿಡಿದಿದೆ. ಇದರ ಪ್ರಕಾರ ನ್ಯಾಯಾಧೀಕರಣದ ಆದೇಶಕ್ಕೆ ಧಕ್ಕೆಯಾಗದಂತೆ ತಮ್ಮ ಗಡಿಭಾಗದ ವ್ಯಾಪ್ತಿಯಲ್ಲಿ ನೀರಿನ ಬಳಕೆ ಅಥವಾ ಸೌಲಭ್ಯವನ್ನು ನಿಯಂತ್ರಿಸುವ ಹಕ್ಕು ಆಯಾ ರಾಜ್ಯಗಳಿಗೆ ಇದೆ ಎಂದು ತಿಳಿಸಿದೆ. ಮೇಕೆದಾಟು, ಮಹದಾಯಿ ಸೇರಿದಂತೆ ರಾಜ್ಯದ ಕುಡಿಯುವ ನೀರು, ಜಲಸಂಪನ್ಮೂಲ ಯೋಜನೆಗಳ ಸ್ಥಿತಿಗತಿ, ರಾಜ್ಯದ ಜಲಾಶಯಗಳಲ್ಲಿನ ನೀರಿನ ಪರಿಸ್ಥಿತಿ ಮತ್ತಿತರ ವಿಷಯಗಳ ಕುರಿತಂತೆ ನವದೆಹಲಿಯಲ್ಲಿಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕಾನೂನು ಹಾಗೂ ಜಲಸಂಪನ್ಮೂಲ ಇಲಾಖೆಗಳ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದರು. ಸಭೆಯಲ್ಲಿ ಸಚಿವ ರಾಮಲಿಂಗಾರೆಡ್ಡಿ, ದೆಹಲಿಯಲ್ಲಿ ಕರ್ನಾಟಕದ ವಿಶೇಷ ಪ್ರತಿನಿಧಿ ಟಿವಿ ಜಯಚಂದ್ರ, ಅಡ್ವೊಕೇಟ್ ಜನರಲ್ ಶಶಿಕಿರಣ್ ಶೆಟ್ಟಿ, ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿ ಗೌರವ್ ಗುಪ್ತಾ ಸೇರಿದಂತೆ ಹಲವು ಅಧಿಕಾರಿಗಳು ಪಾಲ್ಗೊಂಡಿದ್ದರು. ಈ ನಡುವೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬರ ಪರಿಸ್ಥಿತಿ ಕುರಿತಂತೆ ರಾಜ್ಯದ ಸಂಸದರೊಂದಿಗೆ ಇಂದು ಸಭೆ ನಡೆಸಲಿದ್ದಾರೆ. ಸಭೆಯಲ್ಲಿ ರಾಜ್ಯದ ಬರ ಪರಿಸ್ಥಿತಿ, ಜಲಾಶಯಗಳ ಸ್ಥಿತಿ ಕುರಿತು ಸಂಸತ್ತಿನ ಉಭಯ ಸದನಗಳಲ್ಲಿ ಪ್ರಸ್ತಾಪಿಸುವಂತೆ ಕೋರಲಿದ್ದಾರೆ. ವಿಕಸಿತ ಭಾರತ ಜಿರಾಮ್ಜಿ ಯೋಜನೆಯಡಿ ರಾಜ್ಯದಲ್ಲಿ ಈಗಾಗಲೇ ಉದ್ಯೋಗ ಖಾತ್ರಿ ಯೋಜನೆ ಆರಂಭಗೊಂಡು 4 ಕಳೆದಿದೆ. ಈ ವರ್ಷ 5 ಲಕ್ಷ ಜನರಿಗೆ ಉದ್ಯೋಗ ಖಾತ್ರಿ, 1,50,000 ಮಾನವ ದಿನ ಸೃಜನೆಗೆ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಎಂದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಬಿ ಖಂಡ್ರೆ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, 60-40 ಅನುಪಾತದಲ್ಲಿ ಕೇಂದ್ರ ಸರ್ಕಾರ ಮೊದಲ ತ್ರೈಮಾಸಿಕಕ್ಕೆ 1,700 ಕೋಟಿ ರೂಪಾಯಿ, ರಾಜ್ಯ ಸರ್ಕಾರ 1,200 ಕೋಟಿ ರೂಪಾಯಿ ಹಣ ನೀಡಿದೆ. ಪ್ರತಿ ತಿಂಗಳು 5 ಲಕ್ಷ ಗ್ರಾಮೀಣ ಜನರಿಗೆ ಉದ್ಯೋಗ ನೀಡಿ 1,50,000 ಮಾನವ ದಿನ ಉದ್ಯೋಗ ಸೃಷ್ಟಿ ಮಾಡುವಷ್ಟು ಅನುದಾನವಿದೆ ಎಂದು ತಿಳಿಸಿದ್ದಾರೆ. ಕೃಷಿ ಹೊಂಡ ನಿರ್ಮಾಣ, ಹನಿ ನೀರಾವರಿ, ಕೆರೆ ಕಾಲುವೆ ಅಭಿವೃದ್ಧಿ, ಚೆಕ್ಡ್ಯಾಂ ಇತ್ಯಾದಿ ವೈಯಕ್ತಿಕ ಮತ್ತು ಸಮುದಾಯ ಕಾಮಗಾರಿ ಕೈಗೊಳ್ಳಲು ಅವಕಾಶವಿದ್ದು, ಅರ್ಹರಿಗೆ ಇರುವಲ್ಲೇ ಉದ್ಯೋಗ ನೀಡುವಂತೆ ಎಲ್ಲ ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ಹಾಗೂ ಗ್ರಾಮ ಮಟ್ಟದ ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಮೈಸೂರು ದಸರಾ ಮಹೋತ್ಸವದ ಯಶಸ್ವಿ ಆಯೋಜನೆಗಾಗಿ 17 ಉಪಸಮಿತಿಗಳನ್ನು ರಚಿಸಲಾಗಿದ್ದು ಕಾರ್ಯಾಧ್ಯಕ್ಷರಿಗೆ ಜವಾಬ್ದಾರಿ ವಹಿಸಲಾಗಿದೆ ಎಂದು ನಗರಾಭಿವೃದ್ಧಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ದಸರಾ ಕಾರ್ಯಕಾರಿ ಸಮಿತಿಯ ಸಭೆಯ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈ ಬಾರಿಯ ದಸರಾದಲ್ಲಿ ಕಂಬಳ ಆಯೋಜನೆ ಖಚಿತವಾದರೆ 18 ಉಪಸಮಿತಿಯನ್ನು ರಚಿಸಲಾಗುವುದು. ಚಾಮುಂಡಿ ಬೆಟ್ಟದ ತಪ್ಪಲಿನಲ್ಲಿರುವ ಸೈಕ್ಲಿಂಗ್ ವೆಲೋಡ್ರೋಮ್ ಪ್ರದೇಶವನ್ನು ಕಂಬಳಕ್ಕಾಗಿ ಪರಿಶೀಲಿಸಲಾಗಿದ್ದು ಮುಖ್ಯಮಂತ್ರಿಗಳ ಅಂತಿಮ ಸೂಚನೆಯ ನಂತರ ನಿರ್ಧಾರ ಹೊರಬೀಳಲಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ನಗರದಲ್ಲಿ ಪ್ರಸ್ತುತ ನಡೆಯುತ್ತಿರುವ ಫ್ಲೈಓವರ್, ವೈಟ್ ಟ್ಯಾಪಿಂಗ್ ಹಾಗೂ ರಾಷ್ಟೀಯ ಹೆದ್ದಾರಿ ಕಾಮಗಾರಿಗಳ ಪೈಕಿ ದಸರಾಗೂ ಮುನ್ನ ಮುಗಿಯುವ ಕೆಲಸಗಳನ್ನು ತಕ್ಷಣ ಪೂರ್ಣಗೊಳಿಸಲು ಸೂಚಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಈ ಬಾರಿ ಡ್ರೋನ್ ಶೋ ಅನ್ನು ಮತ್ತಷ್ಟು ವಿನೂತನವಾಗಿ ಆಯೋಜಿಸಲಾಗುವುದು. ಕೇಂದ್ರ ಸರ್ಕಾರದ ಅನುಮತಿ ದೊರೆತರೆ ಏರ್ ಶೋ ನಡೆಸಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಮಂಡ್ಯದಲ್ಲಿ ಆಧಾರ್ ಕೇಂದ್ರ ಸ್ಥಾಪಿಸಲು ಕೇಂದ್ರ ಸರ್ಕಾರ ಅನುಮೋದನೆ ನೀಡಿದೆ ಎಂದು ಕೇಂದ್ರ ಉಕ್ಕು ಮತ್ತು ಬೃಹತ್ ಕೈಗಾರಿಕಾ ಸಚಿವ ಎಚ್ ಡಿ ಕುಮಾರಸ್ವಾಮಿ ತಿಳಿಸಿದ್ದಾರೆ. ಈ ಸಂಬಂಧ ಸಾಮಾಜಿಕ ಮಾಧ್ಯಮದಲ್ಲಿ ಪೋಸ್ಟ್ ಮಾಡಿರುವ ಅವರು, ಆಧಾರ್ ಸೇವಾ ಕೇಂದ್ರ ಸ್ಥಾಪನೆಗೆ ಅನುಮೋದನೆ ನೀಡಿರುವುದಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಮಾಹಿತಿ ತಂತ್ರಜ್ಞಾನ ಸಚಿವ ಅಶ್ವಿನಿ ವೈಷ್ಣವ್ ಅವರಿಗೆ ಧನ್ಯವಾದ ಸಲ್ಲಿಸಿದ್ದಾರೆ. ಈ ಕೇಂದ್ರದ ಸ್ಥಾಪನೆಯಿಂದ ಮಂಡ್ಯ ಮತ್ತು ಸುತ್ತಮುತ್ತಲ ಪ್ರದೇಶದ ಜನರಿಗೆ ಆಧಾರ್ ನೋಂದಣಿ ಹಾಗೂ ಮಾಹಿತಿ ನವೀಕರಣ ಸೇವೆ ಪಡೆಯುವುದು ಅತ್ಯಂತ ಸುಲಭವಾಗಲಿದೆ ಎಂದು ಹೇಳಿದ್ದಾರೆ. ಡಿಜಿಟಲ್ ಇಂಡಿಯಾವನ್ನು ಬಲಪಡಿಸುವ ಹಾಗೂ ತಳಮಟ್ಟದಲ್ಲಿ ಸಮರ್ಥ ಮತ್ತು ತಂತ್ರಜ್ಞಾನ ಆಧಾರಿತ ಸಾರ್ವಜನಿಕ ಸೇವೆಗಳನ್ನು ಒದಗಿಸುವ ನಿಟ್ಟಿನಲ್ಲಿ ಇದೊಂದು ಮಹತ್ವದ ಹೆಜ್ಜೆ ಎಂದು ಬಣ್ಣಿಸಿದ್ದಾರೆ. ಕೆಪಿಎಸ್ಸಿ ನೇಮಕಾತಿ ಹಗರಣದ ಕುರಿತಂತೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ ನೇತೃತ್ವದಲ್ಲಿ ವಿಧಾನಪರಿಷತ್ ಪ್ರತಿಪಕ್ಷ ನಾಯಕ ಚಲವಾದಿ ನಾರಾಯಣಸ್ವಾಮಿ, ಹಿರಿಯ ಶಾಸಕ ಸುರೇಶ್ ಕುಮಾರ್ ಇಂದು

0: ಸಮಗ್ರ ಪರಿಷ್ಕರಣೆ ಎಸ್ಐಆರ್ ಪ್ರಕ್ರಿಯೆಯನ್ನು ಸಮಗ್ರ ಸಂಪೂರ್ಣ ಪಾರದರ್ಶಕತೆಯಿಂದ ನಿರ್ವಹಿಸಬೇಕು ಎಂದು ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ವಿ ಅನ್ಬುಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರು ನಗರ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಇಂದು ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯಗಳ ಪ್ರಗತಿ ಪರಿಶೀಲನೆ ನಡೆಸಿ ಮಾತನಾಡಿದ ಅವರು, ಯಾವುದೇ ಮತಗಟ್ಟೆಗಳಲ್ಲಿ ಕಡಿಮೆ ಪ್ರಗತಿ ಆಗಿದೆಯೋ ಅಂತಹ ಪ್ರದೇಶಗಳ ಕಡೆ ಹೆಚ್ಚಿನ ಗಮನಹರಿಸುವಂತೆ ಸೂಚಿಸಿದ್ದಾರೆ. ನಿಗದಿತ ಕಾಲಮಿತಿಯಲ್ಲಿ ಪರಿಷ್ಕರಣಾ ಕಾರ್ಯಗಳನ್ನು ಪೂರ್ಣಗೊಳಿಸಲು ನಿರ್ದೇಶನ ನೀಡಿದ್ದಾರೆ. ಇದೇ ವೇಳೆ ಪರಿಷ್ಕರಣಾ ಕಾರ್ಯದ ಸಂಬಂಧ ಜಿಲ್ಲೆಯ ಮತದಾರರ ನೋಂದಣಾಧಿಕಾರಿಗಳು ಹಾಗೂ ಸಹಾಯಕ ಮತದಾರರ ನೋಂದಣಾಧಿಕಾರಿಗಳಲ್ಲಿ ಇದ್ದ ಗೊಂದಲಗಳು ಹಾಗೂ ಪ್ರಶ್ನೆಗಳಿಗೆ ಪರಿಹಾರಗಳನ್ನು ಸೂಚಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಮಳೆ ಕೊರತೆಯಿಂದಾಗಿ ಶೇಕಡಾ 3% ಮಾತ್ರ ಬಿತ್ತನೆಯಾಗಿದೆ ಎಂದು ಜಿಲ್ಲಾಧಿಕಾರಿ ಡಾ ಕೆಎನ್ ಅನುರಾಧ ತಿಳಿಸಿದ್ದಾರೆ. ಶೇಕಡಾ 66% ಮಳೆ ಕೊರತೆ ಇದ್ದು ಅಂತರ್ಜಲ ಕಡಿಮೆ ಆಗುತ್ತಿದೆ. ಈ ದಿಸೆಯಲ್ಲಿ ಬರ ಪರಿಸ್ಥಿತಿ ನಿಭಾಯಿಸಲು ನೀರಿನ ಬಳಕೆಗೆ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಕುಡಿಯುವ ನೀರನ್ನು ಖಾಸಗಿ ಕೊಳವೆ ಬಾವಿಗಳಿಂದ ಪಡೆಯಲು ಕ್ರಮ ಕೈಗೊಳ್ಳಲಾಗಿದೆ ಎಂದು ಹೇಳಿದ್ದಾರೆ. ಪ್ರತಿ ಹೋಬಳಿಗೊಬ್ಬರು ನೋಡಲ್ ಅಧಿಕಾರಿಗಳನ್ನು ನೇಮಿಸಿ ಪ್ರತಿ ವಾರ ಮಳೆ ಹಾಗೂ ನೀರಿನ ಸ್ಥಿತಿಗತಿಗಳ ವರದಿ ಸಲ್ಲಿಸುವಂತೆ ಸೂಚನೆ ನೀಡಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ರಾಜ್ಯದ ಇತರೆ ನಗರಗಳಲ್ಲಿ ಕ್ರೀಡಾ ಮೂಲಸೌಕರ್ಯ, ಕ್ರೀಡಾಂಗಣ ಹಾಗೂ ತರಬೇತಿ ಕೇಂದ್ರಗಳ ಕೊರತೆ ಕುರಿತು ಮೌಲ್ಯಮಾಪನ ಮಾಡುವುದು ಮತ್ತು ಅಗತ್ಯ ಸೌಲಭ್ಯ ಕಲ್ಪಿಸುವುದು ರಾಜ್ಯ ಸರ್ಕಾರದ ಜವಾಬ್ದಾರಿಯಾಗಿದೆ ಎಂದು ಕೇಂದ್ರ ಸರ್ಕಾರ ಸ್ಪಷ್ಟಪಡಿಸಿದೆ. ದಾವಣಗೆರೆ ಲೋಕಸಭಾ ಕ್ಷೇತ್ರದ ಸಂಸದೆ ಡಾ ಪ್ರಭಾ ಮಲ್ಲಿಕಾರ್ಜುನ್ ಸಂಸತ್ತಿನಲ್ಲಿ ಕೇಳಿದ ಪ್ರಶ್ನೆಗೆ ಕೇಂದ್ರ ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವಾಲಯ ಈ ಉತ್ತರ ನೀಡಿದೆ. ಸಂಸದರ ಪ್ರಶ್ನೆಗೆ ಉತ್ತರಿಸಿರುವ ಸಚಿವಾಲಯ, ಸಂವಿಧಾನದ ಪ್ರಕಾರ ಕ್ರೀಡೆ ಎಂಬುದು ರಾಜ್ಯ ಪಟ್ಟಿಗೆ ಸೇರಿರುವ ವಿಷಯವಾಗಿದೆ. ಹೀಗಾಗಿ ಕ್ರೀಡಾ ಸೌಲಭ್ಯಗಳ ಕೊರತೆಯನ್ನು ಗುರುತಿಸುವುದು ಮತ್ತು ಮೌಲ್ಯಮಾಪನ ಮಾಡುವ ಪ್ರಾಥಮಿಕ ಕರ್ತವ್ಯ ರಾಜ್ಯ ಸರ್ಕಾರದ್ದಾಗಿದೆ ಎಂದು ಸ್ಪಷ್ಟಪಡಿಸಿದೆ. ಕರ್ನಾಟಕ ಸೇರಿದಂತೆ ದೇಶದಾದ್ಯಂತ ಅನುಮೋದಿಸಲಾದ ಕ್ರೀಡಾ ಯೋಜನೆಗಳು, ಮಂಜೂರಾದ ಮೊತ್ತ, ಬಿಡುಗಡೆಯಾದ ಅನುದಾನ ಮತ್ತು ಕಾಮಗಾರಿಗಳ ಪ್ರಗತಿಯ ಸಂಪೂರ್ಣ ಮಾಹಿತಿ ಸಚಿವಾಲಯದ ಖೇಲೋ ಇಂಡಿಯಾ ಹಾಗೂ ಎನ್ಎಸ್ಡಿಎಫ್ ಸಾರ್ವಜನಿಕ ಡ್ಯಾಶ್ಬೋರ್ಡ್ನಲ್ಲಿ ಲಭ್ಯವಿದೆ ಎಂದು ಕೇಂದ್ರ ಸರ್ಕಾರ ಸ್ಪಷ್ಟಪಡಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮೇಕೆದಾಟು ಯೋಜನೆಗೆ ತಮಿಳುನಾಡಿನ ಅನುಮತಿ ಅಗತ್ಯವಿಲ್ಲ, ರಾಜ್ಯಸಭೆಯಲ್ಲಿ ಕೇಂದ್ರ ಸರ್ಕಾರ ಸ್ಪಷ್ಟನೆ. ಮಹದಾಯಿ ಮೇಕೆದಾಟು ರಾಜ್ಯದ ಕುಡಿಯುವ ನೀರಿನ ಸ್ಥಿತಿಗತಿ ಕುರಿತು ನವದೆಹಲಿಯಲ್ಲಿ ಕಾನೂನು ತಜ್ಞರೊಂದಿಗೆ ಮುಖ್ಯಮಂತ್ರಿ ಸಭೆ. ರಾಜ್ಯದಲ್ಲಿ 5 ಲಕ್ಷ ಜನರಿಗೆ ಉದ್ಯೋಗ ಖಾತ್ರಿ, 1,50,000 ಮಾನವ ದಿನ ಸೃಜನೆಗೆ ಸಿದ್ಧತೆ, ಸಚಿವ ಈಶ್ವರ್ ಖಂಡ್ರೆ. ದಸರಾದಲ್ಲಿ ಕಂಬಳ ಆಯೋಜನೆ ಕುರಿತು ಮುಖ್ಯಮಂತ್ರಿಗಳ ನಿರ್ಧಾರವೇ ಅಂತಿಮ, ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ. ಹಾಗೂ ಮಂಡ್ಯದಲ್ಲಿ ಆಧಾರ್ ಕೇಂದ್ರ ಸ್ಥಾಪಿಸಲು ಕೇಂದ್ರ ಸರ್ಕಾರ ಅನುಮೋದನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.
1: ಆಕಾಶವಾಣಿ
2: 3 ಕಾಲೇಜ್ನಲ್ಲಿ
1: ಚಿಂತಿಸಬೇಡಿ,
2: ಫೀಸ್ ನೋಡು. ಏನ್ ಸಮಾಚಾರ?
3: ಏನಾಯ್ತು?
1: ಫೀಸ್ ನ ಟೆನ್ಷನ್.
2: ರಾಹುಲ್ ನ ಬ್ಯಾಂಕ್ ಅಕೌಂಟ್ ಇದೆಯಲ್ಲ, ಸೊ ರಸ್ತೆ ಕ್ಲಿಯರ್. ಬ್ಯಾಂಕ್ ನಿಂದ ಅಗತ್ಯ ಇರುವವರಿಗೆ ಸ್ಟೂಡೆಂಟ್ ಎಜುಕೇಶನ್ ಲೋನ್ ಈಸಿಲಿ ಸಿಗುತ್ತೆ, ಅದರಲ್ಲೂ 4 ಲಕ್ಷ ರೂಪಾಯಿ ವರೆಗೆ ನೋ ಕೊಲೆಟ್ರಲ್. ಅದೆಲ್ಲಿ ಸ್ವೀಟ್ಸ್?
4: ಆರ್ಬಿಐ ಹೇಳುತ್ತೆ,
5: ಪ್ರಾರಂಭಿಸಿ ಸರಿಯಾಗಿ, ಫೈನಾನ್ಷಿಯಲಿ ಸ್ಮಾರ್ಟ್ ಆಗಿ.

ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ ಎಫ್ಎಂ ತರಂಗಾಂತರ 102.1 ಮೆಗಾಹರ್ಟ್ಸ್ಗಳು. ಈಗ ವೇಳೆ ಸರಿಯಾಗಿ 6:51. ರೈತ ಬಾಂಧವರ ಕಾರ್ಯಕ್ರಮ ಕೃಷಿ ರಂಗ.

0: ಇವತ್ತಿನ ಕೃಷಿ ರಂಗ ಕಾರ್ಯಕ್ರಮ ಕೇಳುತ್ತಿರುವ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ರೈತ ಬಾಂಧವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ತಾವು ಆಲಿಸಲಿದ್ದೀರಿ ನವಣೆಯ ಸಂರಕ್ಷಣೆ ಮತ್ತು ಮೌಲ್ಯವರ್ಧನೆ. ಈ ವಿಷಯ ಕುರಿತು ತಜ್ಞರಾದ ಡಾಕ್ಟರ್ ಉದಯ್ಕುಮಾರ್ ನಿಡೋಣಿ ಅವರೊಂದಿಗೆ ಸಂದರ್ಶನವನ್ನು ನಿರ್ವಹಣೆ ವೆಂಕಟೇಶ್ ಬೇವಿನ ಬಿಂಚಿ. ನಂತರ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು ಕೇಳಲಿದ್ದೀರಿ. ಕೊನೆಗೆ ಪೇಟೆ ದಾಣೆ ಆಲಿಸಬಹುದು. ಮೊದಲಿಗೆ ಕೇಳೋಣ ನವಣೆಯ ಸಂರಕ್ಷಣೆ ಮತ್ತು ಮೌಲ್ಯವರ್ಧನೆ. ಈ ವಿಷಯ ಕುರಿತು ತಜ್ಞರಾದ ಡಾಕ್ಟರ್ ಉದಯ್ಕುಮಾರ್ ನಿಡೋಣಿ ಅವರೊಂದಿಗೆ ಸಂದರ್ಶನವನ್ನು
1: ಕೇಳುಗರೇ ನಮಸ್ಕಾರ. ಕೇಳುಗರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ನವಣೆಯ ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆ ಕುರಿತು ನಮ್ಮ ರೈತರಿಗೆ ಮತ್ತು ಕೇಳುಗರಿಗೆ ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ಜೊತೆ ಇವತ್ತು ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಕೃಷಿ ತಾಂತ್ರಿಕ ಮಹಾವಿದ್ಯಾಲಯದ ತಜ್ಞರಾದಂಥ ಡಾಕ್ಟರ್ ಉದಯ್ಕುಮಾರ್ ನಿಡೋಣಿ ಅವರು ನಮ್ಮೊಂದಿಗಿದ್ದಾರೆ. ಅವರಿಂದ ಈ ವಿಚಾರವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನು ಮಾಡಿಕೊಳ್ಳೋಂಥ. ನಮಸ್ಕಾರ ಡಾಕ್ಟರ್ ಉದಯ್ಕುಮಾರ್ ಅವರೇ.
2: ನಮಸ್ಕಾರ.
1: ಹೇಳಿ, ಮೊದಲನೇದಾಗಿ ನವಣೆಯ ಸಂಸ್ಕರಣೆ ಬಗ್ಗೆ ಹೇಳಿ, ಏನಿದು ಸಂಸ್ಕರಣೆ ಅಂದರೆ?
2: ನವಣೆ ಅನ್ನೋದು ಒಂದು ಮಹತ್ವವಾದ ಧಾನ್ಯ. 9 ಸಿರಿಧಾನ್ಯಗಳಲ್ಲಿ ಇದು ಒಂದು ಪ್ರಮುಖವಾದ ಧಾನ್ಯವಾಗಿದೆ. ಅದು ಈ ಒಂದು ನಮ್ಮ ಭಾಗದಲ್ಲಿ ಹೆಚ್ಚು ಬೆಳೆಯನ್ನು ಒಂದು ಬೆಳೀತಾ ಇರುವಂಥ ಈ ಸಿರಿಧಾನ್ಯ ಬಹಳ ಮಹತ್ವದ್ದಾಗಿದೆ. ಯಾಕಂತಂತಂದರೆ ಮೊದಲಿನಿಂದನೂ ಏನು ನಾವು ನಮ್ಮ ಅಜ್ಜ ಅಜ್ಜಿ ಆ ಒಂದು ಕಾಲದಿಂದಲೂ ಸಾಕಷ್ಟು ಈ ನವಣೆಯನ್ನು ಉಪಯೋಗ ಮಾಡ್ತಾಯಿದ್ರು, ಬೆಳೀತಾಯಿದ್ರು, ಉಪಯೋಗ ಮಾಡ್ತಾಯಿದ್ರು. ಆದ್ದರಿಂದ ಅವರ ಒಂದು ಆರೋಗ್ಯದ ಒಂದು ಮಟ್ಟ ಏನಿತ್ತು ಅದು ಬಹಳ ಚೆನ್ನಾಗಿರ್ತಿತ್ತು. ಈಗಿನ ಒಂದು ಪರಿಸ್ಥಿತಿಯಲ್ಲಿ ನಾವು ಏನು ಈ ಒಂದು ಗೋಧಿ ಮತ್ತು ಅಕ್ಕಿಯ ಒಂದು ಆಹಾರ ಪದ್ಧತಿಗೆ ನಾವು ಏನು ಒಗ್ಕೊಂಡಿದ್ದೀವಿ, ಅದರಿಂದ ಸಾಕಷ್ಟು ನಾವು ಬೇರೆ ಬೇರೆ ರೋಗಗಳಿಗೆ ತುತ್ತಾಗ್ತಾ ಇದ್ದೀವಿ. ಮತ್ತು ಏನು ನಮ್ಮಲ್ಲಿ ರೋಗ ನಿರೋಧಕ ಶಕ್ತಿ ಇದೆ, ಆ ರೋಗ ನಿರೋಧಕ ಶಕ್ತಿ ಕಮ್ಮಿ ಆಗಿರುವುದು ಕಂಡು ಬರ್ತಾ ಇದೆ. ಅಂಥ ಒಂದು ಪರಿಸ್ಥಿತಿಯಲ್ಲಿ ಈ ನವಣೆ ಬಹಳ ಒಂದು ಆರೋಗ್ಯದಾಯಕ ಮತ್ತು ಆರೋಗ್ಯವನ್ನು ವರ್ಧಿಸುವಂತಹ ಒಂದು ಧಾನ್ಯ ಅಂತ ಹೇಳ್ಬೋದು. ಇದರಲ್ಲಿ ಸಾಕಷ್ಟು ಪ್ರಮಾಣದ ಏನು ನಾವು ಈಗ ನಮ್ಮ ಆರೋಗ್ಯಕ್ಕೆ ಬೇಕಾಗಿರುವಂತಹ ಒಂದು ಏನು ಫೈಬರ್ ಅಂತೀವಿ, ಆ ಫೈಬರ್ ಆಗಿರ್ಬೋದು ಅಥವಾ ಪ್ರೋಟೀನ್ ಆಗಿರ್ಬೋದು ಮತ್ತು ಇದರಲ್ಲಿರುವಂತಹ ಕ್ಯಾಲ್ಸಿಯಮ್ಮು, ಐರನ್ನು ಮತ್ತು ಸಾಕಷ್ಟು ಪ್ರಮಾಣದ ಫ್ಯಾಟಿ ಆಸಿಡ್ಸ್ ಅಂತೀವಿ, ಅವು ಅಮೈನೋ ಆಸಿಡ್ಸ್ ಇದ್ದಾವೆ. ಇವೆಲ್ಲವೂ ಬಹಳ ಒಂದು ನಮ್ಮ ಒಂದು ಆರೋಗ್ಯಕ್ಕೆ ಅತಿ ಉಪಯೋಗಕಾರಿಯಾಗಿದೆ. ಇದರಿಂದ ನಮ್ಮಲ್ಲಿ ಒಂದು ಏನು ಆರೋಗ್ಯವನ್ನು ವರ್ಧಿಸಿ ಮತ್ತು ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡುವಲ್ಲಿ ಇದು ಬಹಳ ಸಹಾಯಕಾರಿ ಆಗ್ತದೆ. ಅದರಂತೆ ನಾವು ಈ ನವಣೆಯನ್ನು ನಾವು ಹೇಗೆ ಸಂಸ್ಕರಣೆ ಮಾಡಬೇಕು ಅಂತ ಒಂದು ಸಂದರ್ಭವನ್ನು ನೋಡಿದಾಗ, ಸ್ವಲ್ಪ ಇದು ಹಿಂದಿನ ಕಾಲದಿಂದ ಮನೆಯಲ್ಲೇ ಮಾಡಿ ಒಂದು ಕುಟ್ಟುವಂತಹ ಒಂದು ಪದ್ಧತಿಯನ್ನು ಅಳವಡಿಸಿಕೊಂಡಿದ್ದರು. ಆದರೆ ತದನಂತರ ಅದನ್ನು ಈಗ ಯಾರ ಮನೆಯಲ್ಲೂ ಅದನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇಲ್ಲ. ಆದ್ದರಿಂದ ಈ ಸಂಸ್ಕರಣೆ ಮಾಡುವಂಥ ಒಂದು ಏನು ಅಂಗಿದೆ ಇದು ಬಹಳ ಒಂದು ಪ್ರಮುಖವಾದ ಪಾತ್ರವನ್ನು ವಹಿಸ್ತಾ ಇದೆ. ಈ ಒಂದು ಸಂಸ್ಕರಣೆಯಲ್ಲಿ ನಮ್ಮ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರಿನಲ್ಲಿ ಸಂಸ್ಕರಣೆ ಮತ್ತು ಆಹಾರ ತಂತ್ರಜ್ಞಾನ ವಿಭಾಗದಲ್ಲಿ ಸಾಕಷ್ಟು ಇದರ ಸಂಸ್ಕರಣೆ ಬಗ್ಗೆ, ನವಣೆಯ ಸಂಸ್ಕರಣೆ ಬಗ್ಗೆ ಸಾಕಷ್ಟು ಒಂದು ಅಭ್ಯಾಸವನ್ನು ಮಾಡಲಾಗಿದೆ. ಅದಕ್ಕೆ ಬೇಕಾಗುವಂಥ ಸಣ್ಣ ಸಣ್ಣ ಒಂದು ಉಪಕರಣವನ್ನು ಸಹ ಇಲ್ಲಿ ಅಭಿವೃದ್ಧಿಪಡಿಸಲಾಗಿದೆ. ಅದನ್ನು ನಾವು ಈ ಸಿಪ್ಪೆಯನ್ನು ತೆಗೆದರೆ ಅದನ್ನು ಸಂಸ್ಕರಣೆ ಮಾಡಿದಂತೆ ಅರ್ಥ. ಈಗ ಸಾಮಾನ್ಯವಾಗಿ ಅದನ್ನೇನು ನಾವು ರಾಶಿ ಮಾಡಿದ ನಂತರ ಅದನ್ನು ಏನು ಚೀಲದಲ್ಲಿ ತುಂಬುತ್ತೀವಿ, ಅದಾದ ನಂತರ ಅದು ಯಾವಾಗ ಮಾರುಕಟ್ಟೆಗೆ ಬಂದು ಅದನ್ನು ನಾವೇನು ತಿನ್ನುವ ಒಂದು ಪದಾರ್ಥವನ್ನು ಮಾಡಬೇಕಾದಾಗ ಅದನ್ನು ಸಂಸ್ಕರಣೆ ಮಾಡಬೇಕಾಗ್ತದೆ. ಈಗ ಹೆಂಗೆ ನಾವು ಈ ಅಕ್ಕಿಯನ್ನು ಮೇಲಿನ ಒಂದು ಸಿಪ್ಪೆಯನ್ನು ತೆಗಿಬೇಕು, ಅದೇ ರೀತಿಯಾಗಿ ಈ ಒಂದು ನವಣೆ ಮೇಲಿರುವ ಸಿಪ್ಪೆಯನ್ನು ತೆಗೆದ ನಂತರವೇ ಅದನ್ನು ನಾವು ಊಟ ಮಾಡಬಹುದಾಗಿದೆ.
1: ಅಕ್ಕಿಯಾಗಿ
2: ಮಾರ್ಪಡಿಸುವಂತಹ ಒಂದು ಕ್ರಿಯೆ ಸಂಸ್ಕರಣೆ ಅಂತ ಹೇಳಬಹುದು.
1: ಈಗ 1 ಕ್ವಿಂಟಾಲ್ ನವಣೆಯನ್ನು ನಾವು ಸಂಸ್ಕರಣೆ ಮಾಡಿದರೆ ಎಷ್ಟು ಕೆಜಿ ಅಕ್ಕಿ ಬರುತ್ತೆ?
2: ಅದು ಸಾಮಾನ್ಯವಾಗಿ ಈ ಏನು ಸಂಸ್ಕರಣೆ ಮಾಡಿದ ನಂತರ ಎಷ್ಟು ಪರ್ಸೆಂಟ್ ನಮಗೆ ಲಭ್ಯ ಆಗ್ತದೆ ಅಂತಂದರೆ ಅದು ಕಾಳಿನ ಗುಣಮಟ್ಟದ ಮೇಲೆ ನಿರ್ಭರ ಆಗಿರ್ತದೆ. ಅಂಥ ಒಂದು ಪರಿಸ್ಥಿತಿಯಲ್ಲಿ ನಾವು ನೋಡಿದಾಗ

0: ಎವರೇಜ್ ಒಂದು ಏನು ಗುಣಮಟ್ಟ ಇತ್ತಂತಂದ್ರೆ 60-75% ತನೂ ಸಹ ನಾವು ನವಣೆಯನ್ನ ನವಣೆ ಅಕ್ಕಿಯನ್ನ ಪಡೆಯಬಹುದಾಗಿದೆ.
1: ಈಗ ರೈತರು ಎರಡು ನವಣೆಯನ್ನ ಸಂಸ್ಕರಣೆ ಮಾಡಿದ ಮೇಲೆ ಎರಡು ಬರ್ತವೆ, ಒಂದು ನವಣೆ ಹೊಟ್ಟು ಬರುತ್ತೆ, ಇನ್ನೊಂದು ಅಕ್ಕಿ ಬರುತ್ತೆ. ಇಲ್ಲಿ ಎರಡೂ ಉಪಯೋಗ ಆಗತ್ತವೆ ಅಂತಾರೆ. ಅಕ್ಕಿ ಅಂತೂ ಸಾಮಾನ್ಯವಾಗಿ ಊಟ ಮಾಡಲಿಕ್ಕೆ ಬೇರೆ ಬೇರೆ ಐಟಮ್ಗಳನ್ನು ಮಾಡಲಿಕ್ಕೆ ಮಾಡ್ತಾರೆ. ಈ ಹೊಟ್ಟು ಬರುತ್ತೆ ನವಣೆ ಹೊಟ್ಟು, ಅದನ್ನು ಅದಕ್ಕೆ ಬಳಸ್ಬೋದು ಅಂತಿತ್ತ?
0: ಅದನ್ನು ಸಾಮಾನ್ಯವಾಗಿ ನಾವು ಈ ಏನು ಕೆಟಲ್ ಫೀಡ್ ಅತ್ತೀವಿ, ಈ ದನಕರುಗಳಿಗೆ ಆಹಾರವಾಗಿ ಅದನ್ನು ಉಪಯೋಗಿಸ್ಬೋದು. ಇದರಿಂದ ನಮ್ಮಲ್ಲಿಯೂ ಸಹ ಇದರ ಬಗ್ಗೆ ಒಂದಿಷ್ಟು ಅಭ್ಯಾಸ ಮಾಡಲಾಗಿ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಇರುವಂಥ ಒಂದು ಏನು ಡೈರಿ ಇದೆ, ಅಲ್ಲಿಯೂ ಸಹ ನಮ್ಮ ಒಂದು ಈ ಹೊಟ್ಟನ್ನು ಕೊಟ್ಟು ನೋಡಿದಾಗ ಈವನ್ ಒಳ್ಳೆಯ ಹಾಲು ಕೊಡುವ ಪ್ರಮಾಣವು ಇದರಲ್ಲಿ ಹೆಚ್ಚಿಗೆ ಆಗಿದ್ದು ಕಂಡುಬಂದಿದೆ.
1: ಈಗ ನವಣೆಯ ಸಂಸ್ಕರಣೆಗೆ ಬಂದಾಗ ರೈತರು ಒಂದು ಕ್ವಿಂಟಾಲ್ ನವಣೆಯನ್ನು ನೇರವಾಗಿ ಮಾರ್ಕೆಟಿಗೆ ಹೋದ ಮಾರಿದರೆ ಭಾಳಷ್ಟು ಕಡಿಮೆ ರೇಟು, 2,000-2,500 ಭಾಳಷ್ಟು ಅಷ್ಟೇ ಬರುತ್ತೆ ರೇಟು. ಆದರೆ ಅದನ್ನೇ ಒಂದು ಸಂಸ್ಕರಣೆ ಮಾಡಿ ಅಕ್ಕಿಯನ್ನು ಮಾಡಿ ಮಾರಿದರೆ ಎಷ್ಟು ಲಾಭ ಪಡ್ಕೋಬೋದು ರೈತರು?
0: ಪ್ರಮುಖವಾದ ಅಂಶ ಅಂತಂದರೆ ಎಲ್ಲ ರೈತರು ತಾವು ಯಾವುದೇ ರೀತಿಯ ಸಂಸ್ಕರಣೆ ಮಾಡಲಿಕ್ಕೆ ತಯಾರಾಗಿಲ್ಲ. ಆದ್ದರಿಂದ ರೈತರು ಸ್ವಲ್ಪ ಒಂದು ರೈತರಾಗಿರ್ಬೋದು, ರೈತ ಮಕ್ಕಳಾಗಿರ್ಬೋದು ಅಥವಾ ಯುವಕರಾಗಿರ್ಬೋದು, ಅವರು ಒಂದು ಹೆಜ್ಜೆ ಮುಂದಿಟ್ಟು ಈ ಒಂದು ಏನು ನವಣೆ ಇದೆ ಇದನ್ನು ಸಂಸ್ಕರಣೆ ಮಾಡಿ, ಸಂಸ್ಕರಣೆ ಮಾಡಬೇಕಾದಂಥ ಏನು ವಿಧಾನಗಳನ್ನು ಅನುಸರಿಸೋದಾಗಲಿ ಅಥವಾ ಆ ಯಂತ್ರಗಳನ್ನು ತಮ್ಮದೇ ಆದಂಥ ಹಳ್ಳಿಗಳಲ್ಲಿ ಪಟ್ಟಣಗಳಲ್ಲಿ ಅಳವಡಿಸಿಕೊಂಡು ಆ ಒಂದು ನವಣೆಯನ್ನು ಸಂಸ್ಕರಣೆ ಮಾಡಿದರೆ, ಈಗ ನಾವು ಹೇಳಿದ್ವಿ ಒಂದು ಕ್ವಿಂಟಲ್ ಅಕ್ಕಿಗೆ 70-75% ಅಕ್ಕಿ ಬರ್ತದಂತ, ಈಗ ನಾವು ಒಂದು ಕ್ವಿಂಟಲ್ ಮಾರುಕಟ್ಟೆಯಲ್ಲಿ ಭಾಳಷ್ಟು ಅಂತಂದರೆ 2,300-2,500 ಮಾತ್ರ ಅವರಿಗೆ ಲಭ್ಯ ಆಗ್ತದೆ. ಅದನ್ನು ನಾವು ಕನ್ವರ್ಟ್ ಮಾಡಿ ಈಗ 75% ಅಕ್ಕಿಯನ್ನು ನಾವು ಮಾರುಕಟ್ಟೆಗೆ ತೆಗೆದುಕೊಂಡು ಹೋದರೆ ಮಿನಿಮಮ್ ಆಗಿ ಅವರಿಗೆ 7,500-8,500 ರೂಪಾಯಿ ತನೂ ಅವರಿಗೆ ಮಾರುಕಟ್ಟೆಯಲ್ಲಿ ಅದರ ದರ ಸಿಗ್ತದೆ.
1: ಅಂದರೆ ಸುಮಾರು 70-80 ರೂಪಾಯಿ ಕೆಜಿ ನವಣೆ ಅಕ್ಕಿಗಳು ಮಾರ್ತವೆ,
0: ಅಕ್ಕಿಗಳನ್ನು ಮಾರ್ತವೆ. ಇದರಿಂದ ಅವರಿಗೆ ಸಾಕಷ್ಟು ಲಾಭ ಆಗ್ತದೆ. ಅದೇ ರೀತಿಯಾಗಿ ನಮ್ಮಲ್ಲಿ ಅವರಿಗೆ ಒಂದು ಈ ಸಂಸ್ಕರಣೆ ಮಾಡಲಿಕ್ಕೆ ಬೇಕಾಗಿರುವಂತಹ ಒಂದು ವ್ಯವಸ್ಥೆಯನ್ನು ನಾವು ಇಲ್ಲಿ ಕಲ್ಪಿಸಿಕೊಟ್ಟಿದ್ವಿ. ನಮ್ಮ ಯೂನಿವರ್ಸಿಟಿಯಲ್ಲಿ ಅವರು 1 ಕ್ವಿಂಟಲ್ ತರ್ಬೋದು, 1 ಟನ್ನೂ ತರ್ಬೋದು, ತಂದು ಮಾಡಿಕೊಂಡು ತಮ್ಮದೇ ಆದಂಥ ಒಂದು ಏನು ಪ್ಯಾಕೆಟ್ನಲ್ಲಿ 1 ಕೆಜಿ, 2 ಕೆಜಿ, 5 ಕೆಜಿ ಅಂತ ಪ್ಯಾಕೇಜಿಂಗ್ ಮಾಡಿಕೊಂಡು ಪ್ಯಾಕೇಜಿಂಗ್ ಮಾಡಿ ಕೊಡುವ ವ್ಯವಸ್ಥೆಯು ನಮ್ಮ ಒಂದು ವಿಶ್ವವಿದ್ಯಾಲಯದಲ್ಲಿ ನಾವು ಮಾಡಿಕೊಂಡಿದ್ದೀವಿ. ಇದರ ಲಾಭವನ್ನು ಪಡ್ಕೊಂಡು ಯುವಕರು ಮುಂದೆ ಬಂದಲ್ಲಿ ಡೆಫಿನೆಟ್ ಆಗಿ ನಮ್ಮ ವಿಶ್ವವಿದ್ಯಾಲಯ ಅವರಿಗೆ ಎಲ್ಲ ರೀತಿಯ ಸಹಕಾರ ಸಹಾಯವನ್ನು ಮಾಡಲಿಕ್ಕೆ ಸಿದ್ಧದ ಅಂತ ಈ ಒಂದು ಸಂದರ್ಭದಲ್ಲಿ ಇಷ್ಟಪಡ್ತೇನೆ.
1: ಹೇಗೆ ನಿಮ್ಮ ಒಂದು ವಿಶ್ವವಿದ್ಯಾಲಯದಲ್ಲಿ ಆಹಾರ ಸಂಸ್ಕರಣಾ ಘಟಕದಲ್ಲಿ ಯಾವ ರೀತಿ ಸಂಸ್ಕರಣೆ ನಡೆಯುತ್ತೆ, ತಾಸಿಗೆ ಎಷ್ಟು ಸಂಸ್ಕರಣೆ ಕೆಪ್ಯಾಸಿಟಿ ಒಂದು ನಿಮ್ಮದು ಮಷಿನ್ಗಳನ್ನು ಹಾಕಿದಿರಿ, ಇದೇ ರೀತಿ ರೈತರು ತಮ್ಮ ಸಣ್ಣ ಪ್ರಮಾಣದಲ್ಲಿ ಹಳ್ಳಿ ಮಟ್ಟದಲ್ಲಿ ಹಾಕ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ ಅಂತೀರಾ ಹೇಗೆ?
0: ಈ ಒಂದು ಪ್ರಶ್ನೆಗೆ ಹೇಳಬೇಕಂತಂದರೆ ನಮ್ಮ ವಿಶ್ವವಿದ್ಯಾಲಯ ಸುಮಾರು 10 ವರ್ಷದಿಂದ ಈ ಒಂದು ನವಣೆಯ ಅಥವಾ ಸಿರಿಧಾನ್ಯಗಳ ಸಂಸ್ಕರಣೆಯಲ್ಲಿ ಕೆಲಸವನ್ನು ಮಾಡ್ತಾ ಇದೆ. ಆ ಒಂದು ನಿಟ್ಟಿನಲ್ಲಿ ಸಾಕಷ್ಟು ಇದರ ಬಗ್ಗೆ ಅಭ್ಯಸಿಸಿ ಇದಕ್ಕೆ ಈ ಸಂಸ್ಕರಣೆಗೆ ಬೇಕಾಗಿರುವಂತಹ ಒಂದು ಏನು ಸಿಪ್ಪೆ ತೆಗೆಯುವ ಯಂತ್ರ ಇದೆ, ಅದನ್ನು ಸಹ ರಬ್ಬರ್ ರೋಲ್ ಮಾದರಿಯ ಸಿಪ್ಪೆ ತೆಗೆಯುವ ಯಂತ್ರವನ್ನು ಇಲ್ಲಿ 100 ಕಿಲೋದಿಂದ 200 ಕಿಲೋ ಸಾಮರ್ಥ್ಯದ್ದು 1 ಗಂಟೆಗೆ ಅಂಥ ಒಂದು ಸುಲಭ ಒಂದು ದರದಲ್ಲಿಯೂ ಅದನ್ನು ಪಡ್ಕೊಂಡು ರೈತರು ಇದನ್ನು ಉಪಯೋಗ ಮಾಡಿಕೊಂಡು ಸಂಸ್ಕರಣೆ ಮಾಡಿ ಮಾರುಕಟ್ಟೆಗೆ ಒಯ್ಯುವಂಥ ಒಂದು ಸಾಧನವನ್ನು ನಾವು ಮಾಡಿದ್ದೇವೆ. ಅದರಂತೆ ಇದನ್ನು ನಮ್ಮ ಒಂದು ವಿಶ್ವವಿದ್ಯಾಲಯದಲ್ಲಿ ರೈತರು ತಾವು ತೆಗೆದುಕೊಂಡು ಬಂದಂಥ ಏನು ಬೆಳೆಯನ್ನಿದೆ ಅವುಗಳನ್ನು ನಾವು ಸಂಸ್ಕರಣೆ ಮಾಡಿ ಅವುಗಳನ್ನು ಪ್ಯಾಕೆಟ್ ಮಾಡಿ ಕೊಡುವಂತಹ ವ್ಯವಸ್ಥೆಯೂ ಇದೆ. ಇದನ್ನು ಮಾಡ್ಕೊಂತ ನಾವು ರೈತರಿಗೆ ಸಾಕಷ್ಟು ರೈತರಿಗೆ ಸಹಾಯವನ್ನು ಮಾಡ್ತಾ ಇದ್ದೀವಿ. ಅದೇ ರೀತಿಯಾಗಿ ನಾವು ಇನ್ನೂ ಒಂದು ಹೆಚ್ಚಿನ ಒಂದು ಹೆಜ್ಜೆ ಇಟ್ಟು ಸುಮಾರು 1,000 ಕೆಜಿ ಪ್ರತಿ ಗಂಟೆಗೆ ಮಾಡುವಂಥ ಸಾಮರ್ಥ್ಯದ ಒಂದು ಸಿರಿಧಾನ್ಯ ಸಂಸ್ಕರಣಾ ಘಟಕವನ್ನು ನಾವು ಇಲ್ಲಿ ರಾಯಚೂರದಲ್ಲಿ ಸ್ಥಾಪಿಸಿದ್ದೀವಿ. ಅದೇ ರೀತಿಯಾಗಿ ನಾವು ಕಲಬುರಗಿ ಮತ್ತು ಹಗರಿಯಲ್ಲಿಯೂ ಸಹ 500 ಕೆಜಿ ಪ್ರತಿ ಗಂಟೆಗೆ ಸಂಸ್ಕರಣೆ ಮಾಡುವಂಥ ಸಾಮರ್ಥ್ಯದ ಸಿರಿಧಾನ್ಯಗಳ ಸಂಸ್ಕರಣಾ ಘಟಕಗಳನ್ನು ಹಾಕ್ಕೊಂಡಿದ್ವಿ. ಇದರಿಂದ ಸಾಕಷ್ಟು ಬೀದರ್ದಿಂದ ಬಳ್ಳಾರಿ ತನ ಯಾವುದೇ ರೈತರಿಗೂ ಅನುಕೂಲವಾಗಂಗೆ, ಎಲ್ಲ ರೈತರಿಗೂ ಅನುಕೂಲವಾಗಂಗೆ ಅವರಿಗೆ ಈ ಒಂದು ಏನು ಘಟಕಗಳನ್ನು ಸ್ಥಾಪಿಸಿದ್ವಿ, ಅದರ ಸೌಲಭ್ಯ ದೊರೀಲಿ ಅಂಥೇಳಿ ಇವುಗಳನ್ನು ಸ್ಥಾಪಿಸಿದ್ವಿ. ಅದರ ಅನುಕೂಲವನ್ನು ಪಡೆದುಕೋಬೇಕು, ಸದುಪಯೋಗವನ್ನು ಪಡೆದುಕೋಬೇಕಂತ ಈ ಒಂದು ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಅದೇ ರೀತಿಯಾಗಿ ಈಗ ಯಾರು ಯುವಕರು ತಮ್ಮದೇ ಆದಂಥ ಒಂದು ಸಣ್ಣ ಪ್ರಮಾಣದ ಒಂದು ಘಟಕವನ್ನು ಸ್ಥಾಪಿಸಬೇಕು ಅಂತ ಮುಂದೆ ಬಂದಲ್ಲಿಯೂ ಸಹ ಈ ಒಂದು ಏನು ಈ ರಬ್ಬರ್ ರೋಲ್ ಮಾದರಿದಾಗಿರ್ಬೋದು ಅಥವಾ ಇನ್ನೊಂದು ಸೆಂಟ್ರಿಫ್ಯೂಗಲ್ ಮಾದರಿದಾಗಿರ್ಬೋದು ಅಂತ ಒಂದು ಸಿಪ್ಪೆ ತೆಗೆದು ಸಂಸ್ಕರಣೆ ಮಾಡಿಕೊಂಡು 1 ಕೆಜಿ ಅಥವಾ 2 ಕೆಜಿ ತಮ್ಮದೇ ಆದಂಥ ಹಳ್ಳಿಯಲ್ಲಿ ಅವುಗಳನ್ನ ಪ್ಯಾಕೆಟ್ ಮಾಡಿ ತಮ್ಮದೇ ಆದಂಥ ಹಳ್ಳಿಯಲ್ಲಿಯೂ ಸಹ ಅವತನ್ನು ಸ್ವಲ್ಪ ಹೆಚ್ಚಿನ ದರದಲ್ಲಿ ಮಾರಾಟ ಮಾಡಿಕೊಂಡು ಹೆಚ್ಚಿನ ಲಾಭವನ್ನು ಪಡ್ಕೋಬಹುದು. ಅದಕ್ಕೆ ಬೇಕಾಗುವ ಎಲ್ಲ ಒಂದು ತಾಂತ್ರಿಕ ಸಲಹೆಯನ್ನು ನಮ್ಮ ವಿಶ್ವವಿದ್ಯಾಲಯ ಕೊಡಲಿಕ್ಕೆ ಯಾವಾಗಾದರೂ

0: ಹೋಗ್ತಾಯಿರಿದೆ.
1: ಅಂದಾಜು ಒಂದು ಸಣ್ಣ ಪ್ರಮಾಣದಲ್ಲಿ ಒಬ್ಬ ರೈತ ಹಳ್ಳಿಯಲ್ಲಿ ಹಾಕೋಬೇಕಾದ್ರೆ ಸಣ್ಣ ಪ್ರಮಾಣದಲ್ಲಿ ಎಷ್ಟು ರೊಕ್ಕವನ್ನು ದುಡ್ಡನ್ನು ಇನ್ವೆಸ್ಟ್ ಮಾಡಬೇಕಾಗತ್ತೆ ಈ ಸಂಸ್ಕರಣಾ ಘಟಕಗಳಿಗೆ?
0: ಇದಕ್ಕೆ ಸಾಮಾನ್ಯವಾಗಿ ಇದರಲ್ಲಿ ಒಂದು 3-4 ಯಂತ್ರಗಳು ಬೇಕಾಗ್ತವೆ. ಮೊದಲನೇದಾಗಿ ಒಂದು ಏನು ಪ್ರೀ ಕ್ಲೀನರ್ ಅಂತ ಹೇಳ್ತೀವಿ, ಆ ಪ್ರೀ ಕ್ಲೀನರ್ ಮತ್ತು ಗ್ರೇಡರ್ ನಂತರ ಅದನ್ನು ಡಿ ಸ್ಟೋನಿಂಗ್ ಮಾಡಬೇಕಾಗ್ತದೆ. ಸಣ್ಣ ಸಣ್ಣ ಕಲ್ಲುಗಳಿರ್ತವೆ, ಅವುಗಳನ್ನು ಬೇರ್ಪಡಿಸಬೇಕಾಗ್ತದೆ. ಅದಾದ ನಂತರ ಈ ಸಿಪ್ಪೆ ಸುಲಿಯುವ ಯಂತ್ರಕ್ಕೆ ಹಾಕಬೇಕಾಗ್ತದೆ. ಆ ಸಿಪ್ಪೆ ಸುಲಿದ ನಂತರ ಅದನ್ನು ಒಂದು ಗ್ರಾವಿಟಿ ಸಪರೇಟರ್ ಮಾಡಿ ಯಾವುದೇ ಸಿಪ್ಪೆ ಸುಲಿಲಾರದು ಮತ್ತು ಸಿಪ್ಪೆ ಸುಲಿದಂತಹ ಅಕ್ಕಿಯನ್ನು ಬೇರ್ಪಡಿಸಿ ಅದನ್ನು ನಂತರ ಪ್ಯಾಕಿಂಗ್ ಮಾಡ್ಕೊಳ್ಳಿಕ್ಕೆ ತಯಾರು ಮಾಡ್ಕೋಬೇಕಾಗ್ತದೆ. ಈ ಒಂದು ಕಂಪ್ಲೀಟ್ ಯಂತ್ರದ ಒಂದು ವ್ಯವಸ್ಥೆಯನ್ನು ಮಾಡಲಿಕ್ಕೆ ಸರಿಸುಮಾರು 3-4 ಲಕ್ಷ ರೂಪಾಯಿದಷ್ಟು ಖರ್ಚು ಬರ್ತದೆ. ಇದರಿಂದ ಅವರು ಸರಿಸುಮಾರು 500 ಕೆಜಿ ಪ್ರತಿದಿನ ಒಂದು 1/2 ಟನ್ನನ್ನು ಅಷ್ಟು ಅವರು ಸಿರಿಧಾನ್ಯಗಳನ್ನಾಗಲಿ ಅಥವಾ ಈ ನವಣೆ ಆಗಲಿ ಬೇರೆ ಬೇರೆ ಸಿರಿಧಾನ್ಯಗಳನ್ನಾಗಲಿ ಸಹ ಸಂಸ್ಕರಣೆ ಮಾಡಿ ಪ್ಯಾಕೇಜಿಂಗ್ ಮಾಡಿ ತಮ್ಮದೇ ಆದಂಥ ಒಂದು ಬ್ರ್ಯಾಂಡ್ನಲ್ಲಿಯೂ ಸಹ ಅವರು ಮಾರಾಟ ಮಾಡ್ಬೋದಾಗಿದೆ.
1: ಈಗ ಬೇರೆ ಸಿರಿಧಾನ್ಯಗಳು ಒಂದು ಯೂನಿಟನ್ನು ಹಾಕಿದರೆ ಬೇರೆ ಬೇರೆ ಸಿರಿಧಾನ್ಯಗಳನ್ನು ಅದರಲ್ಲೇ ಅದೇ ಘಟಕದಲ್ಲಿ ಸಂಸ್ಕರಣೆ ಮಾಡ್ಬೋದು ಅವರು, ಬೇರೆ ನವಣೆಯನ್ನು ಹೊರತುಪಡಿಸಿ ಮತ್ತೆ ಬೇರೆ ಬರ್ತವೆ.
0: ನವಣೆಯನ್ನು ಹೊರತುಪಡಿಸಿ ಕೊರಲೆ ಬರ್ತದೆ, ಹಾರಕ ಬರ್ತದೆ, ಬರಗು ಬರ್ತದೆ, ಮತ್ತು ಇವೆಲ್ಲನೂ ಸಾಮೆ ಬರ್ತದೆ. ಇವೆಲ್ಲವನ್ನು ಒಂದೇ ಈ ಒಂದು ಘಟಕದಲ್ಲಿ ಸಂಸ್ಕರಣೆ ಮಾಡುವ ಘಟಕದಲ್ಲಿ ಸಂಸ್ಕರಣೆ ಮಾಡಬಹುದು. ಅದಕ್ಕೆ ಸ್ವಲ್ಪ ಒಂದಿಷ್ಟು ಆ ಯಂತ್ರದಲ್ಲಿ ವ್ಯವಸ್ಥೆಯನ್ನು
1: ಬದಲಾವಣೆಗಳನ್ನು
0: ಅಡ್ಜಸ್ಟ್ಮೆಂಟ್ಗಳನ್ನು ಮಾಡಬೇಕಾಗ್ತದೆ. ಅದರ ಬಗ್ಗೆ ಕಂಪ್ಲೀಟ್ ತಾಂತ್ರಿಕ ನೆರವನ್ನು ನಾವು ನಮ್ಮ ವಿಶ್ವವಿದ್ಯಾಲಯದಲ್ಲಿ ಕೂಡ ಮಾಡ್ತೇವೆ.
1: ಈಗ ತಾವು ಏನು ಹೇಳ್ತೀರಿ, ರೈತರು ಹೇಳೋದು ಇಲ್ಲ, ನವಣೆಯನ್ನು ನಾವೆಲ್ಲ ಬೆಳೀತಾ ಇದ್ದೀವಿ, ಅದರ ಮಾರುಕಟ್ಟೆಯಲ್ಲಿ ನಮಗೆ ದರ ಇಲ್ಲ, ಅಕ್ಕಿ ಮಾಡಿದರೆ ತಗೊಳ್ಳೋರು ಯಾರಿಲ್ಲ ಅಂತ ಹೇಳ್ತಿರ್ತಾರೆ. ಹೇಗೆ ಇಲ್ಲಿ ರೈತರನ್ನ ತಾವು ಒಬ್ಬ ತಜ್ಞರಾಗಿ ಯಾವ ರೀತಿ ಗೈಡ್ ಮಾಡ್ತಾರೆ? ಯಾಕಂದರೆ ಇತ್ತೀಚೆಗೆ ಭಾಳಷ್ಟು ಬೇಡಿಕೆ ಇದೆ, ನವಣೆಯನ್ನು ಬೆಳೀರಿ, ನವಣೆ ಅಕ್ಕಿ ಊಟ ಮಾಡಿರಿ ಅಂತೆಲ್ಲ ಹೇಳೋ ಸಂದರ್ಭದಲ್ಲಿ ರೈತರು ಈ ಒಂದು ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ.
0: ನಮಗೂ ಸಾಕಷ್ಟು ಯುವಕರು ರೈತರು ಬಂದು ಈ ಒಂದು ಪ್ರಶ್ನೆಯನ್ನು ಕೇಳ್ತಿರ್ತಾರೆ. ಯಾಕಂತಂದರೆ ಈಗ ನವಣೆಯನ್ನು ಬೆಳೆದಂಥ ರೈತರು ಅಥವಾ ಸಿರಿಧಾನ್ಯಗಳು ಬೆಳೆದಂಥ ರೈತರು, ನಾನು ಆಗ್ತಾನೆ ಹೇಳಿದೆ, ಸಿರಿಧಾನ್ಯಗಳನ್ನು ಬೆಳೆದ ನಂತರ ಬರೀ ರೈತರಾಗೇ
1: ಉಳಿಬಾರ್ದು,
0: ಇನ್ನೂ ಒಂದು ಹೆಜ್ಜೆ ಮುಂದಿಟ್ಟು ಅವರು ಅದನ್ನು ಸಂಸ್ಕರಣೆ ಮಾಡಿ ಅದನ್ನು ಸರಿಯಾಗಿ ಒಂದು ಪ್ಯಾಕೇಜಿಂಗ್ ಮಾಡಿ ಬ್ರ್ಯಾಂಡಿಂಗ್ ಮಾಡಬೇಕು. ಬ್ರ್ಯಾಂಡಿಂಗ್ ಈಗ ಭಾಳ ಒಂದು ಅದನ್ನು ಸರ್ಕಾರ ಒಂದು ಅದಕ್ಕೆ ಆದಂಥ ಒಂದು PMFME ಒಂದು ಸ್ಕೀಮ್ನಲ್ಲಿಯೂ ಸಹ ಬ್ರ್ಯಾಂಡಿಂಗ್ ಮಾಡಲಿಕ್ಕೂ ಸಹ ಸಹಾಯಧನವನ್ನು ಕೊಡಮಾಡ್ತದೆ. ಅಂಥ ಒಂದು ಏನು ಸೌಲಭ್ಯಗಳಿದ್ದಾವೆ, ಸರ್ಕಾರದ ಸ್ಕೀಮ್ಗಳಿದ್ದಾವೆ, ಕಂಪ್ಲೀಟ್ ಮಾಹಿತಿಯನ್ನು ಕೊಡ್ತೀವಿ, ಅವರಿಗೆ ಮಾರ್ಗದರ್ಶನವನ್ನು ಮಾಡಿಕೊಡ್ತೀವಿ, ಅವರಿಗೆ ಸಾಕಷ್ಟು ಈ ಒಂದು ಏನು ಸಂಸ್ಕರಣೆ ಮಾಡಿದಂಥ ಪದಾರ್ಥಗಳನ್ನು ಒಂದು ಮಾರುಕಟ್ಟೆ ಚಾನಲ್ಗೆ ಹಚ್ಚಿಕೊಡುವಂಥ ಒಂದು ಸಹಾಯವನ್ನು ನಮ್ಮ ವಿಶ್ವವಿದ್ಯಾಲಯ ಮಾಡ್ತದೆ. ಅದರಿಂದ ಅವರು ರೈತರು ಒಂದು ಹೆಜ್ಜೆ ಮುಂದಿಟ್ಟು ಆಮೇಲೆ ತಮ್ಮದೇ ಆದಂಥ ಒಂದು ಹಳ್ಳಿಗಳಲ್ಲಿಯೂ ಸಹ ಇದನ್ನು ಊಟ ಮಾಡಬೇಕಾದಂಥ ಪರಿಸ್ಥಿತಿ ಇದೆ. ಬರೀ ಏನಾಗ್ತಾ ಇದೆ, ಹಳ್ಳಿಗಳಲ್ಲಿ ಬೆಳೆಯೋದು, ಅದನ್ನು ಪಟ್ಟಣದ ನಗರದಲ್ಲಿ ಮಾರಾಟ ಮಾಡೋದು, ನಗರದ ಒಂದು ಏನು ಜನರ ಒಂದು ಆರೋಗ್ಯ ಸುಧಾರಿಸ್ತದೆ, ಬಟ್ ಹಳ್ಳಿಯಲ್ಲಿರುವ ಜನರ ಒಂದು ಆರೋಗ್ಯವನ್ನು ಸಹ ನಾವು ಹೆಚ್ಚು ಮಾಡಬೇಕಾದಂಥ ಒಂದು ಸಂದರ್ಭ ಬಂದಿದೆ. ಯಾಕಂತಂದರೆ ಈಗ ಇದೇನು ನಾವು ನಿರೋಧಕ ಶಕ್ತಿಯನ್ನು ರೋಗ ನಿರೋಧಕ ಶಕ್ತಿಯನ್ನು ಏನು ಸಿರಿಧಾನ್ಯಗಳನ್ನು ತಿಂದರೆ ಡೆಫಿನೆಟ್ ಆಗಿ ನಾವು ಏನು ಡಯಾಬಿಟಿಸನ್ನು ಹೊಡೆದೋಡಿಸ್ಬೋದು, ಆಮೇಲೆ ಈ BP ಇರುವಂಥವರು ಅಥವಾ ಮಲಬದ್ಧತೆ ಇರುವಂಥವರು ಇವರೆಲ್ಲರೂ ಈ ರೋಗ ಮುಕ್ತ ಆಗುವಂಥ ಒಂದು ಸಾಮರ್ಥ್ಯ ಒಂದು ಈ ಒಂದು ಸಿರಿಧಾನ್ಯಗಳಲ್ಲಿ ಇದೆ. ಅದನ್ನು ನಾವು ಉಪಯೋಗಿಸ್ಕೊಂಡು ಎಲ್ಲರೂ ಈ ಒಂದು ಸಿರಿಧಾನ್ಯಗಳನ್ನು ಉಪಯೋಗ ತಮ್ಮ ಆಹಾರ ಪದ್ಧತಿಯಲ್ಲಿ ಅಳವಡಿಸ್ಕೋಬೇಕು. ಈ ಅಳವಡಿಸ್ಕೋಬೇಕಂದ್ರೆ ನಾವು ಎಲ್ಲ ಹಳ್ಳಿಗಳಲ್ಲಿ ಎಲ್ಲ ರೈತರು ತಮ್ಮದೇ ಆದಂಥ ಮನೆಯಲ್ಲಿ ಊಟ ಮಾಡಬೇಕು, ತಮ್ಮದೇ ಆದಂಥ ಪ್ರದೇಶದಲ್ಲಿ ಊಟ ಮಾಡಬೇಕು, ಇನ್ನೂ ಹೆಚ್ಚಿನದನ್ನು ಒಂದು ಹೆಜ್ಜೆ ಮುಂದಿಟ್ಟು ಅವುಗಳನ್ನು ಸಂಸ್ಕರಣೆ ಮಾಡಿ ಅದಕ್ಕೆ ಬೇಕಾಗುವಂಥ ಒಂದು ಯಾವುದಾದ್ರು ಸಣ್ಣ ಘಟಕವನ್ನು ಹಾಕ್ಕೊಂಡು ಸಂಸ್ಕರಣೆ ಮಾಡಿ ಪ್ಯಾಕೆಟ್ ಮಾಡಿ ಇನ್ನೂ ಹೆಚ್ಚಿನ ದರದಲ್ಲಿ ಮಾರಿ ಅದರಿಂದ ಸಂಪಾದನೆ ಮಾಡಿ ಒಂದು ಒಳ್ಳೆಯ ಲಾಭವನ್ನು ಪಡೆದುಕೋಬೇಕು.
1: ಈಗ ನವಣೆ ಇರ್ಬೋದು, ಯಾವುದೇ ಒಂದು ಸಿರಿಧಾನ್ಯದ ಸಂಸ್ಕರಣಾ ಘಟಕವನ್ನು ಹಾಕ್ಕೊಂಡ್ಬಿಟ್ಟು ಒಂದು ಸ್ಟಾರ್ಟಪ್ ಮಾದರಿಯಲ್ಲಿ ರೈತರು ಅನ್ಎಂಪ್ಲಾಯ್ಡ್ ಯೂತ್ಸ್ಗಳು ಬರಬೇಕಾದ್ರೆ ಏನಾದರೂ ಸರ್ಕಾರದ ವತಿಯಿಂದ ಸಹಾಯ ಸೌಲಭ್ಯಗಳು ಇದ್ದಾವೆ, ಒಂದು ಸ್ಕೀಮ್ಗಳೇನಾದರೂ ಇದ್ದಾವೆ? ಜೊತೆಗೆ ಒಬ್ಬ ಯುವಕ ಅನ್ಎಂಪ್ಲಾಯ್ಡ್ ಇತ್ತು, ಒಂದು ಯೂನಿಟನ್ನು ಹಾಕೋಬೇಕಾದ್ರೆ ಅಂದಾಜು ಎಷ್ಟು ಖರ್ಚು ಮಾಡಬೇಕಾದ್ರೆ ಬ್ಯಾಂಕಿನ ಸಹಾಯ ಸೌಲಭ್ಯಗಳು ಹೇಗೆ ಸಿಗ್ತಾವೆ ಅಂತಿರ್ತಾವಲ್ಲ?
0: ಇದರಲ್ಲಿ 2-3 ಆಲ್ರೆಡಿ ಸರ್ಕಾರದಿಂದ ಇರತಕ್ಕಂಥ ಒಂದು ಸೌಲಭ್ಯಗಳಿದ್ದಾವೆ, ಸ್ಕೀಮ್ಗಳಿದ್ದಾವೆ. ಅವು ಒಬ್ಬ ಯಾರೇ ನಿರುದ್ಯೋಗಿ ಯುವಕ ಆಗಿರ್ಬೋದು, ಅವನು ಡೈರೆಕ್ಟಾಗಿ ಈ ಒಂದು PMFME ಸ್ಕೀಮ್ ಆಗಿರ್ಬೋದು ಅಥವಾ ಪ್ರೈಮ್ ಮಿನಿಸ್ಟರ್ ಎಂಪ್ಲಾಯ್ಮೆಂಟ್ ಜನರೇಷನ್ ಪ್ರೋಗ್ರಾಮ್ ಆಗಿರ್ಬೋದು, ಇವೆಲ್ಲದರಲ್ಲಿಯೂ ಸಹ ಒಂದು ಈ ಒಂದು ಇಂಥ ಒಂದು ಸಂಸ್ಕರಣಾ ಘಟಕವನ್ನು ಸ್ಥಾಪಿಸಲಿಕ್ಕೆ ಬೇಕಾಗುವಂಥ ಒಂದು ಏನು ಲೋನ್ ಫೆಸಿಲಿಟಿ, ಬ್ಯಾಂಕ್ ಲೋನ್ ಫೆಸಿಲಿಟಿ ಇದೆ, ಅದನ್ನೂ ಸಹ ಕೊಡಮಾಡ್ತದೆ. ಅದಕ್ಕೆ ಬೇಕಾಗುವಂಥ ಒಂದು ಏನು 30-50% ಸರ್ಕಾರದಿಂದ ಸಹಾಯಧನ ಲಭ್ಯ ಆಗ್ತದೆ. ಅದನ್ನು ಸಹ ಪಡಲಿಕ್ಕೆ ಎಲ್ಲ ಒಂದು ವ್ಯವಸ್ಥೆಯನ್ನು ನಮ್ಮ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಏನು ಮಾಹಿತಿ ಬೇಕಾಗ್ತದೆ, ತಾಂತ್ರಿಕ ಮಾಹಿತಿ ಬೇಕಾಗ್ತದೆ, ಅವ್ರನ್ನು ಯಾವ ರೀತಿ ನಾವು ಆನ್ಲೈನ್ ಅದಕ್ಕೆ ಅಪ್ಲಿಕೇಶನ್ ಹಾಕಬೇಕು, ಏನೇನು ಇದಕ್ಕೆ ಸಲಕರಣೆ ಯಂತ್ರೋಪಕರಣಗಳು ಬೇಕಾಗ್ತದೆ,

0: ಅದು ಎಷ್ಟು ಇದರ ಅಂದಾಜು ವೆಚ್ಚ ಎಷ್ಟಾಗ್ತದೆ, ಇದನ್ನು ನಾವು ಹೇಗೆ ಮಾರಿದರೆ ಹೇಗೆ ಲಾಭ ಆಗ್ತದೆ, ಇದರೆಲ್ಲ ಮನವರಿಕೆ ಮಾಡಿಕೊಡಲಿಕ್ಕೆ ನಮ್ಮಲ್ಲಿ ಒಂದು ವ್ಯವಸ್ಥೆಯನ್ನು ನಾವು ಮಾಡಿಕೊಂಡಿದ್ವಿ. ಆದ್ದರಿಂದ ಆಸಕ್ತಿಯುಳ್ಳ ಯುವಕರು ನಮ್ಮ ಒಂದು ವಿಶ್ವವಿದ್ಯಾಲಯಕ್ಕೆ ಬಂದು ಭೇಟಿ ಕೊಟ್ಟರೆ ಇದರದ್ದೇ ಇದಕ್ಕೆ ಬೇಕಾಗುವಂಥ ಎಲ್ಲ ಮಾಹಿತಿಯನ್ನು ಕೊಟ್ಟು ನೆರವನ್ನು ನಾವು ನೀಡ್ತೀವಿ ಅಂತ ಈ ಒಂದು ಸಂದರ್ಭ.
1: ಈಗ ನವಣೆ ಸಂಸ್ಕರಣೆ ಮಾಡುವಂಥ ಸಂಸ್ಕರಣೆ ಬಂದಾಗ ಅಕ್ಕಿಯನ್ನು ಬರುತ್ತಲ್ಲ, ಅಕ್ಕಿ ಎಷ್ಟು ಪ್ರತಿಶತ ಅದು ಶುದ್ಧವಾಗಿರುತ್ತಂತೆ, ಅದರಲ್ಲಿ ಅಕ್ಕಿ ಮತ್ತು ನವಣೆ ಮಿಕ್ಸ್ ಇರೋದಿಲ್ವಾ, ಎಷ್ಟು 100-100 ಇರ್ತದಂತೆ ಅಥವಾ ಹೇಗಿರುತ್ತೆ?
0: ಹಾಂ,
1: ಇತ್ತೀಚೆಗೆ ಬಂದಂಥ ಮಷಿನ್ಗಳು ಹೇಗಿದಾವಂತ?
0: ಇಲ್ಲ, ಮಷಿನ್ಗಳು ಚೆನ್ನಾಗಿದ್ದಾವೆ ಈಗ. ಆದರೆ ಒಂದು ಆ ಏನು ನಾವು ರಾಶಿ ಮಾಡೋಕ್ಕಿಂತ ಮುಂಚೆ ಒಂದು ನಾವು ಮನನ ಮಾಡ್ಕೋಬೇಕು. ಆ ಏನು ತೆನೆ ಕಟ್ ಮಾಡ್ತಾರೆ ಆ ತೆನೆಯನ್ನು ರಾಶಿ ಮಾಡುವಂತಾಗ ಕೆಳಗಡೆ ಒಂದು ಏನಾದರೂ ತಾಡುಪಾಲು ಹಾಕಲೇಬೇಕು. ಅದನ್ನು ನಾವು ಹೆಚ್ಚಾಗಿ ಅದನ್ನು ಅನುಸರಿಸಂಗಿಲ್ಲ. ಹೀಗಾಗಿ ಈ ಏನು ನಾವು ಅಕ್ಕಿಯಲ್ಲಿ ಸಾಕಷ್ಟು ಸಣ್ಣ ಸಣ್ಣ ಸಣ್ಣ ಸಣ್ಣ ಹಳ್ಳುಗಳು ಕಾಣ್ತವೆ. ಅದನ್ನು ನಾವು ಈ ಒಂದು ಪದ್ಧತಿಯನ್ನು ಅನುಸರಿಸಿದರೆ ಯಾವುದೇ ರೀತಿಯಾಗಿ ಹಳ್ಳುಗಳು ನಮ್ಮ ಒಂದು ಕೊನೆಯ ಏನು ಒಂದು ಪದಾರ್ಥ ಬರ್ತದೆ ಅದರಲ್ಲಿ ಬರೋದಿಲ್ಲ ಅಂತ ಹೇಳಿ.
1: ಇನ್ನು ಮೌಲ್ಯವರ್ಧನೆಗೆ ಬಂದಾಗ ಅಕ್ಕಿ ಇತ್ತು, ಇದೊಂದು ಉತ್ಪನ್ನ. ಮುಂದೆ ಅಕ್ಕಿಯಿಂದ ಏನೇನು ನಿಮ್ಮ ಒಂದು ಸಂಶೋಧನಾಲಯದಲ್ಲಿ ಏನೇನು ಉತ್ಪನ್ನಗಳನ್ನು ಮಾಡಿ ಮಾರಾಟ ಮಾಡ್ತಕ್ಕಂಥ ಸೌಲಭ್ಯಗಳಿದ್ದಾವೆ ಇದ್ರ ಬಗ್ಗೆ?
0: ನಾವು ಸಾಕಷ್ಟು ನಮ್ಮ ಒಂದು ವಿಶ್ವವಿದ್ಯಾಲಯದಲ್ಲಿ ಈ ಅಕ್ಕಿಯನ್ನು ಪ್ಯಾಕೆಟ್ ಮಾಡಿ ಮಾರಾಟ ಮಾಡುವಂಥದ್ದನ್ನು ಹೇಳಿಕೊಡ್ತೀವಿ. ಅದಾದ ನಂತರ ಯಾವುದಾದ್ರೂ ಈ ಸಂಸ್ಕರಣೆ ಮಾಡುವಲ್ಲಿ ಸಾಕಷ್ಟು ಇವು ತುಂಡುಗಳಾಗ್ತವೆ, ಬ್ರೋಕನ್ ಸಂತೀವಿ, ನುಚ್ಚಕ್ಕಿ. ಆ ನುಚ್ಚಕ್ಕಿಯನ್ನು ಸಹ ಹೇಗೆ ನಾವು ಅದನ್ನು ಗ್ರೇಡಿಂಗ್ ಮಾಡಿ ಸರಿಯಾದ ಒಂದು ಒಳ್ಳೆಯ ಒಂದು ಹೇಗೆ ನಾವು ರವಾ ಮಾಡಬಹುದು, ಅದರಿಂದ ಇನ್ನೂ ಒಂದಿಷ್ಟು ಏನಾದರೂ ಸಣ್ಣ ರೀತಿಯ ತುಂಡುಗಳಾಗಿದ್ದರೆ ಅದನ್ನು ಸೆಪರೇಟ್ ಮಾಡಿ ಅದನ್ನು ನಾವು ಹಿಟ್ಟನ್ನಾಗಿ ಪರಿವರ್ತಿಸ್ಬೋದು. ಈ ನವಣೆ ಹಿಟ್ಟಾಗಿರ್ಬೋದು ಅಥವಾ ಬೇರೆ ಬೇರೆ ಸಿರಿಧಾನ್ಯಗಳ ಹಿಟ್ಟಾಗಿರ್ಬೋದು ಮತ್ತು ಇವು ರವ ಆಗಿರ್ಬೋದು, ಇವು ಸಹ ಒಳ್ಳೆಯ ಒಂದು ದರದಲ್ಲಿ ಮಾರಾಟ ಆಗ್ತಾ ಇದ್ದಾವೆ ಮಾರುಕಟ್ಟೆಯಲ್ಲಿ. ಈ ಒಂದು ಲಾಭವನ್ನು ಪಡ್ಕೋಬೇಕಾಗ್ತದೆ. ಅದಾದ ನಂತರ ಈ ಒಂದೇನು ನವಣೆಯನ್ನು ಯಾವಾಗ ಅದು ಒಳ್ಳೆಯ ದರದಲ್ಲಿ ಮಾರಾಟ ಆಗುವುದಿಲ್ಲ ಅಂಥ ಒಂದು ಪರಿಸ್ಥಿತಿಯಲ್ಲಿ ನಾವು ಅದನ್ನು ಬೇರೆ ಬೇರೆ ಮೌಲ್ಯವರ್ಧಿತ ಪದಾರ್ಥಗಳನ್ನಾಗಿ ನಾವು ಮಾರ್ಪಡಿಸ್ಬೋದು. ಅದರಲ್ಲಿ ನಾವು ಹೆಚ್ಚಾಗಿ ಈಗ ನಮ್ಮಲ್ಲಿರುವಂಥದ್ದು ಬೇಕ್ರಿ ಪದಾರ್ಥಗಳು, ಮಿಲೆಟ್ದಿಂದ ತಯಾರಿಸಿದಂಥ ಬ್ರೆಡ್ ಆಗಿರ್ಬೋದು, ರಸ್ಕ್ ಆಗಿರ್ಬೋದು, ಅಥವಾ ಈವನ್ ನಾವು ಬೇರೆ ಬೇರೆ ಅಂತಂದರೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲಿಕ್ಕೆ ಬೆಳ್ಳುಳ್ಳಿಯಿಂದ ಈ ನವಣೆಯ ಒಂದು ಬ್ರೆಡ್ಡನ್ನು ಮಾಡಲಾಗಿದೆ, ಅಥವಾ ಈ ಬೆಲ್ಲವನ್ನು ಹಾಕಿ ಬೆಲ್ಲದ ನವಣೆ ಬ್ರೆಡ್ಡನ್ನು ಮಾಡಿ ನಾವು ಕೊಡ್ತಾ ಇದ್ದೀವಿ ಎಲ್ಲ ಜನರಿಗೂ. ಇದ್ರ ಬಗ್ಗೆ ಸಾಕಷ್ಟು ಏನು ತರಬೇತಿ ಬೇಕು ಅದನ್ನು ಸಹ ನಮ್ಮಲ್ಲಿ ಒಂದು ವಿಶ್ವವಿದ್ಯಾಲಯದಲ್ಲಿ ಕೊಡ್ತೀವಿ ಇದ್ರ ಬಗ್ಗೆ. ಅದೇ ರೀತಿಯಾಗಿ ಸಾಕಷ್ಟು ನಾವು ಈ ಪಿಜ್ಜಾ ಬೇಸನ್ನು ಮಾಡುವುದಾಗಲಿ ಅಥವಾ ನವಣೆಯ ಒಂದು ನೂಡಲ್ಸ್ ಮಾಡುವುದಾಗಲಿ ಅಥವಾ ನವಣೆಯಿಂದ ಬೇರೆ ಬೇರೆ ಒಂದು ಏನು ಚಕ್ಲಿ ಆಗಿರ್ಬೋದು, ಈಗ ತಾನೇ ಒಂದು ಹಿಂದಿನ ವಾರದಲ್ಲಿ ನಾವು ಯಾವುದೇ ರೀತಿಯ ಕರಿಲಾರದೆ ಮಾಡಿರ್ತಕ್ಕಂಥ ಒಂದು ಚಕ್ಕಲಿಯನ್ನು ನಾವು ಮಾಡಿದ್ವಿ. ಸೊ ದಟ್ ಅದರಲ್ಲಿ ಯಾವುದು ಅಂದ್ರೆ ಫ್ಯಾಟ್ ಫ್ರೀ, ಯಾವುದೇ ಫ್ರೈ ನಾನ್ ಫ್ರೈಡ್, ಅದನ್ನ ಎಣ್ಣೆಯಲ್ಲಿ ಕರಿಯಲಾರದೆ ಡೈರೆಕ್ಟ್ ಆಗಿ ಅದು ಬಹಳ ಒಂದು ಕ್ರಿಸ್ಪಿ ಆಗಿದೆ, ಕರಮ್ ಕುರಮ್ ಆಗಿದೆ. ಹೀಗಾಗಿ ಅಂತ ತಿನ್ನುವಂತಹ ಒಂದು ಚಕ್ಲಿಯನ್ನು ಅಭಿವೃದ್ಧಿಪಡಿಸಲಾಗಿದೆ. ಇದನ್ನು ಸಹ ಈ ಮುಂದಿನ ದಿನಗಳಲ್ಲಿ ನಾವು ಎಲ್ಲ ನಾಗರಿಕರಿಗೆ ಲಭ್ಯ ಮಾಡಿಕೊಡ್ತೀವಿ ಅಂತ ಹೇಳ್ಬೋದು.
1: ಈಗ ನವಣೆಯಿಂದ ತಯಾರಿಸಿದಂತಹ ವಿವಿಧ ತಿನಿಸುಗಳ ಕೀಪಿಂಗ್ ಕ್ವಾಲಿಟಿ ಬಗ್ಗೆ ಹೇಳುವ ಹೊತ್ನಾಗ ಬ್ರೆಡ್ ಇರ್ಬೋದು ಅಥವಾ ಬಿಸ್ಕೆಟ್ ಇರ್ಬೋದು, ನೂಡಲ್ಸ್ ಇರ್ಬೋದು, ಇವೆಲ್ಲ ಹೇಗೆ ಕೀಪಿಂಗ್ ಕ್ವಾಲಿಟಿ ಎಷ್ಟು ದಿವಸವರೆಗೆ ಇದನ್ನು ಸಂಗ್ರಹಣೆ ಮಾಡಿ ಇಡ್ಬೋದು ಅಂತೀರಿ?
0: ಇಲ್ಲ, ಅವು ಪದಾರ್ಥಗಳ ಮೇಲೆ ಅವಲಂಬಿತ ಆಗಿರ್ತವೆ. ಈಗ ಅದರಿಂದ ಬೇರೆ ನಾವು ಏನು ಈ ಮೈದಾದಿಂದ ಮಾಡಿರೋದಾಗಿರ್ಬೋದು ಅಥವಾ ಗೋಧಿಯಿಂದ ಮಾಡಿರೋದಾಗಿರ್ಬೋದು ಅಂಥ ಒಂದು ಪದಾರ್ಥಗಳಿಗೆ ಹೋಲಿಸಿದಾಗ ಅದರಲ್ಲಿ ಯಾವುದೇ ಕೀಪಿಂಗ್ ಕ್ವಾಲಿಟಿ ಕಮ್ಮಿಯಾಗಿ ನಮಗೇನು ಕಂಡು ಬಂದಿಲ್ಲ. ಒಳ್ಳೆಯ ಒಂದು ಕೀಪಿಂಗ್ ಕ್ವಾಲಿಟಿ ಇದ್ದಾವೆ, ಚೆನ್ನಾಗಿ ಅವರ ಒಂದು ಟೇಸ್ಟು ಚೆನ್ನಾಗಿದೆ. ಹೀಗಾಗಿ ಮಾರುಕಟ್ಟೆಯಲ್ಲಿ ಮಾತ್ರ ಅವುಗಳಿಗೆ ಒಳ್ಳೆಯ ಬೇಡಿಕೆ ಇದೆ. ಓನ್ಲಿ ಒಂದೇ ಒಂದು ಏನು ಅಂತಂತಂದರೆ ಈ ಯುವಕರು ಅಥವಾ ನಿರುದ್ಯೋಗಿ ಯುವಕರು ಅಥವಾ ಆಸಕ್ತಿ ಉಳ್ಳವರು ಒಂದು ಏನಾದರೂ ಒಂದು ನಾವು ಪ್ರಾರಂಭ ಮಾಡಬೇಕು, ಉದ್ಯಮವನ್ನು ಪ್ರಾರಂಭ ಮಾಡಬೇಕು ಅನ್ನೋರು ಒಂದು ಹೆಜ್ಜೆ ಮುಂದಿಟ್ಟು ಈ ಸಿರಿಧಾನ್ಯಗಳಿಂದ ಮಾಡಿರತಕ್ಕಂಥ ಅಥವಾ ಸಿರಿಧಾನ್ಯಗಳ ಮೌಲ್ಯವರ್ಧಿತ ಪದಾರ್ಥಗಳನ್ನು ತಯಾರು ಮಾಡೋದು ಮತ್ತು ಮಾರುಕಟ್ಟೆ ಮಾಡೋದ್ರ ಬಗ್ಗೆ ಒಂದು ಮನಸ್ಸು ಮಾಡಿದಲ್ಲಿ ನಮ್ಮ ವಿಶ್ವವಿದ್ಯಾಲಯ ಅವರಿಗೆ ಸರಿಯಾದ ಒಂದು ಮಾಹಿತಿಯನ್ನು ನಾವು ಕೊಡ್ತೀವಿ ಅಂತ ಹೇಳ್ಬೋದು.
1: ಕೊನೆಯದಾಗಿ ಏನು ಹೇಳ್ತೀನಿ, ನವಣೆಯನ್ನು ಬೆಳೆಯುವಂಥವರು ಭಾಳಷ್ಟು ಬೆಳಿಲಿಕ್ಕೆ ಇನ್ನೂ ಅಷ್ಟು ಹೆಚ್ಚು ಆಸಕ್ತಿ ತೋರಿಸ್ತಾಯಿಲ್ಲ. ಒಂದು ಕಡೆ ಒಂದಿಷ್ಟು ಜನ ರೈತರು ಬೆಳೀತಾರೆ, ಬೆಳೆದು ಅಕ್ಕಿಯನ್ನು ಮಾಡಿ ತಮ್ಮ ಸುತ್ತಮುತ್ತ ಇದ್ದಂಥ ಜನಗಳಿಗೆ ಮಾರ್ತಾ ಇದ್ದಾರೆ, ತಮ್ಮ ಸಂಬಂಧಿಕರಿಗೆ ಕೊಡ್ತಾ ಇದ್ದಾರೆ. ಅದೇ ರೀತಿ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ರೈತರು ಬೆಳೀಲಿಕ್ಕೆ ತಮ್ಮ ಸಲಹೆ ಸೂಚನೆಗಳು ಏನು ಹೇಗೆ?
0: ಈಗ ಈ ಒಂದು ವರ್ಷ ನಾವು ನೋಡಿದಾಗ ಇದು ಅಂತಾರಾಷ್ಟ್ರೀಯ ಸಿರಿಧಾನ್ಯಗಳ ವರ್ಷ ಅಂತ ಆಲ್ರೆಡಿ ಡಿಕ್ಲೇರ್ ಮಾಡಿ ಆಗಿದೆ. ಎಲ್ಲರೂ ಸಿರಿಧಾನ್ಯಗಳಿಗೆ ಸಾಕಷ್ಟು ಪ್ರಾಮುಖ್ಯತೆ ಕೊಡ್ತಾ ಇದ್ದಾರೆ. ಇನ್ನು ಮುಂದೆ ಇನ್ನೂ ಹೆಚ್ಚಿನ ಒಂದು ರೀತಿಯಲ್ಲಿ ಇದು ಬೆಳೀತಾ ಹೋಗ್ತದೆ. ಅದೇ ರೀತಿಯಾಗಿ ಈ ಒಂದು ಭಾರತ ಈ ಒಂದು ಬರೇ ಸಿರಿಧಾನ್ಯ ನವಣೆ ಅಲ್ಲದೇ ಎಲ್ಲ ಸಿರಿಧಾನ್ಯಗಳನ್ನು ಬೆಳೆದು ಇದನ್ನು ನಾವು ತಿನ್ನೋದಲ್ಲದೇ ಕಂಪ್ಲೀಟ್ ವಿಶ್ವಕ್ಕೆ ಒಂದು ಒಳ್ಳೆಯ ಆಹಾರವನ್ನಾಗಿ ನಾವು ಕೊಡುವಂಥ ಒಂದು ಮಾರ್ಗದಲ್ಲಿ ನಾವು ಹೋಗ್ತಾ ಇದ್ದೇವೆ. ಇಂಥ ಒಂದು ಸಂದರ್ಭದಲ್ಲಿ ನಾವು ರೈತರಿಗೆ ಹೇಳೋದೇನಂತಂದರೆ ರೈತರು ಸಿರಿಧಾನ್ಯಗಳನ್ನು ಬೆಳಿಬೇಕು,

0: ಯಾಕಂತಂದ್ರೆ ಸಿರಿಧಾನ್ಯಗಳಿಗೆ ತಗುಲುವ ವೆಚ್ಚ ಕಡಿಮೆ, ನೀರು ಬೇಕಾಗಿರುವ ನೀರು ಕಡಿಮೆ, ಹುಳ ಕಮ್ಮಿ, ಕೆಮಿಕಲ್ಸ್ ಕಮ್ಮಿ, ಯಾವುದೇ ಇಲ್ಲ.
1: ಎರಡು ಮೂರು ಮಳೆ ಆದ್ರೆ ಬಂದ್ಬಿಡುತ್ತೆ. ಎರಡು ಮಳೆ ಆದ್ರೆ
0: ಒಂದು ಸಂದರ್ಭದಲ್ಲಿ ರೈತರು ಹೆಚ್ಚು ಖರ್ಚಿರಲಾರ್ದಂತಹ ಈ ಸಿರಿಧಾನ್ಯಗಳನ್ನು ಬೆಳೆದು ತಾವು ಅದನ್ನು ತಮ್ಮ ಆರೋಗ್ಯಕ್ಕಾಗಿ ಮತ್ತು ಬೇರೆಯವರ ಆರೋಗ್ಯಕ್ಕಾಗಿ ಇನ್ನೂ ಹೆಚ್ಚಿನ ಒಂದು ರೀತಿಯಲ್ಲಿ ಬೆಳೆದು ಮತ್ತು ಇದನ್ನು ಒಂದು ಹೆಜ್ಜೆ ಮುಂದೆ ಇಟ್ಟು ಅದನ್ನು ಸಂಸ್ಕರಣೆ ಮಾಡಿ ಮೌಲ್ಯವರ್ಧನೆ ಮಾಡಿ ತಾವು ಹೆಚ್ಚಿಗೆ ಲಾಭ ಪಡ್ಕೋಬೇಕು. ಯಾಕಂತಂದ್ರೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಬೇಡಿಕೆ ಬರ್ತದೆ. ಈಗ ಸದ್ಯಕ್ಕೆ ಅದಕ್ಕೆ ರೈತರು ನಾವು ಬೆಳೆದಿವಿ ನಮಗೆ ರೇಟ್ ಇಲ್ಲ ಅಂತೇಳಿ ಅನ್ಕೋತಿರ್ಬೋದು, ಆದರೆ ಮುಂದಿನ ದಿನಗಳಲ್ಲಿ ಡೆಫಿನೆಟ್ ಆಗಿ ಇದಕ್ಕೆ ಒಂದು ಒಳ್ಳೆಯ ರೇಟ್ ಬರ್ತದೆ. ಆದರೆ ರೇಟ್ ಬರ್ತದಂತ ಸುಮ್ಮನೆ ಕೂತ್ರೆ ರೈತರು ರೈತರಾಗಿ ಉಳಿಬಾರ್ದು. ಇನ್ನೂ ಅವರು ಒಂದು ಹೆಜ್ಜೆ ಮುಂದಿಟ್ಟು ಉದ್ಯಮಿಗಳಾಗಬೇಕು, ಮಾರಾಟಗಾರರಾಗಬೇಕು ಮತ್ತು ದೊಡ್ಡ ದೊಡ್ಡ ವ್ಯಕ್ತಿಗಳಾಗಬೇಕು ಈ ಒಂದು ಸಿರಿಧಾನ್ಯಗಳನ್ನು ಉಪಯೋಗಿಸಿಕೊಂಡು ಅಂತ ಈ ಒಂದು ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟ.
1: ಒಳ್ಳೆಯದು ಡಾಕ್ಟರ್ ಉದಯಕುಮಾರ್ ನಿಡವಣಿಯವರು, ಇದುವರೆಗೆ ಒಂದು ಒಳ್ಳೆಯ ಮಾಹಿತಿಯನ್ನು ಕೊಟ್ಟಿದ್ದೀರಿ. ರಾಯಚೂರು ಕೃಷಿ ವಿಶ್ವವಿದ್ಯಾಲಯದಲ್ಲಿರ್ತಕ್ಕಂಥ ಸಂಸ್ಕರಣಾ ಘಟಕಗಳಿದ್ದಾವೆ ಮತ್ತು ಮೌಲ್ಯವರ್ಧನ ಬಗ್ಗೆ ಸಾಕಷ್ಟು ಮಾಹಿತಿ ಇದೆ. ಯಾರು ಯುವಕರಿರ್ಬೋದು, ರೈತರಿರ್ಬೋದು, ಸಿರಿಧಾನ್ಯ ಇರ್ಬೋದು, ನವಣೆ ಇರ್ಬೋದು, ಯಾವುದೇ ಸಿರಿಧಾನ್ಯಕ್ಕೆ ಸಂಬಂಧಪಟ್ಟಂಥ ಮಾಹಿತಿ, ಸಂಸ್ಕರಣೆ, ಮೌಲ್ಯವರ್ಧನ ಬಗ್ಗೆ ಸಾಕಷ್ಟು ಮಾಹಿತಿ ಸಿಗುತ್ತೆ. ರೈತರೆಲ್ಲರೂ ಇದರ ಸದುಪಯೋಗವನ್ನು ಪಡ್ಕೊಂಡು ಒಂದು ಸಿರಿಧಾನ್ಯಗಳನ್ನು ಬೆಳೀಲಿಕ್ಕೆ ಮುಂದೆ ಬರಲಿ ಅಂತ ಹೇಳೋಣ. ನಮ್ಮ ಕೇಳುಗರೊಂದಿಗೆ ಮಾಹಿತಿಯನ್ನು ಹಂಚಿಕೊಂಡಿದ್ದಕ್ಕೆ ಎಲ್ಲ ಕೇಳುಗರ ಪರವಾಗಿ ತಮಗೆ ಧನ್ಯವಾದ. ನಮಸ್ಕಾರ.
0: ನಮಸ್ಕಾರ.
2: ರೈತ ಬಂಧುವರು, ಇದುವರೆಗೆ ನವಣೆಯ ಸಂರಕ್ಷಣೆ ಮತ್ತು ಮೌಲ್ಯವರ್ಧನೆ ಈ ವಿಷಯ ಕುರಿತು ತಜ್ಞರಾದ ಡಾಕ್ಟರ್ ಉದಯಕುಮಾರ್ ನಿಡೋಣಿ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ನಿರ್ವಾಣೆ ವೆಂಕಟೇಶ್ ಬೆವಿನ ಬೆಂಚಿ ಅವರದಾಗಿತ್ತು. ಈಗ ಒಂದು ವಾಣಿಜ್ಯ ಪ್ರಕಟಣೆ.
3: ರೈತ ಬಾಂಧವರೇ, ಮರುವಿನ್ಯಾಸಗೊಳಿಸಲಾದ ಹವಾಮಾನ ಆಧಾರಿತ ಬೆಳೆ ವಿಮೆ ಯೋಜನೆಯನ್ನು 2026-27 ಮುಂಗಾರು ಹಂಗಾಮಿನಲ್ಲಿ ಯುನೈಟೆಡ್ ಇಂಡಿಯಾ ಇನ್ಶೂರೆನ್ಸ್ ಕಂಪನಿಯು ರಾಯಚೂರು ಜಿಲ್ಲೆಯಲ್ಲಿ ಮಾವು, ಹಸಿಮೆಣಸಿನಕಾಯಿ ಮತ್ತು ದಾಳಿಂಬೆ ಬೆಳೆಗಳಿಗೆ ಅನುಷ್ಠಾನಗೊಳಿಸುತ್ತಿದೆ. ಬೆಳೆ ವಿಮೆ ನೋಂದಣಿಗಾಗಿ ನಿಮ್ಮ ಹತ್ತಿರದ ಬ್ಯಾಂಕ್ ಶಾಖೆ, ಕರ್ನಾಟಕ 1, ಗ್ರಾಮ 1 ಅಥವಾ ಸಾಮಾನ್ಯ ಸೇವಾ ಕೇಂದ್ರವನ್ನು ಸಂಪರ್ಕಿಸಿ. ನೆನಪಿಡಿ, ವಿಮೆ ನೋಂದಣಿಗೆ ಇದೇ ತಿಂಗಳ 31ನೇ ತಾರೀಖು ಕೊನೆಯ ದಿನ.
2: ಈಗ ಕೇಳೋಣ ಹವಾಮಾನ ವರದಿ ಮತ್ತು ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು.
4: ರೈತ ಬಾಂಧವರೇ, ಈಗ ಹವಾಮಾನ ವರದಿ ಮತ್ತು ಹವಾಮಾನ ಆಧಾರಿತ ಕೆಲವು ಕೃಷಿ ಸಲಹೆಗಳನ್ನು ಕೇಳೋಣ. ಭಾರತ ಹವಾಮಾನ ಬೆಂಗಳೂರು ವಿಭಾಗದ ಮುನ್ಸೂಚನೆಯಂತೆ ರಾಯಚೂರು ಜಿಲ್ಲೆಯಲ್ಲಿ ಮುಂದಿನ 5 ದಿನಗಳಲ್ಲಿ ಮೋಡ ಕವಿದ ವಾತಾವರಣ ಇರಲಿದ್ದು ಬಿರುಗಾಳಿ ಸಹಿತ ಹಗುರ ಪ್ರಮಾಣದಿಂದ ಮಧ್ಯಮ ಪ್ರಮಾಣದ ಮಳೆ ಆಗುವ ಸಾಧ್ಯತೆ ಇದೆ. ಗರಿಷ್ಠ ಉಷ್ಣಾಂಶ 31-32 ಡಿಗ್ರಿ ಸೆಲ್ಸಿಯಸ್ ಮತ್ತು ಕನಿಷ್ಠ ಉಷ್ಣಾಂಶ 22-23 ಡಿಗ್ರಿ ಸೆಲ್ಸಿಯಸ್ ಇರುವ ಸಾಧ್ಯತೆ ಇದೆ. ಅದೇ ರೀತಿ ಗರಿಷ್ಠ ಆರ್ದ್ರತೆಯ ಪ್ರಮಾಣ 82-84% ಮತ್ತು ಕನಿಷ್ಠ ಆರ್ದ್ರತೆ 41-45% ಇರುವ ಸಾಧ್ಯತೆ ಇದೆ. ಗಾಳಿಯ ವೇಗ ಸರಾಸರಿ 8-10 ಕಿಲೋಮೀಟರ್ ಪ್ರತಿ ಗಂಟೆಗೆ ಚಲಿಸುವ ಸಾಧ್ಯತೆ ಇದೆ ಎಂದು ರೈತ ಬಾಂಧವರಿಗೆ ಮುನ್ಸೂಚನೆಯನ್ನು ನೀಡಲಾಗಿದೆ. ಇನ್ನು ರೈತ ಬಾಂಧವರಿಗೆ ಕೆಲವು ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು ಹೇಳೋದಾದರೆ, ಮಣ್ಣಿನಲ್ಲಿ ತೇವಾಂಶವನ್ನು ಕಾಯ್ದುಕೊಳ್ಳಲು ಪದೇ ಪದೇ ಅಂತರ್ಬೇಸಾಯ ಕ್ರಮಗಳನ್ನು ಕೈಗೊಳ್ಳಿ. ದುರ್ಬಲ ಮತ್ತು ರೋಗಪೀಡಿತ ಗಿಡಗಳನ್ನು ಹಾಗೂ ಕಳೆಗಳನ್ನು ತೆಗೆದುಹಾಕಬೇಕು. ಮಣ್ಣು ಮತ್ತು ಸಸ್ಯದ ಅವಶೇಷಗಳು ಮತ್ತು ಹಸಿರು ಗೊಬ್ಬರಗಳನ್ನು ಇತ್ಯಾದಿಗಳನ್ನು ಬಳಸಿ ಮಲ್ಚಿಂಗ್ ಮಾಡುವುದು ಉತ್ತಮ. ಸಸ್ಯಗಳಿಂದಾಗುವ ಬಾಷ್ಪ ವಿಸರ್ಜನೆಯನ್ನು ಕಡಿಮೆ ಮಾಡಲು 5% ಕಾಯೋಲಿನ್ ದ್ರಾವಣವನ್ನು ಸಿಂಪಡಿಸಿ, ಜೊತೆಗೆ ಬೆಳೆಗಳ ನಿರ್ಣಾಯಕ ಹಂತಗಳಲ್ಲಿ ನೀರಾವರಿಯನ್ನು ಒದಗಿಸುವುದು ಉತ್ತಮ. ಇನ್ನು ಬಿತ್ತುವ ಮುನ್ನ ಬೆಳೆಗಳಿಗೆ ಬೀಜೋಪಚಾರವನ್ನು ಮಾಡಿ ಬಿತ್ತುವುದರಿಂದ ಅನೇಕ ಕೀಟ ಹಾಗೂ ರೋಗಗಳನ್ನು ತಡೆಗಟ್ಟಬಹುದು. ಮುಂಗಾರು ಬೆಳೆಗಳಲ್ಲಿ ಬರ ನಿರೋಧಕತೆಯನ್ನು ಹೆಚ್ಚಿಸಲು 2% ಕ್ಯಾಲ್ಸಿಯಂ ಕ್ಲೋರೈಡ್ ದ್ರಾವಣದಲ್ಲಿ 1 ತಾಸು ನೆನೆಸಿ ನಂತರ ನೆರಳಿನಲ್ಲಿ ಒಣಗಿಸಬೇಕು. ಮಳೆಯ ನೀರನ್ನು ಸಂರಕ್ಷಿಸಿಡಲು ಇಳಿಜಾರಿಗೆ ಅಡ್ಡಲಾಗಿ ಚೌಕು ಮಡಿಗಳನ್ನು ತಯಾರಿಸಿಟ್ಟುಕೊಳ್ಬೇಕು ಮತ್ತು ಇಳಿಜಾರಿಗೆ ಅಡ್ಡಲಾಗಿ ಉಳುಮೆಯನ್ನು ಮಾಡಬೇಕು. ಈಗಾಗಲೇ ಬಿತ್ತಿರುವಂತಹ ಹೆಸರು ಉದ್ದು ಬೆಳೆಗೆ ಬೂದಿ ರೋಗ ಬಾಧೆ ಕಂಡು ಬಂದಲ್ಲಿ 1 ಮಿಲಿಲೀಟರ್ ಹೆಕ್ಸಾಕೊನಜೋಲ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಿ. ಶೇಂಗಾ ಬಿತ್ತನೆಗೆ ಮುಂಚೆ ಪ್ರತಿ ಕಿಲೋಗ್ರಾಂ ಬಿತ್ತನೆಯ ಬೀಜವನ್ನು 3 ಗ್ರಾಂ ಕ್ಯಾಪ್ಟನ್ 80 WP ಅಥವಾ ಥೈರಾಮ್ 75 WP ಅಥವಾ 4 ಕಿಲೋಗ್ರಾಂ ಟ್ರೈಕೋಡರ್ಮಾದಿಂದ ಬೀಜೋಪಚಾರವನ್ನು ಮಾಡಬೇಕು. ಹತ್ತಿ ಬಿತ್ತಿದ ದಿನ ಅಥವಾ ಬಿತ್ತಿದ ಮರುದಿನ ಕಳೆಗಳ ಹತೋಟಿಗಾಗಿ 2 ಲೀಟರ್ ಪೆಂಡಿಮಿಥಲಿನ್ 30 EC ಅಥವಾ 700 ಮಿಲಿಲೀಟರ್ ಪೆಂಡಿಮಿಥಲಿನ್ 38.7 CS ನಾಶಕವನ್ನು 300 ಲೀಟರ್ ನೀರಿನಲ್ಲಿ ಬೆರೆಸಿ ಪ್ರತಿ ಎಕರೆಗೆ ಸಿಂಪರಣೆಯನ್ನು ಮಾಡಬೇಕು. ಬಿತ್ತಿದ 20-25 ದಿನಗಳ ನಂತರ ಒಂದು ಸಾರೆ ಕೈಕಳೆ ಅಥವಾ ಅಂತರ್ ಬೇಸಾಯ ಮಾಡೋದರಿಂದ ಕಳೆಗಳನ್ನು ಪರಿಣಾಮಕಾರಿಯಾಗಿ ಹತೋಟಿ ಮಾಡಬಹುದು ಮತ್ತು ಬೇರುಗಳಿಗೆ ಉತ್ತಮ ಗಾಳಿ ಸಿಗ್ತದೆ. ತೊಗರಿ ಬೆಳೆಯನ್ನು ಬಿತ್ತುವಂತಹ ರೈತ ಬಾಂಧವರು ಗಮನಿಸಬೇಕು. ತೊಗರಿ ಬಿತ್ತನೆ ಮಾಡುವಂತಹ ಪೂರ್ವದಲ್ಲಿ 5 ಗ್ರಾಂ ಟ್ರೈಕೋಡರ್ಮಾ ಜೈವಿಕ ಬೀಡನಾಶಕವನ್ನು ಪ್ರತಿ ಕೆಜಿ ಬೀಜಕ್ಕೆ ಬೀಜೋಪಚಾರವನ್ನು ಮಾಡುವುದರಿಂದ ಮಣ್ಣಿನಿಂದ ಬರುವ ರೋಗಗಳನ್ನು ತಡೆಗಟ್ಟಬಹುದು. ಬಿತ್ತಿದ 20-25 ದಿನಗಳ ನಂತರ ಒಂದು ಸಾರೆ ಕೈಕಳೆ ಅಥವಾ ಅಂತರ್ ಬೇಸಾಯ ಮಾಡೋದರಿಂದ ಕಳೆಗಳನ್ನು ಪರಿಣಾಮಕಾರಿಯಾಗಿ ಹತೋಟಿ ಮಾಡಬಹುದು ಮತ್ತು ಬೇರುಗಳಿಗೆ ಉತ್ತಮ ಗಾಳಿ ಸಿಗ್ತದೆ. ಕುರಿ ಸಾಕಾಣಿಕೆ ಮಾಡುವಂತಹ ರೈತ ಬಾಂಧವರಿಗೆ ಕೆಲವು ಮಾಹಿತಿಯನ್ನು ಹೇಳೋದಾದರೆ, ಕರುಳು ಬೇನೆ ಮತ್ತು ಗಂಟಲು ಬೇನೆ ಈ ಸಾಂಕ್ರಾಮಿಕ ರೋಗಗಳು ಮಳೆಗಾಲದ ತಿಂಗಳುಗಳಲ್ಲಿ ಹೆಚ್ಚಾಗಿ ಕಂಡುಬರ್ತದೆ. ಕುರಿ ಮತ್ತು ಮೇಕೆಗಳಿಗೆ ಲಸಿಕೆಗಳನ್ನು ಹಾಕಿರಿಸಿಕೊಂಡಿರದಿದ್ದರೆ ಈ ರೋಗಗಳ ವಿರುದ್ಧ ಸ್ಥಳೀಯ ಪಶುವೈದ್ಯರ ನೆರವಿನಿಂದ ಲಸಿಕೆಯನ್ನು ಹಾಕಿಸಿ. ಗಂಟಲು ಬೇನೆ ಈ ರೋಗವು ಮುಂಗಾರು ಮಳೆ ಪ್ರಾರಂಭದಲ್ಲಿ ಜೂನ್ ಮತ್ತು ಜುಲೈ ತಿಂಗಳಲ್ಲಿ ಬರುವ ಸಾಧ್ಯತೆ ಇರುವುದರಿಂದ ಗಂಟಲು ಬೇನೆ ಲಸಿಕೆಯನ್ನು ರೈತ ಬಾಂಧವರು ಮೇ ತಿಂಗಳಲ್ಲಿ ಮಾಡಿಸಿದರೆ ಉತ್ತಮ. ಇನ್ನು ರೈತ ಬಾಂಧವರು ನಿಮಗೆ ಹೆಚ್ಚಿನ ಮಾಹಿತಿ ಬೇಕಾಗಿತ್ತು ಅಂತಂದರೆ ನಿಮ್ಮ ಸಮೀಪದ ಕೃಷಿ ವಿಜ್ಞಾನ ಕೇಂದ್ರ ಅಥವಾ ಕೃಷಿ ಪರಿಣಿತರನ್ನು ಭೇಟಿಯಾಗಬಹುದು. ನಮಸ್ಕಾರ.
2: ರೈತ ಬಾಂಧವರು, ಇದುವರೆಗೆ ಹವಾಮಾನ ವರದಿ ಮತ್ತು ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು ಆಲಿಸಿದರೆ ರೈತ ಬಾಂಧವರು, ಈಗ ಪೇಟೆ ಧಾರಣೆ ಪ್ರತಿ ಕ್ವಿಂಟಲ್ಗೆ ಕನಿಷ್ಠ ಮತ್ತು ಗರಿಷ್ಠ ದರಗಳಲ್ಲಿ ಹೀಗಿದೆ. ಮೊದಲಿಗೆ ಮಾನ್ವಿ ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳಿಸಿಕೊಟ್ಟಿರುವ ಇವತ್ತಿನ ಪೇಟೆ ಧಾರಣೆ, ಒಣಮೆಣಸಿನಕಾಯಿ 5,000 ರೂಪಾಯಿಗಳು, ಜೋಳ 1,950 ರೂಪಾಯಿಗಳು, ಭತ್ತ ಹೊಸ ಸೋನಮಸೂರಿ ಕನಿಷ್ಠ 3,350 ರೂಪಾಯಿಗಳಿಂದ 5,694 ರೂಪಾಯಿಗಳು, ಅಕ್ಕಿ 2,750 ರೂಪಾಯಿಗಳಿಂದ 2,940 ರೂಪಾಯಿಗಳು. ಈಗ ರಾಯಚೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯವರ ಪೇಟೆ ಧಾರಣೆ, ಹತ್ತಿ ಹೈಬ್ರಿಡ್ 44,9,200 ರೂಪಾಯಿಗಳು, ಶೇಂಗಾ ಗುಂಗುರಿ 4,069 ರೂಪಾಯಿಗಳಿಂದ 6,969 ರೂಪಾಯಿಗಳು, ಭತ್ತ ಸೋನಮಸೂರಿ 2,751 ರೂಪಾಯಿಗಳಿಂದ 3,459 ರೂಪಾಯಿಗಳು, ಕುಸುಬೆ 3,333 ರೂಪಾಯಿಗಳಿಂದ 4,279 ರೂಪಾಯಿಗಳು, ಕೆಂಪು ತೊಗರಿ 6,050 ರೂಪಾಯಿಗಳಿಂದ 6,633 ರೂಪಾಯಿಗಳು. ರೈತ ಬಂಧವರೇ, ಈಗ ಲಿಂಗಸ್ಕೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯವರ ಇವತ್ತಿನ ಪೇಟೆ ಧಾರಣೆ, ಸಜ್ಜೆ ಹೈಬ್ರಿಡ್ ಕನಿಷ್ಠ 2,450 ರೂಪಾಯಿಗಳಿಂದ ಗರಿಷ್ಠ 3,000 ರೂಪಾಯಿಗಳು, ಮೆಕ್ಕೆಜೋಳ ಸ್ಥಳೀಯ 2,300 ರೂಪಾಯಿಗಳಿಂದ 2,700 ರೂಪಾಯಿಗಳು, ಭತ್ತ 3,710 ರೂಪಾಯಿಗಳು, ತೊಗರಿ 8,200 ರೂಪಾಯಿಗಳು. ರೈತ ಬಂಧವರೇ, ಇದುವರೆಗೆ ಮಾನ್ವಿ ರಾಯಚೂರು ಹಾಗೂ ಲಿಂಗಸ್ಕೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯವರ ಇವತ್ತಿನ ಪೇಟೆ ಧಾರಣೆಯನ್ನು ಆಲಿಸಿದ್ರಿ. ಇದಾಗಿತ್ತು ಇವತ್ತಿನ ರೈತ ಬಾಂಧವರ ಕೃಷಿರಂಗ ಕಾರ್ಯಕ್ರಮ.

0: ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ ಎಫ್ಎಂ ಕಂಪನಾಗ 102.1 ಮೆಗಾಹರ್ಟ್ಸ್ಗಳು. ಶ್ರೋತೃ ಬಾಂಧವರೇ, ಈಗ ಜನಪದ ಸಂಗೀತ ಕಾರ್ಯಕ್ರಮ. ಮೊದಲಿಗೆ ಕೆಲವು ವಾಣಿಜ್ಯ ಪ್ರಕಟಣೆಗಳು.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಪಿಎಂ ಜಯ್, ಅಬ್ ಗರೀಬೋ ಕಿ ಜಯ್ ಬನ್ ಗಯಿ ಹೈ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555 ಕರೆ ಮಾಡಿ.
1: ಈಗ ಕೇಳೋಣ ಎಚ್ ಕೃಷ್ಣಯ್ಯ ಅವರಿಂದ ಜನಪದ ಗೀತೆಗಳನ್ನು.
2: ಕುಂತ ನಿಂತ ಸಭದಾಗ ಕೂಡಿದಂತ ಮಂದ್ಯಾಗ.

0: ಶ್ರೋತೃ ಬಾಂಧವರಿದ್ದವರಿಗೆ ಎಚ್ ಕೃಷ್ಣಯ್ಯ ಅವರಿಂದ ಜನಪದ ಗೀತೆಗಳನ್ನು ಆಲಿಸಿದರೆ ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 7:34 ಆಗುತ್ತಲಿದೆ. ಮೊದಲಿಗೆ ಕೆಲವು ಪ್ರಕಟಣೆಗಳು, ನಂತರ 7:35 ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳನ್ನು ಆಲಿಸೋಣ. ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ
1: ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ
2: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
1: ಕೇವಲ ₹50 ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSU.WSSB.Karnataka.GOV.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: ಆಕಾಶವಾಣಿ ಸರಿಯಾಗಿ 7:35 ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳನ್ನು ಕೇಳುವಿರಿ.

0: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಅಭಯ ದಾಮ್ಲೆ. ಮುಖ್ಯಾಂಶಗಳು. ಲೋಕಸಭೆಯಲ್ಲಿಂದು ಸಾರ್ವಜನಿಕ ಪರೀಕ್ಷೆಗಳು, ಅಕ್ರಮ ವಿಧಾನಗಳ ತಡೆಗಟ್ಟುವಿಕೆ ತಿದ್ದುಪಡಿ ಮಸೂದೆ 2026 ಮಂಡನೆ. ದೆಹಲಿಯಲ್ಲಿ ವಿದ್ಯಾರ್ಥಿಗಳ ಪ್ರತಿಭಟನೆ ವೇಳೆ ಪೊಲೀಸ್ ಕ್ರಮ ಕುರಿತು ಚರ್ಚೆಗೆ ಒತ್ತಾಯಿಸಿ ಪ್ರತಿಪಕ್ಷಗಳ ಗದ್ದಲ, ಸಂಸತ್ನ ಉಭಯ ಸದನಗಳ ಕಲಾಪ ನಾಳೆಗೆ ಮುಂದೂಡಿಕೆ. ಆಂತರಿಕ ಭದ್ರತೆ ರಕ್ಷಣೆ ಮಾತ್ರವಲ್ಲದೆ ನಾಗರಿಕ ಸೇವೆಯಲ್ಲೂ ಸಿಆರ್ಪಿಎಫ್ ಕೊಡುಗೆ ಮಹತ್ವದ್ದು, ಪ್ರಧಾನಿ ನರೇಂದ್ರ ಮೋದಿ ಪ್ರಶಂಸೆ. ಹಾಗೂ ಐಎಸ್ಎಸ್ಎಫ್ ವಿಶ್ವಕಪ್, ಭಾರತೀಯ ಶೂಟರ್ಗಳಾದ ಇಶಾ ಸಿಂಗ್ಗೆ ಚಿನ್ನ, ಮನು ಭಾಕರ್ಗೆ ಕಂಚು ಪದಕ. ವಾರ್ತೆಗಳ ವಿವರ. ನೀಟ್ ವಿಷಯ ಕುರಿತು ವಿದ್ಯಾರ್ಥಿಗಳು ನಡೆಸಿದ ಪ್ರತಿಭಟನೆಯ ವೇಳೆ ನಡೆದಿದೆ ಎನ್ನಲಾದ ಪೊಲೀಸ್ ಕ್ರಮ ಕುರಿತು ಪ್ರತಿಪಕ್ಷಗಳು ಗದ್ದಲ ಉಂಟು ಮಾಡಿದ್ದರಿಂದ ಸಂಸತ್ತಿನ ಉಭಯ ಸದನಗಳ ಕಲಾಪವನ್ನು ನಾಳೆಗೆ ಮುಂದೂಡಲಾಗಿದೆ. ಲೋಕಸಭೆಯಲ್ಲಿಂದು ಬೆಳಗ್ಗೆ ಸದನ ಸಮಾವೇಶಗೊಳ್ಳುತ್ತಿದ್ದಂತೆ ಸಾರ್ವಜನಿಕ ಪರೀಕ್ಷೆಗಳು, ಅಕ್ರಮ ವಿಧಾನಗಳ ತಡೆಗಟ್ಟುವಿಕೆ ತಿದ್ದುಪಡಿ ಮಸೂದೆ 2026 ಮಂಡಿಸಲಾಯಿತು. ಈ ಮಸೂದೆಯು ಸಾರ್ವಜನಿಕ ಪರೀಕ್ಷೆಗಳು, ಅಕ್ರಮ ವಿಧಾನಗಳ ತಡೆಗಟ್ಟುವಿಕೆ ಕಾಯ್ದೆ 2024 ತಿದ್ದುಪಡಿ ತರಲಿದೆ. ಸಿಬ್ಬಂದಿ, ಸಾರ್ವಜನಿಕ ಕುಂದುಕೊರತೆಗಳು ಮತ್ತು ಪಿಂಚಣಿ ಖಾತೆ ಸಚಿವ ಡಾ ಜಿತೇಂದ್ರ ಸಿಂಗ್ ಮಸೂದೆಯನ್ನು ಮಂಡಿಸಿದರು. ಪರೀಕ್ಷಾ ಅಕ್ರಮಗಳಿಗೆ 10 ವರ್ಷಗಳವರೆಗೆ ಜೈಲು ಶಿಕ್ಷೆ, 10 ಕೋಟಿ ರೂಪಾಯಿಗಳವರೆಗೆ ದಂಡ ಮತ್ತು ಶಿಕ್ಷೆಗೊಳಗಾದ ಅಪರಾಧಿಗಳ ಆಸ್ತಿಗಳನ್ನು ಮುಟ್ಟುಗೋಲು ಹಾಕಿಕೊಳ್ಳುವುದು ಸೇರಿದಂತೆ ಹಲವಾರು ಮಹತ್ವದ ನಿಬಂಧನೆಗಳನ್ನು ಈ ಮಸೂದೆ ಒಳಗೊಂಡಿದೆ. ಪ್ರಕರಣಗಳ ತ್ವರಿತ ವಿಲೇವಾರಿಯನ್ನು ಖಚಿತಪಡಿಸಿಕೊಳ್ಳಲು ಎಲ್ಲಾ ರಾಜ್ಯ ಸರ್ಕಾರಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಆಡಳಿತಗಳು ಪ್ರತಿನಿತ್ಯದ ವಿಚಾರಣೆಗಾಗಿ ವಿಶೇಷ ತ್ವರಿತ ನ್ಯಾಯಾಲಯಗಳನ್ನು ಸ್ಥಾಪಿಸುವುದಕ್ಕೆ ಮಸೂದೆ ಅನುವು ಮಾಡಿಕೊಡುತ್ತದೆ. ಪೊಲೀಸ್ ಠಾಣೆಯಲ್ಲಿ ಮಾಹಿತಿಯನ್ನು ದಾಖಲಿಸಿದ ದಿನಾಂಕದಿಂದ 2 ತಿಂಗಳೊಳಗೆ ಅಪರಾಧಗಳ ತನಿಖೆಯನ್ನು ಪೂರ್ಣಗೊಳಿಸಬೇಕು ಮತ್ತು ಆರೋಪಪಟ್ಟಿ ಸಲ್ಲಿಸಿದ 3 ತಿಂಗಳೊಳಗೆ ವಿಚಾರಣೆಗಳನ್ನು ಪೂರ್ಣಗೊಳಿಸಬೇಕಾಗುತ್ತದೆ. 2ನೇ ಬಾರಿ ಸದನ ಮಧ್ಯಾಹ್ನ 2 ಗಂಟೆಗೆ ಸಮಾವೇಶಗೊಂಡಾಗ ಸಭಾಧ್ಯಕ್ಷ ಓಂ ಬಿರ್ಲಾ ಮಸೂದೆ ಕುರಿತು ಚರ್ಚೆಯನ್ನು ಕೈಗೆತ್ತಿಕೊಳ್ಳಲು ಮುಂದಾದರು. ಈ ಮಧ್ಯೆ ನೀಟ್ ವಿಷಯ ಕುರಿತ ಪ್ರತಿಭಟನೆಯ ವೇಳೆ ವಿದ್ಯಾರ್ಥಿಗಳ ವಿರುದ್ಧ ದಾಖಲಾಗಿರುವ ಎಫ್ಐಆರ್ಗಳನ್ನು ಹಿಂಪಡೆಯುವಂತೆ ಒತ್ತಾಯಿಸಿ ವಿರೋಧ ಪಕ್ಷದ ಸದಸ್ಯರು ಘೋಷಣೆ ಕೂಗುವುದನ್ನು ಮುಂದುವರೆಸಿದರು. ಮಸೂದೆಗೆ ಸಾಕಷ್ಟು ಸಮಯವನ್ನು ನಿಗದಿಪಡಿಸಲಾಗಿದೆ ಮತ್ತು ಹೆಚ್ಚಿನ ಸಂಖ್ಯೆಯ ತಿದ್ದುಪಡಿ ನೋಟಿಸ್ಗಳನ್ನು ಸಹ ಸ್ವೀಕರಿಸಲಾಗಿದೆ ಎಂದು ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಹೇಳಿದರು. ವಿರೋಧ ಪಕ್ಷಗಳ ನಡವಳಿಕೆ ಸರಿಯಲ್ಲ, ದೇಶದ ಯುವಕರು ಈ ವಿಷಯವನ್ನು ಸೂಕ್ಷ್ಮವಾಗಿ ಗಮನಿಸುತ್ತಿದ್ದಾರೆ, ಇಂತಹ ಮಹತ್ವದ ಮಸೂದೆಯ ಮೇಲಿನ ಚರ್ಚೆಗೆ ಅಡ್ಡಿಪಡಿಸುವುದು ತಪ್ಪು ಸಂದೇಶವನ್ನು ರವಾನಿಸುತ್ತದೆ ಎಂದು ಕಿರಣ್ ರಿಜಿಜು ಹೇಳಿದರು. ಸಾರ್ವಜನಿಕ ಪರೀಕ್ಷೆಗಳು, ಅಕ್ರಮ ವಿಧಾನಗಳ ತಡೆಗಟ್ಟುವಿಕೆ ತಿದ್ದುಪಡಿ ಮಸೂದೆ 2026 ದೇಶದ ಕೋಟ್ಯಂತರ ಯುವಕರ ಭವಿಷ್ಯ, ಕಠಿಣ ಪರಿಶ್ರಮ ಮತ್ತು ಆಕಾಂಕ್ಷೆಗಳಿಗೆ ಸಂಬಂಧಿಸಿದ ಪ್ರಮುಖ ಮಸೂದೆಯಾಗಿದೆ. ಪ್ರಶ್ನೆ ಪತ್ರಿಕೆ ಸೋರಿಕೆಯಂತಹ ಅಪರಾಧಗಳನ್ನು ಪರಿಣಾಮಕಾರಿಯಾಗಿ ನಿಗ್ರಹಿಸುವ ಮತ್ತು ಜವಾಬ್ದಾರಿಯುತ ವ್ಯಕ್ತಿಗಳ ವಿರುದ್ಧ ಕಠಿಣ ಶಿಕ್ಷೆಯ ನಿಬಂಧನೆಗಳನ್ನು ಖಚಿತಪಡಿಸಿಕೊಳ್ಳುವಲ್ಲಿ ಈ ಮಸೂದೆ ಮಹತ್ವದ ಹೆಜ್ಜೆಯಾಗಿದೆ ಎಂದು ಸಭಾಧ್ಯಕ್ಷ ಓಂ ಬಿರ್ಲಾ ಹೇಳಿದರು. ಮಸೂದೆ ಕುರಿತು ಸರಿಯಾದ ಚರ್ಚೆಗೆ ಅವಕಾಶ ನೀಡುವಂತೆ ಸದಸ್ಯರಿಗೆ ಮನವಿ ಮಾಡಿದ ಅವರು, ಚರ್ಚೆಗೆ 6 ಗಂಟೆಗಳ ಕಾಲಾವಕಾಶ ನೀಡಲಾಗಿದೆ ಎಂದು ತಿಳಿಸಿದರು. ಸಭಾಧ್ಯಕ್ಷರು ಪದೇ ಪದೇ ಮನವಿ ಮಾಡಿದರೂ ಸಹ ವಿರೋಧ ಪಕ್ಷದ ಸದಸ್ಯರು ಪ್ರತಿಭಟನೆ ಮುಂದುವರೆಸಿದ್ದರಿಂದ ಕಲಾಪವನ್ನು ಸಂಜೆ 5 ಗಂಟೆವರೆಗೆ ಮುಂದೂಡಲಾಯಿತು. ಮತ್ತೆ ಸದನ ಸಮಾವೇಶಗೊಂಡಾಗ ಸಭಾಧ್ಯಕ್ಷರ ಸ್ಥಾನದಲ್ಲಿದ್ದ ಕೃಷ್ಣ ಪ್ರಸಾದ್ ಟೆನ್ನೇಟಿ ಅವರು ಮಸೂದೆಯನ್ನು ಚರ್ಚೆಗೆ ಕೈಗೆತ್ತಿಕೊಳ್ಳಲು ಮುಂದಾದರು. ಈ ವೇಳೆ ವಿರೋಧ ಪಕ್ಷದ ಸಂಸದರು ಘೋಷಣೆಗಳನ್ನು ಕೂಗಿ ಕಲಾಪಕ್ಕೆ ಅಡ್ಡಿಪಡಿಸಿದ್ದರಿಂದ ಕಲಾಪವನ್ನು ನಾಳೆ ಬೆಳಗ್ಗೆ 11 ಗಂಟೆಗೆ ಮುಂದೂಡಲಾಗಿದೆ. ರಾಜ್ಯಸಭೆಯಲ್ಲೂ ನೀಟ್ ವಿಷಯ ಕುರಿತ ಪ್ರತಿಭಟನೆಯ ವೇಳೆ ವಿದ್ಯಾರ್ಥಿಗಳ ವಿರುದ್ಧ ದಾಖಲಾಗಿರುವ ಎಫ್ಐಆರ್ಗಳನ್ನು ಹಿಂಪಡೆಯುವಂತೆ ಒತ್ತಾಯಿಸಿ ವಿರೋಧ ಪಕ್ಷದ ಸದಸ್ಯರು ಕಲಾಪಕ್ಕೆ ಅಡ್ಡಿಪಡಿಸಿದ್ದರಿಂದ ಸದನವನ್ನು ಪದೇ ಪದೇ ಮುಂದೂಡಿ ಕೊನೆಗೆ ದಿನದ ಮಟ್ಟಿಗೆ ಮುಂದೂಡಲಾಯಿತು. ಸದನ 2ನೇ ಬಾರಿ ಸಮಾವೇಶಗೊಂಡಾಗ ಉಪಸಭಾಪತಿ ಹರಿವಂಶ್ ರಾಷ್ಟೀಯ ಗೌರವಕ್ಕೆ ಅಪಮಾನ ತಡೆ ತಿದ್ದುಪಡಿ ಮಸೂದೆ 2026 ಚರ್ಚೆಗೆ ಕೈಗೆತ್ತಿಕೊಳ್ಳಲು ಮುಂದಾದರು. ಈ ವೇಳೆ ವಿರೋಧ ಪಕ್ಷದ ಸದಸ್ಯರು ಘೋಷಣೆಗಳನ್ನು ಕೂಗಿ ಪ್ರತಿಭಟಿಸಿದರು. ಗದ್ದಲದ ನಡುವೆ ಉಪಸಭಾಪತಿಯವರು ಕಲಾಪವನ್ನು ಸಂಜೆ 5:15 ಮುಂದೂಡಿದರು. ಇದಕ್ಕೂ ಮುನ್ನ ಮಧ್ಯಾಹ್ನ 12 ಗಂಟೆಗೆ ಸದನ ಸೇರಿದಾಗ ಗೃಹ ಖಾತೆ ರಾಜ್ಯ ಸಚಿವ ನಿತ್ಯಾನಂದ ರಾಯ್ ಅವರು ರಾಷ್ಟೀಯ ಗೌರವಕ್ಕೆ ಅಪಮಾನ ತಡೆ ತಿದ್ದುಪಡಿ ಮಸೂದೆ 2026 ಪರ್ಯಾಲೋಚನೆಗೆ ಮಂಡಿಸಿದರು. ಈ ವೇಳೆ ವಿದ್ಯಾರ್ಥಿಗಳ ಪ್ರತಿಭಟನೆಯ ಮೇಲೆ ಪೊಲೀಸರು ಬಲವಂತದ ಕ್ರಮ ತೆಗೆದುಕೊಂಡಿದ್ದಾರೆ ಎಂದು ಆರೋಪಿಸಿ ಪ್ರತಿಪಕ್ಷಗಳು ಘೋಷಣೆಗಳನ್ನು ಕೂಗುವುದನ್ನು ಮುಂದುವರೆಸಿದರು. ಗದ್ದಲದ ನಡುವೆ ಉಪಸಭಾಪತಿಯವರು ಕಲಾಪವನ್ನು ಅಪರಾಹ್ನ 3 ಗಂಟೆವರೆಗೆ ಮುಂದೂಡಿದರು. ಬೆಳಿಗ್ಗೆ ಸದನ ಸಮಾವೇಶಗೊಂಡ ನಂತರ ಸಭಾಪತಿ ರಾಧಾಕೃಷ್ಣನ್ ಅವರು ವಿರೋಧ ಪಕ್ಷದ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ವಿಷಯ ಪ್ರಸ್ತಾಪಿಸಲು ಅವಕಾಶ ನೀಡಿದರು. ನಿಯಮ 267 ಅಡಿಯಲ್ಲಿ ವಿದ್ಯಾರ್ಥಿಗಳ ವಿರುದ್ಧ ಪೊಲೀಸ್ ಕ್ರಮ ಕುರಿತ ಚರ್ಚೆಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಒತ್ತಾಯಿಸಿದರು. ವಿರೋಧ ಪಕ್ಷಗಳ ಸದಸ್ಯರ ಗದ್ದಲದ ನಡುವೆ ಸದನವನ್ನು ಮಧ್ಯಾಹ್ನಕ್ಕೆ ಮುಂದೂಡಲಾಗಿತ್ತು. ಸಂಸತ್ನಲ್ಲಿ ಪ್ರತಿಪಕ್ಷಗಳು ಸದನದ ಕಲಾಪಕ್ಕೆ ಅಡ್ಡಿಪಡಿಸಿ ಸಾರ್ವಜನಿಕ ಪರೀಕ್ಷಾ ಮಸೂದೆಯ ಚರ್ಚೆಯನ್ನು ತಡೆಯುತ್ತಿವೆ ಎಂದು ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಟೀಕಿಸಿದ್ದಾರೆ. ಸಂಸತ್ ಭವನ ಸಂಕೀರ್ಣದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ಪ್ರಶ್ನೆ ಪತ್ರಿಕೆ ಸೋರಿಕೆಯಲ್ಲಿ ಭಾಗಿಯಾಗಿರುವ ತಪ್ಪಿತಸ್ಥರಿಗೆ ಈ ಮಸೂದೆ ಕಠಿಣ ಮತ್ತು ಕಾಲಮಿತಿಯ ಶಿಕ್ಷೆಯನ್ನು ನೀಡುತ್ತದೆ. ಇಂತಹ ಮಹತ್ವದ ವಿಷಯ ಕುರಿತು ಚರ್ಚೆ ತಡೆಯುವುದರಿಂದ ವಿದ್ಯಾರ್ಥಿಗಳು ಮತ್ತು ದೇಶಕ್ಕೆ ತಪ್ಪು ಸಂದೇಶ ರವಾನೆಯಾಗುತ್ತದೆ. ವಿದ್ಯಾರ್ಥಿಗಳ ಭಾವನೆಗಳನ್ನು ಗೌರವಿಸಿ ಪ್ರಸ್ತಾವಿತ ಮಸೂದೆ ಕುರಿತು ಪ್ರತಿಪಕ್ಷಗಳು ರಚನಾತ್ಮಕ ಚರ್ಚೆಯಲ್ಲಿ ಪಾಲ್ಗೊಳ್ಳಬೇಕು ಎಂದು ಸಚಿವರು ಹೇಳಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೇಂದ್ರ ಮೀಸಲು ಪೊಲೀಸ್ ಪಡೆ CRPF ಸ್ಥಾಪನಾ ದಿನದ ಅಂಗವಾಗಿ ಪಡೆಯ ಎಲ್ಲಾ ಸಿಬ್ಬಂದಿಗೆ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್, ಪ್ರಧಾನಿ ನರೇಂದ್ರ ಮೋದಿ ಮತ್ತು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಶುಭಾಶಯ ಕೋರಿದ್ದಾರೆ. ಅಪ್ರತಿಮ ಧೈರ್ಯ, ಸಮರ್ಪಣೆ ಮತ್ತು ವೃತ್ತಿಪರತೆಯ ಅತ್ಯುನ್ನತ ಮಾನದಂಡಗಳೊಂದಿಗೆ CRPF ರಾಷ್ಟದ ಏಕತೆ, ಸಮಗ್ರತೆ

ಮತ್ತು ಆಂತರಿಕ ಭದ್ರತೆಯನ್ನು ಕಾಪಾಡುವಲ್ಲಿ ಅಮೂಲ್ಯ ಕೊಡುಗೆ ನೀಡುತ್ತದೆ ಎಂದು ಉಪರಾಷ್ಟ್ರಪತಿ ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ತಿಳಿಸಿದ್ದಾರೆ. ಸಿಆರ್ಪಿಎಫ್ ಅಚಲ ಧೈರ್ಯ ಮತ್ತು ಕರ್ತವ್ಯಕ್ಕೆ ಬದ್ಧತೆಯ ಮೂಲಕ ತನ್ನನ್ನು ತಾನು ಗುರುತಿಸಿಕೊಂಡಿದೆ ಎಂದು ಪ್ರಧಾನಿ ತಿಳಿಸಿದ್ದಾರೆ. ಆಂತರಿಕ ಭದ್ರತೆಯನ್ನು ಕಾಪಾಡುವುದರಿಂದ ಹಿಡಿದು ಸವಾಲುಗಳ ಸಂದರ್ಭಗಳಲ್ಲಿ ನಾಗರಿಕರಿಗೆ ಸೇವೆ ಸಲ್ಲಿಸುವವರೆಗೆ ಸಿಆರ್ಪಿಎಫ್ನ ಸೇವೆ ಪ್ರಶಂಸನೀಯ. ನಕ್ಸಲೀಯ ಬೆದರಿಕೆಯನ್ನು ತಡೆದು ಹಾಕುವಲ್ಲಿ ಪಡೆಯ ಪ್ರಯತ್ನಗಳು ಗಮನಾರ್ಹವಾಗಿವೆ ಮತ್ತು ಅಸಂಖ್ಯಾತ ಜನರ ಜೀವನದಲ್ಲಿ ಶಾಂತಿ ಮತ್ತು ಪ್ರಗತಿಗೆ ಕೊಡುಗೆ ನೀಡಿದೆ ಎಂದು ಪ್ರಧಾನಿ ತಿಳಿಸಿದ್ದಾರೆ. ಸಿಆರ್ಪಿಎಫ್ ಅಚಲ ಧೈರ್ಯ, ಅಸಾಧಾರಣ ವೃತ್ತಿಪರತೆ ಮತ್ತು ನಿಸ್ವಾರ್ಥ ಸೇವೆಯ ಸಂಕೇತವಾಗಿದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ. ಅಯೋಧ್ಯೆ ರಾಮಮಂದಿರ ಟ್ರಸ್ಟ್ ಪಡೆದಿರುವ ದೇಣಿಗೆಗಳಲ್ಲಿ ಅವ್ಯವಹಾರ ನಡೆದಿದೆ ಎನ್ನಲಾದ ಕುರಿತು ಲಖನೌ ವಲಯದ ಪೊಲೀಸ್ ಮಹಾನಿರೀಕ್ಷಕರ ನೇತೃತ್ವದಲ್ಲಿ ನಾಲ್ವರು ಸದಸ್ಯರ ವಿಶೇಷ ತನಿಖಾ ತಂಡವನ್ನು ರಚಿಸಲಾಗಿದೆ ಎಂದು ಉತ್ತರ ಪ್ರದೇಶ ಸರ್ಕಾರ ಸುಪ್ರೀಂಕೋರ್ಟ್ಗೆ ತಿಳಿಸಿದೆ. ವಿಶೇಷ ತನಿಖಾ ತಂಡಕ್ಕೆ ವಿಧಿವಿಜ್ಞಾನ ಲೆಕ್ಕ ಪರಿಶೋಧಕರನ್ನು 5ನೇ ಸದಸ್ಯರಾಗಿ ನೇಮಿಸಬೇಕು ಮತ್ತು 2 ವಾರಗಳೊಳಗೆ ಮೊದಲ ಯಥಾಸ್ಥಿತಿ ವರದಿ ಸಲ್ಲಿಸಬೇಕು ಎಂದು ಸುಪ್ರೀಂಕೋರ್ಟ್ ರಾಜ್ಯ ಸರ್ಕಾರಕ್ಕೆ ಸೂಚಿಸಿದೆ. ಮೇಕೆದಾಟು ಯೋಜನೆಗೆ ತಮಿಳುನಾಡಿನ

0: ನೀರು ನದಿ ಕಾವೇರಿ ನದಿ ನೀರು ವಿವಾದಕ್ಕೆ ಸಂಬಂಧಿಸಿದಂತೆ 2018ರಲ್ಲಿ ನೀಡಲಾದ ಸುಪ್ರೀಂ ಕೋರ್ಟ್ ತೀರ್ಪಿನಲ್ಲಿ ಕಾವೇರಿ ನದಿಗೆ ಅಡ್ಡಲಾಗಿ ಯಾವುದೇ ನಿರ್ಮಾಣ ಕಾರ್ಯ ಕೈಗೊಳ್ಳಲು ಕರ್ನಾಟಕ, ತಮಿಳುನಾಡು, ಕೇರಳ ಅಥವಾ ಪುದುಚೇರಿಯಿಂದ ಅನುಮತಿ ಪಡೆಯಬೇಕು ಎಂದು ಎಲ್ಲಿಯೂ ಉಲ್ಲೇಖಿಸಿಲ್ಲ ಎಂದು ಕೇಂದ್ರ ಜಲಶಕ್ತಿ ಸಚಿವಾಲಯ ತಿಳಿಸಿದೆ. 2026ರ ಕಾಮನ್ವೆಲ್ತ್ ಕ್ರೀಡಾಕೂಟದ ಪುರುಷರ 65 ಕೆಜಿ ವೇಟ್ ಲಿಫ್ಟಿಂಗ್ ಸ್ಪರ್ಧೆಯಲ್ಲಿ ಬೆಳ್ಳಿ ಪದಕ ಗೆದ್ದ ವೇಟ್ ಲಿಫ್ಟರ್ ರಾಜ ಮುತ್ತು ಪಾಂಡೆ ಅವರನ್ನು ರಾಷ್ಟಪತಿ ದ್ರೌಪದಿ ಮುರ್ಮು ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅಭಿನಂದಿಸಿದ್ದಾರೆ. ರಾಜ ಮುತ್ತು ಪಾಂಡೆ ಅವರ ಸಾಧನೆಯ ಬಗ್ಗೆ ದೇಶ ಹೆಮ್ಮೆ ಪಡುತ್ತದೆ, ಭವಿಷ್ಯದ ಅವರ ಪ್ರಯತ್ನಗಳಿಗೆ ಶುಭ ಹಾರೈಕೆಗಳು ಎಂದು ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ರಾಷ್ಟಪತಿ ತಿಳಿಸಿದ್ದಾರೆ. ರಾಜ ಮುತ್ತು ಪಾಂಡೆ ಅವರ ಯಶಸ್ಸು ಪ್ರತಿಯೊಬ್ಬ ಭಾರತೀಯರನ್ನು ಸಂತೋಷ ಮತ್ತು ಹೆಮ್ಮೆ ಪಡುವಂತೆ ಮಾಡುತ್ತದೆ ಎಂದು ತಿಳಿಸಿರುವ ಪ್ರಧಾನಿ ಮುತ್ತು ಪಾಂಡೆ ಅವರ ಮುಂದಿನ ಪ್ರಯತ್ನಗಳಿಗೆ ಶುಭ ಹಾರೈಸಿದ್ದಾರೆ. ಐಎಸ್ಎಸ್ಎಫ್ 2026 ವಿಶ್ವಕಪ್ನಲ್ಲಿ ಮಹಿಳೆಯರ 25 ಮೀಟರ್ ಪಿಸ್ತೂಲ್ ಸ್ಪರ್ಧೆಯಲ್ಲಿ ಚಿನ್ನದ ಪದಕ ಗೆದ್ದ ಭಾರತೀಯ ಶೂಟರ್ಗಳಾದ ಇಶಾ ಸಿಂಗ್ ಮತ್ತು ಕಂಚಿನ ಪದಕ ಗೆದ್ದ ಮನು ಭಾಕರ್ ಅವರನ್ನು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಇಂದು ಅಭಿನಂದಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಲೋಕಸಭೆಯಲ್ಲಿಂದು ಸಾರ್ವಜನಿಕ ಪರೀಕ್ಷೆಗಳು ಅಕ್ರಮ ವಿಧಾನಗಳ ತಡೆಗಟ್ಟುವಿಕೆ ತಿದ್ದುಪಡಿ ಮಸೂದೆ 2026 ಮಂಡನೆ. ದೆಹಲಿಯಲ್ಲಿ ವಿದ್ಯಾರ್ಥಿಗಳ ಪ್ರತಿಭಟನೆ ವೇಳೆ ಪೊಲೀಸ್ ಕ್ರಮ ಕುರಿತು ಚರ್ಚೆಗೆ ಒತ್ತಾಯಿಸಿ ಪ್ರತಿಪಕ್ಷಗಳ ಗದ್ದಲ, ಸಂಸತ್ ಉಭಯ ಸದನಗಳ ಕಲಾಪ ನಾಳೆಗೆ ಮುಂದೂಡಿಕೆ. ಆಂತರಿಕ ಭದ್ರತೆ ರಕ್ಷಣೆ ಮಾತ್ರವಲ್ಲದೆ ನಾಗರಿಕ ಸೇವೆಯಲ್ಲೂ ಸಿಆರ್ಪಿಎಫ್ ಕೊಡುಗೆ ಮಹತ್ವದ್ದು, ಪ್ರಧಾನಿ ನರೇಂದ್ರ ಮೋದಿ ಪ್ರಶಂಸೆ. ಹಾಗೂ ಐಎಸ್ಎಸ್ಎಫ್ ವಿಶ್ವಕಪ್, ಭಾರತೀಯ ಶೂಟರ್ಗಳಾದ ಇಶಾ ಸಿಂಗ್ಗೆ ಚಿನ್ನ, ಮನು ಭಾಕರ್ಗೆ ಕಂಚು ಪದಕ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05ಕ್ಕೆ.
1: ಇದು ಆಕಾಶವಾಣಿಯ ರಾಯಚೂರು ಎಫ್ಎಂ ಕೇಂದ್ರ, ಎಫ್ಎಂ ತರಂಗಾಂತರ 102.1 MHz. ಶ್ರೋತೃ ಬಾಂಧವರೀಗ ಸಮಯ ಸರಿಯಾಗಿ 7:45:25. ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಆರಂಭದಲ್ಲಿ ಕೇಳೋಣ. ಪ್ರೇಮ ಅವರ ಗೀತ ರಚನೆಯಲ್ಲಿ ಗುರುಕಿರಣ್ ಅವರ ಸಂಗೀತ ನಿರ್ದೇಶನದಲ್ಲಿರುವ ಜೋಗಿ ಸಿನಿಮಾದ ಗೀತೆಯನ್ನು ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ.

ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಎಸ್ ಜಾನಕಿ ಅವರ ಕಂಠಸಿರಿಯಲ್ಲಿ ಮೂಡಿಬಲದೆ ಇಬ್ಬನಿ ಕರಗಿತು ಸಿನಿಮಾದ ಗೀತೆ. ಸಂಗೀತ ರಾಜನಾಗೇಂದ್ರ, ಸಾಹಿತ್ಯ ಚಿ ಉದಯಶಂಕರ್ ಅವರದು.

ರಾಜ್ಕುಮಾರ್, ಭಾರತಿ ಮತ್ತು ಎಸ್ ಜಾನಕಿ ಅವರ ಕಂಠ ಸಿರಿಯಲ್ಲಿ ಮೂಡಿಬಲದೆ ಹೊಸ ನೀರು ಸಿನಿಮಾದ ಗೀತೆ. ದೊಡ್ಡ ರಂಗೇಗೌಡ ಅವರ ಗೀತ ರಚನೆಗೆ ಸಂಗೀತ ನೀಡಿದ್ದಾರೆ ಜಿ ಕೆ ವೆಂಕಟೇಶ್.

ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಚಿತ್ರ ಮತ್ತು ಸಂಗಡಿಗರ ಸ್ವರಗಳಲ್ಲಿ ಮೂಡಿಬಲ್ಲದೆ ಚಂದ್ರಮುಖಿ ಪ್ರಾಣಸಖಿ ಸಿನಿಮಾದ ಗೀತೆ, ಸಾಹಿತ್ಯ ಮತ್ತು ಸಂಗೀತ ಕೆ ಕಲ್ಯಾಣ್ ಅವರದು.

ದೊಡ್ಡ ರಂಗೇಗೌಡ ಅವರ ಸಾಹಿತ್ಯದಲ್ಲಿ, ರಾಜನ್ ನಾಗೇಂದ್ರ ಅವರ ಸಂಗೀತ ನಿರ್ದೇಶನದಲ್ಲಿ ಕೇಳೋಣ. ಪಾರಿಜಾತ ಸಿನಿಮಾದ ಗೀತೆಯನ್ನು ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಎಸ್ ಜಾನಕಿ.

8:15 ಈ ಸಮಯದಲ್ಲಿ FM ತರಂಗಾಂತರ 102.1 ಮೆಗಾಹರ್ಟ್ಸ್ಗಳನ್ನ ಟ್ಯೂನ್ ಮಾಡಿ ರಾಯಚೂರು ಆಕಾಶವಾಣಿ FM ಕೇಂದ್ರದಿಂದ ಕನ್ನಡ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ರಿ. ಕಾರ್ಯಕ್ರಮದ ಮುಂದಿನ ಗೀತೆಯನ್ನು ಆಯ್ದುಕೊಂಡಿದ್ದೇವೆ. ರಾಯರು ಬಂದರು ಮಾವನ ಮನೆಗೆ ಚಿತ್ರದಿಂದ ಹಾಡಿದ್ದಾರೆ SP ಬಾಲಸುಬ್ರಹ್ಮಣ್ಯ ಮತ್ತು ಚಿತ್ರ. ಸಂಗೀತ ರಾಜ್ಕೋಟಿ, ಗೀತ ರಚನೆ RN ಜಯಗೋಪಾಲ್ ಅವರದು.

ಜಿ ಉದಯಶಂಕರ್ ಅವರ ಗೀತ ರಚನೆಯಲ್ಲಿ ಸತ್ಯಂ ಅವರ ಸಂಗೀತ ನಿರ್ದೇಶನದಲ್ಲಿರುವ ಸಿಡಿದಿದ್ದ ಸಹೋದರ ಸಿನಿಮಾದ ಗೀತೆಯನ್ನು ಕೇಳೋಣ. ಹಾಡಿದ್ದಾರೆ ವಿಷ್ಣುವರ್ಧನ್ ಮತ್ತು ಎಸ್ ಜಾನಕಿ.

ಶ್ರೋತೃಬಾಂಧವರು, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಕಂಠ ಸಿರಿಯಲ್ಲಿದ್ದ ಬೆಂಕಿಯಲ್ಲಿ ಅರಳಿದ ಹೂ ಚಿತ್ರದ ಗೀತೆಯನ್ನು ಕೇಳಿದ್ರಿ. ಸಾಹಿತ್ಯ ಚಿವುದಯಶಂಕರ್, ಸಂಗೀತ ಎಂ ಎಸ್ ವಿಶ್ವನಾಥನ್ ಅವರದಾಗಿತ್ತು. ಕೆಳಗೊರೆ ಕಾರ್ಯಕ್ರಮದ ಕೊನೆಯಲ್ಲಿ ಮೂಡಿಬಲಿದೆ ದಿಗ್ವಿಜಯ ಸಿನಿಮಾದ ಗೀತೆ. ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ವಾಣಿ ಜಯರಾಮ್. ಸಾಹಿತ್ಯ ಬರೆದು ಗೀತೆಗೆ ರಾಗ ಸಂಯೋಜಿಸಿದ್ದಾರೆ ಹಂಸಲೇಖ.

0: ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ ಎಫ್ಎಂ ತರಂಗಾಂತರ 102.1 ಮೆಗಾಹರ್ಟ್ಸ್ಗಳು. ಈಗ ವೇಳೆ ಸರಿಯಾಗಿ 8:30 ಜನಪದ ಸಂಗೀತ ಕಾರ್ಯಕ್ರಮ. ಮೊದಲಿಗೆ ಕೆಲವು ವಾಣಿಜ್ಯ ಪ್ರಕಟಣೆಗಳು.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಏನು ರಂಗ, ಕೈಗೆ ಬ್ಯಾಂಡೇಜು?
3: ಬಿದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
2: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ? ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿ ವರೆಗೆ ಸಹಾಯ ಸಿಗುತ್ತೆ.
1: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
2: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
4: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇದರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
2: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ.
1: ಇಂದೇ KSU.WSSB.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
0: ಕೇಳುಗ ಸ್ನೇಹಿತರೆ, ಈಗ ಮೂಡಿಬಲ್ಲವೆ ದಪ್ಪಿನಾಟದ ಪದಗಳು. ಕುಷ್ಟಗಿ ತಾಲೂಕಿನ ತಾವರ್ಗೇರ ಗ್ರಾಮದ ಬರಮಪ್ಪ ಮತ್ತು ಸಂಗಡಿಗರಿಂದ.
5: ಬಾಳು ಉತ್ತನಾಗಿ ಕಾಣಿಸ್ತಿದೆ ಮಾಸ್ತರ.

ಅಡವಿಯ ಸಾಲದಂಗ ಬಿದ್ದೈತ್ರಿ ಬಿಸಲ ಅಯ್ಯನ್ನ ಪುರುಷ ರಾಜ್ಯ.

0: ಅಳಬ್ಯಾಡ ಅಳಬ್ಯಾಡ ಕಾಂತ ತೂಗತೇನೆ ಮಲಗ ಸುಮ್ಮನ.
1: ಶ್ರೋತೃ ಬಂಧವರು, ಇದುವರೆಗೆ ಕುಷ್ಟಗಿ ತಾಲೂಕಿನ ತಾವರ್ಗೇರಾ ಗ್ರಾಮದ ಬರ್ಮಪ್ಪ ಮತ್ತು ಸಂಗಡಿಗರಿಂದ ದಪ್ಪಿನಾಟದ ಪದಗಳನ್ನು ಆಲಿಸಿದ್ರಿ. ಜನಪದ ಸಂಗೀತ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 8:45 ಆಗುತ್ತಲಿದೆ. ಇನ್ನು ಮುಂದೆ ಸಮಾಚಾರ ಸಂಧ್ಯಾ, ನಂತರ 9:00 ಇಂಗ್ಲಿಷ್ನಲ್ಲಿ ವಾರ್ತೆಗಳನ್ನು ಆಲಿಸೋಣ. ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿಯೇ

ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ ಎಫ್ಎಂ ತರಂಗಾಂತರ 102.1 ಮೆಗಾಹರ್ಟ್ಸ್ಗಳು. ಶ್ರೋತೃಬಂಧವರೀಗ ಸಮಯ ಸರಿಯಾಗಿ 9:15 ಭಾವಗೀತೆಗಳ ಕಾರ್ಯಕ್ರಮ ಆರಂಭದಲ್ಲಿ ಕೇಳೋಣ. ಡಾಕ್ಟರ್ ರಾಜ್ಕುಮಾರ್ ಅವರ ಕಂಠಸಿರಿಯಲ್ಲಿ ಎಂಎನ್ ವ್ಯಾಸರಾವ್ ಅವರ ರಚಿತ ಭಾವಗೀತೆಯನ್ನು

0: ನೋಡು ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್
1: ಏನು ರಂಗ ಕೈಗೆ ಬ್ಯಾಂಡೇಜು
2: ಬಿದ್ದ್ಬಿಟ್ಟಾಕ ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು
1: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ ಸ್ಮಾರ್ಟ್ ಕಾರ್ಡ್ ಇದೆ ತಾನೆ ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ
0: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSP.Karnataka.gov.in ನೋಂದಾಯಿಸಿಕೊಳ್ಳಿ ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ
3: ಎಂಡಿ ಪಲ್ಲವಿ ಅವರ ಸ್ವರಗಳಲ್ಲಿ ಕೇಳೋಣ ವಿಜಯಮೂರ್ತಿ ಅವರ ರಚಿತ ಭಾವಗೀತೆಯನ್ನು

0: ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
1: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
0: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSUWSSB.karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
2: ಕಾರ್ಯಕ್ರಮದ ಕೊನೆಯಲ್ಲಿ ಕೇಳೋಣ, ಪೂತಿ ನರಸಿಂಹಾಚಾರ್ ಅವರ ರಚನೆಯನ್ನು ಹಾಡಿದ್ದಾರೆ ಸಿ ಅಶ್ವಥ್.

ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ ಎಫ್ಎಂ ಕಂಪನಾಂಕ 102.1 ಮೆಗಾಹರ್ಟ್ಸ್ಗಳು. ಕೇಳುಗರೀಗ ಸಮಯ ಸರಿಯಾಗಿ 9:30 ಈಗ ಕೇಳೋಣ. ದೇವದುರ್ಗ ತಾಲೂಕಿನ ಕ್ಯಾದಿಗೇರ ಗ್ರಾಮದ ಶ್ರೀ ಶಂಕರಾನಂದ ಯುವಕ ಸಂಘದ ಸದಸ್ಯರಿಂದ ಬಯಲಾಟ ಮಹಿಷಾಸುರ ಮರ್ದಿನೇ.

0: ಇದುವರೆಗೂ ರಾಜಭಾರ ಕೆಲಸ ಮಾಡಿರಬಲ್ಲೇನು? ಚೆನ್ನಾಗಿ ಬೆಳವಂತವನ ಹಾಗೂ ಪ್ರಧಾನಿಯೇ ಬುದ್ಧಿಯಲ್ಲಿ ಜ್ಞಾನಿ.
1: ಕುಲ ಚಕ್ರವರ್ತಿ ಆದ ಮಹಿಷಾಸುರನೇ ಕೇಳು, ನಾನು ಮಾಡಿದ ಕಾರ್ಯವೇನೆಂದರೆ ಯಾವತ್ತಿಗೆ ಭಾವಾದಿಗಳಿಗೆ ಸಂಬಳವನ್ನು ಕೊಟ್ಟಿರುವೆನು? ದೇವೇಂದ್ರನಿಗೆ ಮುತ್ತಿಗೆ ಹಾಕಿ ಬರುವ ಸಮಯದ ದೇವೇಂದ್ರನ ಸಂಪತ್ತು ನೋಡಿ ಸಹಿಸಲಾರದ ರಾಜಾರಂಕೋಡ ತೇಜ.
0: ಚಕ್ರಾಸುರನೇ, ನೀನು ಮಾಡಿರುವ ಕಾರ್ಯವೇನಿರುವುದು ಬೇಳುವಂತವನಾಗು ಚಕ್ರಾಸುರನೇ ಅತಿ ಬೇಗನೆ.
2: ಹೇ ರಾಜ, ನಾನು ಮಾಡಿರುವ ಕೆಲಸವೇನೆಂದರೆ ಶಿಶು ಹತ್ಯೆ, ಗೋ ಹತ್ಯೆ, ಬ್ರಹ್ಮ ಹತ್ಯೆ ಮಾಡಿ ಬಂದಿರುವನು. ಇದು ಅಲ್ಲದೆ ಇಂದ್ರನ ಲೋಕಕ್ಕೆ ದಾಳಿ ಮಾಡುವುದಕ್ಕೆ ಅಪ್ಪಣೆಯಂ ಕೊಡು ರಾಜ ರವಿಕೋಟಿ ತೇಜ.

0: ಗಳಿರ ಈ ಕೋಲಿಯನ್ನ ಭದ್ರತರವಾದ ರಥಕ್ಕೆ ಖಚಿತವಾದ ಆಯಗಳನ್ನು ಜೋಡಿಸಿರಿ. ಅಮರಾವತಿ ಪಟ್ಟಣ ವಂಶ ಮಾಡಿ ದೇವತರಂ ಹಿಡಿದುದೆ ತಂದು ನಮ್ಮ ಕಾರಾಗ್ರದ ಇಡುವಂತವರಾಗಿರಿ. ಪ್ರಧಾನಿಗಳಿರ ಮಹಾಜ್ಞಾನಿಗಳಿರ
1: ಸುರ ಭೂಪತಿ, ನಿನ್ನ ಆಜ್ಞೆ ಪ್ರಕಾರ ರಥವನ್ನು ಸಿದ್ಧ ಮಾಡಿರುವೆನು. ನಡಿ ನಡಿ ರಾಜ ಸಾಂದ್ರಗುಣ ತೇಜ.
2: ಹೇ ರಾಜಾದಿ ರಾಜ್ಯನೇ, ನನ್ನ ಆಜ್ಞೆಯಲ್ಲಿರುವ 20 ಅಜಕೋಟಿ ರಕ್ಕಸರನ್ನು ಕೂಡಿಸಿರುವೆನು. ಜಾಗೃತಿಯಿಂದ ಅಮರಾವತಿ ನಗರಕ್ಕೆ ಮುತ್ತಿಗೆಯನ್ನು ಹಾಕಬೇಕು ರಾಜ ರವಿಕೋಟಿ ತೇಜ.
0: ಪ್ರಧಾನಿಗಳಿರ ಮರಕದ ಮಾಣಿಕ್ಯದಿಂದ ಪ್ರಜ್ವಲಿಸುವ ರಥ ರೂಢನಾಗಿ ದೇವತರ ಭಂಗ ಮಾಡುವೆನು. ಈಗಿನ ವ್ಯಾಳದೋಳು ಶ್ರೀ ಸಾಂಬನವರಿಗೆ ಬೆಂಬಲವಾಗಿ ಬಂದರೆ ಕುಂಬನಿಯೋಳು ಕಡಿಮೆ ಶಂಭವನ್ನು ಶಬ್ದವಿಲ್ಲದಂತೆ ಮಾಡುವೆನು. ಅವನ ಭಯ ನನಗೇನು, ಯಾರ ಅಂಜಿಕೆ ನನಗೇನು. ಬಂದೂರದಿಂದ ನಮ್ಮ ರಥವನ್ನು ನಡೆಸುವಂತವರಾಗಿರಿ.

0: ಕಾಂತ, ಪುರದ ದ್ವಾರದೊಳಗೆ ಘೋರ ಧ್ವನಿಯನ್ನು ಗೈಯುವುದಕ್ಕೆ ಕಾರಣವೇನು? ಈ ಧ್ವನಿಯನ್ನು ಕೇಳಿ ಎನ್ನ ಹೃದಯದೊಳ ಬುಗಿಲ್ ಬುಗಿಲಿ ಎನ್ನುವುದು. ಇದು ರಕ್ಕಸರ ಧ್ವನಿ ಆಗಿರಬಹುದು. ನೀನೇ ಆಲಿಸಿ ಕೇಳು ರಮಣ, ಸದ್ಗುಣ ಭರಣ.
1: ನೀನು ಯಾತಕ್ಕೆ ಭಯ ಪಡುವಿ? ಹರಿಹರ ಬ್ರಹ್ಮಾದಿಗಳು ಎನ್ನ ತಪಸ್ಸಿಗೆ ಮೆಚ್ಚಿ ವರವನ್ನು ಕೊಟ್ಟಿರುವರು. ಆ ರಕ್ಕಸರು ಬಂದು ನಮ್ಮನ್ನು ಏನು ಮಾಡುವರು? ಕಾಂತಿ ಸದ್ಗುಣ ಬಂತೆ.
0: ಹೇ ಪ್ರಾಣದಲ್ಲೊಬ್ಬ, ಲಿಂಗಲದಿನ್ನಿಯೋಳಿರುವ ಕೇಶವ ಸ್ವಾಮಿಯು ನಮ್ಮನ್ನು ರಕ್ಷಿಸಬೇಕು. ಆತನ ಹೊರತು ಯಾರೂ ಯತ್ನವಿಲ್ಲ. ಅರಮನೆಗೆ ಹೋಗುತ್ತೇನೆ, ಅಪ್ಪಣೆಯನ್ನು ಪಾಲಿಸು ರಮಣ, ಸದ್ಗುಣ ಭರಣ.
1: ಹೇ ಕಾಂತಿ, ಲಿಂಗಲದಿನ್ನಿ ಕೇಶವನ ಅಂತಃಕರಣೆಯನ್ನ ಮೇಲೆ ಪರಿಪೂರ್ಣ ಇರುವುದು. ನೀನು ಸುಮ್ಮನೆ ಅಂತಃಪುರಕ್ಕೆ ನಡೆಯುವಂತಳಾಗ ಕಾಂತಿ, ಸದ್ಗುಣವಂತೆ.

0: ಹೇ ರಮಣ, ಅಘೋರವಾದ ಶಬ್ದಗಳು ನನ್ನ ಕರ್ಣಕ್ಕೆ ತೋರುವವು. ಈ ಶಬ್ದವು ಮಾಡುವವರು ದಾನವರೇ ಹೊರತು ಮತ್ತಾರು ಇಲ್ಲ. ಕಾಂತ ಸದ್ಗುಣವಂತ.
1: ಆ ರಕ್ಕಸರನ್ನು ಒಕ್ಕಲಿಕ್ಕೆ ಅವರ ಸೊಕ್ಕನ್ನು ಮುರಿಯುವೆನು. ನಿಮಗೆ ಆತಕ್ಕೆ ಚಿಂತೆ, ಹೋಗುವಂತವರಾಗಿರಿ. ನಾರಿ ನಡಿಮನಿಗೆ ದಾರಿ.
0: ಅಹೇ ಪ್ರಾಣದಲ್ಲವಾ, ನಿನ್ನ ವಚನದಂತೆ ನಾವು ಅಂತಃಪುರಕ್ಕೆ ಹೋಗುವೆವು. ಲಿಂಗಲದಿನ್ನಿ ಕೇಶವನು ನಮ್ಮನ್ನು ರಕ್ಷಣೆ ಮಾಡಬೇಕು. ಕಾಂತ ಸದ್ಗುಣವಂತ.
2: ಇಂದ್ರನ ಪಟ್ಟಣವು ಇದೇ ಆಗಿರಬಹುದು. ಎಲ್ಲೈ ಪ್ರಧಾನಿಗಳಿರಾ, ಇದೇನು ಎಷ್ಟ ಐಶ್ವರ್ಯವು. ನೋಡಲಕ್ಕೆ ಪಡೆಯುವ ಪತ್ತಾದಿ ಶೇಷನಿಗೆ ಅಸಾಧ್ಯವಾಗಿ ಕಾಣುವುದು. ಪ್ರಧಾನಿಗಳಿರೇ, ಅಮರಾವತಿ ಪಟ್ಟಣ ಮುತ್ತಿಗೆ ಅಮ್ಮ ಹಾಕಿರಿ ಮೊದಲು. ದೇವೇಂದ್ರ ನಮ್ಮ ಹಿಡಿದು ತಂದು ಕಟ್ಟುವಂತವರಾಗಿರು ಪ್ರಧಾನಿಯೇ.

0: ಗ್ರಾಮಡಿದವನಂತೆ ಯಾತಕ್ಕೆ ಕುಳಿತಿರುವಿ? ಎನ್ನೊಳಗೆ ಇದ್ದವನ್ನ ಮಾಡುವಿಯ? ಸದ್ಯಕ್ಕೆ ಕರಾಕೃದೊಳಗಿರುವೆಯ? ಇಲ್ಲವೇ ಹರ್ಯಾಣ ಸೇರುವಿಯ? ಬಂಡ
1: ನೀನು ಸೊಕ್ಕಿಲಿಂದ ಎನ್ನ ಹತ್ತಿರಕ್ಕೆ ಬಂದು ಕಂಡ ಕಂಡಂತೆ ಮಾತನಾಡಿದರೆ ನಿನ್ನ ಗುಂಡಿಗೆ ಎಂ ಕಂಡ ಮಂ ತುಂಡು ತುಂಡು ಮಾಡಿ ಬಿಡುವನು. ತಡ ಮಾಡದೆ ಯುದ್ಧಕ್ಕೆ ನಿಲ್ಲುವಂತವನಾಗು ಕುಲ್ಲ ಮುರಿಯುವೆ ನಿನ್ನ ಅಲ್ಲ.
2: ಬಿಡಲಾಸುರನೇ, ಅಧಮ ಇಂದ್ರನು ಬಿರು ನುಡಿಗಳನ್ನಾಡುವನು. ತಡ ಮಾಡದೆ ಬಾಯಿ ಬಾಯಿ ಒಡೆಯುವಂತವನಾಗು ಆಗ್ರಜ, ಈ ಮಾತು ಸಹಜ.
0: ಈ ಬಂಡ ಇಂದ್ರನ ರಟ್ಟೆಗಳ ಎರಡು ಬಂಧಿಸುವೆನು. ಮತ್ತೇನು ನಿನ್ನ ಹಾಕಿನಿರುವ ರಾಜ ರವಿಕವಾಟ ತೇಜ?
3: ಪ್ರಧಾನಿಗಳಿರೇ, ಇಂದ್ರ ನಮ್ಮ ಆದಮನ ದ್ವಂದ ಕರಗಳನ್ನು ಬಂಧಿಸಿ ನಮ್ಮ ಬಂದಿ ಕಾನಿಯಲ್ಲಿ ಇಡುವಂತವರಾಗಿರಿ. ಇಂದ್ರನ ಸಜಿಯನಾದ ಸಜಿಯನ್ನು ಹಿಡಿದು ಬಂದು ತರುವಂತವರಾಗಿರಿ ಪ್ರಧಾನಿಯೇ. ಬುದ್ಧಿಯಲ್ಲಿ ಮಾ ಜ್ಞಾನಿ
2: ಜಾಗೃತಿಯಿಂದ ಇಂದ್ರನ ಮಡದಿಯರನ್ನು ನಿಮ್ಮ ಆಜ್ಞೆ ಪ್ರಕಾರ ಹಿಡಿದುಕೊಂಡು ಬರುವೆನು. ರಾಜ ರವಿಕೋಟಿ ದೇಶ
0: ಇಂದ್ರನ ರಾಣಿಯರಾದ ಸಚಿ ರಂಭಾದಿ ನಾಯಕರೇ, ಮಂದಿರದಲ್ಲಿ ಮಂದ ಗಮನೀಯರ ಒಡಗೂಡಿ ಆನಂದದಿಂದ ಇರುವನಂದರೆ ನಾನು ಇರುಗೊಡುವನೇ ಆಗಿ ಸುಮ್ಮನೆ ನಮ್ಮ ಮಂದಿರಕ್ಕೆ ಬರುವಂತವರಾಗಿರಿ. ಹರಿಯರಿಯೇ ಮದನ ಕಟ್ಟ ಹರಿಯರಿ
4: ದಾನವದೀಶನಾದ ಬಿಡಲಾಸುರನೇ.

0: ಅಧ್ಯಕ್ಷನಾದ ಬಿಡಲಾಸುರನೇ, ಮಾನನಿಗರ ಮಾನವನ್ನು ಕಳೆಯುವುದು ಇದು ನಿನಗೆ ನ್ಯಾಯವೇ? ನಮ್ಮ ಕಾಂತನನ್ನು ಸೆರೆ ಬಿಡಬೇಕೆಂದು ಸಂತೋಷದಿಂದ ಬೇಡಿಕೊಳ್ಳುವೆ ದಾನವರಾಯ. ಮುಗಿವೆನೆ ನನಗೆ
1: ನಿನ್ನ ಯಾರದ ನುಡಿಯನ್ನು ಹಾಡಬೇಡ, ನನ್ನ ಸೆರೆ ಬಿಡಿ ಎಂದು ಬೇಡಿಕೊಂಡರೆ ಸೆರೆಯನ್ನು ಬಿಡುವುದಕ್ಕೆ ನಾನು ಬಂದಿಲ್ಲ. ನೀನು ಸುಮ್ಮನೆ ನಮ್ಮ ಕರಾಗ್ರಕ್ಕೆ ನಡೆಯರಿ ಹರಿಯರಿಯೇ ಸುಬ್ರಾಸ ಮುಗಿಯರೇ.

0: ಹಿ ದಾನವೇಂದ್ರ ರಾಜನ ಹೆಂಡತಿ ಗುರುವಿನ ಹೆಂಡತಿ ಅಣ್ಣನ ಹೆಂಡತಿ ಹೆಣ್ಣು ಕೊಟ್ಟ ತಾಯಿ ತನ್ನ ಹಡೆದ ತಾಯಿ ಈ ಐದು ಮಂದಿ ಸ್ತ್ರೀಯರು ತಾಯಿಯನ್ನು ಭಾವಿಸಬೇಕು. ನಾನು ನಿನಗೆ ತಾಯಿಯ ಸಮಾನ, ನನ್ನ ಮರ್ಯಾದೆ ಕಳೆಯುವುದು ಸರಿಯಲ್ಲ. ನಿನ್ನ ಪಾದಕ್ಕೆ ಬಿದ್ದು ಬೇಡಿಕೊಳ್ಳುವೆನ ಅಣ್ಣಯ್ಯ, ಮಾಡಬೇಡ ಅನ್ಯಾಯ.
1: ನನಗೆ ಕೇಡು ಬಂದರೂ ನೋಡಿಕೊಳ್ಳುವೆನು, ನಿನ್ನನ್ನು ಬಿಡುವುದಿಲ್ಲ. ನಿನ್ನಂಥ ನಾರಿಯಳು ನೀತಿಯನ್ನು ಹೇಳಿದರೆ ನಾನೇನು ಕೇಳುವೆ? ನೀನೆ ಜಾಗೃತಿಯಿಂದ ನಮ್ಮ ಪುರದ ಆದಿಯನ್ನು ಇಡೀ ನಾರಿ ಮದನ ಕಠಾರಿ.
2: ಚಕ್ರವರ್ತಿ ಆದ ಮಹಿಷಾಸುರನೇ, ನಿನ್ನ ಹಾಗ್ನಿ ಪ್ರಕಾರ ಸಚಿ ಎಂಬ ಭ್ರಷ್ಟಮುಂಡಿಯನ್ನು ಇಡೀಕೊಂಡು ಬಂದಿರುವೆನು. ಮತ್ತೇನ ಹಾಗ್ನಿ ಆಗುವುದರ ಹಜಾರ್ ರವಿಗಾಟ ತೇಜ
3: ಜಾಗೃತಿಯಿಂದ ಹೋಗಿ ರಂಬಿಯನ್ನು ಹಿಡಿದುಕೊಂಡು ಬರುವಂತವರಾಗಿರಿ. ಪ್ರಧಾನಿ
4: ಅಹೇ ಮಹಿಷಾಸುರ ರಕ್ಕಸನೇ, ಪರನಾರಿಯರನ್ನು ಈ ಪರಿ ಮಾಡುವುದು ಒಳಿತಲ್ಲ. ಅಹೇ ದಾನವರಾಯ, ನಾವು ನಿನಗೆ ಸರಿಯಾದವೇನು? ನಿನ್ನ ಮಗಳೆಂದು ತಿಳಿದು ಅಂತಃಕರುಣದಿಂದ ನೋಡಿದರೆ ದುರಿಯೇ ನಿನಗೆ ಯಾರು
3: ಸರಿಯೇ? ಕರ ಮುಗಿದು ಬೇಡಿಕೊಂಡರೆ ಕರಣೆ ನನಗಬಾರದು. ಅಮರಾವತಿ ನಗರಕ್ಕೆ ದೊರೆಯಾಗಬೇಕೆಂದ ಆ ಅಪೇಕ್ಷೆ ನನಗಿರುವುದು. ನಿನ್ನ ಮನಸ್ಸಿಗೆ ಬಂದಂತೆ ಮಾತನಾಡಬೇಡ ಭ್ರಷ್ಟ ಮುಂಡೆ.
4: ಅಹೇ ದಾನವದೀಶ,

0: ಅಹೇ ದಾನವದೀಶ ಬಿಡು ನಿನ್ನ ಮನದ ಕ್ಲೇಶ, ಸತಿಮಣಿಯಲ್ಲ ಕೂಡ ಅತಿ ಕೋಪ ಮಾಡಬೇಡ.
1: ಇಂದ್ರನ ಸತಿ ಅತಿ ವಿನಯದಿಂದ ಅಮರಾವತಿಗೆ ನೀನೇ ಅಧಿಪತಿ ಆಗಂದು ಯುತದಿಂದ ಮಾತನಾಡಿ ತಪ್ಪಿಸಿಕೊಂಡು ಹೋಗುವುದಕ್ಕೆ ಬಂದಿರುವಿಯ. ನುಡಿಗಳು ಎನ್ನ ಮುಂದೆ ಆಡಬೇಡ ರಮ್ಯ ಚಿತ್ರದ ಗೊಂಬೆ.

0: ಅಹೇ ಕಾಂತಿಯರಿ, ಈಗ ಏನು ಮಾಡಬೇಕು? ಶ್ರೀವರ ಲಿಂಗಲದಿನ್ನ ಕೇಶವನ ಧ್ಯಾನ ಮಾಡುತ್ತಾ ಅರಣ್ಯಕ್ಕೆ ಹೋಗೋಣ. ಕಾಂತಿಯರಿ, ಸದ್ಗುಣವಂತಿಯರಿ.
1: ಅಹೇ ರಂಭ, ಇಂದಿಗೆ ಅಮರಾವತಿಯರಣ್ಯ ತೀರಿದಂತೆ ಕಾಣುತ್ತದೆ. ನಮಗೆ ಅರಣ್ಯಕ್ಕೆ ಹೋಗುವ ಕಾಲ ಬಂದಿತ್ತು. ಇಂದಕ್ಕೆ ನಾವು ಏನು ಕರ್ಮ ಮಾಡಿರಬಹುದು ತಂಗಿ ಕೋಮಲಾಂಗಿ?
2: ಏ ಅಕ್ಕಯ್ಯ, ಈ ರಕ್ಕಸರಿಗೆ ಇಷ್ಟು ಬೇಡಿಕೊಂಡರು ಬುದ್ಧಿಯೂ ಬರಲಿಲ್ಲ. ನಮ್ಮ ನಮ್ಮ ಕರ್ಮಕ್ಕೆ ಯಾರೇನು ಮಾಡುವರು? ಕೈಯ ಮುಗಿವನು ಕೈಯ.
3: ಮತ್ತೆ ತಡ, ಇವರಲ್ಲಿರುವ ಆಭರಣಗಳನ್ನು ಕಸಿದುಕೊಂಡು ಇವರನ್ನು ದಟ್ಟವಾದ ಹರಣಕ್ಕೆ ದಬ್ಬುವಂತವರಾಗಿರು ಪ್ರಧಾನಿಯೇ ಬುದ್ಧಿಯಲ್ಲಿ ಮಾತನಾಡಿ.
4: ಹೋ

0: ನಮ ಓಂಕಾರಿ ಮಹೇಶ್ವರಿ, ನಿನ್ನ ಪಾದ ಪದ್ಮಗಳಿಗೆ ವಂದನೆಯನ್ನು ಮಾಡುವೆನು. ತಾಯಿ ಸೌಖ್ಯ ಪ್ರದಾಯಿ.
1: ಅಪ್ಪ ಸುರದೊಡೆಯನಾದ ದೇವೇಂದ್ರ, ನಿನಗೆ ಮಂಗಲವಾಗಲಿ, ಕಲ್ಯಾಣವಾಗಲಿ, ಶುಭವಾಗಲಿ ದೇವೇಂದ್ರ ಸದ್ಗುಣ ಸಾಂದ್ರ.
0: ಅಹೋ ಚಂದ್ರಶೇಖರಿಯಾದ ಅಂಬ, ನಿನ್ನ ಕರ್ಮವು ಏನೆಂದು ಹೇಳಲಿ. ಮಹಿಷಾಸುರ ರಾಕ್ಷಸರು ನಮ್ಮ ಅಮರಾವತಿಯನ್ನು ಪಕ್ಕು ದಾಳಿ ಧೂಳಿ ಮಾಡಿದರು. ಆ ರಾಕ್ಷಸರನ್ನು ಸಂಹಾರ ಮಾಡಿ ನಮ್ಮನ್ನು ರಕ್ಷಿಸು ಬೇಕು ತಾಯಿ.

0: ಸೌಖ್ಯ ಪ್ರದಾಯಿ.
1: ಆ ಹೇ ಸುರದೊಡೆಯನೇ, ಕಡು ಮೂರ್ಖರಿಗೆ ಕೇಡುಗಾಲ ಬಂದಿರುವುದು. ಕೂಳರಕ್ಕಸರನ್ನು ಯಮನಾಲಯಕ್ಕೆ ಕಳುಹಿಸಿ ನಿಮಗೆ ಉಲ್ಲಾಸವನ್ನುಂಟು ಮಾಡುವೆನು. ನಿಮ್ಮ ಸಂಪದವನ್ನು ನಿಮಗೆ ಕೊಡಿಸುತ್ತೇನೆ. ನೀವೇನು ಭಯಪಡದ ಸಂತೋಷದಿಂದ ಇರುವಂತವರಾಗಿರಿ ಮಗನೇ, ಭಾಗ್ಯ ಸಂಪನ್ನನೇ.
2: ನಮೋ ನಮೋ ಓಂಕಾರಿ. ಆ ರಾಕ್ಷಸರನ್ನು ಸಂಹಾರ ಮಾಡಿ ನಮ್ಮ ಸಂಪತ್ತನ್ನು ನಮಗೆ ಕೊಡಿಸು ತಾಯಿ ಸೌಖ್ಯಪ್ರದಾಯಿ.
1: ಆಹೇ ಇಂದ್ರನ ರಾಣಿಯಾದ ಶಚಿದೇವಿಯಳೇ, ಸಜ್ಜನರಿಗೆ ಬಂದ ಸಂಪತ್ತು, ಸಜ್ಜನರಿಗೆ ಬಂದ ವಿಪತ್ತು ಬಹಳ ದಿವಸವಿರಲಾರದು. ಆ ಮದಾಂಧರ ಸೊಕ್ಕನ್ನು ಮುರಿದು ನಿಮಗೆ ಕಲ್ಯಾಣವನ್ನುಂಟು ಮಾಡುತ್ತೇನೆ ಮಗಳೇ ಈಗಳೇ.
3: ಅಹೇ ತಾಯಿ, ಕುರುಳರಕ್ಕಸರು ನಮ್ಮ ಅಮರಾವತಿಯನ್ನು ಹೊಕ್ಕು ನಮ್ಮ ಸಂಪತ್ತನ್ನು ಕೈವಶ ಮಾಡಿಕೊಂಡಿರುವರು. ಆ ರಕ್ಕಸರನ್ನು ಸೀಳಿ ನಮ್ಮನ್ನು ರಕ್ಷಿಸಬೇಕು ಲೋಕ ಮಾತೆ.
1: ಆಹೋ ದೇವೇಂದ್ರನ ಸತಿಯಾದ ಶಚಿರಂಬಾದಿಯರೇ, ಆ ರಾಕ್ಷಸರನ್ನು ಸಂಹರಿಸುವುದಕ್ಕೆ ಪ್ರಯಾಣ ಮಾಡುತ್ತೇನೆ. ಜಾಗೃತಿಯಿಂದ ಮಂಗಳಾರತಿಯನ್ನು ಬೆಳಗುವಂತವರಾಗಿರಿ. ಇಂದ್ರನ ರಾಣಿಯರೇ, ಪನ್ನಂಗವೇಣಿಯರೇ,

0: ಆ ಮಹಿಷ ಬಿಡಲ ಚಕ್ಷಾದಿಗಳು ಅವಲ್ಲಿರುವರು. ನನಗೆ ತೋರಿಸುವಂತವನಾಗ ಸಾರಥಿ ಮಾತಿನಲ್ಲಿ ಚಮತ್ಕೃತಿ.
1: ಕೈಯಾಳಿಯಾದ ದೇವಿ, ನೀನು ನಮ್ಮ ಬಲವನ್ನೆಲ್ಲ ಏನು ಕಾರಣ ಹಾಳು ಮಾಡಿದೆ? ಸುರರು ನಿನ್ನಗೇನಾಗಬೇಕು? ವೃತ್ತಾಂತವನ್ನು ಹೇಳು, ಇಲ್ಲವಾದರೆ ಈಗ ಈ ಆಯುಧದಿಂದ ನಿನ್ನ ಶಿರವನ್ನು ಕಡಿದು ಬಿಡುವೆನು. ಮದವೇರದ ಹೆಣ್ಣೆ, ಗಜನಿಂಬೆ ಹೆಣ್ಣೆ.
0: ನನ್ನ ಪ್ರತಾಪವನ್ನು ಹೇಳುವನು ಕೇಳು. ಸುರರ ಒಡೆಯಳವರು ರಾಣಿ ಎಂದು ತಿಳಿಯುವಂಥವನಾಗು. ನಿನ್ನ ಚಕ್ಷುಗಳನ್ನು ಒಡೆಬಡಿದು ವಕ್ಷಸ್ಥಲವನ್ನು ತ್ರಿಶೂಲದಿಂದ ತಿವಿದು ಯಕ್ಷ ಗಂಧರ್ವ ಸುರರಿಗೆ ಅಪೇಕ್ಷೆಯನ್ನು ತೀರಿಸುವೆನು. ಸುಮ್ಮನೆ ಕೊಂಬು ಕಿತ್ತಿದ ಮೇಕೆಯಂತೆ ಯಾತಕ್ಕೆ ಬದರುತ್ತಿ ತಡ ಮಾಡದ ಯುದ್ಧಕ್ಕೆ ನಿಲ್ಲುವಂಥವನಾಗು. ಈ ರಕ್ಕಸನ ದೇಹವನ್ನು ಸಪ್ತ ಸಮುದ್ರದ ಆಚೆಗೆ ಬಗೆಯುವಂಥನಾಗು ಸಾರಥಿ ಮಾತಿನಲ್ಲಿ ಚಮತ್ಕೃತಿ.
2: ನಮ್ಮ ಬಲವನ್ನು ಗತಿಸಿದ ಕಾರಣವೇನು? ಇಂದ್ರಾದಿಗಳು ನಿನ್ನಗೆ ಏನಾಗಬೇಕು? ಕಂಡನಿಲ್ಲದ ಕೈಯಾಳಿ, ಸುಮ್ಮನೆ ನಮ್ಮ ಮಹಿಷಾಸುರನ ಸನ್ನಿಧಿಗೆ ಬರುವಂತವಳಾಗು. ಇಲ್ಲದಿದ್ದರೆ ಯುದ್ಧಕ್ಕೆ ನಿಲ್ಲನ ಹರಿಯೇ ಮದನ ಕಟಾರಿ.
0: ಸ್ವಕ್ಕಿಲಿಂದ ಕೆಟ್ಟ ಮಾತುಗಳನ್ನು ಯಾತಕ್ಕೆ ಬದರುವಿ? ನಾನು ದಾರಂದರೆ ಹೇಳುವೆನು ಕೇಳು. ದುಷ್ಟ ನಿಗ್ರಹ ಶಿಷ್ಟ ಪರಿಪಾಲನೆ ಮಾಡುವ ಅಂಬ ಜಗದಂಬ ಎಂದು ಪ್ರಸಿದ್ಧ ನಾಮದಿಂದ ಕರೆಯುವರು. ಎಲೈ ಬಂಡರಕ್ಕಸ, ಸುರರನ್ನು ಘೋರಪಡಿಸುವ ನಿಮ್ಮ ಸಂಹರಿಸಲಿಕ್ಕೆ ಬಂದಿರುವ ಮಹಾಮಾಯಿ ಎಂದು ತಿಳಿ ಭಂಡ ಕತ್ತರಿಸುವ
2: ಡಂಬಗಾರ್ತಿಯಾದ ದೇವಿ, ಖಂಡ ಖಂಡಂತೆ ಯಾತಕ್ಕೆ ಬುಗಳಿರುವಿ. ಗುಂಡಿಗೆ ಸಡಲುವಂತೆ ಗುದ್ದುವೆನು. ಸುಮ್ಮನೆ ಹಿಂತಿರುಗಿ ಹೋಗುವಂತವಳಾಗು.
0: ಬಿಡಲಾಸುರನೇ, ನಿನ್ನ ಸ್ವತ್ತು ಎಷ್ಟಿರುವುದು? ಮಕ್ಕ ಮಾರಿ ಎಂ ತಡುವಿ ಬದುಕುವುದು ಅಂತೇ. ಎಲೈ ಬಣ್ಣದಾನ್ಯವ, ದೇವೇಂದ್ರನನ್ನು ಬಂಧನ ಮಾಡಿ ಕಂಡ ಕಂಡಂತ ಬಗಳಿ ಶಚಿರಂಬಾದಿಗಳನ್ನು ಗೋಳಾಡಿಸಿ ಅಡವಿಗೆ ನುಗ್ಗಿದೆಯಾ ಎಲ ಬಣ್ಣ? ಈ ಸುಲಭೆ ನಿನಗೆ ಕಾಲ ಮೃತ್ಯುವೆಂದು ತಿಳಿ ಜಾಗ್ರತೆಯಿಂದ ಯುದ್ಧಕ್ಕೆ ನಿಲ್ಲು. ಅಥವಾ ಸಾರಥಿ, ಈ ಭ್ರಷ್ಟ ಬಿಡಾಲ ನನ್ನ ದೇಹವನ್ನು ಆಚೆಗೆ ಬಿಸಾಡುವಂಥವನಾಗು ಸಾರಥಿ, ಅತಿ ಜಾಗ್ರತೆ.
3: ಎನ್ನ ಅನುಜರಾದ ಬಿಡಲ ಚಕ್ಷಾದಿಗಳು ಕೊಲ್ಲಿದ ಘನ್ನಗಾತಕಿ ಆ ದೇವಿದಾವಲ್ಲಿರುವಳು, ಅವಳನ್ನು ತೋರಿಸುತ್ತಾನಾಗ ಸಾರಥಿ, ಅತಿ ಜಾಗ್ರತೆ.

0: கழிச்சு இந்த சுரரும் தாரும் ಧರ್ಮ ಸರಿ ಅಂತ ಬಿಡುತ್ತೀನಿ. ಸುಮ್ಮನೆ ನಿನ್ನ ಸ್ಥಳಕ್ಕೆ ಪ್ರಯಾಣ ಮಾಡುವಂತವಳಾಗು. ನಿನ್ನ ಸಂಭ್ರಮದ ವಚನವು ಎನ್ನ ಎದುರಿಗೆ ಹೇಳಬೇಡ. ಆರ್ಯೇ ಮಾತಿನ
1: ಸಾಧವ,
2: ಸುರರ ಸೆರೆ ಹಿಡಿದ ಪಾಪ ಆತ್ಮನಂ ಪಿಡಿದು ಕುತ್ತಿಗೆಯನ್ನು ಕರೆಕರನೆ ಕೊಯ್ದು ಸಂತೋಷ ಪಡಿಸುವೆ. ಈ ಮಕ್ಕ ಮಾರಿಯ ಕೂಡ ಬಿರುಸಿನ ಮಾತುಗಳನ್ನು ಆಡಿದ್ರು. ನಿನ್ನನ್ನು ಒಂದು ಭೂಮಿಗೆ ದಟ್ಟಬಡಲೆಂದು ಕೆಡವಿದರೆ ನಿನ್ನನ್ನು ಬಿಡಿಸಿಕೊಳ್ಳಲು ಒಬ್ಬರಿಲ್ಲ. ಬುದ್ಧಿ ಇಲ್ಲದೆ ಎನ್ನುವಳು ಯುದ್ಧಕ್ಕೆ ಬಂದೀಯ. ಈ ಕ್ಷಣದವಳು ನಿನ್ನನ್ನು ರಣಭೂಮಿಗೆ ಕೆಡವಿ ಈ ಸೂಲಾಯುಧದಿಂದ ನಿನ್ನ ಶಿರವನ್ನು ಹರಿಗಡಿದು ಬಿಡುತ್ತೀನಿ ಬಂಡ.
0: ಎಣ್ಣೆ ಗಜಲಿಂಬೆ ಎಣ್ಣೆ ಎನ್ನನ್ನು ಒದ್ದರ ಸುದ್ದಿ ಇಲ್ಲ ಬಂದು ಹೇಳಿದೀಯ. ಇದೇ ಖಡ್ಗದಿಂದ ನಿನ್ನನ್ನು ಕಡಿದು ಬೀಸಾಡುವೆನು. ಆದರೆ ಸ್ತ್ರೀಯರು ಕೂಡ ಬಿದ್ದು ಮಾಡಬಾರದೆಂದು ಸುಮ್ಮನೆ ಇದ್ದರೆ ಪರಶಿವನು ಕೊಟ್ಟ ತ್ರಿಶೂಲದಿಂದ ಶಿರವನ್ನು ಸೀಳಿಸುವೆನೆಂದು ಬಗಳುವಿಯ. ನಿನ್ನ ಕೈಕಾಲುಗಳ ಮುರಿದು ಆತ್ಕ ಬಿಡಾಕವನ್ನು ನೋಡಿ ಯಾರೇ ಮಾತಿನವ
1: ಯಾರಿಗೂ ಮಹಿಷಾಸುರನೇ
2: ಯಾತಕ್ಕೆ ಬದರುವಿ? ಈ ಕ್ಷಣದೋಳು ನಿನ್ನನ್ನು ಗುದ್ದಿ ಕೆಡವಿಯನ್ನು ಬಂಡ ಹಾರಿಸುವ ನಿನ್ನ
1: ಸಾರಥಿ ಈ ರಾಕ್ಷಸನ ದೇಹವನ್ನು ಸತ್ತು

ಇದುವರೆಗೆ ಮಹಿಷಾಸುರ ಮರ್ದನ ಬಯಲಾಟ ಕೇಳಿದ್ರಿ, ನಡೆಸಿಕೊಟ್ಟವರು ಕ್ಯಾದಿಗೇರ ಗ್ರಾಮದ ಶ್ರೀ ಶಂಕರಾನಂದ ಯುವಕ ಸಂಘದ ಸದಸ್ಯರು. ಪಾತ್ರ ಪರಿಚಯ: ಶಾಂಭವಿ ಶ್ರೀ ಶಿವಣ್ಣ ಸಾವುಕಾರ್, ಮಹಿಷಾಸುರ ಸಿದ್ದಯ್ಯ ನುಕ್ಕನ್, ಬಿಡಲಾಸುರ ಲಂಕಯ್ಯ ಪುಲುಸ್ತೊಡ್ಡಿ, ಚಕ್ಷಾಸುರ ಪರಶುರಾಮ್ ಬಂಡಿ, ದೇವೇಂದ್ರ ಶರಣಪ್ಪ ಸಾವುಕಾರ್, ಶಚಿದೇವಿ ಬೂದಪ್ಪ ಕುಂಬಾರ್, ರಂಭಾದೇವಿ ಬಸಯ್ಯ ಜಾನೇಕಲ್. ನಿರ್ದೇಶನ ಮತ್ತು ಹಾಡು ಪ್ರಹ್ಲಾದ್ ಮಾಸ್ಟರ್ ನಾಗರಾಳ್, ಹಾರ್ಮೋನಿಯಂ ಹನುಮಯ್ಯ ಮಾಚನೂರ್, ಮೃದಂಗ ಕೊತ್ತದೊಡ್ಡಿ ನಾಗಪ್ಪ.

ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ ಎಫ್ಎಂ ತರಂಗಾಂತರ 102.1 ಮೆಗಾಹರ್ಟ್ಸ್ಗಳು ಕೆಳಗರೆ ಈಗ ಆಲಿಸೋಣ ಹಿಂದೂಸ್ತಾನಿ ಶಾಸ್ತ್ರೀಯ ವಾದ್ಯ ಸಂಗೀತ ಕಾರ್ಯಕ್ರಮದಲ್ಲಿ ಪಂಡಿತ್ ಡಿ ಕೆ ದಾತರ್ ಅವರ ವಯಲಿನ್ ವಾದನದ ಧ್ವನಿಮುದ್ರಿಕೆಯನ್ನು. ರಾಗ ಮಿಶ್ರ ಪಿಲು ಮತ್ತು ಮಿಶ್ರ ಕಫೇ.

ಶ್ರೋತೃ ಬಂಧವರ ಇದುವರೆಗೆ ಪಂಡಿತ್ ಡಿ ಕೆ ದಾತರ್ ಅವರ ವಯಲಿನ್ ವಾದನದ ಧ್ವನಿಮುದ್ರಿಕೆಯನ್ನು ಆಲಿಸಿದ್ರೆ ಹಿಂದೂಸ್ತಾನಿ ಶಾಸ್ತ್ರೀಯ ವಾದ್ಯ ಸಂಗೀತ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ರಾಯಚೂರು ಎಫ್ ಎಂ ಕೇಂದ್ರ ಎಫ್ ಎಂ ಕಂಪನಾಂಕ 102.1 ಮೆಗಾಹರ್ಟ್ಸ್ಗಳು. ಈಗ ಸಮಯ ಸರಿಯಾಗಿ 10:30 ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಆರಂಭದಲ್ಲಿ ಕೇಳೋಣ. ಕುನಾಲ್ ಗಾಂಜಾವಾಲ, ಶ್ರೇಯಾ ಘೋಷಾಲ್ ಮತ್ತು ಸೋನು ನಿಗಮ್ ಇವುಗಳ ಸ್ವರಗಳಲ್ಲಿ ಸಲಾಮೆ ಇಷ್ಕ್ ಸಿನಿಮಾದ ಗೀತೆ. ಗೀತರಚನೆ ಸಮೀರ್, ಸಂಗೀತ ಶಂಕರ್ ಎಹಸಾನ್ ಮತ್ತು ಲಾಯ್ ಅವರದೋ.

ಸಮೀರ್ ಅವರ ಸಾಹಿತ್ಯದಲ್ಲಿ, ಹ್ಯಾರಿಸ್ ಜಯರಾಜ್ ಅವರ ಸಂಗೀತ ನಿರ್ದೇಶನದಲ್ಲಿ ಕೇಳೋಣ. ರೈನಾ ಹೈ ತೇರೆ ದಿಲ್ ಮೇ ಸಿನಿಮಾದ ಗೀತೆ, ಹಾಡಿದ್ದಾರೆ ಕೆ ಕೆ.

10:48 ಈ ಸಮಯದಲ್ಲಿ ಎಫ್ಎಂ ಕಂಬನಾಗ 102.1 ಮೆಗಾಹರ್ಟ್ಸ್ಗಳನ್ನ ಟ್ಯೂನ್ ಮಾಡಿ ರಾಯಚೂರು ಆಕಾಶವಾಣಿ ಎಫ್ಎಂ ಕೇಂದ್ರದಿಂದ ಹಿಂದಿ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ದಾರೆ.

ಜಾವೇದ್ ಅಖ್ತರ್ ಅವರ ಸಾಹಿತ್ಯದಲ್ಲಿ ಶಂಕರ್ ಎಹ್ಸಾನ್ ಲಾಯ್ ಅವರ ಸಂಗೀತ ನಿರ್ದೇಶನದಲ್ಲಿರುವ ಕಲ್ ಹೋ ನಾ ಹೋ ಸಿನಿಮಾದ ಗೀತೆಯನ್ನು ಕೇಳೋಣ. ಗಾಯಕರು ಸೋನು ನಿಗಮ್.

ಶ್ರೋತೃಬಂಧುವರೇ, ಕಾರ್ಯಕ್ರಮದ ಕೊನೆಯಲ್ಲಿ ಕೇಳೋಣ ಕಿಶೋರ್ ಕುಮಾರ್ ಅವರ ಕಂಠ ಸಿರಿಯಲ್ಲಿ ಆರಾಧನಾ ಸಿನಿಮಾದ ಗೀತೆ. ಆನಂದ್ ಬಕ್ಷಿಯವರ ಗೀತರಚನೆಗೆ ರಾಗ ಸಂಯೋಜಿಸಿದ್ದಾರೆ ಎಸ್ ಡಿ ಬರ್ಮನ್.